ಆಕಾಶವಾಣಿ ಮೈಸೂರು ಎಫ್ಎಂ 100.6 ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಈಗ ಆರಂಭಿಸುತ್ತಿದ್ದೇವೆ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ವೈಶಾಖ ಮಾಸದ 20ನೇ ದಿನ. ಸ್ಥಳೀಯ ಪಂಚಾಂಗ ವೈಶಾಖ ಮಾಸ ಕೃಷ್ಣ ಪಕ್ಷದ ಅಷ್ಟಮಿ ಅಂದರೆ 2026 ಇಸ್ವಿ ಮೇ ತಿಂಗಳ 10ನೇ ತಾರೀಕು ಭಾನುವಾರ. ಈಗ ವೇಳೆ 5:58:30. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಆರ್ ಜನಾರ್ದನ್ ಮಾಡುವ ನಮಸ್ಕಾರಗಳು ಹಾಗೂ ನಮ್ಮ ಇಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 6:40. ಈಗ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ಇನ್ನು ಮುಂದೆ 6:10 ಗೀತಾರಾಧನಾ, 6:30 ರಾಜ್ಯವ್ಯಾಪಿ ಪ್ರಸಾರ ಚಿಂತನ, ನಿಂಗರಾಜು ತೋರಹಳ್ಳಿ ಅವರಿಂದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 6:35 ಸಿನಿಮಾಯಾನ, ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ ಪ್ರಸ್ತುತಿ ಶ್ರೀನಿವಾಸ ಪ್ರಸಾದ್. ಈ ಕಾರ್ಯಕ್ರಮದ ಮರು ಪ್ರಸಾರ ಇಂದು ಸಂಜೆ 6:10. 6:40 ಪದಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಕಾದಂಬರಿ ವಿಹಾರ, ಕೃಪಾಕರ ಸೇನಾನಿ ಅವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಜಿ ಶಾಂತಕುಮಾರ್. 7:30 ಸೇವಾ ವಾಹಿನಿ, ಈ ಬೆಳಿಗ್ಗೆ 7:45, 8:35, 10:15 ಹಾಗೂ ಸಂಜೆ 4:45 ಕನ್ನಡ ಚಿತ್ರಗೀತೆಗಳನ್ನು ಕೇಳುವ ಸಮಯ. ಈ ಬೆಳಿಗ್ಗೆ 8:30 ಚೂಟಿ ಚೂಟಿ ಚುಟುಕ್ ಗುಲುಂ ಗುಟುಕ್ ಶಿಶುಗೀತೆಗಳ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 5:30. ಈ ಬೆಳಿಗ್ಗೆ 9:40 ನಮ್ಮ ಆರೋಗ್ಯ, ವಿಶ್ವ ಲೂಪಸ್ ದಿನದ ಸಂದರ್ಭದಲ್ಲಿ ಲೂಪಸ್ ಲಕ್ಷಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಮೈಸೂರಿನ ರುಮಿಟಾಲಜಿ ತಜ್ಞರಾದ ಡಾಕ್ಟರ್ ಸಂಗೀತಾ ಕೆಎನ್ ಅವರೊಂದಿಗೆ ಮಾತುಕತೆಯನ್ನು ಆಲಿಸುವಿರಿ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 10:00 ಕೇಳಿ ಗಿಳಿಗಳೇ ಕಥೆ ಕೇಳು ಪುಟ್ಟ ಪ್ರಸ್ತುತಪಡಿಸುತ್ತಾರೆ ಬಿಜಿ ಕವಿತಾ. 10:30 ಮಕ್ಕಳ ಮಂಟಪ, ಮಾರ್ಗದರ್ಶಿ, ಶಿಕ್ಷಣಕ್ಕೊಂದು ಸೋಪಾನ, ಈ ಮಾಲಿಕೆಯಲ್ಲಿ ಸದ್ವಿದ್ಯಾ ಶಾಲೆಯ ಶಿಕ್ಷಕರಾದ ಮಾನಸ ಮಂಜುನಾಥ್ ಅವರೊಂದಿಗೆ ಮಾತುಕತೆಯನ್ನು ಆಲಿಸಬಹುದು. ವಿಷಯ ಶಾಲಾ ನಡವಳಿಕೆ ಹಾಗೂ ಶಿಸ್ತು ಮತ್ತು ಸಮಯ ಪರಿಪಾಲನೆ, ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. 11:00 ಮಿಶ್ರ ಮಾಧುರ್ಯ, 12:05 ರಾಜ್ಯವ್ಯಾಪಿ ಪ್ರಸಾರ ವನಿತಾ ವಿಹಾರ, ಮಹಿಳೆಯರ ಆರೋಗ್ಯ, ಆಹಾರ ಮತ್ತು ಆಯುರ್ವೇದ, ಈ ಕುರಿತು ಆಯುರ್ವೇದ ತಜ್ಞರಾದ ಡಾಕ್ಟರ್ ಅನುಶ್ರೀ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಆಶಾ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು, 12:45 ಜನಪದ ಸಂಗೀತ, ರತ್ನಮ್ಮ ಮತ್ತು ಸಂಗಡಿಗರಿಂದ ಪಡುವಲಂಬನ ಹಾಡು. 11:00 ರಾಜ್ಯವ್ಯಾಪಿ ಪ್ರಸಾರ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ, ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ಜಿ ರಾಮ್ಜಿ ಅಭಿಯಾನ ಕುರಿತು ಮಾಹಿತಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 11:20 ದೀಪಾ ಸತ್ಯನಾರಾಯಣ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 1:30 ಸಂಜೆ 5:05 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 12:40 ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಬಂಧನ. 3:40 ಸಿರಿಗಂಧಡಂ ಗೆಲ್ಗೆ ಪ್ರಸ್ತುತಿ ಜಿ ಕೆ ರವೀಂದ್ರ ಕುಮಾರ್. 3:45 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಅಮೃತ ವೆಂಕಟೇಶ್ ಅವರ ಹಾಡುಗಾರಿಕೆಯನ್ನು ಆಲಿಸಬಹುದು. ಸಂಜೆ 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. 6:51 ಕೃಷಿರಂಗ, ಇದರಲ್ಲಿ ಮೊದಲಿಗೆ ಹಟ್ಟಿ ಹರಟೆ ವಾರದ ಗ್ರಾಮೀಣ ಚರ್ಚೆ, ಪ್ರಸ್ತುತಪಡಿಸುತ್ತಾರೆ ಎನ್ ಕೆ ಶಿವಮೂರ್ತಿ, ಬಿಜಿ ಕವಿತಾ ಹಾಗೂ ಡಾಕ್ಟರ್ ಮೈಸೂರು ಉಮೇಶ್. ನಂತರ ಕೃಷಿಲೋಕ, ತದನಂತರ ಕೃಷಿ ದರ್ಪಣ. ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ, ಪ್ರಸ್ತುತಿ ಜಿಎನ್ ಮಂಜುನಾಥ್. ಈ ರಾತ್ರಿ 7:45 ಬೆಂಗಳೂರು ಕೇಂದ್ರದಿಂದ ಜನಪದದಲ್ಲಿ ಹೆಣ್ಣು, ಈ ಕುರಿತು ಮಾತನಾಡುತ್ತಾರೆ ಬಿ ಕಾಂತಪ್ಪ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಈ ರಾತ್ರಿ 8:00 ಬೆಂಗಳೂರು ಕೇಂದ್ರದಿಂದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಬೆಂಗಳೂರು ಭೇಟಿ ಕುರಿತ ಬಾನುಲಿ ವರದಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು, 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. 9:30 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ರೂಪಕವನ್ನು ಆಲಿಸಬಹುದು. 10:00 ದೆಹಲಿ ಕೇಂದ್ರದಿಂದ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ, ವಿದ್ವಾನ್ ಡಿ ಶ್ರೀನಿವಾಸ್ ಅವರ ಕರ್ನಾಟಕ ಶಾಸ್ತ್ರೀಯ ವೀಣಾ ವಾದನವನ್ನು ಕೇಳುವಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಹೈದರಾಬಾದ್ ಕೇಂದ್ರದ ಕೊಡುಗೆ. ಇದುವರೆಗೆ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರಿ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ಸರಬ್ಜೀತ್ ಕೌರ್. Prime Minister Narendra Modi will visit Karnataka and Telangana today. At around 11 a.m., the Prime Minister will participate in the 45th anniversary celebrations of the Art of Living in Bengaluru and also inaugurate the newly constructed Dhyan Mandir at the Art of Living International Centre. Mr. Modi will also address the gathering during the programme. Thereafter, Prime Minister Narendra Modi will travel to Hyderabad and at around 3 p.m., he will lay the foundation stone and inaugurate the multiple development projects worth around 9,400 crore rupees in Hyderabad. TVK Chief C. Joseph Vijay will be sworn in as Chief Minister of Tamil Nadu in Chennai at 10 this morning. 9 TVK ministers are also expected to be sworn along with Mr. Vijay. Tamil Nadu Governor Rajendra Vishwanath Arlekar appointed Mr. Vijay as Chief Minister Designate after he secured the support of 120 MLAs in the 234-member House. Mr. Vijay was appointed CM after he presented letters of support from the VCK and the IUML, who have 2 MLAs each. The Governor has directed Mr. Vijay to seek a vote of confidence in the Assembly on or before May 13, 2026. President Draupadi Murmu has appointed N. Rangasamy as the Chief Minister of Puducherry. Following the appointment, Lieutenant Governor K. Kailash Nathan invited Rangasamy to form a new government in the Union Territory. Mr. Rangasamy will be sworn in as Chief Minister on May 13th. Mr. Rangasamy is set to assume office as Chief Minister for a fifth term after the AINRC-led NDA secured a comfortable victory in the Union Territory election. The top brass of the Congress party held a meeting in New Delhi yesterday to discuss government formation in Kerala. The meeting, convened by Congress chief Mallikarjun Kharge at his residence, was attended by senior party leader Rahul Gandhi, party general secretary in charge of the state Deepa Das Munshi, general secretary organization K.C. Venugopal, and senior Kerala leaders Ramesh Chennathalia and V.D. Satishan. The party said Mallikarjun Kharge and Rahul Gandhi will take the final decision on the new Kerala Chief Minister and the name will be announced very soon. Defence Research and Development Organisation DRDO has successfully conducted an extensive long-duration test of its actively cooled full-scale scramjet combustor in Hyderabad. Ministry of Defence said that the test achieved a runtime of over 1,200 seconds, surpassing the earlier 700 seconds test held in January this year. The successful test positions India at the forefront of advanced aerospace capabilities and continuously emerging war technologies. It also validates both the combustor design and the capabilities of the state-of-the-art test facility, strengthening India's hypersonic cruise missile development program. The centre has moved to significantly strengthen protections for outsourced and contractual workers engaged across central ministries, departments, autonomous bodies and central public sector enterprises through a new set of procurement-linked compliance measures for the labour codes. The Ministry of Labour and Employment said the reforms aim to ensure timely payment of wages, mandatory remittance of social security contributions, greater accountability of contractors and principal employers, and stronger enforcement mechanisms against violations of labour laws. The US has proposed to increase the minimum wages paid to hire an employee under the H-1B visa program by 30% over the previously fixed limits, a move the administration claims will help prevent foreigners from undercutting salary of US nationals.

ಇನ್ನು ಮುಂದೆ ಎನ್ ನಂಜುಂಡಸ್ವಾಮಿ ಅವರು ಹಾಡಿರುವ ಕನಕದಾಸರ ರಚನೆಯಿಂದನ ಕೇಳೋಣ. ಮೆರೆಯದಿರು ಮೆರೆಯದಿರು ಎಲೆಮಾನವ.

ಇದುವರೆಗೆ ಭಕ್ತಿ ಸಂಗೀತದ ಕಾರ್ಯಕ್ರಮ ಗೀತಾರಾಧನಾ ಪ್ರಸಾರವಾಯಿತು. ಇದು ಆಕಾಶವಾಣಿ ಮೈಸೂರು FM 100.6. ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಮೂಡಿಬರಲಿದೆ.

0: ಇದೀಗ ಚಿಂತನ ನಿಂಗರಾಜು ತೋರಹಳ್ಳಿಯವರಿಂದ.
1: ಸಮಾಜದ ಅತ್ಯಂತ ಚಿಕ್ಕ ಘಟಕ ಕುಟುಂಬ. ಮಗು ಜನಮೂಲದ ಅತ್ಯಂತ ಚಿಕ್ಕ ಪ್ರಭೆ, ಹೌದು ತಾನೆ? ನೋಟ, ತುಂಟಾಟ, ಆಟ, ಪಾಠ, ಓಟ ಮಗುವಿನ ಪ್ರಥಮ ಆದ್ಯತೆಗಳು. ಜಗತ್ತಿನ ಒಡಲೆ ಮಗುವಿನ ಮನಸ್ಸಿನ ತಿಳಿಯಾದ ಕಡಲು. ಮಗು ಪರಿಶುದ್ಧ ಸ್ಫಟಿಕದಂತಹ ಜೀವ ಜಗತ್ತಿನ ಪ್ರಜ್ಞಾಜ್ಯೋತಿ. ಇಂತಹ ಪರಿಶುದ್ಧವಾದ ಕಂದಮ್ಮಗಳನ್ನು ದೊಡ್ಡವರೆನಿಸಿಕೊಳ್ಳುವ ನಾವು ಕಲಕಿ. ಜಾತಿ, ಧರ್ಮ, ಭಾಷೆ ಎಂಬ ಹಳ್ಳ ಕೊಳ್ಳ ಕೆರೆ ನದಿಗಳಿಗೆ ಕಟ್ಟಿಹಾಕುತ್ತೇವೆ. ಇದನ್ನು ಅರಿತ ವಿಶ್ವಕವಿ ಕುವೆಂಪು ಹೀಗೆಂದರು: ಮಗು ಹುಟ್ಟುವಾಗ ವಿಶ್ವಮಾನವನಾಗಿ ಹುಟ್ಟುತ್ತಾನೆ, ನಾವು ಮಗುವನ್ನು ಅಲ್ಪಮಾನವನನ್ನಾಗಿ ಮಾಡುತ್ತೇವೆ ಎಂದರು. ಮಗುವಿಗೆ ಜಗತ್ತಿನ, ದೇಶದ, ಭಾಷೆಯ, ಧರ್ಮದ, ಜಾತಿಯ, ವರ್ಣದ ತಾರತಮ್ಯದ ಪರಿಮಿತಿ ಇಲ್ಲ. ಹೀಗಾಗಿ ಮನೆಯೇ ವಿಶ್ವಮಾನವನ ವಿಕಾಸದ ತಳಹದಿಯಾಗಬೇಕು. ಕುಬ್ಜತೆಯ ದೊಡ್ಡವರಾದ ನಾವು ಮಗುವಿನ ಮಮತೆಯ ಕಡಲಿಗೆ ನಾಂದಿ ಆಡಬೇಕು. ಮಗುವಿನ ಎಲ್ಲ ರೀತಿಯ ವಿಕಾಸದ ವೇದಿಕೆ ಮನೆ. ಮನೆಯೇ ಮೊದಲ ಪಾಠಶಾಲೆ. ಈ ಮನೆಯೇ ಅದರ ಆದ್ಯತೆ. ಮಗುವಿನ ತೊದಲು ದೊನಿಗೆ ತಾಯಿಯೇ ಮೊದಲ ಗುರು. ಮಮತೆಯೂ ಹೌದು, ಮಮತೆಯ ಕಡಲೂ ಹೌದು. ತಾಯಿ ದೇಶ ಭಾಷೆ ಮೀರಿ ಮಗುವಿನ ಸುರಸುಂದರ ಶಿಲ್ಪಿಯಾಗುತ್ತಾಳೆ. ಎಳೆಗರು ಎತ್ತಾಗದೆ ಎಂಬಂತೆ ಮಗು ಎಳೆತನದಲ್ಲಿ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ತಾಯಿಯ ಎದೆ ಹಾಲು ಕುಡಿದು ಕನಸಿನಲ್ಲೇ ಬಾಯಿ ಚಪ್ಪರಿಸಿ ನಿದ್ರಿಸುತ್ತಾ ಚಪ್ಪರಿಸಿ ಪದ ಹಾಡುವ ಪರಿಪಾಠ ತೊಟ್ಟಿಲಲ್ಲೇ ಆರಂಭವಾಗುತ್ತದೆ. ತೆವಳುತ್ತಾ, ಬೀಳುತ್ತಾ, ಹೇಳುತ್ತಾ, ತೊದಲುತ್ತಾ, ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಬಿದ್ದು ಎದ್ದು ಮಗುವಿನ ಆರಾಟ ಕೀರಾಟ ಆರಂಭವಾಗುತ್ತದೆ. ತಾಯ್ತನದ ಸುವಾಸನೆ ಗಮನಿಸುವ ಮಗು ತಾಯಿಯ ಮಮತೆಯ ಕಣ್ಸನ್ನೆಗೆ, ಕೈ ಸನ್ನೆಗೆ, ಬಾಯಿ ಸನ್ನೆಗೆ, ತಾಯಿ ಭಾಷೆಗೆ ಧ್ವನಿಗೂಡಿಸುತ್ತದೆ. ತಾಯಿಯ ಲಾಲಿಯಾಡಿಗೆ ಮಗು ಕಿವಿಯಾಗಿ ಆಲಿಸುತ್ತ, ಆನಂದಿಸುತ್ತ, ಉಲ್ಲಾಸಿಸುತ್ತ ನಿದ್ರೆಯ ಜಗತ್ತಿಗೆ ಜಾರುತ್ತದೆ. ಮಗು ಪರಿಸರದ ಕೂಸು. ತಾಯಿಯ ಪರಿಪಾಲನೆಯಲ್ಲಿ ಬೆಳೆದ ಮಗು ದಿನ ಕಳೆದಂತೆ ಎತ್ತವರಿಂದ ಹೆಸರಿಲ್ಲದ ಮಗು ಹೆಸರೊಂದು ಪಡೆದುಕೊಂಡು ಕುಟುಂಬದ ಸದಸ್ಯರೊಂದಿಗೆ ಬೆರೆತು ಪ್ರೀತಿ, ಪ್ರೇಮ, ಸಹನೆ, ಸಂಸ್ಕಾರ, ಹೊಂದಾಣಿಕೆಯ ಸದ್ಗುಣ ಕಲಿಯುತ್ತದೆ. ಹಬ್ಬ ಹರಿದಿನಗಳಲ್ಲಿ ಮನೆಯನ್ನು ಸಿಂಗರಿಸುತ್ತಾ ಒಪ್ಪವರ್ಣ ಮಾಡುವ ಕೌಶಲ್ಯ ರೂಢಿಸಿಕೊಳ್ಳುತ್ತದೆ. ತಂದೆಗೆ ಜೊತೆಯಾಗಿ ಬಾಳ್ವೆಗೆ ಬೇಕಾದ ಮೌಲಿಕ ಗುಣ ಪಡೆದುಕೊಂಡು ಕುಟುಂಬದಿಂದಲೇ ಸಮಾಜಕ್ಕೆ ಬೇಕಾದ ನಾಯಕತ್ವದ ಗುಣ ಗಳಿಸಿಕೊಳ್ಳುತ್ತದೆ. ತಾಯಿ ಭಾಷೆಯನ್ನು ನಿರ್ಗಳವಾಗಿ ಮಾತನಾಡುವ ಕಲೆಯನ್ನು ಮಗು ಮನೆಯಿಂದಲೇ ಪಡೆಯುತ್ತದೆ. ಮಗು ಪರಿಸರದ ಎಲ್ಲರಿಗೂ ಬೇಕಾದ ಒಂದು ಅಮೂಲ್ಯ ಎಳೆಯ ಗಿಡವಿದ್ದಂತೆ, ಇದನ್ನು ನಾವು ಪೋಷಿಸಿ ಬೆಳೆಸಿದಂತೆ ಬೆಳೆಯುತ್ತದೆ. ಫ್ರಾನ್ಸ್ ದೇಶದ ತತ್ವಜ್ಞಾನಿ ರೂಸೋ ಮಗುವನ್ನು ಕುರಿತು ತನ್ನ ಗ್ರಂಥ ಸೋಷಿಯಲ್ ಕಾಂಟ್ರಾಕ್ಟ್ನಲ್ಲಿ ಎಂದಿದ್ದಾರೆ: ಮ್ಯಾನ್ ಈಸ್ ಬಾರ್ನ್ ಟು ಫ್ರೀ ಬಟ್ ಈಸ್ ಎವ್ರಿವೇರ್ ಇಸ್ ಚೈನ್ ಎಂದು. ಇದರ ಅರ್ಥ ನಿರ್ಬಂಧಗಳಿಲ್ಲದೆ ಬೆಳೆಯಬೇಕು.

0: ಬೇಕು ಮಗು ಎಂಬುದು. ಬೆಳೆಯುವ ಗಿಡವನ್ನು ಚಿವುಟುವುದು ನಿಸರ್ಗದ ದ್ರೋಹ. ನೀವೇ ಯೋಚಿಸಿ ನಿರ್ಧರಿಸಿ. ಸುಂದರ ಸಮಾಜಕ್ಕೆ ಫಲಭರಿತ ಮರಬೇಕೇ, ಬರಡು ಮರಬೇಕೇ? ಸದಾ ಹಸಿರಾಗಿರುವ ಮಗು ನಿಸರ್ಗದ ಕೂಸು. ನಿಸರ್ಗವೇ ಡಾರ್ವಿನ್ ಸಿದ್ಧಾಂತದ ತವರುಮನೆ. ಮಂಗನಿಂದ ಮಾನವನಾದ ವಿಕಾಸದ ಆದಿ ಕುಟುಂಬದ ಸುಂದರ ಪರಿಮಿತಿಗೆ ಬಂದು ನಿಂತಿದೆ. ಇದು ಮಗುವಿಗೆ ಬೆಳಕಿನ ಕಿರಣವಾಗಬೇಕು, ಕತ್ತಲೆಯ ಗೂಡಾಗಬಾರದು.
1: ಇದುವರೆಗೆ ನಿಂಗರಾಜು ತೋರಹಳ್ಳಿಯವರಿಂದ ಚಿಂತನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ಸಮಯ ಸರಿಯಾಗಿ 6:35.
1: ಆಕಾಶವಾಣಿ ಮೈಸೂರು.
2: ಸಿನಿಮಾ ಯಾನ,
1: ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ.
3: ದಿನೇಶ್ ಬಾಬು ಅವರು ಕಥೆ ಚಿತ್ರಕಥೆ ರಚಿಸಿ ಛಾಯಾಗ್ರಹಣ ಮಾಡಿ ನಿರ್ದೇಶನ ಮಾಡಿದ ಸುಪ್ರಭಾತ ಚಿತ್ರದ ನಾಯಕ ವಿಷ್ಣುವರ್ಧನ್, ನಾಯಕಿ ಸುಹಾಸಿನಿ, ಮಾನು, ಶ್ರೀವಿದ್ಯಾ, ವಿಜಯ ಕಾಶಿ ಹಾಗೂ ಬೇಬಿಮಾಲಾ ಚಿತ್ರದ ಇತರ ಕಲಾವಿದರು. ರಾಜನ್ ನಾಗೇಂದ್ರ ಅವರ ಸಂಗೀತವಿರುವ ಈ ಚಿತ್ರದ ಸಂಭಾಷಣೆ ಹಾಗೂ ಹಾಡುಗಳನ್ನ ಜಿ ಉದಯಶಂಕರ್ ಅವರು ರಚಿಸಿದ್ದಾರೆ. ಬೆಟ್ಟದ ಮೇಲೊಂದು ಪೆಟ್ರೋಲ್ ಬಂಕು, ಪಕ್ಕದಲ್ಲೇ ಒಂದು ಬಂಗಲೆ,
4: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ ನನ್ನದು
3: ಎಂದು ತನಗೆ ತಾನೇ ಹಾಡಿಕೊಂಡು ಗಿಡ ಮರಗಳು ಬೈಕು ಬಂಕಿನ ಜೊತೆ ಮಾತನಾಡಿಕೊಂಡು ಸುಖವಾಗಿರುವ ನಾಯಕ ವಿಜಯ್. ಒಂದು ಕಾಲದಲ್ಲಿ ಮಾತಿನ ಉಗ್ಗುವಿಕೆಯಿಂದ ನೋವು ಅಪಮಾನವನ್ನು ಅನುಭವಿಸಿದ್ದ ವಿಜಯ್ ವೈದ್ಯೆಯಾದ ತನ್ನ ಅಕ್ಕನ ಸಲಹೆಯಂತೆ ಜನರಿಂದ ದೂರವಾಗಿ ಈ ಬೆಟ್ಟದಲ್ಲಿ ಬದುಕು ಕಟ್ಟಿಕೊಂಡು ನೆಮ್ಮದಿಯಾಗಿದ್ದಾನೆ. ಡಾಕ್ಟರ್ ಅಕ್ಕನ ಜೊತೆ ಇದ್ದಾಳೆ 3 ವರ್ಷದ ಪಿಂಕಿ. ಪಿಂಕಿಯನ್ನ ಆಗಾಗ ವಿಜಯ್ ಹತ್ತಿರ ಬಿಟ್ಟು ಹೋಗುತ್ತಾಳೆ ವೈದ್ಯೆ ಅಕ್ಕ. ಹೀಗಿರುವಾಗ ಪಕ್ಕದ ಬಂಗಲೆಗೆ ಪಕ್ಷಿ ತಜ್ಞ ತನ್ನ ಅಣ್ಣ ಸುಂದರೇಶ್ವರನೊಂದಿಗೆ ಬರುತ್ತಾಳೆ ಹೇಮಾ. ಆಕೆಯಲ್ಲಿ ಅತೀವ ಕುತೂಹಲವನ್ನ ವಿಜಯ್ ತೋರಿಸಿದರೂ ಕೂಡ ಅವಳು ಮಾತೇ ಆಡುವುದಿಲ್ಲ. ಮಾತೇ ಅವಳ ಸಮಸ್ಯೆ ಎಂದು ಆಕೆಯ ಅಣ್ಣ ಹೇಳಿದಾಗ ಅವಳಿಗೆ ಮಾತು ಬರುವುದಿಲ್ಲ ಎಂದು ವಿಜಯ್ ಅರ್ಥ ಮಾಡಿಕೊಳ್ಳುತ್ತಾನೆ. ಅಕ್ಕನ ಮಗಳು ಪಿಂಕಿಗೂ ಹೇಮಾಳಿಗೂ ಬಾಂಧವ್ಯ ಬೆಳೆಯುತ್ತದೆ. ಹೇಮಾ ಬಂದ ನಂತರ ತಿಂಗಳಿಗೊಮ್ಮೆ ಸ್ನಾನ ಮಾಡುವ ವಿಜಯ್ ಕೊಳೆಯ ಹೊಳೆ ಹರಿಸಿ ಶುದ್ಧನಾಗಿ ಒಳ್ಳೆಯ ಬಟ್ಟೆ ತೊಟ್ಟು ಆಕೆಯ ಗಮನವನ್ನ ಸೆಳೆಯಲೆತ್ನಿಸುತ್ತಾನೆ.
4: ಈ ಹೃದಯ ಹಾಡಿದೆ ಆಸೆಗಳ ತಾಳದೆ.
3: ಕ್ರಮೇಣವಾಗಿ ಹೇಮಾ ಕೂಡ ವಿಜಯ್ನಲ್ಲಿ ಆಸಕ್ತಳಾದಾಗ
5: ಯಾವ್ದಾದ್ರೂ ಕುರುಡಿಗೋ ಕುಂಟಿಗೋ ಕಿವಿಡಿಗೋ ಮೂಗಿಗೋ ಬಾಳ್ ಕೊಡ್ಬೇಕು ಅಂತ ನನ್ನ ಆಸೆ, ಏನಂತೀಯ
3: ಎಂದು ಅಕ್ಕನಲ್ಲಿ ಹೇಳಿ ಬಯಸಿಕೊಳ್ಳುತ್ತಾನೆ ವಿಜಯ್. ಆದರೊಮ್ಮೆ ಪಿಂಕಿ ತೋರಿಸಿದ ಆಲ್ಬಂನಲ್ಲಿ ವಿಜಯ್ನ ಅಕ್ಕನ ಫೋಟೋ ನೋಡಿ ಹೇಮಾಳಿಗೆ ಆಘಾತವಾಗುತ್ತದೆ.
5: ನಾನು ಮದುವೆ ಮಾಡ್ಕೊಳ್ಳೋದೇ ನಿನ್ನನ್ನ, ನಮ್ಮ ಅಕ್ಕ ಅವಳು ಖಂಡಿತ ಬೇಡ ಅನ್ನಲ್ಲ
3: ಎಂದು ವಿಜಯ್ ಅಂದುಕೊಳ್ಳುವಾಗ ಅಲ್ಲಿಗೆ ಬಂದ ಹೇಮಾ
6: ಆದ್ರೆ ನಾನ್ ಬೇಡ ಅಂತೀನಿ
3: ಎಂದು ಮಾತನಾಡಿದಾಗ ವಿಜಯ್ಗೆ ಆಘಾತ. ಹೇಮಾಳನ್ನ ನೋಡಿದ ಅಕ್ಕ ಕೂಡ ಈ ಮದುವೆ ಬೇಡ ಎನ್ನುತ್ತಾಳೆ. ಹೇಮಾಳದ್ದು ಕೂಡ ಒಂದು ಕಥೆ ಇದೆ. ಅತ್ಯಂತ ವಾಚಾಳಿಯೂ ತುಂಟಿಯೂ ಆಗಿದ್ದ ಹೇಮಾ ಕಾಲೇಜಿನಲ್ಲಿ ರಾಜ ಎಂಬ ದುಷ್ಟ ವಿದ್ಯಾರ್ಥಿಯಿಂದ ಬಲಾತ್ಕಾರಕ್ಕೆ ಈಡಾಗಿದ್ದಾಳೆ. ಗರ್ಭಪಾತ ಮಾಡಿಸಿಕೋ ಎಂದರೂ ಕೂಡ ಒಪ್ಪದ ಹೇಮಾ ಹುಟ್ಟುವ ಮಗುವಿನ ಮೂಲಕವೇ ದುಷ್ಟರಾಜನ ಮೇಲೆ ಸೇಡು ತೀರಿಸಿಕೊಳ್ಳುವೆ ಎನ್ನುತ್ತಾಳೆ. ಆದರೆ ಮಗು ಸತ್ತು ಹುಟ್ಟಿತು ಎಂದು ಅಣ್ಣ ಹೇಮಾಳಿಗೆ ಸುಳ್ಳು ಹೇಳುತ್ತಾನೆ. ಹೇಮಾಳ ಮಗು ಹೆರಿಗೆ ಮಾಡಿಸಿದ ವಿಜಯನ ಅಕ್ಕನ ಸಾಕು ಮಗಳಾಗಿ ಬೆಳೆಯುತ್ತಿದ್ದಾಳೆ. ಅವಳೇ ಪಿಂಕಿ.
7: ಹೀಗೆ ಮಾತಾಡಿ ಮಾತಾಡಿ ನಿನ್ನ ಬಾಳ್ನ ಹಾಳು ಮಾಡ್ಕೊಂಡೆ. ನಿನ್ನ ಮಾತು ಇವತ್ತು ನಿನ್ನ ಬಾಳನ್ನು ಯಾವ ಸ್ಥಿತಿ ತಂದಿಟ್ಟಿದೆ ನೋಡಿದ್ಯಾ
3: ಎಂದು ಅಣ್ಣ ಹೇಳಿದಾಗ ನಾನಿನ್ನು ಮುಂದೆ ಮಾತೇ ಆಡುವುದಿಲ್ಲ ಎಂಬ ನಿರ್ಧಾರಕ್ಕೆ ಬಂದಿದ್ದಾಳೆ ಹೇಮಾ. ಈಗ ನನ್ನ ಮಗಳು ಪಿಂಕಿಯನ್ನ ತಂದುಕೊಡಿ ಎಂದು ಹೇಮಾ ವಿಜಯನನ್ನ ಕೇಳಿದರೆ ಪಿಂಕಿ ನನ್ನ ಪ್ರಾಣ ಹೇಗೆ ಕೊಡಲಿ ಎನ್ನುತ್ತಾಳೆ ಅಕ್ಕ. ಈ ಮಧ್ಯೆ ಅಕಸ್ಮಾತ್ತಾಗಿ ವಿಜಯನ ಬಂಕಿಗೆ ಬಂದ ರಾಜ ಹೇಮಾಳನ್ನ ಕಂಡು ಹಗುರವಾಗಿ ಮಾತನಾಡಿದಾಗ ಅವನನ್ನ ಹೊಡೆದು ಬಡಿದು ಹೇಮಾಳ ಕಾಲಿಗೆ ಬೀಳಿಸುತ್ತಾನೆ ವಿಜಯ್.
8: ನೀನು ಆ ಡಾಕ್ಟರ್ ಸೇರಿ ನನ್ನ ಮೋಸ ಮಾಡಿಬಿಟ್ರಿ
3: ಎಂದು ಹೇಮಾ ಆಪಾದನೆ ಮಾಡಿದಾಗ ನೀನು ಆ ಮಗುವನ್ನ ಸಮಾಜ ವಿರೋಧಿಯಾಗಿ ಬೆಳೆಸುತ್ತಿದ್ದೆ, ಮಗು ಡಾಕ್ಟರ್ ಹತ್ತಿರ ಇರುವುದೇ ಒಳ್ಳೆಯದು ಎನ್ನುತ್ತಾನೆ ಹೇಮಾಳ ಅಣ್ಣ. ಇನ್ನು ವಿಜಯ್ನ ಮೇಲೆ ಸೇಡು ತೀರಿಸಿಕೊಳ್ಳಲು ಬಂದ ರಾಜ ವಿಜಯ್ನನ್ನ ಚೂರಿಯಿಂದ ಇರಿಯಲು ಹೋಗಿ ಪ್ರಪಾತಕ್ಕೆ ಬಿದ್ದು ಸಾಯುತ್ತಾನೆ.
8: ನಿಮ್ ಜೊತೆ ಬಾಳೋಕಾಗದೆ ಹೋದ್ರು ನನ್ನ ಹೃದಯ ತುಂಬಾ ನೀವೇ ಇದ್ದೀರಾ ವಿಜಯ್, ನಾನು ನಿಮ್ಮನ್ನು ಪ್ರೀತಿಸ್ತೀನಿ
3: ಎಂದು ಹೇಮಾ ಅಣ್ಣನೊಂದಿಗೆ ಹೊರಟು ಬಿಡುತ್ತಾಳೆ.

0: ಆ ಗಳಿಗೆಗೆ ತಮ್ಮನ ಮೇಲಿನ ಪ್ರೀತಿ ಮತ್ತು ಅವನ ಭವಿಷ್ಯಕ್ಕಾಗಿ ಪಿಂಕಿಯನ್ನ ಹೇಮಾಳಿಗೆ ಒಪ್ಪಿಸಲು ಸಿದ್ಧಳಾದ ವಿಜಯನಾಕ್ಕ ಹೇಗೂ ನೀನು ಹೇಮಾ ಮದುವೆಯಾದರೆ ಮಗು ನಮ್ಮದೇ ಆಗುತ್ತದಲ್ಲವಾ ಎನ್ನುತ್ತಾಳೆ. ಕಡೆಯ ದೃಶ್ಯದಲ್ಲಿ ಪಿಂಕಿಯೊಂದಿಗೆ ಹೇಮಾಳನ್ನ ಎದುರಾಗುವ ವಿಜಯ್ ಮಗುವನ್ನ ಆಕೆಗೆ ಒಪ್ಪಿಸಿ,
1: ಯಾವಾಗ್ಲಾದ್ರೂ ಈ ಮಗುಗೆ ತಂದೆ ಬೇಕು ಅಂತ ನಿನ್ಗೆ ಅನ್ಸಿದ್ರೆ ಈ ಬೆಟ್ಟದ ಮೇಲಿರೋ ಪೆಟ್ರೋಲ್ ಬ್ಯಾಂಕ್ನ ಒಂದು ಸಲ ಜ್ಞಾಪಕ ಮಾಡ್ಕೊ, ಅಲ್ಲಿ ಯಾವಾಗ್ಲೂ ನಾನು ನಿನಗೋಸ್ಕರ ಕಾಯ್ತಾ ಇರ್ತೇನೆ
0: ಎನ್ನುತ್ತಾನೆ. ಮಗುವನ್ನ ಎತ್ತಿಕೊಂಡು ನಡೆದ ಹೇಮಾ ಕಡೇ ಗಳಿಗೆಯಲ್ಲಿ ಹಿಂತಿರುಗಿ ಬಂದು ವಿಜಯನನ್ನ ತಬ್ಬಿಕೊಳ್ಳುತ್ತಾಳೆ. ಚಿತ್ರ ಸುಖಾಂತವಾಗುತ್ತದೆ. ವಿಷ್ಣುವರ್ಧನ್ ಮತ್ತು ಸುಹಾಸಿನಿಯವರ ಅಮೋಘ ಅಭಿನಯದಿಂದಾಗಿ ಚಿತ್ರ ಇಂದಿಗೂ ಕೂಡ ನೆನಪಿನಲ್ಲಿ ಉಳಿದುಕೊಂಡಿದೆ.
2: ಸಿನಿಮಾ ಯಾನ
3: ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ ಕೇಳಿದಿರಿ.
2: ಪ್ರಸ್ತುತಿ ಶ್ರೀನಿವಾಸ ಪ್ರಸಾದ್,
3: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
2: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
4: ಈ ಕಾರ್ಯಕ್ರಮದ ಮರುಪ್ರಸಾರ ಇಂದು ಸಂಜೆ 6:10. ಸಮಯ ಸರಿಯಾಗಿ 6:40:30.
2: ಆಕಾಶವಾಣಿ
5: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು,
6: ಸಿರಿಗನ್ನಡ ದೇವಿಯ ಮುಕುಟ
2: ಪದ ಸಂಸ್ಕೃತಿ
5: ಹಾಡುವ
2: ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಟಿವಿ ಸತ್ಯನಾರಾಯಣ. ಪದಪರಿಚಯ.
7: ಈಗ ಅಸುರ ಎಂಬ ಶಬ್ದದ ಅರ್ಥವನ್ನು ಗಮನಿಸೋಣ. ಅಸು ಎಂದರೆ ಪ್ರಾಣವಾಯು, ಶ್ವಾಸ, ಉಸಿರು ಎಂಬೆಲ್ಲ ಅರ್ಥಗಳಿವೆ. ಅಸೂನ್ ಪ್ರಾಣಾನ್ ರಕ್ಷತಿ ಇತಿ ಅಸುರಃ ಎಂದು ಈ ಶಬ್ದದ ನಿಷ್ಪತ್ತಿ. ನಮ್ಮ ಪ್ರಾಣವನ್ನು ರಕ್ಷಿಸುವವನು ಸವಿತೃದೇವನಾದ ಸೂರ್ಯ. ಗಭೀರ ವೇಪಾಹ ಅಸುರಸ್ಸುನೀಥಃ ಎಂದು ಋಗ್ವೇದದ ಸವಿತೃ ಸೂಕ್ತದಲ್ಲಿ ಅಸುರ ಶಬ್ದವು ಬಳಕೆಯಾಗಿದೆ. ಸೂರ್ಯನು ಮನುಷ್ಯಾದಿ ಎಲ್ಲ ಜೀವಿಗಳ ಮೇಲೆ ತನ್ನ ಕಿರಣಗಳನ್ನು ಹರಿಸಿ ದೇಹದಲ್ಲಿ ಜೀವಸತ್ವವನ್ನು ಉಂಟುಮಾಡಿ ಉತ್ಸಾಹ ನೀಡಿ ಜೀವಿಗಳನ್ನು ಕಾಪಾಡುತ್ತಾನೆ, ಬೆಳಕನ್ನು ನೀಡಿ ಅವರನ್ನು ಮುನ್ನಡೆಸುತ್ತಾನೆ. ಹಾಗಾಗಿ ಸೂರ್ಯನಿಗೆ ಅಸುರ ಎಂಬ ಹೆಸರು ಬಂದಿದೆ. ಹಿಂದೆ ದೇವತೆಗಳಿಗೂ ಅಸುರ ಎಂದೇ ಹೆಸರಿತ್ತು. ಅದು ಮುಂದೆ ಭಾಷೆಯಲ್ಲಿ ಅಕಾರವನ್ನು ಕಳೆದುಕೊಂಡು ಸುರ ಎಂದಾಯಿತು. ಬೇಡನ ಬಾಣದಿಂದ ಗಂಡು ಕ್ರೌಂಚ ಪಕ್ಷಿಯು ಅಸುನೀಗಿತು ಎಂದು ಕನ್ನಡದಲ್ಲಿ ಪ್ರಯೋಗವಿದೆ. ಆದರೆ ಇದೇ ಮುಂದೆ ಭಾಷೆಯಲ್ಲಿ ಜನರ ಆಡುನುಡಿಯಲ್ಲಿ ರಾಕ್ಷಸ ಎಂಬ ಅರ್ಥದಲ್ಲಿ ಬಳಕೆಯಾಯಿತು. ಪ್ರಾಣಗಳನ್ನು ಹಿಂಸಿಸುವವನು ಅಸುರ. ಸುರರಿಗೆ ವಿರುದ್ಧರಾದವರು ಅಸುರರು ಎಂಬ ವಿರುದ್ಧಾರ್ಥಕ ಶಬ್ದವು ಬಳಕೆಯಲ್ಲಿ ಬಂದಿತು. ಹೀಗೆ ಒಂದು ಕಾಲದಲ್ಲಿ ವಿಶಾಲವಾದ ಅರ್ಥದಲ್ಲಿ ಬಳಕೆಯಾಗುತ್ತಿದ್ದ ಅಸುರ ಶಬ್ದವು ನಂತರದ ಕಾಲದಲ್ಲಿ ವಿರುದ್ಧಾರ್ಥವನ್ನು ಪಡೆಯಿತು ಎನ್ನುವುದು ವಿಶೇಷ. ಈಗ ಜೀಮೂತ ಎಂಬ ಶಬ್ದದ ವಿವರಣೆ. ಮೋಡಕ್ಕೆ ಜೀಮೂತ ಎಂದು ಹೆಸರು. ಇದೊಂದು ಸಂಕ್ಷಿಪ್ತ ರೂಪ. ಇದರ ವಿಸ್ತೃತ ರೂಪ ಜೀವನ ಮೂತ ಎಂಬುದು. ಮೋಡದಲ್ಲಿ ನೀರಿರುವುದರಿಂದ ಅದಕ್ಕೆ ಜೀವನ ಮೂತವೆಂದು ಹೆಸರು ಬಂದಿದೆ. ಮೋಡವು ಜೀವನದ ಅಂದರೆ ನೀರಿನ ಮೂತ ಮೂಟೆಯಾಗಿದೆ. ಹಾಗಾಗಿ ಜೀವನ ಮೂತಕ್ಕೆ ಮೋಡ ಎಂದು ಅನ್ವರ್ಥ ಹೆಸರು ಬಂದಿದೆ. ಮೂತ ಶಬ್ದವೇ ಕನ್ನಡದಲ್ಲಿ ತದ್ಭವದಿಂದ ಮೂಟೆಯಾಗಿದೆ. ಈ ಜೀವನ ಮೂತ ಶಬ್ದವು ಮುಂದೆ ಭಾಷೆಯಲ್ಲಿ ಬಳಕೆಯಾಗುವಾಗ ಜೀಮೂತವಾಯಿತು. ವನಶಬ್ದವು ಲುಪ್ತವಾಯಿತು. ನಾಗಾನಂದ ನಾಟಕದ ನಾಯಕ ಜೀಮೂತವಾಹನ. ಅವನು ಗರುಡನು ಸರ್ಪಗಳನ್ನು ಕೊಲ್ಲುತ್ತಿದ್ದುದನ್ನು ಕಂಡು ದಯಾವೀರನಾಗಿ ಅವುಗಳನ್ನು ಕಾಪಾಡಲು ತನ್ನನ್ನೇ ಬಲಿಕೊಟ್ಟುಕೊಳ್ಳುತ್ತಾನೆ. ಮೋಡದಂತೆ ಇವನು ದುಃಖಿತರ ರಕ್ಷಕ ಎಂಬುದನ್ನು ಸೂಚಿಸಲು ಜೀಮೂತ ವಾಹನ ಎಂಬ ಹೆಸರು ಅನ್ವರ್ಥವಾಗಿ ಬಂದಿದೆ.
2: ತಪ್ಪು ಒಪ್ಪು.
7: ಪರಿಣತ ಪರಿಣಿತ. ಪರಿಣತ ಶಬ್ದಕ್ಕೆ ಚೆನ್ನಾಗಿ ವಿಕಾಸ ಹೊಂದಿದ, ಪರಿಪಕ್ವವಾದ, ಸಂಪೂರ್ಣತೆ ಪಡೆದ, ಕೊನೆ ಮುಟ್ಟಿದ, ಸಂಪೂರ್ಣ ಜ್ಞಾನ ಪಡೆದ, ಚೆನ್ನಾಗಿ ಬಗ್ಗಿರುವ ಎಂಬ ಅರ್ಥಗಳಿವೆ. ಪರಿ ಎಂಬ ಶಬ್ದಕ್ಕೆ ಸಂಪೂರ್ಣವಾಗಿ ಎಲ್ಲ ರೀತಿಯಿಂದಲೂ ಸುತ್ತಲೂ ಎಂದು ಅರ್ಥಗಳಿವೆ. ನತ ಎಂದರೆ ಬಗ್ಗಿರುವವನು.

0: ಎಂದು ಅರ್ಥ. ತನ್ನಲ್ಲಿನ ಒಳ್ಳೆಯ ಗುಣಗಳಿಂದ ತಾನು ಮಾಡುವ ಎಲ್ಲ ಕೆಲಸ ಕಾರ್ಯಗಳಿಂದಲೂ ಪರಿಪೂರ್ಣನಾಗಿದ್ದರೂ ತಿಳಿದ ಜ್ಞಾನಿಯಾದ ಮನುಷ್ಯನು ತುಂಬಿದ ಕೊಡ ತುಳುಕುವುದಿಲ್ಲ ಎಂಬಂತೆ, ತನಗೆ ಏನೂ ಗೊತ್ತಿಲ್ಲವೆಂಬಂತೆ ತಲೆ ತಗ್ಗಿಸಿಯೇ ಇರುತ್ತಾನೆ. ಅಂತಹ ವಿದ್ವಾಂಸನನ್ನು ಪರಿಣತ ಎಂದು ಕರೆಯುವುದು. ಇಂತಹ ವ್ಯಾಕರಣಬದ್ಧವಾದ ಪರಿಣತ ಶಬ್ದವನ್ನು ಇಂದು ಕನ್ನಡದಲ್ಲಿ ಪರಿಣಿತ ಎಂದು ತಪ್ಪಾಗಿ ಬಳಸುತ್ತಿದ್ದಾರೆ. ಇದು ವಿಪರ್ಯಾಸ. ಪರಿಣಿತ ಶಬ್ದಕ್ಕೆ ಅರ್ಥವಿಲ್ಲ. ಇದೇ ಶಬ್ದವನ್ನು ದೀರ್ಘ ಮಾಡಿ ಪರಿಣೀತ ಎಂದು ಹೇಳಿದರೆ ಮದುವೆಯಾದವನು ಎಂದು ಅರ್ಥವಾಗಿ ಬಿಡುತ್ತದೆ.
1: ಸುಮಧುರ
0: ಅಲ್ಲಮಪ್ರಭುಗಳ ಈ ವಚನದಲ್ಲಿ ಭಕ್ತ ಮತ್ತು ಭಕ್ತ ರಕ್ಷಕ ಭಗವಂತ ಇವರಿಬ್ಬರ ಅವಿನಾಭಾವ ಸಂಬಂಧವನ್ನು ಚಿತ್ರಿಸ

0: ಭಗವಂತನಲ್ಲಿ ಅಚಲವಾದ ಪ್ರೇಮ, ವಿಶ್ವಾಸ, ಶ್ರದ್ಧೆಗಳನ್ನಿಟ್ಟವನೇ ಭಕ್ತ. ಭಕ್ತನಿಗೆ ಭಗವಂತನಲ್ಲದೆ ಬೇರೆ ಏನೂ ಬೇಡ. ಭಕ್ತನಿರುವೆಡೆ ಭಗವಂತನು ಇದ್ದೇ ಇರುತ್ತಾನೆ. ಇವರಿಬ್ಬರ ಸಂಬಂಧ ಹೇಗೆಂದರೆ, ಕಲ್ಲಿನೊಳಗೆ ಬೆಂಕಿ ಇದೆ, ಆದರೆ ಅದು ಕಣ್ಣಿಗೆ ಕಾಣುವುದಿಲ್ಲ. ಒಂದು ಕಲ್ಲಿನ ಮೇಲೆ ಇನ್ನೊಂದು ಕಲ್ಲನ್ನು ಕುಟ್ಟಿದಾಗ ಮಾತ್ರ ಆ ಬೆಂಕಿ ಹೊರಬಂದು ಕಾಣುತ್ತದೆ. ನಾವು ನೀರ ಮುಂದೆ ನಿಂತಾಗ ನಮ್ಮದೇ ತದ್ರೂಪ ಪ್ರತಿಬಿಂಬ ನೀರೊಳಗೆ ಕಾಣುತ್ತದೆ, ಆದರೆ ಅದನ್ನು ನಾವು ಹಿಡಿಯಲಾರವು. ಬೀಜದೊಳಗೆ ನಾವು ಮುಂದೆ ಕಾಣುವ ದೊಡ್ಡ ಮರ ಅಡಗಿದೆ, ಅದನ್ನು ನಾವು ಬೀಜದೊಳಗೆ ನೋಡಲು ಆಗದು. ನಾವು ಪ್ರತಿ ಶಬ್ದವನ್ನು ಬಾಯಿಯಿಂದ ಹೊರಹಾಕಬೇಕಾದರೆ ಅದನ್ನು ಹೊರಬರುವಂತೆ ಮಾಡುವ ಅಗೋಚರ ಶಕ್ತಿಯೊಂದಿದೆ, ಅದನ್ನು ನಾವು ನೋಡಲಾರೆವು. ಹಾಗಂದ ಮಾತ್ರಕ್ಕೆ ಅದು ಇಲ್ಲವೆಂದಲ್ಲ, ಇದೆ. ಅದು ಅನುಭವಕ್ಕೆ ಮಾತ್ರ ಗೋಚರಿಸುವಂತಹದು. ನಾವು ಕಲ್ಲಾದರೆ ಅದರೊಳಗೆ ಬೆಂಕಿ ಶಿವ, ನಾವು ನೀರಾದರೆ ಅದರೊಳಗಿರುವ ಪ್ರತಿಬಿಂಬ ಶಿವ, ನಾವು ಬೀಜವಾದರೆ ಅದರೊಳಗಿರುವ ದೊಡ್ಡ ಮರವೇ ಶಿವ, ನಾವು ಶಬ್ದವಾದರೆ ಶಿವನು ಅದರೊಳಗೆ ಕುಳಿತು ಅದು ಹೊರಬರುವಂತೆ ಮಾಡುತ್ತಾನೆ. ಇಲ್ಲಿ ಭಗವಂತನಲ್ಲಿ ಮೊರೆ ಹೋದ ಭಕ್ತನೇ ಶರಣ. ನಮ್ಮ ಹೃದಯವೆಂಬ ಗುಹೆಯಲ್ಲಿ ಪರಮಾತ್ಮ ನೆಲೆಸಿದ್ದಾನೆ. ಹಾಗಾಗಿ ಅವನು ಗುಹೇಶ್ವರ ಶಿವ. ಶಿವಶರಣರ ಸಂಬಂಧ ಕಂಡರೂ ಕಾಣದಂತೆ, ಇದ್ದರೂ ಇಲ್ಲದಂತೆ, ವ್ಯಕ್ತವಾದರೂ ಅವ್ಯಕ್ತದಂತಿರುತ್ತದೆ. ಈ ರಹಸ್ಯವನ್ನು ನಿಜವಾದ ಶರಣ ಅಂದರೆ ಭಕ್ತನು ಮಾತ್ರ ಅರಿಯಬಲ್ಲ. ಬೇರೆಯವರು ಈ ರಹಸ್ಯವನ್ನು ತಿಳಿಯಲಾರರು. ಈ ವಚನದಲ್ಲಿ ಗುಹೇಶ್ವರ ಮತ್ತು ಶರಣ ಎಂಬ ಎರಡು ಪದಗಳು ಭಗವಂತ ಭಕ್ತರ ಪ್ರತೀಕಗಳಾಗಿವೆ. ಶಿಲೆಯೊಳಗಣ ಪಾವಕದಂತೆ, ಉದಕದೊಳಗಣ ಪ್ರತಿಬಿಂಬದಂತೆ, ಬೀಜದೊಳಗಣ ವೃಕ್ಷದಂತೆ, ಶಬ್ದದೊಳಗಣ ನಿಶಬ್ದದಂತೆ ಎನ್ನುವ ಪದಗಳು ಭಕ್ತ ಮತ್ತು ಭಗವಂತನನ್ನು ಪ್ರತಿಬಿಂಬಿಸುವ ಪದಗಳಾಗಿದ್ದು ಔಚಿತ್ಯಪೂರ್ಣವಾಗಿವೆ.
1: ಪದಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ

0: ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಟಿವಿ ಸತ್ಯನಾರಾಯಣ.
1: ಕನ್ನಡ ದೇವಿಯ ಮುಕುಟದಲ್ಲಿ
0: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
1: ಹಾಡುವ ಮಾತಲಿ ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ.
0: ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಕೇಳಿದರೆ ಈ ಬೆಳಗ್ಗೆ 7:15 ಕಾದಂಬರಿ ವಿಹಾರ ಕೃಪಾಕರ ಸೇನಾನಿ ಅವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಜಿ ಶಾಂತಕುಮಾರ್. ಆಕಾಶವಾಣಿ ಮೈಸೂರು FM 100.6 ಸಮಯ ಸರಿಯಾಗಿ 6:50. ಈಗ ಕೇಳೋಣ ರೈತರಿಗೆ ಸಲಹೆ.
3: ಮಣ್ಣಿಗೆ ಸೂಕ್ಷ್ಮ ಜೀವಿಗಳನ್ನು ಸೇರಿಸುವಂತಹ ಮಾಧ್ಯಮ ಕಾಂಪೋಸ್ಟ್. ಹೀಗಾಗಿಯೇ ಕಾಂಪೋಸ್ಟ್ ಗೊಬ್ಬರವನ್ನು ಮಣ್ಣಿಗೆ ಹಾಕಿ ಅಂತ ಅನುಭವಿಗಳು ವಿಜ್ಞಾನಿಗಳು ಸಲಹೆಯನ್ನು ಕೊಡ್ತಾರೆ. ನಾವು ಇಂಗಾಲದ ಚಕ್ರ ಪರಿಪೂರ್ಣ ಆಗೋದಕ್ಕೂ ಕೂಡ ಕಾಂಪೋಸ್ಟನ್ನು ಮಣ್ಣಿಗೆ ಸೇರಿಸಬೇಕು. ನೋಡಿ, ನಾವು ಬೆಳೆಯ ಪಳೆಯುಳಿಕೆಗಳನ್ನು ರಾಸುಗಳು ತಿಂದು ಬಿಟ್ಟಂತಹ ಮೇವನ್ನು ಒಂದು ಕಾಂಪೋಸ್ಟ್ ಗುಂಡಿಗೆ ಹಾಕಿ ಅಲ್ಲಿ ಕಳೆಯೋದಕ್ಕೆ ಬಿಡ್ತೀವಿ. ಸೂಕ್ಷ್ಮಜೀವಿಗಳು ಈ ಕಾಂಪೋಸ್ಟನ್ನು ಚೆನ್ನಾಗಿ ಕಳಿಸ್ತವೆ, ಅದನ್ನು ಮಣ್ಣಿಗೆ ಹಾಕ್ತೀವಿ. ಯಾವ ಸೂಕ್ಷ್ಮಜೀವಿಗಳು ಕಾಂಪೋಸ್ಟ್ ಕಳೆಯೋದಕ್ಕೆ ಸಹಕರಿಸ್ತವೆ ಆ ಜೀವಿಗಳು ಮಣ್ಣಲ್ಲೂ ಕೂಡ ಕೆಲಸ ಮಾಡ್ತವೆ. ಮಣ್ಣಲ್ಲೂ ಆ ಕಾಂಪೋಸ್ಟನ್ನು ಅವು ಮತ್ತಷ್ಟು ಕಳಿಸ್ತವೆ. ನಂತರ ಏನಾಗುತ್ತೆ, ಅದೇ ಪ್ರಧಾನವಾದ ವಿಚಾರ. ನೀವು ಹಾಕಿರುವಂತಹ ಕಾಂಪೋಸ್ಟ್ ಗೊಬ್ಬರದ 80%-90% ಅಂಶ ವಾತಾವರಣಕ್ಕೆ ಇಂಗಾಲದ ಡೈಆಕ್ಸೈಡಾಗಿ ಬಿಡುಗಡೆ ಆಗುತ್ತೆ. ಇಂಗಾಲ ಎಲ್ಲಿಂದ ಬಂತೋ ಅಲ್ಲಿಗೆ ವಾಪಸ್ ಹೋಗಬೇಕು, ಅದೇ ಇಂಗಾಲದ ಚಕ್ರ ಅಲ್ವಾ. ಹಾಗಾಗಿಯೇ ಕಾಂಪೋಸ್ಟನ್ನು ಮಣ್ಣಿಗೆ ನೀವು ಹಾಕಬೇಕು. ಅದಕ್ಕೆ ನೋಡಿ, ಕಾಂಪೋಸ್ಟು ಸಾಮಾನ್ಯವಾಗಿ ಕಪ್ಪು ಬಣ್ಣದಲ್ಲಿರುತ್ತೆ. ನೀವು ಮಣ್ಣಿಗೆ ಹಾಕಿದ ತಕ್ಷಣ ಅದು ಕಪ್ಪಾಗ್ಬಿಡುತ್ತೆ ಮಣ್ಣು. 1-2 ತಿಂಗಳು ಬಿಟ್ಟ ಮೇಲೆ ಮಣ್ಣು ಮುಂಚೆ ಹೇಗಿತ್ತೋ ಹಾಗೆ ಆಗ್ಬಿಡುತ್ತೆ. ಕಾರಣ ಏನು ನಿಮಗೆ ಗೊತ್ತಾಗಿರಬೇಕಲ್ವ, ಎಲ್ಲಿಂದ ಬಂತೋ ಅಲ್ಲಿಗೆ ವಾಪಸ್ ಇಂಗಾಲ ಹೊರಟೋಗುತ್ತೆ. ಆದರೆ ಕಾಂಪೋಸ್ಟು ತನ್ನ ಜೊತೆ ತಂದಿತ್ತಲ್ಲ ಸೂಕ್ಷ್ಮಜೀವಿ, ಅದನ್ನೇನು ವಾತಾವರಣಕ್ಕೆ ವಾಪಸ್ ಕರ್ಕೊಂಡು ಹೋಗಲ್ಲ, ಅದು ಮಣ್ಣಲ್ಲೇ ಇರುತ್ತೆ. ಹಾಗಾಗೇ ಮಣ್ಣಿಗೆ ಸೂಕ್ಷ್ಮ ಜೀವಿಗಳನ್ನು ಸೇರಿಸೋ ಮಾಧ್ಯಮ ಕಾಂಪೋಸ್ಟ್ ಅಂತ ಹೇಳಿರೋದು. ಈಗ ಒಂದು ಕ್ಷಣ ಯೋಚನೆ ಮಾಡಿ, ಈಗ ಕಾಂಪೋಸ್ಟ್ ಗೊಬ್ಬರವನ್ನು ನಾನು ಹಾಕ್ತೀನಿ ಅಂತ ರೈತರು ಚಕ್ಕಡಿ ಗಾಡಿನಲ್ಲಿ ತೆಗೆದುಕೊಂಡು ಹೋಗಿ ಹಾಕ್ತಾರೆ. ಆದರೆ ಆ ಕಾಂಪೋಸ್ಟಲ್ಲಿ ಸೂಕ್ಷ್ಮಜೀವಿಗಳಿದಾವೋ ಇಲ್ವೋ ಅನ್ನೋದು ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಈಗ ತಿಪ್ಪೆ ಎಲ್ಲಿರುತ್ತೆ ಹೇಳಿ, ಊರಿಂದ ಹೊರಗೋ ಮನೆಯಿಂದ ಹೊರಗೋ ಜಮೀನಿನ ಯಾವುದೋ ಮೂಲೆನಲ್ಲೋ ಮಾಡಿರ್ತಾರೆ. ತಿಪ್ಪೆಗೆ ರಕ್ಷಣೆ ಇರುತ್ತಾ? ಖಂಡಿತವಾಗೂ ಇಲ್ಲ. ಮರದ ಕೆಳಗೆ ಮಾಡಿರ್ತಾರ? ಅದೂ ಇಲ್ಲ. ಬೇಸಿಗೆ ಬಿಸಿಲಲ್ಲಿ ಬೇಯುತ್ತೆ, ಮಳೆ ಬಂದರೆ ತೇಲು ಹೋಗುತ್ತೆ, ಗಾಳಿನಲ್ಲಿ ಹಾರೋಗುತ್ತೆ. ಇಂತಹ ಕಾಂಪೋಸ್ಟಲ್ಲಿ ಯಾವ ಸೂಕ್ಷ್ಮ ಜೀವಿಗಳು ವಾಸ ಮಾಡೋದಕ್ಕೆ ಸಾಧ್ಯ? ನೀವೇ ಯೋಚನೆ ಮಾಡಿ. ಈಗ ನಾವು ಹಾಕುವಂತಹ ಕಾಂಪೋಸ್ಟಲ್ಲಿ ಬರೀ ಬೆಳೆಗಳ ಪಳೆಯುಳಿಕೆ ಇದ್ದರಷ್ಟೇ ಸಾಲದು, ಅದರಲ್ಲಿ ಸೂಕ್ಷ್ಮ ಜೀವಿಗಳಿರಬೇಕು. ಆ ಸೂಕ್ಷ್ಮ ಜೀವಿಗಳಲ್ಲಿ ವೈವಿಧ್ಯತೆ ಕೂಡ ಇರಬೇಕು. ಅದಕ್ಕೆ ಇವತ್ತು ವಿಜ್ಞಾನಿಗಳು ಏನು ಹೇಳ್ತಾರೆ, ನೀವು ಜೀವಾಣು ಗೊಬ್ಬರಗಳನ್ನು ಕೊಡುವಾಗ ಅದು ಟ್ರೈಕೋಡರ್ಮಾ ಇರ್ಬೋದು ಅಥವಾ ಅಜಿಟೋಬ್ಯಾಕ್ಟರ್ ಇರಬಹುದು, ರಂಜಕ ಕರಗಿಸುವಂತಹ PSB ಇರಬಹುದು, ಬೇರೆ ಬೇರೆ ಸಾಕಷ್ಟು ಬಂದಿದ್ದಾವೆ. ಅದನ್ನು ನೇರವಾಗಿ ಮಣ್ಣಿಗೆ ಹಾಕಿ ಅಂತ ಹೇಳ್ತಾರಾ? ಇಲ್ಲ. ಏನು ಹೇಳ್ತಾರೆ, 100 kg ಚೆನ್ನಾಗಿ ಕಳೆತಿರುವಂತಹ ಕಾಂಪೋಸ್ಟ್ ಗೊಬ್ಬರವನ್ನು ತಗೊಳ್ಳಿ, ಅದಕ್ಕೆ ಇದನ್ನು ಬೆರೆಸಿ ನಂತರ ಮಣ್ಣಿಗೆ ಹಾಕಿ ಅಂತಾರೆ. ಅಂದರೆ ಈ ಕಾಂಪೋಸ್ಟ್ ಮೂಲಕ ನೀವು

0: ಮಣ್ಣಿಗೆ ಜೀವಾಣುಗಳನ್ನು ಸೇರಿಸ್ತಾ ಇದ್ದೀರಾ. ಕಾಂಪೋಸ್ಟ್ ವಾತಾವರಣಕ್ಕೆ ಹೊರಟೋಗುತ್ತೆ, ಆದರೆ ಮಣ್ಣಲ್ಲಿ ಉಳಿಯೋದು ಜೀವಾಣು. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಉತ್ತಮ ಗುಣಮಟ್ಟದ ಕಾಂಪೋಸ್ಟನ್ನು ಮಣ್ಣಿಗೆ ಹಾಕಿದಷ್ಟು ಮಣ್ಣಿನ ಆರೋಗ್ಯ ಚೆನ್ನಾಗಿರುತ್ತೆ, ಮಳೆ ನೀರನ್ನು ಹಿಡಿದಿಡೋ ಸಾಮರ್ಥ್ಯ ಜಾಸ್ತಿ ಆಗುತ್ತೆ, ಬರ ನಿರೋಧಕ ಶಕ್ತಿ ಮಣ್ಣಿಗೆ ಸಿಗುತ್ತೆ, ರಸಸಾರವನ್ನು ಸಮತೋಲನ ಮಾಡುತ್ತೆ, ಮಣ್ಣಿನ ರೋಗಗಳನ್ನು ನಿಯಂತ್ರಣ ಮಾಡುತ್ತೆ, ಏಕೆಂದರೆ ಸೂಕ್ಷ್ಮ ಜೀವಿಗಳ ಚಟುವಟಿಕೆಯನ್ನು ನಿಯಂತ್ರಿಸುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಮಣ್ಣಿನಲ್ಲಿ ಬಗೆ ಬಗೆಯ ಸೂಕ್ಷ್ಮಾಣುಗಳು ಅಭಿವೃದ್ಧಿಯಾಗೋದಕ್ಕೆ ಸಹಕರಿಸುತ್ತೆ.
1: ಇದುವರೆಗೆ ರೈತರಿಗೆ ಸಲಹೆ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು FM 100.6, ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
2: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕಃ ದಿವ್ಯಾನಂದ ಝಾಃ. ಪ್ರಧಾನಮಂತ್ರೀ ನರೇಂದ್ರ ಮೋದಿ ಅದ್ಯ ಕರ್ನಾಟಕ ತೆಲಂಗಾಣಯೋಃ ಯಾತ್ರಾರ್ಥಂ ಪ್ರತಿಷ್ಠತೆ. ಸಹ ಬೆಂಗಳೂರು ನಗರಿ ಆರ್ಟ್ ಆಫ್ ಲಿವಿಂಗ್ ಇತ್ಯೇತಸ್ಯ ಸಂಸ್ಥಾನಸ್ಯ ಪಂಚಚತ್ವಾರಿಂಶತ್ತಮೀಂ ವರ್ಷಪೂರ್ತಿಂ ಏತಸ್ಯ ಸಂಸ್ಥಾಪಕಸ್ಯ ಗುರುದೇವ ಶ್ರೀ ಶ್ರೀ ರವಿಶಂಕರಸ್ಯ ಸಪ್ತತಿತಮಂ ಜನ್ಮದಿವಸಂ ಚ ಉಪಲಕ್ಷ್ಯ ಪ್ರಕಲ್ಪಿತೆ ಏಕಸ್ಮಿನ್ ಸಮಾರೋಹೆ ಸಹಭಾಗಂ ಕರಿಷ್ಯತಿ. ಶ್ರೀ ಮೋದಿ ಆರ್ಟ್ ಆಫ್ ಲಿವಿಂಗ್ ಪರಿಸರೆ ನವನಿರ್ಮಿತಸ್ಯ ಧ್ಯಾನಮಂದಿರಸ್ಯ ಧ್ಯಾನಕಕ್ಷಸ್ಯ ಚ ಉದ್ಘಾಟನಂ ಕರಿಷ್ಯತಿ. ಏತತ್ ಕಾರ್ಯಕ್ರಮಾತ್ ಪೂರ್ವಂ ಸಹ ಏಕಾಂ ಸಭಾಂ ಸಂಬೋಧಯಿಷ್ಯತಿ. ಸಮಾರೋಹಾತ್ ಅನಂತರಂ ಪ್ರಧಾನಮಂತ್ರಿ ಹೈದರಾಬಾದೆ ಪ್ರಾಯಃ ಚತುಶ್ಶತೋತ್ತರ 9,000 ಕೋಟಿ ರೂಪ್ಯಕಾಣಾಂ ಅನೇಕಾಸಾಂ ವಿಕಾಸ ಪರಿಯೋಜನಾನಾಂ ಶಿಲಾನ್ಯಾಸಂ ಲೋಕಾರ್ಪಣಂ ಚ ಕರಿಷ್ಯತಿ. ಶ್ರೀ ಮೋದಿ ಹೈದರಾಬಾದ್ ಪಣಜಿ ಆರ್ಥಿಕ ವೀಥಿಕಾಯಾಂ 67,00,000 ಸಂಖ್ಯಾಕೆ ರಾಷ್ಟ್ರೀಯ ರಾಜಮಾರ್ಗೆ ಚತುರ್ಭಾಗಪರಕ ಮಾರ್ಗ ನಿರ್ಮಾಣಸ್ಯ ಆಧಾರಶಿಲಾಂ ಅಪಿ ಸ್ಥಾಪಯಿಷ್ಯತಿ. ಪ್ರಧಾನಮಂತ್ರಿ ವಾರಂಗಲೆ ಪಿಎಂ ಮಿತ್ರಾ ಪಾರ್ಕ್ ಇತ್ಯೇತತ್ ಉದ್ಯಾನಂ ಅಪಿ ಉದ್ಘಾಟಯಿಷ್ಯತಿ. ಅಪಿ ಚ ಸಹ ಹೈದರಾಬಾದೆ ಅತ್ಯಾಧುನಿಕಂ ಕರ್ಕರೋಗಪರಂ ಏಕಂ ಚಿಕಿತ್ಸಾಲಯಂ ಅಪಿ ಲೋಕಾಯ ಅರ್ಪಯಿಷ್ಯತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರ್ನಾಟಕ ತೆಲಂಗಾಣಯೋಃ ಯಾತ್ರಾನಂತರಂ ಅದ್ಯ ಗುಜರಾತಂ ಅಪಿ ಗಮಿಷ್ಯತಿ. ದ್ವಿದಿವಸೀಯ ಯಾತ್ರಾಯಾಃ ಪ್ರಥಮೇ ದಿನೆ ಅದ್ಯ ಸಹ ಜಾಮನಗರಂ ಪ್ರಾಪ್ನೋತಿ. ತದನಂತರಂ ದ್ವಿತೀಯೇ ದಿನೆ ಅರ್ಥಾತ್ ಶ್ವಃ ಸಹ ಸೋಮನಾಥ ಮಂದಿರಸ್ಯ ಜೀರ್ಣೋದ್ಧಾರಸ್ಯ ಪಂಚಸಪ್ತತಿ ವರ್ಷಪೂರ್ತ್ಯವಸರೆ ಆಯೋಜಿತೆ ಸೋಮನಾಥಾಮೃತ ಮಹೋತ್ಸವೇ ಸಹಭಾಗಂ ಕರಿಷ್ಯತಿ. ಪ್ರಧಾನಮಂತ್ರಿ ಅನೇಕೇಷು ಧಾರ್ಮಿಕೇಷು ಸಾಂಸ್ಕೃತಿಕೇಷು ಚ ಕಾರ್ಯಕ್ರಮೇಷು ಸಹಭಾಗಂ ಕರಿಷ್ಯತಿ. ಸುವೇಂದುಃ ಅಧಿಕಾರಿ ಹ್ಯಃ ಪಶ್ಚಿಮ ಬಂಗಾಲಸ್ಯ ನೂತನ ಮುಖ್ಯಮಂತ್ರಿತ್ವೇನ ಶಪಥಂ ಗೃಹೀತವಾನ್. ಇತ್ಥಂ ಪಶ್ಚಿಮ ಬಂಗಾಲೆ ಭಾಜಪೇತಿ ದಳಸ್ಯ ಪ್ರಥಮಂ ಪ್ರಶಾಸನಂ ಸಂಘಟಿತಂ. ಕೋಲ್ಕತ್ತಾಯಾಂ ಬ್ರಿಗೇಡ್ ಪರೇಡ್ ಗ್ರೌಂಡ್ ಇತಿ ಸ್ಥಳೆ ಆಯೋಜಿತೆ ಭವ್ಯ ಸಮಾರೋಹೆ ರಾಜ್ಯಪಾಲೇನ R.N. ರವಿಣಾ ಶ್ರೀ ಸುವೇಂದುಃ ಅಧಿಕಾರಿ ಪದಗೋಪನೀಯತಾಯೇ ಪ್ರತಿಶ್ರಾವಿತಃ. ತೇನ ಸಹ ಅನ್ಯೇ ಪಂಚಮಂತ್ರಿಣಃ ಅಪಿ ಪದಗೋಪನೀಯತಾಯೇ ಶಪಥಂ ಗೃಹೀತವಂತಃ. ಅತ್ರಾವಸರೆ ಪ್ರಧಾನಮಂತ್ರಿ, ಕೇಂದ್ರೀಯ ಗೃಹಮಂತ್ರಿ, ರಕ್ಷಾಮಂತ್ರಿ, ಭಾಜಪಾದಲಾಧ್ಯಕ್ಷಃ, ಅನೇಕೇ ಮುಖ್ಯಮಂತ್ರಿಣಃ, ಮಂತ್ರಿಣಃ, ವರಿಷ್ಠಾಧಿಕಾರಿಣಶ್ಚ ಉಪಸ್ಥಿತಾಃ ಆಸನ್. ಟಿವಿಕೆ ದಳ ಪ್ರಮುಖಃ ಸಿ ಜೋಸೆಫ್ ವಿಜಯಃ ತಮಿಳುನಾಡು ರಾಜ್ಯಸ್ಯ ನೂತನ ಮುಖ್ಯಮಂತ್ರಿತ್ವೇನ ಅದ್ಯ ಪ್ರಾತಃ 10 ಶಪಥಂ ಗ್ರಹೀಷ್ಯತಿ. ತೇನ ಸಹ ಅನ್ಯೇ ನವಮಂತ್ರಿಣಃ ಅಪಿ ಪದಗೋಪನೀಯತಾಯೇ ಶಪಥಂ ಗ್ರಹೀಷ್ಯಂತಿ. ತತ್ರಾಂತರೆ ಹ್ಯಃ ನೂತನ ಸರ್ವಕಾರ ರಚನಾಯೇ ಟಿವಿಕೆ ದಳೇನ ಪ್ರಮಾಣಿತಂ ಯತ್ ತತ್ಪಾರ್ಶ್ವೇ 20+ ವಿಧಾಯಕಾನಾಂ ಸಮರ್ಥನಂ ವರ್ತತೆ. ಪ್ರಧಾನಮಂತ್ರಿ ಗ್ರಾಮ ಸಡಕ ಯೋಜನಾಯಾಃ 25ತಮೀಂ ವರ್ಷಪೂರ್ತಿಂ ಉಪಲಕ್ಷ್ಯ ಮಧ್ಯಪ್ರದೇಶೆ ಸೀಹೋರ್ ಜನಪದಸ್ಯ ಭೈರುಂತಾ ಸ್ಥಳೆ ಅದ್ಯ ರಜತ ಜಯಂತಿ ಸಮಾರೋಹಃ ಆಯೋಜಯಿಷ್ಯತೆ. ಕೇಂದ್ರೀಯ ಗ್ರಾಮೀಣ ವಿಕಾಸ ಮಂತ್ರಿ ಶಿವರಾಜ ಸಿಂಹ ಚೌಹಾನಃ ಅಸ್ಯ ಕಾರ್ಯಕ್ರಮಸ್ಯ ಅಧ್ಯಕ್ಷತಾಂ ಕರಿಷ್ಯತಿ. ಭಾರತೀಯ ಅರ್ಥ ವಿಭಾಗೇನ ಆಗಾಮಿಷು

0: द्वित्रेषु दिवसेषु केरल लक्षद्वीप दक्षिण कर्णाटक तमिलनाडु पुदुच्चेरी कराईकलेषु प्रचण्डवृष्टेः संभावना प्रकाशिता। प्रिया श्रोतारः, संस्कृत जगता सम्बद्धैः विभिन्नैः क्रियाकलापैः संवलितस्य संस्कृत साप्ताहिकीति विशिष्ट कार्यक्रमस्य प्रसारणम् आकाशवाण्याः एफएम गोल्ड प्रवाहिकातः अद्य मध्याह्ने सार्धैकवादनतः भविष्यति। भवन्तः सर्वे यथाकालं श्रोतुं प्रभवन्ति। अन्ते क्रीडा वार्तासु, इण्डियन प्रीमियर लीग क्रिकेट स्पर्धा मालिकायां गतरात्रौ जयपुरे आयोजिते द्वन्द्वे गुजरात टाइटन्स दलेन राजस्थान रॉयल्स दलं 77 धावनांकैः पराजितम्। आदौ पणं विजित्य राजस्थान रॉयल्स दलं क्षेत्ररक्षणं कर्तुं निर्णीतवत्। ततः गुजरात टाइटन्स दलेन 30+200 धावनांकानां विजय लक्ष्यं स्थापितम्। इति वार्ताः।
1: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ ಸರಿಯಾಗಿ 7:08.
2: ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಾಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27 ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
3: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
4: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದ ಮಾರ್ಗದರ್ಶಿ ಮಾಲಿಕೆಯಲ್ಲಿ ಶಾಲಾ ನಡವಳಿಕೆ, ಶಿಸ್ತು ಮತ್ತು ಸಮಯ ಪರಿಪಾಲನೆ ಈ ಕುರಿತು ಸದ್ವಿದ್ಯಾ ಶಾಲೆಯ ಶಿಕ್ಷಕರಾದ ಮಾನಸ ಮಂಜುನಾಥ್ ಅವರೊಂದಿಗೆ ಮಾತುಕತೆ.
5: 1 hour 45 minutes ಮಗು ರಿಲ್ಯಾಕ್ಸೇಷನ್ಗೆ ಆಟನಾರು ಆಡ್ಬೋದು, ಅಥವಾ ಫೋನ್ ಮಾತ್ರ ಕೊಡ್ಬೇಡಿ ದಯವಿಟ್ಟು. ಸ್ಮಾರ್ಟ್ ಫೋನ್ ಕೊಟ್ಟರೆ ಅದು ಇನ್ನೆಲ್ಲೋ ಹೊರಟೋಗುತ್ತೆ.
4: ತಪ್ಪದೇ ಆಲಿಸಿ ಇದೇ ಭಾನುವಾರ ಬೆಳಿಗ್ಗೆ 10:30 ಕಾರ್ಯಕ್ರಮ ಮಕ್ಕಳ ಮಂಟಪ.

0: ಇಂದು ಮಧ್ಯಾಹ್ನ 2:40 ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಬಂಧನ. ಸಮಯ 7:02 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲೋ ಭಲೋ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান করুন।

0: अथ मराठी भाषा न्यूज ऑन AIR ऐप मध्ये उपलब्ध आहे।
1: और बिहार के सभी भाषा के कार्यक्रम को सुनो।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: रागम 24x7 DTH वाहिनी, FM रेनबो, विविध भारती मत्तु भारतद एल्ला आकाशवाणी केंद्र मत्तु 8 दूरदर्शनद चानल्गळु न्यूज ऑन AIR नल्ली लभ्य। ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
3: ಬೆಟ್ಟ ಗುಡ್ಡ
4: ಕೆರೆ ಕುಂಟೆ
3: ಗಿಡ ಮರಗಳಿಲ್ಲದ ಊರು
4: ಮರುಭೂಮಿಯಿದ್ದಂತೆ.
3: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
4: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
3: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
4: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
3: ಪ್ರತಿ ಮನೆಯಲ್ಲೂ

0: ಮೂಲ ಕಾರಣ ಬಿಎಸ್ ಯಡಿಯೂರಪ್ಪನವರು, ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಬಣ್ಣನೆ. ಪ್ರಸಕ್ತ ಕ್ಯಾಲೆಂಡರ್ ವರ್ಷದ ಅಂತ್ಯದೊಳಗೆ ಗ್ರಾಮ ಪಂಚಾಯತ್ ಚುನಾವಣೆ, ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಸಚಿವರಾಗಿದ್ದ ಡಿ ಸುಧಾಕರ್ ನಿಧನ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂದು ಬೆಂಗಳೂರಿಗೆ ಆಗಮಿಸಲಿದ್ದು, ಕನಕಪುರ ರಸ್ತೆಯಲ್ಲಿರುವ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರಕ್ಕೆ ಭೇಟಿ ನೀಡಲಿದ್ದಾರೆ. ಈ ಹಿನ್ನೆಲೆ ನಗರದಲ್ಲಿ ಬಿಗಿ ಭದ್ರತಾ ವ್ಯವಸ್ಥೆ ಹಾಗೂ ಸಂಚಾರ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಈ ವರ್ಷ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ತನ್ನ 45ನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದ್ದು, ಸಂಸ್ಥೆಯ ಸ್ಥಾಪಕ ರವಿಶಂಕರ್ ಗುರೂಜಿಯವರು ತಮ್ಮ 70ನೇ ಜನ್ಮದಿನವನ್ನು ಈ ಸಂದರ್ಭದಲ್ಲಿ ಆಚರಿಸಿಕೊಳ್ಳುತ್ತಿದ್ದಾರೆ. ಈ ವಿಶೇಷ ಕಾರ್ಯಕ್ರಮದ ಅಂಗವಾಗಿ ಪ್ರಧಾನಮಂತ್ರಿಯವರ ಭೇಟಿ ನಿಗದಿಯಾಗಿದೆ. ಭೇಟಿ ಹಿನ್ನೆಲೆ ನಗರ ಪೊಲೀಸ್ ಇಲಾಖೆ ಪ್ರಮುಖ ಮಾರ್ಗಗಳಲ್ಲಿ ವಾಹನ ಸಂಚಾರ ಮತ್ತು ನಿಲುಗಡೆ ನಿಯಮಗಳಲ್ಲಿ ಬದಲಾವಣೆಗಳನ್ನು ಪ್ರಕಟಿಸಿದೆ. ಎಚ್ಎಎಲ್ ಪ್ರದೇಶ, ಹಳೆಯ ವಿಮಾನ ನಿಲ್ದಾಣ ರಸ್ತೆ ಹಾಗೂ ಟ್ರಿನಿಟಿ ಜಂಕ್ಷನ್ ಸುತ್ತಮುತ್ತ ಬೆಳಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ವಾಹನ ನಿಲುಗಡೆ ಸಂಪೂರ್ಣ ನಿಷೇಧಿಸಲಾಗಿದೆ. ಸುಗಮ ಸಂಚಾರಕ್ಕಾಗಿ ಪರ್ಯಾಯ ಮಾರ್ಗಗಳನ್ನು ಪೊಲೀಸ್ ಇಲಾಖೆ ಸೂಚಿಸಿದೆ. ಬೆಂಗಳೂರು ನಗರದ ಪ್ರಮುಖ ಭಾಗಗಳಲ್ಲಿ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದ್ದು, ಸಂಚಾರ ದಟ್ಟಣೆ ತಪ್ಪಿಸಲು ಮತ್ತು ಭದ್ರತೆ ಖಚಿತಪಡಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಪೊಲೀಸ್ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಬಿಎಸ್ ಯಡಿಯೂರಪ್ಪನವರು ದಕ್ಷಿಣ ಭಾರತದಲ್ಲಿ ಬಿಜೆಪಿ ಪಕ್ಷದ ಪಾರುಪತ್ಯಕ್ಕೆ ಮೂಲ ಕಾರಣರಾದವರು. ಯಡಿಯೂರಪ್ಪ ಅವರ ಹೆಸರು ಇತಿಹಾಸದ ಪುಟದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿದೆ. ಕರ್ನಾಟಕದಲ್ಲಿ ಬಿಜೆಪಿಯನ್ನು ಆಡಳಿತಕ್ಕೆ ತಂದ ಯಡಿಯೂರಪ್ಪನವರು ರೈತರಿಗಾಗಿ ಸಾವಿರಾರು ಕಿಲೋಮೀಟರ್ ಪಾದಯಾತ್ರೆ ಮಾಡಿದ ರೈತಪರ ನಾಯಕ. ರಾಜ್ಯದಲ್ಲಿ ಬಿಜೆಪಿಯಿಂದ 4 ಬಾರಿ ಮುಖ್ಯಮಂತ್ರಿಯಾಗಿ ಜನಸೇವೆ ಮಾಡಿದ ಜನನಾಯಕ ಎಂದು ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಬಣ್ಣಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ರಾಜಕಾರಣಕ್ಕೆ ಪ್ರವೇಶಿಸಿ 50 ವರ್ಷ ಪೂರ್ಣಗೊಳಿಸಿರುವ ಹಿನ್ನೆಲೆ ಚಿತ್ರದುರ್ಗದಲ್ಲಿ ಹಮ್ಮಿಕೊಂಡಿದ್ದ ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಬಿಎಸ್ ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮ ಒಬ್ಬ ವ್ಯಕ್ತಿಯ ವಿಜೃಂಭಣೆಯಲ್ಲ, ಬದಲಾಗಿ ಸಾರ್ವಜನಿಕ ಜೀವನದಲ್ಲಿ 5 ದಶಕಗಳ ಹೋರಾಟ ಮತ್ತು ನಡೆದು ಬಂದ ಹಾದಿಯನ್ನು ನೆನಪು ಮಾಡುವ ದಿನ. ಶಿಕಾರಿಪುರದಿಂದ ವಿಧಾನಸೌಧದವರೆಗೂ ನಡೆದು ಬಂದ ಹಾದಿ ರೋಚಕವಾದುದು. ಈ ಪ್ರಯಾಣ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರಿಂದ ಸಾಧ್ಯವಾಯಿತು ಎಂದರು. ಹಾಸನ ನಗರಕ್ಕೆ ಹೊಂದಿಕೊಂಡಂತೆ ಇರುವ ಶಾಂತಿಗ್ರಾಮ ಹೋಬಳಿಯ ಮಡೇನೂರಿನ 100 ಎಕರೆ ಅರಣ್ಯ ಭೂಮಿಯನ್ನು ಕೂಡಲೇ ವಶಕ್ಕೆ ಪಡೆದು ನೆಡುತೋಪು ಬೆಳೆಸಲು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಹಿರಿಯ ಅರಣ್ಯಾಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ತಾವು ಬೇಲೂರು ಪ್ರವಾಸದ ವೇಳೆ ಹಾಸನದ ಕೃಷಿ ಸಂಶೋಧನಾ ಕೇಂದ್ರ ಮತ್ತು ಜೈವಿಕ ಇಂಧನ ಘಟಕದ ಸಮೀಪ ಇರುವ ಕೋಟ್ಯಂತರ ರೂಪಾಯಿ ಬೆಲೆಬಾಳುವ ಭೂಮಿಯ ವೀಕ್ಷಣೆ ಮಾಡಿದ್ದು, ಬೆಲೆಬಾಳುವ ಅರಣ್ಯ ಭೂಮಿ ಸಂರಕ್ಷಣೆಗೆ ಆದೇಶ ನೀಡಿದರು. ಇದೇ ವೇಳೆ ಸಚಿವರು ಎತ್ತಿನಹೊಳೆ ಯೋಜನೆ ಕಾಮಗಾರಿ ನಡೆಯುತ್ತಿರುವ ಅರಣ್ಯ ಪ್ರದೇಶ, ಐದಳ್ಳ ಕಾವಲು, ರಾಮದೇವರ ಹಳ್ಳ ಕಾವಲು ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಲಬುರಗಿಯ ರೊಟ್ಟಿಗೆ ಜಾಗತಿಕವಾಗಿ ಬೇಡಿಕೆ ಹೆಚ್ಚುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ರಾಜ್ಯದ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್, ಐಟಿಬಿಟಿ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಕಲಬುರಗಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಲಬುರಗಿ ರೊಟ್ಟಿ ಅಮೆರಿಕ, ಕೆನಡಾ, ಆಸ್ಟ್ರೇಲಿಯಾ ದೇಶಕ್ಕೆ ರಫ್ತು ಮಾಡುವ ಕಾರ್ಯಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಕಲಬುರಗಿ ರೊಟ್ಟಿಯನ್ನು ವಿದೇಶಕ್ಕೆ ರಫ್ತು ಮಾಡಲು ಪುಣೆ ಮೂಲದ ಅಸ್ತಂ ಟ್ರೇಡರ್ಸ್ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಸೂಕ್ತ ಪ್ಯಾಕೇಜಿಂಗ್ ಮಾಡಿ ಕಲಬುರಗಿ ರೊಟ್ಟಿ ವಿದೇಶಕ್ಕೆ ಕಳುಹಿಸಲಾಗುತ್ತದೆ. ಇದರಿಂದಾಗಿ ನಮ್ಮ ಮಹಿಳೆಯರು ಆರ್ಥಿಕ ಚೇತರಿಕೆ ಕಂಡು ಸ್ವಾಭಿಮಾನದ ಬದುಕು ಸಾಗಿಸಲು ನೆರವಾಗಲಿದೆ ಎಂದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಸಕ್ತ ಕ್ಯಾಲೆಂಡರ್ ವರ್ಷದ ಅಂತ್ಯದೊಳಗೆ ಗ್ರಾಮ ಪಂಚಾಯತ್ ಚುನಾವಣೆ ನಡೆಸಲಾಗುವುದು ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್, ಐಟಿಬಿಟಿ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ.

ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ರಾಮ ಪಂಚಾಯತ್ ಗಡಿ ಗುರುತಿಸುವ ಕಾರ್ಯಕ್ಕೆ ಆಕ್ಷೇಪಣೆ ಸಲ್ಲಿಸಲು ಕೊನೆಯ ದಿನ ಮುಗಿದಿದ್ದು, ಶೀಘ್ರದಲ್ಲೇ ಚುನಾವಣೆ ನಡೆಸಲಾಗುವುದು. ಇದಾದ ನಂತರ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಸಹ ನಡೆಸಲಾಗುವುದು ಎಂದರು. ಹಿರಿಯೂರಿನಿಂದ ಶಾಸಕರಾಗಿ ಆಯ್ಕೆಯಾಗಿ ಪ್ರಸ್ತುತ ರಾಜ್ಯ ಸರ್ಕಾರದಲ್ಲಿ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಹಾಗೂ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಡಿ ಸುಧಾಕರ್ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 66 ವರ್ಷ ವಯಸ್ಸಾಗಿತ್ತು. ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಮೊಣಕಾಲು ಶಸ್ತ್ರಚಿಕಿತ್ಸೆಗೆ ಆಸ್ಪತ್ರೆಗೆ ದಾಖಲಾಗಿದ್ದರು. ಬಳಿಕ ಶ್ವಾಸಕೋಶದ ಸೋಂಕು ಕಾಣಿಸಿಕೊಂಡಿತ್ತು. ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಇಂದು ಬೆಳಗಿನ ಜಾವ 3:15ಕ್ಕೆ ಸಚಿವ ಡಿ ಸುಧಾಕರ್ ನಿಧನರಾದರು ಎಂದು ಆಸ್ಪತ್ರೆಯ ಮೂಲಗಳು ತಿಳಿಸಿವೆ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಹೊನ್ನೇಹಳ್ಳಿ ಸಮೀಪದ ಜಿಗಣಿಪಾಳ್ಯದ ಬಳಿ ಗೊಬ್ಬರ ತುಂಬಿದ ಲಾರಿ ಹಾಗೂ ಆಲ್ಟೋ ಕಾರಿನ ನಡುವೆ ಸಂಭವಿಸಿದ ಮುಖಾಮುಖಿ ಡಿಕ್ಕಿಯಲ್ಲಿ 4 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮಂಡ್ಯ ಜಿಲ್ಲೆಯ ಸುವರ್ಣಚಂದ್ರ ಮೂಲದ ಕುಮಾರ ನರಸಿಂಹಸ್ವಾಮಿ ಮತ್ತು ಗಾಯತ್ರಿ ಸೇರಿದಂತೆ ಕಾರಿನಲ್ಲಿದ್ದ 4 ಸಾವನ್ನಪ್ಪಿದ್ದು, ಅಪಘಾತದ ತೀವ್ರತೆಗೆ ಕಾರು ಸಂಪೂರ್ಣ ನಜುಗುಜ್ಜಾಗಿದೆ. ದೇವರಾಯನದುರ್ಗದ ಶ್ರೀ ಭೋಗ ನರಸಿಂಹಸ್ವಾಮಿಯ ದರ್ಶನ ಮುಗಿಸಿ ಮಂಡ್ಯಕ್ಕೆ ಹಿಂತಿರುಗುತ್ತಿದ್ದಾಗ ಕುಣಿಗಲ್ ಕಡೆಯಿಂದ ತುಮಕೂರಿನತ್ತ ಸಾಗುತ್ತಿದ್ದ ಗೊಬ್ಬರ ತುಂಬಿದ ಲಾರಿ ಅಪ್ಪಳಿಸಿ ಅಪಘಾತ ಸಂಭವಿಸಿದೆ. ನಗರ ಪ್ರದೇಶದ ವಿದ್ಯಾರ್ಥಿಗಳಿಗಿಂತಲೂ ಮಿಗಿಲಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಅನೇಕ ಸವಾಲುಗಳ ನಡುವೆಯೂ ಉತ್ತಮ ಶೈಕ್ಷಣಿಕ ಸಾಧನೆ ತೋರಿಸುತ್ತಿದ್ದಾರೆ ಎಂದು ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಆನವಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಿದ್ದ ಶೈಕ್ಷಣಿಕ ವರ್ಷದ ಸಮಾರೋಪ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ಗ್ರಾಮೀಣ ಭಾಗದಲ್ಲಿ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಲು ಹಾಗೂ ವಿದ್ಯಾರ್ಥಿಗಳಿಗೆ ಉತ್ತಮ ಮೂಲಸೌಕರ್ಯ ಕಲ್ಪಿಸಲು ರಾಜ್ಯ ಸರ್ಕಾರ ಬದ್ದವಾಗಿದೆ ಎಂದ ಸಚಿವರು, ವಿದ್ಯಾರ್ಥಿಗಳಿಗೆ ಅಗತ್ಯ ಸೌಲಭ್ಯಗಳು, ತಂತ್ರಜ್ಞಾನ ಆಧಾರಿತ ಶಿಕ್ಷಣ ಹಾಗೂ ಗುಣಮಟ್ಟದ ಬೋಧನೆ ಒದಗಿಸುವ ದಿಸೆಯಲ್ಲಿ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೊಳಿಸುತ್ತಿದೆ ಎಂದರು. ಹವಾಮಾನ ಬದಲಾವಣೆಯ ಸವಾಲುಗಳನ್ನು ಎದುರಿಸಲು ಮಣ್ಣಿಗೆ ಒಗ್ಗಿಕೊಳ್ಳುವ ಪಾರಂಪರಿಕ ಬೀಜಗಳ ಸಂರಕ್ಷಣೆ ಇಂದಿನ ತುರ್ತು ಅಗತ್ಯವಾಗಿದೆ ಎಂದು ಪಾರಂಪರಿಕ ಬೀಜ ಸಂರಕ್ಷಕಿ ಬಿಬಿ ಫಾತಿಮಾ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿ ಆರಂಭಗೊಂಡ 2 ದಿನಗಳ ಪಾರಂಪರಿಕ ಬೀಜೋತ್ಸವಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ರೈತರು ಬಿತ್ತನೆ ಬೀಜಗಳಿಗಾಗಿ ಬಹುರಾಷ್ಟೀಯ ಕಂಪನಿಗಳ ಮೇಲೆ ಅವಲಂಬಿತರಾಗದೆ ತಾವೇ ಬೀಜ ಉತ್ಪಾದಿಸಿ ಸಂರಕ್ಷಿಸುವ ಮೂಲಕ ಸ್ವಾವಲಂಬಿಗಳಾಗಬೇಕು ಎಂದು ಅವರು ಪ್ರತಿಪಾದಿಸಿದರು. ಗಣಿಗಾರಿಕೆಯಿಂದ ಹಾನಿಯಾದ ಪ್ರದೇಶಗಳ ಸುಧಾರಣೆ ಮತ್ತು ಸಂತ್ರಸ್ತರ ಉಪಯೋಗಕ್ಕಾಗಿ ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯ ಬಳಕೆಯ ಬಗ್ಗೆ ಚರ್ಚಿಸಲು ಶೀಘ್ರದಲ್ಲೇ ಜಿಲ್ಲೆಯ ಶಾಸಕರೊಂದಿಗೆ ಸಭೆ ನಡೆಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯ ಬಳಕೆ ಕುರಿತು ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕ್ರಷರ್, ಕಲ್ಲು ಗಣಿಗಾರಿಕೆ, ಮರಳುಗಾರಿಕೆ ಸೇರಿದಂತೆ ವಿವಿಧ ಗಣಿಗಾರಿಕೆಯಿಂದ ತೊಂದರೆಗೀಡಾದ ಪ್ರದೇಶಗಳಲ್ಲಿ ರಸ್ತೆ, ಶಾಲೆ ಮತ್ತು ಅಂಗನವಾಡಿ ಕಟ್ಟಡ ಸೇರಿದಂತೆ ಮೂಲಸೌಲಭ್ಯ ಅಭಿವೃದ್ಧಿಪಡಿಸಲು ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯಲ್ಲಿ ಅವಕಾಶವಿದೆ. 2015 ಇದುವರೆಗೆ ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯಲ್ಲಿ 47.62 ಕೋಟಿ ಮೊತ್ತ ರೂಪಾಯಿ ಸಂಗ್ರಹವಾಗಿದೆ. ಗಣಿಗಾರಿಕೆಯ ರಾಯಲ್ಟಿಯ 10% ಖನಿಜ ಪ್ರತಿಷ್ಠಾನ ನಿಧಿಗೆ ಸಂಗ್ರಹಿಸಲಾಗುತ್ತಿದೆ ಎಂದು ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಬೆಂಗಳೂರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭೇಟಿ, ವ್ಯಾಪಕ ಬಂದೋಬಸ್ತ್, ವಾಹನ ಸಂಚಾರಕ್ಕೆ ಪರ್ಯಾಯ ಮಾರ್ಗ. ದಕ್ಷಿಣ ಭಾರತದಲ್ಲಿ ಬಿಜೆಪಿ ಪಕ್ಷದ ಪಾರುಪತ್ಯಕ್ಕೆ ಮೂಲ ಕಾರಣ ಬಿಎಸ್ ಯಡಿಯೂರಪ್ಪನವರು, ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಬಣ್ಣನೆ. ಪ್ರಸಕ್ತ ಕ್ಯಾಲೆಂಡರ್ ವರ್ಷದ ಅಂತ್ಯದೊಳಗೆ ಗ್ರಾಮ ಪಂಚಾಯತ್ ಚುನಾವಣೆ, ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಸಚಿವರಾಗಿದ್ದ ಡಿ ಸುಧಾಕರ್ ನಿಧನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35ಕ್ಕೆ.

0: ಸಮಯ ಸರಿಯಾಗಿ 7:15:35.
1: ಆಕಾಶವಾಣಿ ಮೈಸೂರು. ಕಾದಂಬರಿ ವಿಹಾರ ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು. ಪ್ರಸ್ತುತಪಡಿಸುತ್ತಾರೆ ಜಿ ಶಾಂತಕುಮಾರ್.
2: ಬೊಮ್ಮ ಎಂಬ ಜನ್ಗುರು. ಬೊಮ್ಮನ ಮುಖದಲ್ಲಿ ಸದಾ ತುಂಬಿರುತ್ತಿದ್ದ ಮಂದಹಾಸ ನಮ್ಮನ್ನು ಅಚ್ಚರಿಗೊಳಿಸುತ್ತಿತ್ತು. ಬದುಕಿನಲ್ಲಿ ಅವನಿಗೆ ಸಂಕಷ್ಟಗಳು ಎಂದೂ ಎದುರಾಗಲಿಲ್ಲವೋ, ಅಥವಾ ಹೊರಗಿನವರಿಗೆ ತೋರದಂತೆ ಅವುಗಳನ್ನು ಗುಟ್ಟಾಗಿ ಅನುಭವಿಸುತ್ತಿದ್ದನೋ ನಮಗೆ ತಿಳಿದಿರಲಿಲ್ಲ. ಒಟ್ಟಿನಲ್ಲಿ ಮುಗ್ಧ ಹೊಸಿನಾಗೆ ಬೊಮ್ಮನ ಮುಖದಲ್ಲಿ ಮಾಸಿದ್ದನ್ನು ನಾವು ಕಂಡಿರಲಿಲ್ಲ. ತನ್ನ ನಿಷ್ಕಪಟ ನಗುವನ್ನು ಆತ ಧಾರಾಳವಾಗಿ ಬಳಸುತ್ತಿದ್ದ. ಅಲ್ಲದೆ ಆತ ಹೇಗೋ ಸಂಗ್ರಹಿಸುತ್ತಿದ್ದ ಅಂತೆ ಕಂತೆ ಗುಸುಗುಸು ಸುದ್ದಿಗಳನ್ನು ಯಾವಾಗ ಯಾರೊಂದಿಗೆ ಎಷ್ಟನ್ನು ಹಂಚಿಕೊಳ್ಳಬೇಕೆಂಬ ಅರಿವು ಕಲೆ ಅವನಿಗೆ ಕರಗತವಾಗಿತ್ತು. ಬೊಮ್ಮನ ಮತ್ತೊಂದು ವೈಶಿಷ್ಟ್ಯ ಎಂದರೆ ಅವನು ಹೇಳುತ್ತಿದ್ದ ಕಥೆಗಳು. ಅವು ಅಮೂರ್ತವಾಗಿ ಅಸಂಗತ ಕಥೆಗಳಂತಿರುತ್ತಿದ್ದವು. ಆ ಕಥೆಗಳು ಅವರವರ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಕೇಳುಗರನ್ನು ಗೊಂದಲಕ್ಕೀಡು ಮಾಡುವಲ್ಲಿ ಯಶಸ್ವಿಯಾಗುತ್ತಿದ್ದವು. ಒಮ್ಮೆ ಬೆಂಗಳೂರಿನ ಮಿತ್ರರೊಬ್ಬರು ಮುದುಮಲೈ ಕಾಡಿಗೆ ಬಂದಿದ್ದರು. ನಾವು ಹೇಳುತ್ತಿದ್ದ ಅನೇಕ ಕಥೆಗಳಲ್ಲಿ ಆವರಿಸಿಕೊಳ್ಳುತ್ತಿದ್ದ ಬೊಮ್ಮನ ವ್ಯಕ್ತಿತ್ವ ಅವರಲ್ಲಿ ಕುತೂಹಲ ಮೂಡಿಸಿತು. ಮನುಷ್ಯನ ನಡವಳಿಕೆ ಸ್ವಭಾವಗಳನ್ನೆಲ್ಲ ತಾತ್ವಿಕ ನೆಲೆಗಟ್ಟಿನಲ್ಲಿ ವಿಶ್ಲೇಷಿಸುತ್ತಿದ್ದ ಅವರಿಗೆ ಬೊಮ್ಮ ಜೈನ್ ತತ್ವಜ್ಞಾನಿಯಂತೆ ಕಂಡಿದ್ದ. ಹಾಗಾಗಿ ಅವರು ಮುದುಮಲೆಗೆ ಬಂದ ಉದ್ದೇಶಗಳಲ್ಲಿ ಬೊಮ್ಮನನ್ನು ಭೇಟಿ ಮಾಡುವುದೇ ಪ್ರಮುಖವಾಗಿತ್ತು. ಬೊಮ್ಮನನ್ನು ಅವರಿಗೆ ಪರಿಚಯ ಮಾಡಿಕೊಡುವುದರಲ್ಲಿ ಸಮಸ್ಯೆ ಏನಿರಲಿಲ್ಲ. ಆದರೆ ನಮಗೆ ನಮ್ಮದೇ ಆದ ಹಿಂಜರಿಕೆಗಳಿದ್ದವು. 20 ವರ್ಷಗಳ ಹಿಂದೆ ಮುದುಮಲೈನ ಕಾಡುಕುರುಬರು ದಿನದ ಹೆಚ್ಚಿನ ಸಮಯವನ್ನು ಕಾಡಿನಲ್ಲೇ ಕಳೆಯುತ್ತಿದ್ದರು. ಅವರಿಗೆ ನಗರವಾಸಿಗಳ ಸಂಪರ್ಕ ಅಷ್ಟಾಗಿ ಇರುತ್ತಿರಲಿಲ್ಲ. ಅಪರಿಚಿತರು ಎದುರಾದಾಗ ಸಂಕೋಚಗೊಂಡು ತುಟಿ ಬಿಚ್ಚದೆ ಮಾತು ಬಲ್ಲದವರಂತೆ ವರ್ತಿಸುವುದು ಸಾಮಾನ್ಯವಾಗಿತ್ತು. ನಿಮ್ಮ ಹೆಸರೇನು ಎಂಬ ಸರಳ ಪ್ರಶ್ನೆಗೆ ಕೂಡ ಆಕಾಶ ನೋಡುತ್ತಾ ಇಲ್ಲವೇ ಕಾಡಿನತ್ತ ಮುಖ ಮಾಡಿ ಯೋಚಿಸಿ ತಡವಾಗಿ ಉತ್ತರಿಸುತ್ತಿದ್ದರು. ಹೇಗಾದರೂ ಮಾತಿಗೆ ಎಳೆಯೋಣವೆಂದರೆ ಅಬ್ಜೆಕ್ಟಿವ್ ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರಿಸುವಂತೆ ಹೌದೇನು ಎಂದರೆ ಹೌದೆಂದು, ಇಲ್ಲವಂತೆ ಎಂದರೆ ಇಲ್ಲವೆಂದು ತಲೆಯಾಡಿಸಿ ನಿಲ್ಲುವುದು ಅವರ ಸ್ವಭಾವವಾಗಿತ್ತು. ಹೊಸಬರನ್ನು ಕಂಡಾಗ ಮಾತು ಬಹಳ ದುಬಾರಿ ಎನ್ನುವಂತೆ ವರ್ತಿಸುತ್ತಿದ್ದುದಲ್ಲದೆ ಸುಲಭವಾಗಿ ಬರೆಯುವುದಾಗಲಿ ತೆರೆದುಕೊಳ್ಳುವುದಾಗಲಿ ಅವರಿಗೆ ಅಸಾಧ್ಯವಾಗಿತ್ತು. ಅಲ್ಲದೆ ಅನವಶ್ಯಕವಾದ ಅನುಕಂಪದ ಮಾತುಗಳು ಅವರಿಗೆ ಇಷ್ಟವಾಗುತ್ತಿರಲಿಲ್ಲ. ಇದೆಲ್ಲ ತಿಳಿದಿದ್ದರಿಂದ ಹೆಚ್ಚಿನ ನಿರೀಕ್ಷೆಯೊಂದಿಗೆ ಆಗಮಿಸಿದ್ದ ಮಿತ್ರರಿಗೆ ನಿರಾಶೆಯಾಗುವುದು ಬೇಡವೆಂದು ಬೊಮ್ಮನನ್ನು ಭೇಟಿ ಮಾಡಿಸಲು ಹಿಂಜರಿದಿದ್ದೆವು. ಆದರೆ ಬೊಮ್ಮನನ್ನು ನೋಡಲೇಬೇಕೆಂದು ಅವರು ಒತ್ತಾಯಿಸಿದಾಗ ಅನ್ಯ ಮಾರ್ಗವಿಲ್ಲದೆ ಬೊಮ್ಮನ ಬಳಿ ಕರೆದೊಯ್ದೆವು. ನಾವು ಯೋಚಿಸಿದಂತೆ ಹೊಸ ಮುಖ ಕಂಡ ಕ್ಷಣ ಬೊಮ್ಮ ಸಂಕೋಚದಿಂದ ಮಾತು ಬರದವನಂತೆ ನೀಲಗಿರಿ ಬೆಟ್ಟದ ಕಡೆ ನೋಡುತ್ತಾ ನಿಂತ. ಅನಂತರ ಒಬ್ಬರ ಮುಖ ಒಬ್ಬರು ನೋಡಿ ಆಗಾಗ್ಗೆ ಮಂದಹಾಸ ಬೀರುವುದು ಕೆಲಕಾಲ ನಡೆದಿತ್ತು. ಆದರೆ

0: ಹಿಂದೆ ಒಂದು ಡೈ ಹೊಡೆದು ಕೆಳಕ್ಕಿಳಿದು ಮತ್ತೆ ಮೇಲೇರಿದ್ದನ್ನು ಬಹಳ ಉತ್ಸಾಹದಿಂದ ನಾಟಕೀಯವಾಗಿ ಹಾವಭಾವಗಳೊಂದಿಗೆ ಅಭಿನಯಿಸುತ್ತಾ ವಿವರಿಸಿದ. ಮರೆತದ್ದನ್ನು ನೆನಪಿಸಿಕೊಂಡಂತೆ ಕಡಿಯಲ್ಲಿ, ಆ ಹದ್ದು ಸಾ, ರೆಡ್ ಕಲರು ಸಾ ಎಂದು ಮಾತು ಮುಗಿಸಿದ. ಬೊಮ್ಮನ ಭಾಷೆ, ನಿರೂಪಣೆ, ಹಾವಭಾವಗಳನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ನಮ್ಮ ಮಿತ್ರರು ಪುಳಕಿತರಾದಂತೆ ಕಂಡಿತು. ಬೊಮ್ಮ ಆತುರದಲ್ಲಿ ಆ ಸುದ್ದಿ ತಿಳಿಸಲು ಕಾರಣವಿತ್ತು. ಮುದುಮಲೈ ಕಾಡಿನಲ್ಲಿ ತೀರ ಅಪರೂಪವಾದ ಕಂದು ಎದೆಯ ಹದ್ದುಗಳ ಗೂಡನ್ನು ಪತ್ತೆ ಹಚ್ಚಬೇಕೆಂದು ನಾವು ದೀರ್ಘಕಾಲದಿಂದ ಹುಡುಕಿ ಅಲೆದಾಡುತ್ತಿದ್ದುದನ್ನು ಆತ ಅರಿತಿದ್ದ. ಆ ಪ್ರಯತ್ನದಲ್ಲಿ ಒಂದೆರಡು ಬಾರಿ ನಮ್ಮೊಂದಿಗೆ ಕಾಡಿಗೂ ಬಂದಿದ್ದ. ಆದರೆ ನಾವು ಹುಡುಕುತ್ತಿದ್ದ ಹದ್ದು ಗೂಡು ಕಟ್ಟುವುದು ಎತ್ತರದ ಮರಗಳಲ್ಲಿ. ಬೊಮ್ಮ ಗಮನಿಸಿದ್ದ ಇತರ ವಿವರಗಳೆಲ್ಲವೂ ಸರಿಯೆನಿಸಿದರೂ ಆತ ತಿಳಿಸಿದಂತೆ ಕೆಂಪು ಬಣ್ಣದ ಹದ್ದುಗಳಾವುವು ಆ ಕಾಡಿನಲ್ಲಿ ಇರಲಿಲ್ಲ. ಡಾಕ್ಟರ್ ಸಲೀಂ ಅಲಿಯವರ ಹಕ್ಕಿ ಪುಸ್ತಕದಲ್ಲಿ ಕೂಡ ಈ ಬಗ್ಗೆ ಯಾವ ಪ್ರಸ್ತಾಪವಿರಲಿಲ್ಲ. ಗೊಂದಲ ಪರಿಹರಿಸಿಕೊಳ್ಳಲು, ರೆಡ್ ಕಲರ್ ಅಂದರೆ ಯಾವ ಬಣ್ಣ ಬೊಮ್ಮ ಎಂದು ಕೇಳಿದೆ.
1: ಅದೇನು ನಂಗೊತ್ತಿಲ್ಲ ಸಾ, ಅದು ನೋಡ್ತಾ ಹೇಳಬೇಕು ಸಾ ಎಂದು ತನ್ನ ನಿಷ್ಕಪಟ ನಗೆಯೊಂದಿಗೆ ಬೆಟ್ಟದ ನೆತ್ತಿಯತ್ತ ನೋಡುತ್ತಾ ನಿಂತ.
0: ಜೀವವಿಜ್ಞಾನದಲ್ಲಿ ಅಪಾರ ಪಾಂಡಿತ್ಯವಿದ್ದ ನಮ್ಮ ಮಿತ್ರರು ಗಾಢ ಚಿಂತನೆಯಲ್ಲಿ ಕಳೆದುಹೋದರು. ಜೀವ ಜಗತ್ತಿನಲ್ಲಿ ಒಂದು ಜೀವಿಗೆ ಕಾಣುವ ಬಣ್ಣ ಬೇರೊಂದು ಜೀವಿಗೆ ಅದೇ ಬಣ್ಣವಾಗಿ ಕಾಣಬೇಕೆಂದೇನಿಲ್ಲ. ನಮ್ಮ ಬರಿಗಣಿಗೆ ಕಾಣದ ಅಲ್ಟ್ರಾವೈಲೆಟ್ ವರ್ಣಸ್ತರಗಳನ್ನು ನೋಡಬಲ್ಲ ಎಷ್ಟೋ ಉರಗ ಪಕ್ಷಿಗಳಿಗೆ ಕಾಣುವ ಜಗತ್ತಿನ ಬಣ್ಣಗಳೇ ಬೇರೆ. ರಾತ್ರಿ ಅರಳುವ ಬಹಳಷ್ಟು ಹೂವುಗಳ ಬಣ್ಣ ಬಿಳಿ, ಅದು ನಮ್ಮ ಕಣ್ಣಿಗೆ ಮಾತ್ರ ಬಿಳಿ ಇರಬಹುದೇ? ಯೋಚಿಸಿ ನೋಡಿ. ನಸುಗೆಂಪು ವರ್ಣಗಳನ್ನು ಗ್ರಹಿಸುವ ಕೀಟಗಳಿಗೆ ಕಾಣುವ ಜಗತ್ತೇ ಬೇರೆ, ನಮಗೆ ಕಾಣುವ ಜಗತ್ತೇ ಬೇರೆ. ಎಷ್ಟೋ ವರ್ಣಸ್ತರಗಳು ಗ್ರಹಿಸಲು ನಮ್ಮ ಕಣ್ಣು ವಿನ್ಯಾಸಗೊಂಡಿರದೇ ಇರಬಹುದು. ಆದರೆ ಬೊಮ್ಮನಿಗೆ ಕಂಡ ರೆಡ್ ಕಲರ್ ಜಗತ್ತಿಗೆಲ್ಲ ಕೆಂಪು ಬಣ್ಣವೇ ಆಗಿರಬೇಕೆಂದೇನಿಲ್ಲ. ಹಾಗಾದರೆ ಬಣ್ಣದ ನಿಜವಾದ ಬಣ್ಣವೇನು? ಅದನ್ನು ನೋಡಿತಾ ಹೇಳಬೇಕು ಸಾ ಎನ್ನುವ ಬೊಮ್ಮನ ಉತ್ತರವೇ ಸರಿ ಇರಬಹುದಲ್ಲವೇ? ಪರಿಸರದಲ್ಲಿ ನಾವು ನೋಡುವ ವರ್ಣಗಳು ಅಲ್ಲೆಲ್ಲೂ ಇರುವುದಿಲ್ಲ. ನಮ್ಮ ಇಂದ್ರಿಯಗಳ ಗ್ರಹಿಕೆಯನ್ನು ಮಿದುಳು ಕಟ್ಟಿಕೊಡುವುದಷ್ಟೇ ಬಣ್ಣ ಎಂದು ಇಂದಿನ ವಿಜ್ಞಾನ ವಿಶ್ಲೇಷಿಸುತ್ತದೆ. ಆ ಕ್ಷಣ ಬೊಮ್ಮ ನಮ್ಮ ಮಿತ್ರರಿಗೆ ಜೆನ್ ಗುರುವಿನಂತೆ ಕಂಡಿದ್ದ. ಇರುವುದಕ್ಕಿಂತ ಹೆಚ್ಚಿನದನ್ನು ಅವರು ಬೊಮ್ಮನಲ್ಲಿ ಹುಡುಕುತ್ತಿದ್ದಾರೆಂದು ನಾವು ನಕ್ಕು ಸುಮ್ಮನಾದೆವು. ಮುದುಮಲೈ ಕಾಡಿನ ನಮ್ಮ ಆರಂಭದ ದಿನಗಳು. ಬೇಸಿಗೆ ಸಮೀಪಿಸಿತ್ತು. ಆಗ ಬೆಂಕಿಯ ಸಮಯ. ಕಾಡನ್ನು ಭಸ್ಮಗೊಳಿಸುವ ಬೆಂಕಿಯ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಅರಣ್ಯ ಇಲಾಖೆ ಸಿದ್ಧತೆ ನಡೆಸಿತು. ಬೆಂಕಿಯ ಅನಾಹುತ ಮತ್ತು ಪರಿಣಾಮಗಳನ್ನು ಪ್ರತಿನಿಧಿಸುವ ಛಾಯಾಚಿತ್ರಗಳನ್ನು ತೆಗೆದುಕೊಡಲು ನಮ್ಮನ್ನು ಕೋರಿದ್ದರು. ಆಗಿನ್ನೂ ಡಿಜಿಟಲ್ ಯುಗ ಆರಂಭವಾಗಿರಲಿಲ್ಲ. ಸ್ವಯಂಚಾಲಿತವಲ್ಲದ ISO ಬದಲಾಯಿಸಲಾಗದ ಫಿಲ್ಮ್ ಕ್ಯಾಮರಾಗಳಲ್ಲಿ ದೀರ್ಘಕಾಲ ಶಟರ್ ತೆರೆದಿಟ್ಟು ಕತ್ತಲಲ್ಲಿ ಚಿತ್ರಗಳನ್ನು ಸೆರೆಹಿಡಿಯುವುದು ಸವಾಲಿನ ಕೆಲಸವಾಗಿತ್ತು. ಇಲಾಖೆ ವಹಿಸಿದ್ದ ಕೆಲಸವನ್ನು ನಾವು ಗಂಭೀರವಾಗಿ ಪರಿಗಣಿಸಿದೆವು. ಪ್ರತಿನಿತ್ಯ ಸಂಜೆಯ ಹೊತ್ತಿಗೆ ಬೆಂಕಿ ಬೀಳುವ ಸೂಚನೆಗಳಿಗೆ ಕಾದು ಕುಳಿತಿರುತ್ತಿದ್ದೆವು. ಆದರೂ ಕಾಡಿನ ಯಾವುದೋ ಭಾಗದಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ಬೆಂಕಿಯನ್ನು ಪರಿಣಾಮಕಾರಿಯಾಗಿ ಚಿತ್ರಿಸಲು ಸಾಧ್ಯವಾಗುತ್ತಿರಲಿಲ್ಲ. ಬೆಂಕಿ ಸಂಭವಿಸುವ ಸ್ಥಳಗಳನ್ನು ನಿರೀಕ್ಷಿಸಿ ಆಯಾಕಟ್ಟಿನ ಸ್ಥಳದಲ್ಲಿ ಮುಂಚಿತವಾಗಿ ಕಾಯ್ದಿರುವುದು ಸುಲಭದ ಕೆಲಸವಾಗಿರಲಿಲ್ಲ. ಕತ್ತಲಾದ ಬಳಿಕ ಸಮತಟ್ಟಾದ ಕಾಡಿನ ಓಣಿಗಳಲ್ಲಿ ನಡೆಯುವುದೇ ಒಂದು ದೊಡ್ಡ ಸವಾಲಿನ ಕೆಲಸ. ಹಾಗಿರುವಾಗ ಮುಳ್ಳಿನ ಗಿಡ, ಕೊರಕಲು ಬಂಡೆಗಳ ನಡುವೆ ಸಾಗುತ್ತಾ ಬೆಟ್ಟ ಗುಡ್ಡಗಳನ್ನು ಏರಿಳಿಯುವುದನ್ನು ನೀವೇ ಯೋಚಿಸಿಕೊಳ್ಳಿ. ಎಡವುತ್ತಾ ತಡವರಿಸುತ್ತಾ ಏಳುತ್ತಾ ಬೀಳುತ್ತಾ ಸಾಗುವಾಗ ಬಹುಶಃ ಇಡೀ ಕಾಡಿಗೆ ಕಾಡೇ ನಮ್ಮನ್ನು ನೋಡಿ ಅಣಕಿಸಿಕೊಂಡು ಬಿದ್ದು ಬಿದ್ದು ನಕ್ಕಿರಬಹುದು. ಹೀಗೆ ಹತ್ತಾರು ದಿನಗಳ ಕಾಲ ನಮ್ಮ ಕಸರತ್ತು ಮುಂದುವರೆದಿತ್ತು. ಈ ಕೆಲಸದಲ್ಲಿ ನಾವು ಹಲವಾರು ದಿನಗಳಿಂದ ಹೆಣಗಾಡುತ್ತಿರುವುದನ್ನು ಬೊಮ್ಮ ಗಮನಿಸಿದ್ದ. ಪ್ರತಿ ಸಂಜೆ ಗುಡ್ಡಗಳನ್ನೇರಿ ಕುಳಿತು ಆ ಸಂದರ್ಭಕ್ಕಾಗಿ ಕಾಯುವಾಗ ಮತ್ತೊಂದು ದಿಕ್ಕಿನಲ್ಲಿ ಬೆಂಕಿ ಆವರಿಸುತ್ತಿತ್ತು. ಅಲ್ಲಿ ತಲುಪುವ ವೇಳೆಗಾಗಲೇ ಬೆಂಕಿ ತೀವ್ರತೆಯನ್ನು ಕಳೆದುಕೊಂಡಿರುತ್ತಿತ್ತು, ಇಲ್ಲವೇ ಇಲಾಖೆಯವರು ನಂದಿಸಿ ಹೋಗಿರುತ್ತಿದ್ದರು. ಈ ಪ್ರಯತ್ನದ ನಡುವೆ ಒಂದೆರಡು ದಿನ ಮೈಸೂರಿಗೆ ಹೋಗಿ ಹಿಂದಿರುಗಿದಾಗ ಬೊಮ್ಮ ನಮಗಾಗಿ ಹುಡುಕುತ್ತಿದ್ದನೆಂದು ತಿಳಿಯಿತು. ನಾವು ವಾಪಸಾದಾಗ ಎಂದಿನಂತೆ ನಗುತ್ತಲೇ ಎದುರಾದ ಬೊಮ್ಮ,
1: ನೆನ್ನೆ ಬರಬೇಕಿತ್ತು ಸಾ, ನನ್ನ ತಮ್ಮನ ಮನೆ ಸಾ ಎಂದು ಕೈಗಳನ್ನು ಎತ್ತರಕ್ಕೆ ಚಾಚುತ್ತಾ ಬಹಳ ಸಂತೋಷದಿಂದ, ಅಷ್ಟೆತ್ತರ ಬೆಂಕಿ ಸಾ, ಹೊತ್ತೂರಿತಿತ್ತು ಸಾ, ದೊಡ್ಡ ಬೆಂಕಿ ಸಾ, ಒಳ್ಳೆ ಫೋಟೋ ಸಾ
0: ಎಂದು ನಾಟಕದ ಕಲಾವಿದನಂತೆ ಬಾಡಿ ಲ್ಯಾಂಗ್ವೇಜ್ ಬಳಸಿ ಘಟನೆಯನ್ನು ವಿವರಿಸಿದ. ನಾವು ತಲ್ಲಣ್ಣಗೊಂಡೆವು. ಇವನೇನು ಮನುಷ್ಯನೋ ಅಲ್ಲವೋ, ಅದು ಶತ್ರುವಿನ ಮನೆ ಸಹ ಅಲ್ಲ. ಹೊತ್ತಿ ಉರಿದದ್ದು

0: ಸ್ವಂತ ಒಡ ಹುಟ್ಟಿದವನ ಮನೆ. ಬೊಮ್ಮ ಒಮ್ಮೆಲೆ ಬಹಳ ಸಣ್ಣ ಮನುಷ್ಯನಂತೆ ಕಂಡ. ತನ್ನ ಸ್ವಂತ ತಮ್ಮನ ಮನೆಗೆ ಹತ್ತಿದ ಬೆಂಕಿಯ ದೃಶ್ಯವನ್ನು ಸೆರೆ ಹಿಡಿಯಬೇಕೆಂದು ಆತ ಯೋಚಿಸಿದ್ದಾದರೂ ಹೇಗೆ? ಆತ ನಗುತ್ತಾ ಸನ್ನಿವೇಶವನ್ನು ವಿವರಿಸುತ್ತಿದ್ದುದು ಗಾಬರಿ ಹುಟ್ಟಿಸಿತು. ನಮ್ಮ ಬೊಮ್ಮನಿಗೂ ದಾಯಾದಿ ಹಾಗೆತನವೇ ಎನಿಸಿ ಅಸಹ್ಯವೆನಿಸಿತು. ಹೀಗೆಲ್ಲ ಯೋಚಿಸುತ್ತಾ ಸ್ವಲ್ಪ ಸುಧಾರಿಸಿಕೊಂಡು, ಯಾರಾದರೂ ಗಾಯಗೊಂಡರೆ, ಬೆಲೆ ಬಾಳುವ ವಸ್ತುಗಳೇನಾದರೂ ಸುಟ್ಟು ಹೋದವೆ ಎಂದು ಆತಂಕದಿಂದ ವಿಚಾರಿಸಿದೆವು. ಬೊಮ್ಮ ಮತ್ತೆ ನಗುತ್ತಾ ಉತ್ತರಿಸಲು ಸಜ್ಜಾದ. ಈ ಬಾರಿ ನಮಗೆ ನಿಜವಾಗಲು ಸಿಟ್ಟು ತಲೆಗೇರಿತು. ಆದರೆ ಬೊಮ್ಮ, ಒಂದೂ ಇಲ್ಲ ಸಾ, ನಾವು ಹಾಡಿಯೋರೆಲ್ಲ ಸೇರಿಕೊಂಡು ಅವನಿಗೆ ಹೊಸ ಮನೆ ಕಟ್ತಾ ಇದ್ದೀವಿ ಸಾ, ಇನ್ನೆರಡು ದಿನ ಸಾ, ಮನೆ ರೆಡಿ ಸಾ ಎಂದ ಬೊಮ್ಮನ ಮುಖದಲ್ಲಿ ಅದೇ ನಿಷ್ಕಪಟ ನಗು. ನೆನ್ನೆ ಬಂದಿದ್ರೆ ಸಾ, ಒಳ್ಳೆ ಫೋಟೋ ಸಾ ಎಂದು ಚಿತ್ರ ತೆಗೆಯಲು ಒದಗಿ ಬಂದ ಅಪೂರ್ವ ಅವಕಾಶವೊಂದು ತಪ್ಪಿ ಹೋದುದರ ಬಗ್ಗೆ ಮತ್ತೆ ಮರುಗಿದ. ಮಾನವ ಸಹಜವಾದ ಅಪ್ರಾಮಾಣಿಕತೆ, ಸಣ್ಣತನಗಳು ಇವರಲ್ಲೂ ಇರುವುದಾದರೂ ಈ ಕಾಡಕುರುಬರ ಬದುಕಿನ ಒಳ ಅರಿವುಗಳು ಹಾಗೂ ಅಂತರ್ದೃಷ್ಟಿಗಳೇ ಬೇರೆ. ಅವರ ಸರಳತೆ ಮತ್ತು ಬದುಕಿನ ತತ್ವಗಳು ಇಂದಿಗೂ ನಮ್ಮನ್ನು ಅಚ್ಚರಿಗೊಳಿಸುತ್ತಲೇ ಇವೆ. ಆ ವರ್ಷ ಮುಂಬೈ ನ್ಯಾಚುರಲ್ ಹಿಸ್ಟರಿ ಸಂಸ್ಥೆಯ ಅಮೃತ ಮಹೋತ್ಸವ. ಅದರ ಅಂಗವಾಗಿ ಮುದುಮಲೈನಲ್ಲಿ ಆನೆಗಳ ಕುರಿತ ಅಂತಾರಾಷ್ಟ್ರೀಯ ವಿಜ್ಞಾನಗೋಷ್ಠಿ ಏರ್ಪಾಡಾಗಿತ್ತು. ಆನೆಗಳ ಅಧ್ಯಯನದಲ್ಲಿ ತೊಡಗಿದ್ದ ವಿಜ್ಞಾನಿಗಳು, ಅವರ ಸಹಾಯಕರು ಸಮಾರಂಭದ ಸಿದ್ಧತೆಯಲ್ಲಿ ಬಿಡುವಿಲ್ಲದೆ ದುಡಿಯುತ್ತಿದ್ದರು. ಬೊಮ್ಮ ಸಹ ಪುರುಸೊತ್ತಿಲ್ಲದೆ ಕೆಲಸ ಮಾಡುತ್ತಿದ್ದ. ವಿಶ್ವದ ಹೆಸರಾಂತ ಆನೆ ತಜ್ಞರೆಲ್ಲ ಅಲ್ಲಿ ಪಾಲ್ಗೊಳ್ಳುತ್ತಿದ್ದುದರಿಂದ ಮತ್ತು ಅದು ಸಂಸ್ಥೆಯ ಪ್ರತಿಷ್ಠೆಯ ವಿಷಯವಾಗಿದ್ದರಿಂದ ಎಲ್ಲರೂ ಗಡಿಬಿಡಿಯಲ್ಲಿದ್ದರು. ಗೋಷ್ಠಿ ಆರಂಭಗೊಂಡಾಗ ಅದೊಂದು ಅದ್ಭುತ ಅನುಭವವೆನಿಸಿತು. ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಹೆಸರಾಂತ ವಿಜ್ಞಾನಿಗಳು ತಮ್ಮ ಅಧ್ಯಯನಗಳ ತಿರುಳುಗಳನ್ನು, ಹೊಸ ಆಲೋಚನೆಗಳನ್ನು, ಚಿಂತನೆಗಳನ್ನು ತೆರೆದಿಟ್ಟರು. ಆ ದಿನಗಳಲ್ಲಿ ವೈಜ್ಞಾನಿಕ ಲೋಕದಲ್ಲಿ ಜರುಗುತ್ತಿದ್ದ ಹೊಸ ವಿಷಯಗಳಾವುವು ಇಂದಿನಂತೆ ಸುಲಭವಾಗಿ ಎಲ್ಲರಿಗೂ ಲಭ್ಯವಾಗುತ್ತಿರಲಿಲ್ಲ. ಹಾಗಾಗಿ ನಮಗೂ ಈ ವಿಚಾರ ಸಂಕಿರಣ ಬಹಳ ವಿಶೇಷವಾಗಿತ್ತು, ಕುತೂಹಲಕಾರಿಯಾಗಿತ್ತು. ಬಾಂಬೆ ನ್ಯಾಚುರಲ್ ಹಿಸ್ಟರಿ ಸೊಸೈಟಿಯ ಯುವ ಸಂಶೋಧಕರು ಮಂಡಿಸಿದ್ದ ಪ್ರಬಂಧಗಳು ಎಲ್ಲರ ಮೆಚ್ಚುಗೆಗೆ ಪಾತ್ರವಾದವು. ಆನೆಗಳ ಬದುಕು, ಸಂಘರ್ಷ ಮತ್ತು ಅವುಗಳ ಸಂರಕ್ಷಣೆಯ ಕುರಿತಾಗಿ ಅವು ಹೊಸ ಒಳನೋಟಗಳನ್ನು ತೆರೆದಿಟ್ಟವು. ಆಗಮಿಸಿದವರೆಲ್ಲ ಅವರ ಅಧ್ಯಯನದ ಮಹತ್ವವನ್ನು ಕೊಂಡಾಡಿದರು. ಬಳಿಕ ಕಾಡನ್ನು ನೋಡಲು ತೆರಳಿದ್ದ ವಿದೇಶಿ ವಿಜ್ಞಾನಿಗಳು ಸ್ಥಳೀಯ ಕಾಡುಕುರುಬರ ಜ್ಞಾನ ಮತ್ತು ಚತುರತೆಗಳನ್ನು ಮೆಚ್ಚಿದರು. ಇವೆಲ್ಲವುಗಳ ನಡುವೆ ಯಾವಾಗಲೂ ನಗುತ್ತಲೇ ಕೆಲಸ ಮಾಡುತ್ತಿದ್ದ ಬೊಮ್ಮ ಎಲ್ಲರ ಪ್ರೀತಿಗೆ ಪಾತ್ರನಾಗಿದ್ದ. ಗೋಷ್ಠಿಯ ಅಂತಿಮ ದಿನ ಕಾಡಿನ ಜಾಡಿನಲ್ಲಿ ವಿಜ್ಞಾನಿಗಳ ಅಧ್ಯಯನಕ್ಕೆ ನೆರವಾಗಿದ್ದ ಕೃಷ್ಣ, ಚೆನ್ನ ಮತ್ತು ಬೊಮ್ಮರನ್ನು ಗೌರವಿಸಲು ವಿದೇಶಿ ಅತಿಥಿಗಳು ತೀರ್ಮಾನಿಸಿದ್ದರು. ಆ ಮೂವರಿಗೂ ನಗದು, ಫಲಕ ಮತ್ತು ಪ್ರಶಂಸನಾ ಪತ್ರಗಳನ್ನು ನೀಡಲು ನಿರ್ಧರಿಸಿದರು. ಆ ತೀರ್ಮಾನ ನಮ್ಮೆಲ್ಲರಿಗೂ ಬಹಳ ಸಂತೋಷವನ್ನು ಉಂಟುಮಾಡಿತು. ಮಧ್ಯಾಹ್ನದ ಸಭೆ ಆರಂಭಗೊಂಡಾಗ ಎಲ್ಲರ ಉತ್ಸಾಹ ಇಮ್ಮಡಿಗೊಂಡಿತು. ಕಡೆಗೂ ಸಂಜೆಯ ಸಮಾರೋಪ ಸಮಾರಂಭಕ್ಕೆ ಮುಂಚಿನ ಸನ್ಮಾನ ಕಾರ್ಯಕ್ರಮ ಶುರುವಾಯಿತು. ಮೊದಲಿಗೆ ಕೃಷ್ಣ, ಅನಂತರ ಚೆನ್ನನನ್ನು ವೇದಿಕೆಗೆ ಕರೆದು ಅವರ ಕೌಶಲ್ಯ, ಜಾಣ್ಮೆ ಮತ್ತು ಕೊಡುಗೆಗಳನ್ನೆಲ್ಲ ನಿರೂಪಕರು ಶ್ಲಾಘಿಸುತ್ತಿದ್ದಾಗ ದೇಶ ವಿದೇಶದ ಗಣ್ಯರೆಲ್ಲ ಪದೇ ಪದೇ ಎದ್ದು ನಿಂತು ಕರತಾಡನ ಮಾಡುತ್ತಿದ್ದರು. ನಮಗಂತೂ ಈ ಕಾರ್ಯಕ್ರಮ ರೋಮಾಂಚನ ತಂದಿತು. ವಿಶ್ವದ ಅಗ್ರಗಣ್ಯ ವಿಜ್ಞಾನಿಗಳಿಂದ, ಗಣ್ಯರಿಂದ ನಮ್ಮ ಕೃಷ್ಣ, ಚೆನ್ನ, ಬೊಮ್ಮರು ಸನ್ಮಾನಗೊಳ್ಳುವ ಆ ಕ್ಷಣ ನಮಗೆ ಅವಿಸ್ಮರಣೀಯ ಗಳಿಗೆಯಂತೆ ಕಂಡಿತು. ಅನಂತರ ಬೊಮ್ಮನ ಸರತಿ. ಬೊಮ್ಮನ ಹೆಸರು ಮೈಕಿನಲ್ಲಿ ಹೊರಬಿದ್ದ ಕ್ಷಣ ಸೀಟಿ ಚಪ್ಪಾಳೆಗಳು ಸಭಾಂಗಣದಲ್ಲಿ ಇನ್ನಷ್ಟು ಮುಳುಗಿದವು. ವೇದಿಕೆಗೆ ಆಗಮಿಸುವ ಬೊಮ್ಮನಿಗಾಗಿ ಎಲ್ಲರೂ ಕಾತರದಿಂದ ಕಾಯುತ್ತಿದ್ದೆವು. ಬೊಮ್ಮ ಎಲ್ಲೂ ಕಾಣಲಿಲ್ಲ. ಮತ್ತೊಮ್ಮೆ ಮಗದೊಮ್ಮೆ ಬೊಮ್ಮನ ಹೆಸರು ವೇದಿಕೆಯಿಂದ ಮೊಳಗಿತು. ಆತನಿಗಾಗಿ ಎಲ್ಲರೂ ಹುಡುಕಾಡಿದೆವು. ಆದರೆ ಆತ ಬರಲೇ ಇಲ್ಲ. ಬೊಮ್ಮನ ನಡವಳಿಕೆ ಎಲ್ಲರಿಗೂ ಬೇಸರ ತರಿಸಿತು. ನೆರೆದಿದ್ದ ಗಣ್ಯರ ಎದುರು ಆಯೋಜಕರಿಗೆ ಮುಜುಗರವಾಗಿತ್ತು. ಅತಿಥೇಯ ಯುವ ವಿಜ್ಞಾನಿಗಳು ಸಿಟ್ಟಿಗೆದ್ದರು. ದೊರಕಲಿದ್ದ ಗೌರವದಿಂದ ಆತ ದೂರ ಸರಿದ ಕಾರಣವೇನೆಂದು ನಮಗಾರಿಗೂ ಅರ್ಥವಾಗಲೇ ಇಲ್ಲ. ಸಮಾರಂಭ ಮುಕ್ತಾಯಗೊಂಡ ಬಳಿಕ ಬೊಮ್ಮನ ಬೇಜವಾಬ್ದಾರಿತನವನ್ನು ಶಪಿಸುತ್ತಾ ನದಿಯ ದಡದ ಕಾಡಿನಲ್ಲಿ ನಡೆದು ಮನೆಯತ್ತ ಸಾಗಿದೆವು. ಸುಮಾರು 1 ಕಿಲೋಮೀಟರ್ ದೂರ ಸಾಗಿದ ಬಳಿಕ ಕಾಡುಕುರುಬರ ಹೆಂಗಸರು ಮೀನಿಗೆ ಗಾಳ ಹಾಕುತ್ತಾ, ಸ್ನಾನ ಮಾಡುತ್ತಾ, ಬಟ್ಟೆ ಒಗೆಯುತ್ತಾ ನದಿಯ ಬಂಡೆಗಳ ಮೇಲೆ ಕುಳಿತಿದ್ದರು. ಅವರೊಂದಿಗೆ ಬೊಮ್ಮನ ಹೆಂಡತಿ ಕೂಡ ಮೀನಿಗೊಂದು ಗಾಳ ಬಿಸಾಡಿ ಕುಳಿತಿದ್ದಳು. ಬೊಮ್ಮ ಎಲ್ಲಿ ಎಂದು ಆಕೆಯನ್ನು ಕೇಳಿದಾಗ ಆಕೆ ನಗುತ್ತಾ ಮತ್ತೊಂದು ದಡದತ್ತ ಕೈ ತೋರಿದಳು. ಹೆಂಗಸರಿಂದ ಸುಮಾರು 100 ಅಡಿ ದೂರದಲ್ಲಿ ಸಿಂಹಾಸನದಂತಿದ್ದ ಬಂಡೆಯೊಂದರ ಮೇಲೆ ತುಂಡು ಲುಂಗಿಯನ್ನೊಂದನ್ನಷ್ಟೇ ತೊಟ್ಟಿದ್ದ ಬೊಮ್ಮ ಹರಿವ ನೀರಿನಲ್ಲಿ ಕಾಣದ ಮೀನಿಗಾಗಿ ಗಾಳೆಯೆಸೆದು ತನ್ನ ಸಾಮ್ರಾಜ್ಯದಲ್ಲಿ ಸಂತೃಪ್ತನಾಗಿ ಕುಳಿತಿದ್ದ. ಅವನದೇ ಆದ ಜಗತ್ತಿನಲ್ಲಿದ್ದ ಅವನ ನೆಮ್ಮದಿಯನ್ನು ಸುಖವನ್ನು ಭಂಗಗೊಳಿಸಲು ಮನಸ್ಸಾಗಲಿಲ್ಲ. ಕೇಳಬೇಕೆಂದುಕೊಂಡಿದ್ದ ಪ್ರಶ್ನೆಗಳೆಲ್ಲ ನಮ್ಮೊಳಗೇ ಉಳಿದುಹೋದವು. ನಮ್ಮ ಮಿತ್ರರು ಬೊಮ್ಮನಲ್ಲಿ ಜೇನ್ ತತ್ವಜ್ಞಾನವನ್ನು ಕಂಡಾಗ ನಾವು ವ್ಯಂಗ್ಯ ಮಾಡಿದ್ದೆವು. ಆದರೆ ಈಗ ನಾವು ಕೂಡ ಗೊಂದಲಕ್ಕೀಡಾಗಿದ್ದು ನಿಜ.
1: ಕಾದಂಬರಿ ವಿಹಾರ ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದನ್ನ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಜಿ ಶಾಂತಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಆಕಾಶವಾಣಿ ಮೈಸೂರು FM 100.6. ಸಮಯ ಸರಿಯಾಗಿ 7:30:45. ಸೇವಾ ವಾಹಿನಿ.

0: ವಾಗ್ದೇವಿ ವಿದ್ಯಾಕುಲ ಪಿಯು ರೆಸಿಡೆನ್ಷಿಯಲ್ ಕಾಲೇಜು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಸೂಕ್ತವಾದ ಆಯ್ಕೆ. ಇಂಟಿಗ್ರೇಟೆಡ್ ಕೋರ್ಸ್ಗಳು, ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ವಾಹನ ಸೌಲಭ್ಯ ಕೂಡ ಇದೆ. 9845030334ಕ್ಕೆ ಇಂದೇ ಕರೆ ಮಾಡಿ ನಿಮ್ಮ ಮಕ್ಕಳನ್ನು ದಾಖಲಿಸಿ. ವಾಗ್ದೇವಿ ವಿದ್ಯಾಕುಲ ಪಿಯು ರೆಸಿಡೆನ್ಷಿಯಲ್ ಕಾಲೇಜು ಮೈಸೂರು.
1: ಪ್ರೂವನ್ ಅಕಾಡೆಮಿಕ್ ಟ್ರಾನ್ಸ್ಫಾರ್ಮೇಶನ್ ಗಾಗಿ ಒಂದೇ ಹೆಸರು, ಶ್ರೀ ವಿವೇಕ ವಿದ್ಯಾಲಯ ಪಿಯು ಕಾಲೇಜ್. ಅಫೋರ್ಡಬಲ್ ಮತ್ತು ಟ್ರಾನ್ಸ್ಪರೆಂಟ್ ಫೀ ಸ್ಟ್ರಕ್ಚರ್ ಜೊತೆಗೆ ಎಸ್ಎಸ್ಎಲ್ಸಿಯಲ್ಲಿ ಲೋ ಸ್ಕೋರ್ ಮಾಡಿದರೂ ಕೂಡ ಪಿಯುಸಿಯಲ್ಲಿ ಡಿಸ್ಟಿಂಕ್ಷನ್ ಅಚೀವ್ ಮಾಡಿದ ಎಕ್ಸಾಂಪಲ್ಸ್ ಸೆಟ್ ಮಾಡಿರೋ ಕ್ಯಾಂಪಸ್. ಸ್ಟ್ರಕ್ಚರ್ಡ್ ಕೋಚಿಂಗ್ ಮತ್ತು ರೆಗ್ಯುಲರ್ ಟೆಸ್ಟ್ ನಿಂದ ಕನ್ಸಿಸ್ಟೆಂಟ್ ರಿಸಲ್ಟ್ಸ್ ಗ್ಯಾರಂಟಿ. ವೆಲ್ ಡಿಸಿಪ್ಲಿನ್ ಅಕಾಡೆಮಿಕ್ ಹಾಸ್ಟೆಲ್ ಫೆಸಿಲಿಟಿ ಸೆಪರೇಟ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್ ಅಂಡ್ ಅಡ್ವಾನ್ಸ್ಡ್ ಕೋಚಿಂಗ್ ಫಾರ್ ಕೆಸಿಇಟಿ, ನೀಟ್ ಅಂಡ್ ಜೆಇಇ ಕೋಚಿಂಗ್ ಮತ್ತು ಮೆರಿಟೋರಿಯಸ್ ಸ್ಟೂಡೆಂಟ್ ಗಳಿಗಾಗಿ ಸ್ಕಾಲರ್ಶಿಪ್ ಸೌಲಭ್ಯ. ಪಿಸಿಎಂಬಿ ಪಿಸಿಎಂಸಿ ಗಾಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಭೇಟಿ ನೀಡಿ ಶ್ರೀ ವಿವೇಕ ವಿದ್ಯಾಲಯ ಪಿಯು ಕಾಲೇಜ್, ಥರ್ಡ್ ಸ್ಟೇಜ್, ಶ್ರೀರಾಮ್ಪುರ, ಮೈಸೂರು.
2: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
3: ರೂಟ್ಸೆಟ್ ಸಂಸ್ಥೆ ಮೈಸೂರಿನಲ್ಲಿ NRLM ಯೋಜನೆಯಡಿಯಲ್ಲಿ ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರಿಗಾಗಿ ಸ್ವ ಉದ್ಯೋಗ ಮಾಡಲು ವಿವಿಧ ರೀತಿಯ ಕೌಶಲ್ಯ ತರಬೇತಿಗಳನ್ನು ಈಗ ಹೇಳುವ ದಿನಾಂಕಗಳಲ್ಲಿ ಪ್ರಾರಂಭಿಸಲಾಗುತ್ತದೆ. ಫೋಟೋಗ್ರಫಿ ಹಾಗೂ ವಿಡಿಯೋಗ್ರಫಿ ದಿನಾಂಕ 20/5/2026 19/6/2026, ಒಟ್ಟು 31 ದಿನಗಳು. ಕೋಳಿ ಸಾಕಾಣಿಕೆ ದಿನಾಂಕ 19/5/2026 30/5/2026 ಅಂದರೆ ಒಟ್ಟು 12 ದಿನಗಳು ನಡೆಯಲಿದೆ. ಅಭ್ಯರ್ಥಿಗಳ ಅರ್ಹತೆ ಈ ರೀತಿ ಇದೆ: 18-50 ವರ್ಷಗಳ ವಯೋಮಿತಿಯನ್ನು ಹೊಂದಿರಬೇಕು, ಕನ್ನಡ ಓದು ಬರಹ ಬಲ್ಲವರಾಗಿರಬೇಕು, ಸ್ವ ಉದ್ಯೋಗವನ್ನು ಮಾಡಬೇಕೆಂಬ ಆಸಕ್ತಿಯನ್ನು ಹೊಂದಿರಬೇಕು. ತರಬೇತಿಯು ಊಟ ಮತ್ತು ವಸತಿ ಸಹಿತವಾಗಿ ಸಂಪೂರ್ಣ ಉಚಿತವಾಗಿರುತ್ತೆ. ಆಸಕ್ತರು ಸಂಸ್ಥೆಗೆ ಬಂದು ಅಥವಾ ದೂರವಾಣಿ ಮುಖಾಂತರ ತರಬೇತಿಗೆ ಹೆಸರು ನೋಂದಾಯಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಈಗ ಹೇಳುವ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ 0821, ಇದು STD ಕೋಡ್, 251-9663. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ ತಮ್ಮ ಗಮನಕ್ಕೆ: 0821, ಇದು STD ಕೋಡ್, 251-9663. ಸೇವಾ ವಾಹಿನಿ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು FM 100.6, ಸಮಯ 7:34 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ.

ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ.

ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿರಲಿ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಕರ್ನಾಟಕ ತೆಲಂಗಾಣಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಲಿರುವ ಟಿವಿಕೆ ಪಕ್ಷದ ಮುಖ್ಯಸ್ಥ ಜೋಸೆಫ್ ವಿಜಯ್. ಕರ್ನಾಟಕ ಸರ್ಕಾರದ ಸಚಿವ ಡಿ ಸುಧಾಕರ್ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ನಿಧನ, ಚಳ್ಳಕೆರೆಯಲ್ಲಿ ಅಂತ್ಯಕ್ರಿಯೆ. ಹೈದರಾಬಾದ್ನಲ್ಲಿ ಆಕ್ಟಿವ್ಲಿ ಕೂಲ್ಡ್ ಫುಲ್ ಸ್ಕೇಲ್ ಸ್ಕ್ರಾಮ್ಜೆಟ್ ಕಂಬಸ್ಟರ್ನ ದೀರ್ಘಾವಧಿಯ ಪರೀಕ್ಷೆ ಯಶಸ್ವಿಗೊಳಿಸಿದ ಡಿಆರ್ಡಿಒ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ರಾಜಸ್ಥಾನ್ ರಾಯಲ್ಸ್ ವಿರುದ್ದ ಗುಜರಾತ್ ಟೈಟಾನ್ಸ್ಗೆ 77 ರನ್ಗಳ ಜಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ಕರ್ನಾಟಕ ಮತ್ತು ತೆಲಂಗಾಣಕ್ಕೆ ಭೇಟಿ ನೀಡಲಿದ್ದಾರೆ. ಇಂದು ಬೆಳಗ್ಗೆ 11 ಗಂಟೆ ಸುಮಾರಿಗೆ ಬೆಂಗಳೂರಿನಲ್ಲಿ ನಡೆಯಲಿರುವ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ. ಇದೇ ವೇಳೆ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ಹೊಸದಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ದೇಶಿಸಿ ಪ್ರಧಾನಿ ಮಾತನಾಡಲಿದ್ದಾರೆ. ಬಳಿಕ ಅವರು ಹೈದರಾಬಾದ್ಗೆ ಪ್ರಯಾಣಿಸಲಿದ್ದಾರೆ. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಹೈದರಾಬಾದ್ನಲ್ಲಿ 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಹೈದರಾಬಾದ್ ಪಣಜಿ ಆರ್ಥಿಕ ಕಾರಿಡಾರ್ನಲ್ಲಿ ಗುಡೆಬೆಳ್ಳೂರಿನಿಂದ ಮೆಹಬೂಬ್ ನಗರದವರೆಗಿನ ರಾಷ್ಟೀಯ ಹೆದ್ದಾರಿ 167 ಚತುಷ್ಪಥ ಯೋಜನೆಗೆ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇದರ ಒಟ್ಟು ಯೋಜನಾ ವೆಚ್ಚ 3,175 ಕೋಟಿ ರೂಪಾಯಿ ಆಗಿದೆ. ಹೈದರಾಬಾದ್ನಲ್ಲಿ ಅತ್ಯಾಧುನಿಕ ಕ್ಯಾನ್ಸರ್ ನಿವಾರಣಾ ಮಲ್ಟಿಸ್ಪೆಷಾಲಿಟಿ ಸಿಂಧು ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ನಂತರ ಪ್ರಧಾನಿಯವರು ವಾರಂಗಲ್ನಲ್ಲಿ ಪಿಎಂ ಮಿತ್ರ ಪಾರ್ಕ್ ಅನ್ನು ಉದ್ಘಾಟಿಸಲಿದ್ದಾರೆ. ಟಿವಿಕೆ ಪಕ್ಷದ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ಇಂದು ಬೆಳಗ್ಗೆ ಚೆನ್ನೈನಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ವಿಜಯ್ ಅವರೊಂದಿಗೆ 9 ಟಿವಿಕೆ ಸಚಿವರು ಸಹ ಪ್ರಮಾಣ ವಚನ ಸ್ವೀಕರಿಸುವ ನಿರೀಕ್ಷೆ ಇದೆ. ತಮಿಳುನಾಡು ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು 234 ಸದಸ್ಯರ ಸದನದಲ್ಲಿ 120 ಶಾಸಕರ ಬೆಂಬಲವನ್ನು ಪಡೆದ ನಂತರ ವಿಜಯ್ ಅವರನ್ನು ನಿಯೋಜಿತ ಮುಖ್ಯಮಂತ್ರಿಯನ್ನಾಗಿ ನೇಮಿಸಿದ್ದರು. ತಲಾ 2 ಶಾಸಕರನ್ನು ಹೊಂದಿರುವ ವಿಸಿಕೆ ಮತ್ತು ಐಯುಎಂಎಲ್ನಿಂದ ಬೆಂಬಲ ನೀಡಿದ ನಂತರ ವಿಜಯ್ ಅವರನ್ನು ಮುಖ್ಯಮಂತ್ರಿಯಾಗಿ ನೇಮಿಸಲಾಯಿತು. ಲೋಕಭವನದ ಪ್ರಕಾರ ರಾಜ್ಯಪಾಲರು ರಾಜ್ಯದಲ್ಲಿ ನೂತನ ಸರ್ಕಾರ ರಚಿಸಲು ವಿಜಯ್ ಅವರನ್ನು ಆಹ್ವಾನಿಸಿದ್ದಾರೆ. ಇದೇ 13ರಂದು ಅಥವಾ ಅದಕ್ಕೂ ಮೊದಲು ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚಿಸುವಂತೆ ರಾಜ್ಯಪಾಲರು ವಿಜಯ್ ಅವರಿಗೆ ನಿರ್ದೇಶನ ನೀಡಿದ್ದಾರೆ. ಕೇರಳದಲ್ಲಿ ಸರ್ಕಾರ ರಚನೆ ಕುರಿತು ಚರ್ಚಿಸಲು ಕಾಂಗ್ರೆಸ್ ಪಕ್ಷದ ಉನ್ನತ ನಾಯಕರು ನಿನ್ನೆ ನವದೆಹಲಿಯಲ್ಲಿ ಸಭೆ ನಡೆಸಿದ್ದಾರೆ. ಕಾಂಗ್ರೆಸ್ ಮುಖ್ಯಸ್ಥ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲಿ ಪಕ್ಷದ ಹಿರಿಯ ನಾಯಕ ರಾಹುಲ್ ಗಾಂಧಿ, ಪಕ್ಷದ ರಾಜ್ಯ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿ ದೀಪಾ ದಾಸ್ ಮುನ್ಷಿ, ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮತ್ತು ಕೇರಳದ ಹಿರಿಯ ನಾಯಕರಾದ ರಮೇಶ್ ಚೆನ್ನಿತ್ತಲ ಮತ್ತು ವಿಡಿ ಸತೀಶನ್ ಭಾಗವಹಿಸಿದ್ದರು. ಕಾಂಗ್ರೆಸ್ ಮುಖ್ಯಸ್ಥ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು ಕೇರಳದ ನೂತನ ಮುಖ್ಯಮಂತ್ರಿಯ ಬಗ್ಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ ಮತ್ತು ಹೆಸರನ್ನು ಶೀಘ್ರದಲ್ಲೇ ಘೋಷಿಸಲಾಗುವುದು ಎಂದು ಪಕ್ಷ ತಿಳಿಸಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಪುದುಚೇರಿಯ ಮುಖ್ಯಮಂತ್ರಿಯಾಗಿ ಎನ್ ರಂಗಸ್ವಾಮಿ ಅವರನ್ನು ನೇಮಕ ಮಾಡಿದ್ದಾರೆ. ನೇಮಕಾತಿಯ ನಂತರ ಲೆಫ್ಟಿನೆಂಟ್ ಗವರ್ನರ್ ಕೆ ಕೈಲಾಶ್ನಾಥನ್ ಅವರು ರಂಗಸ್ವಾಮಿ ಅವರನ್ನು ಕೇಂದ್ರಾಡಳಿತ ಪ್ರದೇಶದಲ್ಲಿ ಹೊಸ ಸರ್ಕಾರ ರಚಿಸಲು ಆಹ್ವಾನಿಸಿದ್ದಾರೆ. ರಂಗಸ್ವಾಮಿ ಅವರು ಇದೇ 13ರಂದು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಏಪ್ರಿಲ್ 9ರಂದು ನಡೆದ ಕೇಂದ್ರಾಡಳಿತ ಪ್ರದೇಶದ ಚುನಾವಣೆಯಲ್ಲಿ ಎಐಎನ್ಆರ್ಸಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಭರ್ಜರಿ ಜಯ ಸಾಧಿಸಿದ ನಂತರ ರಂಗಸ್ವಾಮಿ ಅವರು 5ನೇ ಅವಧಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನಿನ್ನೆ ಟ್ರಿನಿಡಾಡ್ ಮತ್ತು ಟೊಬ್ಯಾಗೋದ ಪ್ರಧಾನಿ ಕಮಲಾ ಪ್ರಸಾದ್ ಬಿಸೆಸರ್ ಅವರೊಂದಿಗೆ ನೆಲ್ಸನ್ ದ್ವೀಪಕ್ಕೆ ಭೇಟಿ ನೀಡಿದ್ದರು. ನೆಲ್ಸನ್ ದ್ವೀಪದಲ್ಲಿ ತ್ವರಿತ ಪರಿಣಾಮ ಯೋಜನೆಗಾಗಿ ಡಾ ಜೈಶಂಕರ್ ಕಮಲಾ ಪ್ರಸಾದ್ ಬಿಸೆಸರ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ವಿದೇಶಾಂಗ ಸಚಿವರು, ಭಾರತದ ನೆರವಿನಿಂದ ಬೆಂಬಲಿತವಾದ ಈ ಯೋಜನೆಯು ನಿರಂತರ ಪ್ರಯಾಣದ ಹಂಚಿಕೆಯ ಪರಂಪರೆಯನ್ನು ಸಂರಕ್ಷಿಸುತ್ತದೆ ಮತ್ತು ಪ್ರದರ್ಶಿಸುತ್ತದೆ ಎಂದು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ. ನ್ಯೂಸ್
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದ ಹಿರಿಯೂರಿನಿಂದ ಕಾಂಗ್ರೆಸ್ ಶಾಸಕರಾಗಿ ಆಯ್ಕೆಯಾಗಿ ಪ್ರಸ್ತುತ ರಾಜ್ಯ ಸರ್ಕಾರದಲ್ಲಿ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಹಾಗೂ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಡಿ ಸುಧಾಕರ್ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಮೊಣಕಾಲು ಶಸ್ತ್ರಚಿಕಿತ್ಸೆಗೆ ಆಸ್ಪತ್ರೆಗೆ ದಾಖಲಾಗಿದ್ದರು. ಬಳಿಕ ಶ್ವಾಸಕೋಶದ ಸೋಂಕು ಕಾಣಿಸಿಕೊಂಡಿತ್ತು. ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಇಂದು ಬೆಳಗಿನ ಜಾವ ಸಚಿವ ಡಿ ಸುಧಾಕರ್ ನಿಧನರಾದರು ಎಂದು ಆಸ್ಪತ್ರೆ ಮೂಲಗಳು ತಿಳಿಸಿವೆ. ಮೂಲಗಳ ಪ್ರಕಾರ ಚಳ್ಳಕೆರೆಯಲ್ಲಿ ಅಂತ್ಯಕ್ರಿಯೆ ಜರುಗಲಿದೆ ಎಂದು ವರದಿಯಾಗಿದೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ದಿ ಸಂಸ್ಥೆ DRDO ಹೈದರಾಬಾದ್ನಲ್ಲಿ ತನ್ನ ಆಕ್ಟಿವ್ಲಿ ಕೂಲ್ಡ್ ಫುಲ್ ಸ್ಕೇಲ್ ಸ್ಕ್ರಾಮ್ಜೆಟ್ ಕಂಬಸ್ಟರ್ನ ದೀರ್ಘಾವಧಿಯ ಪರೀಕ್ಷೆ ಯಶಸ್ವಿಯಾಗಿ ನಡೆಸಿದೆ. ಈ ಪರೀಕ್ಷೆಯು 1200 ಸೆಕೆಂಡ್ಗಳಿಗಿಂತ ಹೆಚ್ಚು ರನ್ ಟೈಮ್ ಅನ್ನು ಸಾಧಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ವರ್ಷದ ಜನವರಿಯಲ್ಲಿ ನಡೆದ ಹಿಂದಿನ 700 ಸೆಕೆಂಡುಗಳ ಪರೀಕ್ಷೆಯನ್ನು ಇದು ಮೀರಿಸಿದೆ. ಈ ಯಶಸ್ವಿ ಪರೀಕ್ಷೆಯು ಭಾರತವನ್ನು ಸುಧಾರಿತ ಏರೋಸ್ಪೇಸ್ ಸಾಮರ್ಥ್ಯಗಳು ಮತ್ತು ನಿರಂತರವಾಗಿ ಹೊರಹೊಮ್ಮುತ್ತಿರುವ ಯುದ್ದ ತಂತ್ರಜ್ಞಾನಗಳಲ್ಲಿ ಮುಂಚೂಣಿಯಲ್ಲಿ ಇರಿಸುತ್ತದೆ. ಇದು ಭಾರತದ ಹೈಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ ಅಭಿವೃದ್ದಿ ಕಾರ್ಯಕ್ರಮವನ್ನು ಬಲಪಡಿಸುತ್ತದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ DRDO ಉದ್ಯಮ ಪಾಲುದಾರರು ಮತ್ತು ಶೈಕ್ಷಣಿಕತೆಯನ್ನು ಶ್ಲಾಘಿಸಿದ್ದಾರೆ ಮತ್ತು ಈ ಸಾಧನೆಯನ್ನು ರಾಷ್ಟದ ಹೈಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ ಅಭಿವೃದ್ದಿ ಕಾರ್ಯಕ್ರಮಕ್ಕೆ ಅತ್ಯುತ್ತಮ ಅಡಿಪಾಯ ಎಂದು ಬಣ್ಣಿಸಿದ್ದಾರೆ. ಕೇಂದ್ರ ಸಚಿವಾಲಯಗಳು, ಇಲಾಖೆಗಳು, ಸ್ವಾಯತ್ತ ಸಂಸ್ಥೆಗಳು ಮತ್ತು ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮಗಳಲ್ಲಿ ಕೆಲಸ ಮಾಡುತ್ತಿರುವ ಹೊರಗುತ್ತಿಗೆ ಮತ್ತು ಗುತ್ತಿಗೆ ಕಾರ್ಮಿಕರಿಗೆ ಕಾರ್ಮಿಕ ಸಂಹಿತೆಗಳಿಗೆ ನೂತನ ಸಂಗ್ರಹಣೆ ಸಂಬಂಧಿತ ಅನುಸರಣೆ ಕ್ರಮಗಳ ಮೂಲಕ ರಕ್ಷಣೆಯನ್ನು ಗಮನಾರ್ಹವಾಗಿ ಬಲಪಡಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯವು ಸುಧಾರಣೆಗಳು, ವೇತನವನ್ನು ಸಕಾಲಿಕವಾಗಿ ಪಾವತಿಸುವುದು, ಸಾಮಾಜಿಕ ಭದ್ರತಾ ಕೊಡುಗೆಗಳನ್ನು ಕಡ್ಡಾಯವಾಗಿ ರವಾನಿಸುವುದು, ಗುತ್ತಿಗೆದಾರರು ಮತ್ತು ಪ್ರಧಾನ ಉದ್ಯೋಗದಾತರ ಹೆಚ್ಚಿನ ಹೊಣೆಗಾರಿಕೆ ಮತ್ತು ಕಾರ್ಮಿಕ ಕಾನೂನುಗಳ ಉಲ್ಲಂಘನೆಯ ವಿರುದ್ಧ ಬಲವಾದ ಜಾರಿ ಕಾರ್ಯವಿಧಾನಗಳನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ ಎಂದು ಹೇಳಲಾಗಿದೆ. ಸರ್ಕಾರಿ ಒಪ್ಪಂದಗಳು ಮತ್ತು ಹರಾಜಿನ ಅರ್ಹತೆಯೊಂದಿಗೆ ಕಾರ್ಮಿಕ ಕಾನೂನು ಅನುಸರಣೆಯನ್ನು ನೇರವಾಗಿ ಸಂಪರ್ಕಿಸುವ ಮೂಲಕ ಈ ಕ್ರಮಗಳು ವೇತನ ಪಾವತಿಗಳಲ್ಲಿನ ವಿಳಂಬ ಮತ್ತು ಗುತ್ತಿಗೆ ಕಾರ್ಮಿಕರ ಮೇಲೆ ಪರಿಣಾಮ ಬೀರುವ ಶಾಸನಬದ್ದ ಬಾಕಿಗಳಲ್ಲಿನ ಡೀಫಾಲ್ಟ್ ಅನ್ನು ತಡೆಯಲು ಪ್ರಯತ್ನಿಸುತ್ತವೆ. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ತಂಡ ರಾಜಸ್ಥಾನ ರಾಯಲ್ಸ್ ತಂಡದ ವಿರುದ್ದ 77 ರನ್ಗಳ ಜಯ ಸಾಧಿಸಿದೆ. ಮೊದಲು ಬ್ಯಾಟ್ ಮಾಡಿದ ಗುಜರಾತ್ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 229 ರನ್ ಗಳಿಸಿತು. ಗುಜರಾತ್ ಪರ ನಾಯಕ ಶುಭ್ಮನ್ ಗಿಲ್ 84 ಹಾಗೂ ಸಾಯಿ ಸುದರ್ಶನ್ 55 ರನ್ ಗಳಿಸಿದರು. ಈ ಗುರಿ ಬೆನ್ನತ್ತಿದ ರಾಜಸ್ಥಾನ 16.3 ಓವರ್ಗಳಲ್ಲಿ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡು 152 ರನ್ ಗಳಿಸುವುದರೊಂದಿಗೆ ಸೋಲೊಪ್ಪಿಕೊಂಡಿತು. 4 ವಿಕೆಟ್ ಪಡೆಯುವುದರೊಂದಿಗೆ ಗುಜರಾತ್ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ರಶೀದ್ ಖಾನ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಇಂದು 2 ಪಂದ್ಯಗಳು ನಡೆಯಲಿವೆ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯಲಿರುವ ದಿನದ ಮೊದಲ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಲಖನೌ ಸೂಪರ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30 ಆರಂಭವಾಗಲಿದೆ. ಮತ್ತೊಂದು ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಮುಂಬೈ ಇಂಡಿಯನ್ಸ್ ತಂಡಗಳು ಸೆಣಸಲಿವೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಕರ್ನಾಟಕ, ತೆಲಂಗಾಣಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣವಚನ ಸ್ವೀಕರಿಸಲಿರುವ TVK ಪಕ್ಷದ ಮುಖ್ಯಸ್ಥ ಜೋಸೆಫ್ ವಿಜಯ್. ಕರ್ನಾಟಕ ಸರ್ಕಾರದ ಸಚಿವ ಡಿ ಸುಧಾಕರ್ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ನಿಧನ, ಚಳ್ಳಕೆರೆಯಲ್ಲಿ ಅಂತ್ಯಕ್ರಿಯೆ. ಹೈದರಾಬಾದ್ನಲ್ಲಿ ಆಕ್ಟಿವ್ಲಿ ಕೂಲ್ಡ್ ಫುಲ್ ಸ್ಕೇಲ್ ಸ್ಕ್ರಾಮ್ಜೆಟ್ ಕಂಬಸ್ಟರ್ನ ದೀರ್ಘಾವಧಿಯ ಪರೀಕ್ಷೆ ಯಶಸ್ವಿಗೊಳಿಸಿದ DRDO ಹಾಗೂ ಐಪಿಎಲ್ T20 ಕ್ರಿಕೆಟ್ ರಾಜಸ್ಥಾನ್ ರಾಯಲ್ಸ್ ವಿರುದ್ದ ಗುಜರಾತ್ ಟೈಟನ್ಸ್ಗೆ 77 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
4: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7:45:10. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ.
5: ಶ್ರೀ ವಿವೇಕ ಬಾಲವಿಜ್ಞಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27 ಸಾಲಿನ ಪ್ರಿ ಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
4: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆರಂಭಕ್ಕೆ ಕೇಳೋಣ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಡಾಕ್ಟರ್ ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿರುವ ಕೆರಳಿದ ಸಿಂಹ ಚಿತ್ರದ ಗೀತೆಯನ್ನು ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸತ್ಯಂ.

0: ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪ್ರಸ್ತುತಪಡಿಸುತ್ತಾ ಇದೆ ಓಪನ್ ಡೇ 2026-27. ಎಲ್ಲಾ ಪಿಯುಸಿ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗಾಗಿ ನಿಮ್ಮ ಇಂಜಿನಿಯರಿಂಗ್ ಕನಸನ್ನ ನನಸಾಗಿಸಲು ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ನಡೆಯುತ್ತಿರುವ ಓಪನ್ ಡೇನಲ್ಲಿ ಪಾಲ್ಗೊಳ್ಳಿ.
1: ಇದೇ ಮೇ 10ರ ಭಾನುವಾರ ಬೆಳಿಗ್ಗೆ 10:30ಕ್ಕೆ ಭೇಟಿ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ, ಮೈಸೂರು.
0: ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ vvc.ac.in.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಬಿಲ್ಡ್ ಅ ಕರಿಯರ್ ದಟ್ ಬ್ಯಾಲೆನ್ಸಸ್ ಮೈಂಡ್, ಬಾಡಿ ಅಂಡ್ ಫ್ಯೂಚರ್.
6: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training course. Visit JSS deemed to be university, SS Nagara, Banni Mantapa, Mysuru. Call 9980841859.
7: ಮುಂದಿನ ಗೀತೆ ಡಾಕ್ಟರ್ ಪಿವಿ ಶ್ರೀನಿವಾಸ್ ಹಾಗೂ ಎಚ್ ಕೃಷ್ಣಮೂರ್ತಿ ಅವರ ಧ್ವನಿಯಲ್ಲಿದೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ. ಚಿತ್ರ ಕಳ್ಳಾಕುಳ್ಳ.

ವಾಗ್ದೇವಿ ವಿದ್ಯಾಕುಲ ಪಿಯು ರೆಸಿಡೆನ್ಶಿಯಲ್ ಕಾಲೇಜು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಸೂಕ್ತವಾದ ಆಯ್ಕೆ. ಇಂಟಿಗ್ರೇಟೆಡ್ ಕೋರ್ಸ್ಗಳು, ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ವಾಹನ ಸೌಲಭ್ಯ ಕೂಡ ಇದೆ. 9844043334ಕ್ಕೆ ಇಂದೇ ಕರೆ ಮಾಡಿ ನಿಮ್ಮ ಮಕ್ಕಳನ್ನು ದಾಖಲಿಸಿ. ವಾಗ್ದೇವಿ ವಿದ್ಯಾಕುಲ ಪಿಯು ರೆಸಿಡೆನ್ಶಿಯಲ್ ಕಾಲೇಜು, ಮೈಸೂರು.

0: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದ ಮಾರ್ಗದರ್ಶಿ ಮಾಲಿಕೆಯಲ್ಲಿ ಶಾಲಾ ನಡವಳಿಕೆ, ಶಿಸ್ತು ಮತ್ತು ಸಮಯ ಪರಿಪಾಲನೆ ಈ ಕುರಿತು ಸದ್ವಿದ್ಯಾ ಶಾಲೆಯ ಶಿಕ್ಷಕರಾದ ಮಾನಸ ಮಂಜುನಾಥ್ ಅವರೊಂದಿಗೆ ಮಾತುಕತೆ.
1: 1 hour 45 minutes ಮಗು ರಿಲ್ಯಾಕ್ಸೇಷನ್ಗೆ ಆಟನಾರು ಆಡ್ಬೋದು, ಅಥವಾ ಫೋನ್ ಮಾತ್ರ ಕೊಡ್ಬೇಡಿ ದಯವಿಟ್ಟು. ಸ್ಮಾರ್ಟ್ ಫೋನ್ ಕೊಟ್ರೆ ಅದು ಇನ್ನೆಲ್ಲೋ ಹೊರಟೋಗತ್ತೆ.
0: ತಪ್ಪದೇ ಆಲಿಸಿ. ಇದೇ ಭಾನುವಾರ ಬೆಳಿಗ್ಗೆ 10:30 ಕಾರ್ಯಕ್ರಮ ಮಕ್ಕಳ ಮಂಟಪ.

ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿದ್ದ ಭಲೆ ಜೋಡಿ ಚಿತ್ರದ ಈ ಗೀತೆಯೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 8 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಮೊದಲಿಗೆ ಹಿಂದಿಯಲ್ಲಿ, ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಪ್ರಸಾರವಾಗಲಿದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಚೂಟಿ ಚೂಟಿ ಚುಟಕ್ ಗುಳುಂಗುಟಕ್.
1: ಪ್ರೀತಿಯ ಮಕ್ಕಳೇ, ಈ ಬೇಸಿಗೆಯ ರಜೆಯಲ್ಲಿ ಮಜಾ ಮಾಡಲು ದಿನಕ್ಕೊಂದು ಮಕ್ಕಳ ಗೀತೆಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ. ರೇಡಿಯೋ ಕಡೆ ಕಿವಿಗುಡಿ ಕೇಳಿ.
2: ಒಂದಿನ ರಬ್ಬರು ಪೆನ್ಸಿಲು ಮಾತಾಡ್ತಿದ್ವು. ರಬ್ಬರ್ ಹೇಳ್ತಾ ಇತ್ತು, ನಾವು ಒಬ್ರಿಗೊಬ್ರು ಸಹಾಯ ಮಾಡಬೇಕು ಅಲ್ವೇನೋ ಅಂತ. ಪೆನ್ಸಿಲು ಆ ಮಾತು ಕೇಳಿ ಹಿಂಗೆ ಕಣ್ಣು ಮಾಡಿ ನೋಡ್ತು. ಅದೇನು ಹೇಳ್ತು ಅಂದರೆ,

0: ಪೆನ್ಸಿಲು, ರಬ್ಬರು, ಫ್ರೆಂಡ್ಸ್ ಥರ ಕೂತ್ಕೊಂಡು ಮಾತಾಡಿದ್ದು ಹೇಗಿತ್ತು? ಈ ಮಾತುಕತೆಯನ್ನ ಪದ್ಯ ಅಂತ ಮಾಡಿದವರು ಸುಮತೀಂದ್ರ ನಾಡಿಗ್.
1: ಚೂಟಿ ಚೂಟಿ ಚುಟಕ್ ಗುಳುಂಗುಟಕ್ ಕೇಳಿದಿರಿ.

0: ಪರಿಕಲ್ಪನೆ ಆನಂದ್ ವಿ ಪಾಟೀಲ್, ಪ್ರಸ್ತುತಿ ಉಷಾಲತಾ ಎಸ್, ನಿರ್ಮಾಣ ಜಿ ಶಾಂತಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ.
2: ಪ್ರೂವನ್ ಅಕಾಡೆಮಿಕ್ ಟ್ರಾನ್ಸ್ಫಾರ್ಮೇಶನ್ಸ್ಗಾಗಿ ಒಂದೇ ಹೆಸರು, ಶ್ರೀ ವಿವೇಕ ವಿದ್ಯಾಲಯ ಪಿಯು ಕಾಲೇಜ್. ಅಫೋರ್ಡಬಲ್ ಮತ್ತು ಟ್ರಾನ್ಸ್ಪರೆಂಟ್ ಫೀ ಸ್ಟ್ರಕ್ಚರ್ ಜೊತೆಗೆ ಎಸ್ಎಸ್ಎಲ್ಸಿಯಲ್ಲಿ ಲೋ ಸ್ಕೋರ್ ಮಾಡಿದರೂ ಕೂಡ ಪಿಯುಸಿಯಲ್ಲಿ ಡಿಸ್ಟಿಂಕ್ಷನ್ ಅಚೀವ್ ಮಾಡಿದ ಎಕ್ಸಾಂಪಲ್ಸ್ ಸೆಟ್ ಮಾಡಿರೋ ಕ್ಯಾಂಪಸ್. ಸ್ಟ್ರಕ್ಚರ್ಡ್ ಕೋಚಿಂಗ್ ಮತ್ತು ರೆಗ್ಯುಲರ್ ಟೆಸ್ಟ್ನಿಂದ ಕನ್ಸಿಸ್ಟೆಂಟ್ ರಿಸಲ್ಟ್ಸ್ ಗ್ಯಾರಂಟಿ. ವೆಲ್ ಡಿಸಿಪ್ಲಿನ್ ಅಕಾಡೆಮಿಕ್ ಹಾಸ್ಟೆಲ್ ಫೆಸಿಲಿಟಿ ಸಪರೇಟ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್ ಅಂಡ್ ಅಡ್ವಾನ್ಸ್ ಕೋಚಿಂಗ್ ಫಾರ್ ಕೆಸಿಇಟಿ, ನೀಟ್ ಅಂಡ್ ಜೆಇಇ ಕೋಚಿಂಗ್ ಮತ್ತು ಮೆರಿಟೋರಿಯಸ್ ಸ್ಟೂಡೆಂಟ್ಗಳಿಗಾಗಿ ಸ್ಕಾಲರ್ಶಿಪ್ ಸೌಲಭ್ಯ. ಪಿಸಿಎಂಬಿ ಪಿಸಿಎಂಸಿಗಾಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಭೇಟಿ ನೀಡಿ ಶ್ರೀ ವಿವೇಕ ವಿದ್ಯಾಲಯ ಪಿಯು ಕಾಲೇಜ್, ಥರ್ಡ್ ಸ್ಟೇಜ್, ಶ್ರೀರಾಮ್ಪುರ, ಮೈಸೂರು.
1: ಕಾರ್ಯಕ್ರಮದ ಆರಂಭಕ್ಕೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿರುವ ತಾಯಿಯ ಮಡಿಲಲ್ಲಿ ಚಿತ್ರದ ಗೀತೆಯೊಂದನ್ನು ಕೇಳೋಣ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸತ್ಯಂ.
3: ಅಮ್ಮ ನಗು, ನೀ ನಗು, ಇನ್ನು ಇನ್ನು.

0: Build a career that balances mind, body and future.
1: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mandapa, Mysuru. Call 9980841859.
2: Hi Putanigale, Nivu Chennagi Kate Baritira, Kavana Kuda Baritira, Chutuku, Hasya Baraha, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
3: ವಿಳಾಸ: ನಿಲಯ ನಿರ್ದೇಶಕರು ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 570020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
4: ಕೇಳುಗರೆ, ಇಂದು ಬೆಳಿಗ್ಗೆ 9:40 ನಮ್ಮ ಆರೋಗ್ಯ, ಇದರಲ್ಲಿ ವಿಶ್ವ ಲೂಪಸ್ ದಿನದ ಸಂದರ್ಭದಲ್ಲಿ ಲೂಪಸ್ ಲಕ್ಷಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಮೈಸೂರಿನ ರುಮಿಟಾಲಜಿ ತಜ್ಞರಾದ ಡಾಕ್ಟರ್ ಸಂಗೀತಾ ಕೆಎನ್ ಅವರೊಂದಿಗೆ ಮಾತುಕತೆಯನ್ನು ಆಲಿಸಬಹುದು. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಎಸ್ ಜಾನಕಿ ಅವರ ಧ್ವನಿಯಲ್ಲಿರುವ ತಾಯಿಗಿಂತ ದೇವರಿಲ್ಲ ಚಿತ್ರದ ಗೀತೆಯಿಂದನ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

0: ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27 ಸಾಲಿನ ಪ್ರಿ ಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
1: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
2: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡ್ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
1: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
2: ಹಾಗಾದ್ರೆ ಸರಿಯಾದ ನಂಬರ್?
1: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
2: ನೀವು ಉಳಿಸಿ ಬಿಟ್ರಿ ಅಕ್ಕ,
1: ಕೆಲ್ಸದಿಂದಲ್ಲ.
2: ಮಾಡ್ತೀನಿ. ಆರ್ಬಿಐ ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
4: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದ ಮಾರ್ಗದರ್ಶಿ ಮಾಲಿಕೆಯಲ್ಲಿ ಶಾಲಾ ನಡವಳಿಕೆ, ಶಿಸ್ತು ಮತ್ತು ಸಮಯ ಪರಿಪಾಲನೆ ಈ ಕುರಿತು ಸದ್ವಿದ್ಯಾ ಶಾಲೆಯ ಶಿಕ್ಷಕರಾದ ಮಾನಸ ಮಂಜುನಾಥ್ ಅವರೊಂದಿಗೆ ಮಾತುಕತೆ.
5: 1 hour 45 minutes ಮಗು ರಿಲ್ಯಾಕ್ಸೇಷನ್ಗೆ ಆಟನಾರೂ ಆಡ್ಬೋದು, ಅಥವಾ ಫೋನ್ ಮಾತ್ರ ಕೊಡ್ಬೇಡಿ ದಯವಿಟ್ಟು. ಸ್ಮಾರ್ಟ್ ಫೋನ್ ಕೊಟ್ರೆ ಅದು ಇನ್ನೆಲ್ಲೋ ಹೊರಟೋಗುತ್ತೆ.
4: ತಪ್ಪದೇ ಆಲಿಸಿ. ಇದೇ ಭಾನುವಾರ ಬೆಳಿಗ್ಗೆ 10:30 ಕಾರ್ಯಕ್ರಮ ಮಕ್ಕಳ ಮಂಟಪ.
6: ಇಂದು ಬೆಳಿಗ್ಗೆ 10 ಕೇಳಿ ಗಿಳಿಗಳೇ ಕಾರ್ಯಕ್ರಮದಲ್ಲಿ ಕಥೆ ಕೇಳು ಪುಟ್ಟ ಪ್ರಸ್ತುತಪಡಿಸುತ್ತಾರೆ ಬಿಜಿ ಕವಿತಾ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನು ಹಾಡಿದ್ದಾರೆ ಮಾಸ್ಟರ್ ಲೋಹಿತ್. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ರಾಜನ್ ನಾಗೇಂದ್ರ. ಚಿತ್ರ ಯಾರಿವನು.

0: ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪ್ರಸ್ತುತಪಡಿಸ್ತಾ ಇದೆ ಓಪನ್ ಡೇ 2026-27. ಎಲ್ಲಾ ಪಿಯುಸಿ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗಾಗಿ ನಿಮ್ಮ ಇಂಜಿನಿಯರಿಂಗ್ ಕನಸನ್ನ ನನಸಾಗಿಸಲು ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ನಡೆಯುತ್ತಿರುವ ಓಪನ್ ಡೇನಲ್ಲಿ ಪಾಲ್ಗೊಳ್ಳಿ.
1: ಇದೇ ಮೇ 10ರ ಭಾನುವಾರ ಬೆಳಿಗ್ಗೆ 10:30ಕ್ಕೆ ಭೇಟಿ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ, ಮೈಸೂರು.
0: ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ vvc.ac.in.
2: ಕೃಷಿ ನಿರಂತರ,
3: ಹಾಗೆ ಕಲಿಕೆಯೂ ನಿರಂತರ.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
0: ಕೃಷಿ ದೀವಿಗೆ.
2: ಕೇಳುಗರೆ, ಈಗ ಒಂದು ಪ್ರಕಟಣೆ. ರಂಗರಾವ್ ಸ್ಮಾರಕ ವಿಕಲಚೇತನರ ಶಾಲೆ ಇವರಿಂದ ಬಂದ ಒಂದು ಪ್ರಕಟಣೆ ಹೇಗಿದೆ? ಕರ್ನಾಟಕ ಸರ್ಕಾರ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಅಂಗವಿಕಲ ಮಕ್ಕಳ ಕೇಂದ್ರೀಕೃತ ಯೋಜನೆಯಡಿಯಲ್ಲಿ ನಡೆಯುತ್ತಿರುವ ರಂಗರಾವ್ ಸ್ಮಾರಕ ವಿಕಲಚೇತನರ ಶಾಲೆ ಅಂಧ ಹೆಣ್ಣು ಮಕ್ಕಳ ಉಚಿತ ವಸತಿ ಶಾಲೆಗೆ 2026-27 ಶೈಕ್ಷಣಿಕ ಸಾಲಿನ ಶಾಲಾ ದಾಖಲಾತಿಯು ಪ್ರಾರಂಭವಾಗಿರುತ್ತದೆ. ವಸತಿ ಸಹಿತವಾಗಿ 1-10 ತರಗತಿಯವರೆಗೆ ಬ್ರೈಲ್ ಮೂಲಕ ಶಿಕ್ಷಣದೊಂದಿಗೆ ಅಂಧ ಹೆಣ್ಣು ಮಕ್ಕಳ ಸ್ವಾವಲಂಬನೆಗಾಗಿ ಕಂಪ್ಯೂಟರ್, ಸಂಗೀತ, ಕರಕುಶಲ, ನೃತ್ಯ, ಕ್ರೀಡೆ, ಚಲನವಲನ ಹಾಗೂ ಜೀವನ ಕೌಶಲ್ಯ ತರಬೇತಿಗಳನ್ನು ನಡೆಸಲಾಗುವುದು. ದಾಖಲಾತಿ ಮಾಡಲು ಇಚ್ಛಿಸುವವರು ಶಾಲಾ ವಿಳಾಸವನ್ನು ಗಮನಿಸಿ. ರಂಗರಾವ್ ಸ್ಮಾರಕ ವಿಕಲಚೇತನರ ಶಾಲೆ ನಂಬರ್ 1 CKR 1 - C KRS ಮುಖ್ಯ ರಸ್ತೆ, ಮೇಟಗಳ್ಳಿ ಪೊಲೀಸ್ ಠಾಣೆಯ ಪಕ್ಕ, ಮೇಟಗಳ್ಳಿ, ಮೈಸೂರು. ಹೆಚ್ಚಿನ ಮಾಹಿತಿಗಾಗಿ ಈಗ ಹೇಳುವ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ 0821, STD ಕೋಡ್ 241-23-20. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ ತಮ್ಮ ಗಮನಕ್ಕೆ, 0821, ಇದು STD ಕೋಡ್, 241-23-20. ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ. KJ ಯೇಸುದಾಸ್ ಅವರ ಧ್ವನಿಯಲ್ಲಿರುವ ಈ ಜೀವ ನಿನಗಾಗಿ ಚಿತ್ರದ ಗೀತೆಯಿಂದನ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿಜಯಾನಂದ್.

0: ಆತ್ಮೀಯ ಕೇಳುಗರೆ,
1: ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿ ಮತ್ತು ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದೊಂದಿಗೆ ಇದೇ ತಿಂಗಳ 21ನೇ ತಾರೀಕು ಗುರುವಾರ ಬೆಳಿಗ್ಗೆ 10:30 ಸಂಜೆ 4:30
0: ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ.
1: ಬಾನುಲಿ ಬರವಣಿಗೆ ಕಾರ್ಯಾಗಾರದಲ್ಲಿ ಭಾಗವಹಿಸಲು ಇಚ್ಛಿಸುವವರು ಇದೇ ತಿಂಗಳ 14ನೇ ತಾರೀಕು ಸಂಜೆ 5 ಗಂಟೆಯೊಳಗೆ ಹೆಸರು, ವಿದ್ಯಾರ್ಹತೆ, ವಿಳಾಸದ ವಿವರಗಳನ್ನು
0: 9945614368 9945614368 ಈ ಮೊಬೈಲ್ ಸಂಖ್ಯೆಗೆ ಸಂದೇಶವನ್ನು ಕಳುಹಿಸಿ ನೋಂದಣಿ ಮಾಡಿಕೊಳ್ಳಬಹುದು. 50 ಜನ ಶಿಬಿರಾರ್ಥಿಗಳಿಗೆ ಅವಕಾಶ ಇರುವುದರಿಂದ ಮೊದಲು ಸಂದೇಶ ಕಳುಹಿಸಿದವರಿಗೆ ಮಾತ್ರ ಕಾರ್ಯಾಗಾರಕ್ಕೆ ಅವಕಾಶವಿರುತ್ತದೆ.
1: ಇದೇ ತಿಂಗಳ 21ನೇ ತಾರೀಕಿನಂದು ಕಾವ್ಯಧಾರೆ ಮತ್ತು ಕಾರ್ಯಾಗಾರ ನಡೆಯುವ ಸ್ಥಳ ಕರ್ನಾಟಕ ಸಂಘ, ಮಂಡ್ಯ.
0: ಸಮಯ ಬೆಳಗ್ಗೆ 10:30 ಸಂಜೆ 4:30.
2: ಈ ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರ ವನಿತಾ ವಿಹಾರ, ಮಹಿಳೆಯರ ಆರೋಗ್ಯ, ಆಹಾರ ಮತ್ತು ಆಯುರ್ವೇದ, ಈ ಕುರಿತು ಆಯುರ್ವೇದ ತಜ್ಞರಾದ ಡಾಕ್ಟರ್ ಅನುಶ್ರೀ ಅವರೊಂದಿಗೆ ಸಂದರ್ಶನವನ್ನು ಆಲಿಸಬಹುದು. ಸಂದರ್ಶಕರು ಆಶಾ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಪಿ ಸುಶೀಲ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಶಂಕರ್ ಗಣೇಶ್. ಚಿತ್ರ ಚಕ್ರವ್ಯೂಹ.

ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್

0: ಸಸ್ಯಸಿರಿ ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10.
1: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
0: ಸಸ್ಯ ಸಿರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯ ಸೇರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

ವಿಜಯ ನಾರಸಿಂಹ ಅವರ ಸಾಹಿತ್ಯ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ನಿರ್ದೇಶನವಿರುವ ಬೀದಿ ಬಸವಣ್ಣ ಚಿತ್ರದ ಗೀತೆಯನ್ನು ಕೇಳೋಣ. ಗಾಯಕರು ಪಿ ಬಿ ಶ್ರೀನಿವಾಸ್.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ್ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
3: ಮುಂದಿನ ಗೀತೆ ಶಾನ್ ಅವರ ಧ್ವನಿಯಲ್ಲಿದೆ. ಎಸ್ ನಾರಾಯಣ್ ಅವರ ಸಾಹಿತ್ಯಕ್ಕೆ ಸಂಗೀತ ಗುರುಕಿರಣ್ ಅವರದು. ಚಿತ್ರ ಮೌರ್ಯ.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: Empower your ambitions with quality education.
4: At JSS AHER, deemed to be university accredited A++ by NAC, admissions are open for BSc in psychology, biochemistry, statistics and data analytics, computational biology and bioinformatics. Visit JSS deemed to be university, SS Nagara, Banni Mantapa, Mysuru. Call 9980841859.
5: Aatmiya kelugare, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಹನುಮ ಜಯಂತಿ ಪ್ರಯುಕ್ತ ಕಾರ್ಯಕ್ರಮ ವೈವಿಧ್ಯ ನಡೆಸಿಕೊಡುತ್ತಾರೆ ಮೈಸೂರಿನ ಕೃಷ್ಣಮೂರ್ತಿಪುರಮಿನ ಮಾನಸಿ ಮಾತೃಮಂಡಳಿ ಸದಸ್ಯೆಯರು. ಮರೆಯದೇ ಕೇಳಿ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಹನುಮ ಜಯಂತಿ ಪ್ರಯುಕ್ತ ಕಾರ್ಯಕ್ರಮ ವೈವಿಧ್ಯ.
6: ಅಣ್ಣಯ್ಯ ಚಿತ್ರಕ್ಕಾಗಿ SP ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಹಾಡಿರುವ ಗೀತೆ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ 2026ನೇ ಸಾಲಿನ ನವದೆಹಲಿಯ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಭಾಗವಹಿಸಿದ ಮೈಸೂರಿನ ಎನ್ಸಿಸಿ ಕೆಡೆಟ್ಸ್ಗಳಾದ ಸಾಂಚ್ ಮಂದಣ್ಣ ಸಿ, ಅಂಶು ಹೆಗ್ಡೆ, ಅಹಮದ್ ಅಮರ್ ಖಾನ್ ಹಾಗೂ ನಂದನ್ ಕೆ ಅವರೊಂದಿಗೆ ಮಾತುಕತೆ ಕೇಳಬಹುದು. ಕೇಳಿ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಯುವವಾಣಿ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
1: ಕಲಿಯುಗ ಭೀಮಾ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರು ಹಾಡಿರುವ ಗೀತೆ, ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
3: ಪೊಗರು ಚಿತ್ರಕ್ಕಾಗಿ ಅನಿರುದ್ಧ ಶಾಸ್ತ್ರಿ ಹಾಗೂ ಸಂಗಡಿಗರು ಹಾಡಿರುವ ಗೀತೆ. ಅನಿರುದ್ಧ ಶಾಸ್ತ್ರಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಚಂದನ್ ಶೆಟ್ಟಿ.

0: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
0: ಆಟದ ಗತ್ತು ಗಮ್ಮತ್ತು
1: ಸ್ವಲ್ಪ ತಮಾಷೆ ತಲೆಗೆ ಕಸರತ್ತು
0: ನಾವು ಆಟಗಳನ್ನ ತರುತ್ತೇವೆ ಮತ್ತಷ್ಟು
1: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು
0: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ
1: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು
0: ಮರೆಯದಿರಿ ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ
2: ಪ್ರೇಮ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿರುವ ಎಕ್ಸ್ಕ್ಯೂಸ್ ಮೀ ಚಿತ್ರದ ಗೀತೆ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ಆರ್ ಪಿ ಪಟ್ನಾಯಕ್ ಅವರದು.

ಅಕಾಡೆಮಿಕ್ ಟ್ರಾನ್ಸ್ಫಾರ್ಮೇಶನ್ಸ್ಗಾಗಿ ಒಂದೇ ಹೆಸರು ಶ್ರೀ ವಿವೇಕ ವಿದ್ಯಾಲಯ ಪಿಯು ಕಾಲೇಜ್. ಅಫೋರ್ಡಬಲ್ ಮತ್ತು ಟ್ರಾನ್ಸ್ಪರೆಂಟ್ ಫೀ ಸ್ಟ್ರಕ್ಚರ್ ಜೊತೆಗೆ ಎಸ್ಎಸ್ಎಲ್ಸಿಯಲ್ಲಿ ಲೋ ಸ್ಕೋರ್ ಮಾಡಿದರೂ ಕೂಡ ಪಿಯುಸಿಯಲ್ಲಿ ಡಿಸ್ಟಿಂಕ್ಷನ್ ಅಚೀವ್ ಮಾಡಿದ ಎಕ್ಸಾಂಪಲ್ಸ್ ಸೆಟ್ ಮಾಡಿರೋ ಕ್ಯಾಂಪಸ್. ಸ್ಟ್ರಕ್ಚರ್ಡ್ ಕೋಚಿಂಗ್ ಮತ್ತು ರೆಗ್ಯುಲರ್ ಟೆಸ್ಟ್ ನಿಂದ ಕನ್ಸಿಸ್ಟೆಂಟ್ ರಿಸಲ್ಟ್ಸ್ ಗ್ಯಾರಂಟಿ. ವೆಲ್ ಡಿಸಿಪ್ಲಿನ್ ಅಕಾಡೆಮಿಕ್ ಹಾಸ್ಟೆಲ್ ಫೆಸಿಲಿಟಿ ಸೆಪರೇಟ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್ ಅಂಡ್ ಅಡ್ವಾನ್ಸ್ಡ್ ಕೋಚಿಂಗ್.

ಕೋಚಿಂಗ್ ಫಾರ್ ಕೆಸಿಇಟಿ, ನೀಟ್ ಅಂಡ್ ಜೆಡಬಲ್ಇ ಕೋಚಿಂಗ್ ಮತ್ತು ಮೆರಿಟೋರಿಯಸ್ ಸ್ಟೂಡೆಂಟ್ ಗಳಿಗಾಗಿ ಸ್ಕಾಲರ್ಶಿಪ್ ಸೌಲಭ್ಯ. ಪಿಸಿಎಂಬಿ ಪಿಸಿಎಂಸಿಗಾಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಭೇಟಿ ನೀಡಿ ಶ್ರೀ ವಿವೇಕ ವಿದ್ಯಾಲಯ ಪಿಯು ಕಾಲೇಜ್, ಥರ್ಡ್ ಸ್ಟೇಜ್, ಶ್ರೀರಾಮ್ಪುರ, ಮೈಸೂರು.

0: ಎಸ್ ಜಾನಕಿ ಹಾಗೂ ವಾಣಿ ಜೈರಾಮ್ ಅವರ ಧ್ವನಿಯಲ್ಲಿದ್ದ ಕಾಳಿಂಗ ಚಿತ್ರದ ಈ ಗೀತೆಯೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಸಮಯ ಸರಿಯಾಗಿ 9:40:28.
1: ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಲೂಪಸ್ ದಿನದ ಸಂದರ್ಭದಲ್ಲಿ ಲೂಪಸ್ ಲಕ್ಷಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮೈಸೂರಿನ ರುಮೆಟಾಲಜಿ ತಜ್ಞರಾದ ಡಾಕ್ಟರ್ ಸಂಗೀತಾ ಕೆಎನ್ ಅವರೊಂದಿಗೆ ಮಾತುಕತೆ.
2: ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇವತ್ತು ನಾವು ಒಂದು ಸ್ವಯಂ ನಿರೋಧಕ ಕಾಯಿಲೆ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಯಾವುದು ಅಂತ ಹೇಳಿದ್ರೆ ಲೂಪಸ್ ಅನ್ನೋ ಕಾಯಿಲೆ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಇದಕ್ಕಾಗಿ ನಮ್ಮ ಜೊತೆ ಇದ್ದಾರೆ ಮೈಸೂರಿನ ರುಮೆಟಾಲಜಿಸ್ಟ್ ಆದ ಡಾಕ್ಟರ್ ಸಂಗೀತಾ ಕೆಎನ್. ಡಾಕ್ಟರ್ ಸಂಗೀತಾ, ಹೇಳಿ, ಏನಿದು ಲೂಪಸ್? ಆಟೋ ಇಮ್ಯೂನ್ ಡಿಸೀಸಸ್ ಅಡಿಯಲ್ಲಿ ಇದನ್ನ ಸೇರಿಸಲಾಗಿದೆ. ಯಾವ ಲಕ್ಷಣಗಳನ್ನ ತೋರಿಸುತ್ತೆ, ಯಾರಿಗೆ ಬರುತ್ತೆ, ಒಂದ್ ಸ್ವಲ್ಪ ವಿವರಣೆ ಕೊಡಿ.
3: ನಮಸ್ಕಾರ. ಲೂಪಸ್ ಅನ್ನುವಂಥದ್ದು ಒಂದು ಸ್ವಯಂ ನಿರೋಧಕ ಅಥವಾ ಆಟೋ ಇಮ್ಯೂನ್ ಕಾಯಿಲೆ. ಸೊ ಈ ಕಾಯಿಲೆ ಯಾರಲ್ಲಿ ಬೇಕಾದರೂ ಕಾಣಿಸ್ಕೊಳ್ಬಹುದು. ಅಂದರೆ 2 ವರ್ಷದ ಮಗುವಿನಿಂದ ಹಿಡಿದು 80 ವರ್ಷದ ಮುದುಕರವರೆಗೂ ಸಹ ಈ ಕಾಯಿಲೆ ಕಾಣಿಸ್ಕೊಳ್ಬಹುದು. ಬಟ್ ಹೆಚ್ಚುವರಿ ನಾವು 15-45 ವರ್ಷದ ವಯಸ್ಕರಲ್ಲಿ ಮಾತ್ರ ಹೆಚ್ಚಾಗಿ ಈ ಕಾಯಿಲೆನ ನಾವು ನೋಡಬಹುದು. 15-45 ವರ್ಷದ ವಯಸ್ಕರಲ್ಲಿ ಹೆಚ್ಚಾಗಿ ಹೆಂಗಸರಲ್ಲಿ ಈ ಕಾಯಿಲೆ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಮುಂಚಿತವಾಗಿ ಅಂದರೆ 15 ವರ್ಷಕ್ಕಿಂತ ಕಡಿಮೆ ವಯಸ್ಕರಲ್ಲಿ ಗಂಡು ಮಗು ಅಥವಾ ಹೆಣ್ಣು ಮಗು ಇವೆರಡರಲ್ಲೂ ಈಕ್ವಲ್ ಆಗಿ ಆಲ್ಮೋಸ್ಟ್ ಈಕ್ವಲ್ ಆಗಿ ನಾವು ನೋಡಬಹುದು. ಹಾಗೆ 45 ವರ್ಷದ ಮೇಲ್ಪಟ್ಟ ಜನರಲ್ಲೂ ಸಹ ಲೂಪಸ್ನ ನಾವು ಸ್ವಲ್ಪ ಹೆಚ್ಚಾಗಿ ಗಂಡಸರಲ್ಲಿ, ಅಂದ್ರೆ 9:1 ಅಂತ ನಾವೇನು ಯೂಶಲಿ ಹೇಳ್ತೀವಿ, ಅದು ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಈ ಕಾಯಿಲೆ ಹೆಚ್ಚಾಗಿ ಹೆಣ್ಣು ಮಕ್ಕಳಲ್ಲೇ ಯಾಕೆ ಬಾಧಿಸುತ್ತೆ ಅಂತ ಹೇಳಿದ್ರೆ, ಎಷ್ಟೋ ಬಾರಿ ಇದು ಒಂದು ಜೆನೆಟಿಕ್ಸ್, ಇನ್ನೊಂದು ಹೆಂಗಸರಲ್ಲಿ ಎಕ್ಸ್ಟ್ರಾ ಒಂದು ಕ್ರೋಮೋಸೋಮ್, ಎಕ್ಸ್ಟ್ರಾ ಲಿಂಬ್ ಆಫ್ ಕ್ರೋಮೋಸೋಮ್ ಎಕ್ಸ್ ಅಂತ ಇರುತ್ತೆ. ಆ ಲಿಂಬ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆಂಟಿಬಾಡೀಸ್ ಅನ್ನೋದು ಹೆಚ್ಚಾಗಿ ಉತ್ಪತ್ತಿ ಆಗುತ್ತೆ. ಸೊ ಡಬಲ್ ಎಚ್ ಸೋರ್ಡ್ ಅಂತ ನಾವು ಕರಿತೀವಿ. ಅಂದ್ರೆ ಇನ್ಫೆಕ್ಷನ್ ಏನಾದ್ರು ಆದಾಗ ಈ ಆಂಟಿಬಾಡಿ ಸಹಾಯದಿಂದ ಆ ಇನ್ಫೆಕ್ಷನ್ ನಾವು ಫೈಟ್ ಮಾಡೋಕ್ಕೂ ಸೈ, ಹಾಗೆ ಹೆಚ್ಚು ಎಷ್ಟು ಹೆಚ್ಚು ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ತಂತಾನೆ ನಾಶ ಮಾಡ್ಕೊಳ್ಳುವಂತ ಸ್ಥಿತಿಗೂ ಹೋಗಬಹುದು.
2: ಅದಕ್ಕೆ ಇದು ಸ್ವಯಂ ನಿರೋಧಕ,
3: ಅದಕ್ಕೆ ಇದು ಸ್ವಯಂ ನಿರೋಧಕ ಕಾಯಿಲೆ ಅಂತ ನಾವು ಕರೆಯುತ್ತೇವೆ. ಓಕೆ, ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಕಾರಣ ಏನು ಅಂತ ಹೇಳಿದ್ರೆ, ಗಂಡಸರಲ್ಲಿ ನಾವು ಇಷ್ಟೊಂದು, ಹೆಂಗಸರಲ್ಲಿ ನಾವು ಹೇಗೆ ಈ ಹಾರ್ಮೋನಲ್ ಡಿಸ್ಟರ್ಬೆನ್ಸ್ ಅನ್ನ ನಾವು ಕಾಣ್ತೀವೋ, ಅಂದ್ರೆ ಇವಾಗ ಮೆನಾರ್ಕಿ, ಋತುಮತಿ ಆದಾಗ ಆಗುವಂತ ಹಾರ್ಮೋನಲ್ ಚೇಂಜಸ್, ಹಾಗೆ ಪ್ರೆಗ್ನೆನ್ಸಿ, ಡೆಲಿವರಿ ಆದ ನಂತರ ಆಗುವಂಥ ಚೇಂಜಸ್, ಅದಾದ್ಮೇಲೆ ಮುಟ್ಟು ನಿಂತ ನಂತರ ಆಗುವಂಥ ಹಾರ್ಮೋನಲ್ ಚೇಂಜಸ್, ಇದೆಲ್ಲ ತುಂಬಾ ಏರುಪೇರು ಆಗ್ತಾ ಇರುತ್ತೆ ಹೆಣ್ಮಕ್ಳಲ್ಲಿ. ಹೀಗೆ ಗಂಡು ಮಕ್ಕಳಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಷ್ಟು
2: ಪ್ರಮಾಣದಲ್ಲಿ
3: ಆಗೋದಿಲ್ಲ. ಸೊ ಈ ತರ ಹಾರ್ಮೋನಲ್ ಡಿಸ್ಟರ್ಬೆನ್ಸ್ ಇರುವಂತಹ ಹೆಣ್ಮಕ್ಳಿಗೆ ಜೆನೆಟಿಕ್ ಸಸೆಪ್ಟಬಿಲಿಟಿ ಇರೋವಾಗ ಯಾವುದಾದ್ರೂ ಒಂದು ಟ್ರಿಗರ್ ಇಂದ, ಅಂದ್ರೆ ಅವರ ಕುಟುಂಬದಲ್ಲಿ ಯಾರಿಗಾದ್ರೂ ಥೈರಾಯ್ಡ್ ಇಶ್ಯೂ ಇರಬಹುದು, ಅಥವಾ ಆರ್ಥ್ರೈಟಿಸ್, ಅಥವಾ ಲೂಪಸೇ ಇರಬಹುದು, ಅಥವಾ ಬೇರೆ ಯಾವುದಾದ್ರೂ ಆಟೋಇಮ್ಯೂನ್ ಡಿಸೀಸ್ ಇರಬಹುದು, ಈ ರೀತಿ ಒಂದು ಫ್ಯಾಮಿಲಿ ಹಿಸ್ಟ್ರಿ ಇರೋವಾಗ ಲೂಪಸ್ ಬರುವಂತಹ ಕಾಯಿಲೆ ಹೆಚ್ಚಿರುತ್ತೆ. ಎಸ್ಪೆಷಲಿ ಅವರ ಅಣ್ಣ ತಮ್ಮ ಅಕ್ಕ ತಂಗಿಯರಲ್ಲಿ ಯಾರಿಗಾದ್ರೂ ಲೂಪಸ್ ಇದ್ರೆ ಬರುವಂತಹ ರಿಸ್ಕ್ ಫ್ಯಾಕ್ಟರ್ ಆಲ್ಮೋಸ್ಟ್ 20 ಪಟ್ಟು ಹೆಚ್ಚಾಗುತ್ತೆ. ಇದು ಮಕ್ಕಳಲ್ಲೂ ಸಹ ನಾವು ಕಾಣಬಹುದು. ಅಂದ್ರೆ ಆಗ ತಾನೇ ಹುಟ್ಟಿದ,
2: ಆಗ್ಲೇ ಹೇಳಿದ್ರಿ, 2 ವರ್ಷದಿಂದ 80 ವರ್ಷದವರೆಗೆ ಯಾರಿಗಾದ್ರೂ ಕಾಣಿಸಬಹುದು ಅಂತ. ಆಗ ತಾನೇ ಹುಟ್ಟಿದ ಮಗುಗೂ ಕಾಣಿಸ್ಕೊಳ್ಳುತ್ತೆ?
3: ಹೌದು, ಆದ್ರೆ ಅದನ್ನ ನ್ಯೂನೇಟಲ್ ಲೂಪಸ್ ಅಂತ ಕರೀತಾರೆ. ಸೊ ಆಗ ತಾನೇ ಹುಟ್ಟಿದ ಮಕ್ಕಳಿಗೆ ಅಥವಾ ಹುಟ್ಟಿದ ಕೆಲವು ದಿನಗಳಲ್ಲೇನೆ ಕಾಣಿಸ್ಕೊಳ್ಳುವಂತ ಲೂಪಸ್ ನ ನ್ಯೂನೇಟಲ್ ಲೂಪಸ್ ಅಂತ ಕರೀತಾರೆ. ಸೊ ಇದು ಯಾವಾಗ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ತಾಯಿಗೆ ಲೂಪಸ್ ಇದ್ದು ಅಥವಾ ತಾಯಿಗೆ ಜೋಗ್ರನ್ ಸಿಂಡ್ರೋಮ್ ಅಂತ ಇದ್ದು, ತಾಯಿಯಲ್ಲಿ ರೋ ಲಾ ಅಂತ ಇರುವಂತ ಆಂಟಿಬಾಡೀಸ್ ಏನಾದ್ರು ಪಾಸಿಟಿವ್ ಇದ್ರೆ, ಅವರಿಗೆ ಜನಿಸಿದ ಮಗುವಿಗೆ ಪ್ಲಾಸೆಂಟಲ್ ಟ್ರಾನ್ಸ್ಫರ್ ಆಫ್ ಆಂಟಿಬಾಡೀಸ್, ಅಂದ್ರೆ ತಾಯಿಯಿಂದ ಮಗುಗೆ ಆಂಟಿಬಾಡೀಸ್ ಪಾಸ್ ಆಗಿ ಅದರಿಂದ ನಿಯೋನೇಟಲ್ ಲೂಪಸ್ ಅಂತ ನಾವು ಕರಿತೇವೆ, ಅದು ಬರುವಂತ ಸಾಧ್ಯತೆ ಇರುತ್ತೆ. ಸೊ ಈ ಕಂಡೀಷನ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಚರ್ಮದಲ್ಲಿ ದದ್ದು ಬರುವಂತದ್ದು, ಇವಾಗ SLE ಪೇಷಂಟ್ಸ್, ಇವಾಗ ಅಡಲ್ಟ್ಸ್ ಅಲ್ಲಿ ಹೇಗೆ ಚರ್ಮದಲ್ಲಿ ರ್ಯಾಶಸ್ ಕಾಣಿಸ್ಕೊಳ್ಳುತ್ತೋ, ಹಾಗೆ ಆಗ ತಾನೇ ಹುಟ್ಟಿದ ಮಗುವಿಗೆ ಅಥವಾ ಹುಟ್ಟಿದ ಕೆಲವು ದಿನಗಳಲ್ಲೇನೆ ರ್ಯಾಶಸ್ ಕಾಣಿಸ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಇನ್ನು ಕೆಲವರಿಗೆ ಹೇಗೆ ಅಂತ ಹೇಳಿದ್ರೆ, ಮಗು ಇನ್ನು ಗರ್ಭದಲ್ಲಿ ಇರುವಾಗ್ಲೇನೆ ಆ ಆಂಟಿಬಾಡೀಸ್ ಇಂದ ಮಗುವಿನ ಹೃದಯದ ಮೇಲೆ ಅದು ಪರಿಣಾಮ ಬೀರಿ ಹಾರ್ಟ್ ಬ್ಲಾಕ್ಸ್ ಆಗುವಂತ ಸಾಧ್ಯತೆ ಇರುತ್ತೆ. ಎಷ್ಟೋ ಸಲ ಮಗುವಿನ ಹಾರ್ಟ್ ರೇಟ್ ತುಂಬಾ ಕಡಿಮೆ ಇದ್ದು ಎಷ್ಟೋ ಸಲ ಗರ್ಭದಲ್ಲೇ ಮಗು ಸತ್ತು ಹೋಗೋ ಚಾನ್ಸಸ್ ಸಹ ಇರುತ್ತೆ.
2: ಮತ್ತೆ ಯಾವ್ಯಾವ ಅಂಗಗಳನ್ನ ಬಾಧಿಸುತ್ತೆ ಈ ಲೂಪಸ್ ಅನ್ನೋದು?
3: ಲೂಪಸ್ ಅಲ್ಲಿ ಕೆಲವು ವಿಧಗಳಿದೆ. ಒಂದು ಬರೀ ಚರ್ಮಕ್ಕೆ ಸೀಮಿತವಾಗಿದ್ರೆ ಅದನ್ನ ಕ್ಯೂಟೇನಿಯಸ್ ಲೂಪಸ್ ಅಂತ ನಾವು ಕರಿತೇವೆ. ಸೊ ಹಾಗೆ ಕಿಡ್ನಿಗ್ ಮಾತ್ರ ಸಂಬಂಧಪಟ್ಟಿದ್ದಾಗಿದ್ರೆ ಅದು ಲೂಪಸ್ ನೆಫ್ರೈಟಿಸ್ ಅಂತ ಕರಿತೇವೆ. ಸೊ ಯೂಶಲಿ ಲೂಪಸ್ ನೆಫ್ರೈಟಿಸ್ ಏನಾದ್ರು ಇದ್ರೆ ಬೇರೆ ಅಂಗಗಳಲ್ಲೂ ಸಹ ಲೂಪಸ್ ಅಂಶ ನಾವು ಕಾಣಬಹುದು. ಅಂದ್ರೆ ರಕ್ತಹೀನತೆ ಇರಬಹುದು ಅಥವಾ ಚರ್ಮದಲ್ಲಿ ದದ್ದು ಇರಬಹುದು. ಅದು ಎಷ್ಟೋ ಬಾರಿ ಪೇಷಂಟ್ಸ್ ಗೊತ್ತಿರಲ್ಲ, ನಾವು ಅವ್ರನ್ನ ಕ್ಲಿನಿಕಲ್ ಎಕ್ಸಾಮಿನ್ ಮಾಡಿದಾಗ ನಮ್ಗೆ ಅದು ಡೈಗ್ನೋಸ್ ಮಾಡಬಹುದು. ಕೆಲವರಲ್ಲಿ ಬಾಯಲ್ಲಿ ಅಲ್ಸರ್ ಇರುವಂತದ್ದು, ಗಾಯ ಆಗ್ತಿರುವಂತದ್ದು ಅವ್ರಿಗೆ ನೋವು ಇಲ್ಲದೆ ಇರೋ ಕಾರಣ ಪೇಷಂಟ್ಸ್ಗೆ ಅದು ಗೊತ್ತಾಗ್ದೇನೆ ಹೋಗ್ಬೋದು. ಸೊ ಈ ತರ ಏನಾದ್ರು ನಮಗೆ ಸಂಶಯ ಇದ್ದಲ್ಲಿ ನಾವು ಕ್ಲಿನಿಕಲಿ ಎಕ್ಸಾಮಿನ್ ಮಾಡಿದಾಗ ಅದನ್ನ ನಾವು ಐಡೆಂಟಿಫೈ ಮಾಡಬಹುದು. ಕೆಲವರಲ್ಲಿ ಎಷ್ಟೋ ಬಾರಿ ಗೈನಕಾಲಜಿಸ್ಟ್ ಹತ್ರ ಹೋಗ್ತಾ ಇರ್ತಾರೆ ನಮ್ಮ ಪೇಷಂಟ್ಸ್, ಒಂದು ಏನಕ್ಕೆ ಅಂತ ಹೇಳಿದ್ರೆ ಪದೇ ಪದೇ ಅಬಾರ್ಷನ್ಸ್ ಆಗ್ತಾ ಇದೆ ಅಂತ ಹೇಳಿ. ಇನ್ನು ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಹೆಮಟಾಲಜಿಸ್ಟ್ ಬಳಿ ಹೋಗ್ತಾರೆ ಅಥವಾ ಫಿಸಿಷಿಯನ್ ಬಳಿ ಹೋಗ್ತಾರೆ, ರಕ್ತ ಕಡಿಮೆ ಆಗ್ತಾ ಇದೆ, ಸುಸ್ತಾಗ್ತಾ ಇದೆ, ಪದೇ ಪದೇ ಜ್ವರ ಬರ್ತಾ ಇದೆ ಅಂತ ಹೇಳಿ. ಸೊ ಯಾಕೆ ರಕ್ತಹೀನತೆ, ಅದನ್ನ ಇವ್ಯಾಲ್ಯೂಯೇಟ್ ಮಾಡುವಾಗ ನಾವು ಲೂಪಸ್ ಇರಬಹುದಾ ಅನ್ನೋದು ಸಹ ಒಂದು ಡಿಫ್ರೆನ್ಷಿಯಲ್ ಆಗಿ ನಾವು ಕನ್ಸಿಡರ್ ಮಾಡ್ತೀವಿ. ಎಷ್ಟೋ ಬಾರಿ ಕ್ರಾನಿಕ್ ಅನಿಮಿಯಾ ಅಂತ ನಾವೇನ್ ಕರಿತೀವಿ ಅಂದ್ರೆ ಸುಮಾರು ಟೈಮ್ ಇಂದ ಅವ್ರಿಗೆ ರಕ್ತಹೀನತೆ ಬಾಧಿಸ್ತಾ ಇದ್ರೆ ಲೂಪಸ್ ಇರಬಹುದು ಅಂತ ನಮ್ಗೊಂದು ಸ್ಟ್ರಾಂಗ್ ಸಸ್ಪಿಷನ್ ಇರುತ್ತೆ. ಕೆಲವೊಮ್ಮೆ ಕಾಲು ಊತ ಬರೋದು, ಕೆಲವರಿಗೆ ಕಿವಿ ಕೆಳಭಾಗದಲ್ಲಿ ಊತ ಬರುವಂತದ್ದು, ಮಾತಾಡುವಾಗ ಪದೇ ಪದೇ ನೀರು ಕುಡಿಬೇಕಾಗ್ತಿದೆ ಅನ್ನೋಂಥದ್ದು, ಕೆಲವರಿಗೆ ಕಣ್ಣಲ್ಲಿ ಕಸ ಬಿದ್ದಿರೋ ಹಾಗೆ ಉಜ್ಜತಾನೆ ಇರಬೇಕು ಅಂತ ಅನ್ಸೋದು, ಬಿಸಿಲಿಗೆ ಹೋದಾಗ ಮುಖ ಎಲ್ಲ ರೆಡ್ ಆಗೋದು, ಕೆಲವರಿಗೆ ಹೊಪ್ಪಳ ತರ ಅಂದ್ರೆ ಬ್ಲಿಸ್ಟರ್ಸ್ ಅಂತ ನಾವೇನ್ ಕರಿತೀವಿ ಆ ರೀತಿ ಬರುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಕೆಲವರಿಗೆ ಎಸ್ಪೆಷಲಿ ಮೇಲ್ ಲೂಪಸ್, ಗಂಡಸರಲ್ಲಿ ಬಾಧಿಸುವಂತ ಲೂಪಸ್ ಕಡಿಮೆ ಪ್ರಮಾಣದ ಆದ್ರೂ ಸಹ ಅದು ಸ್ವಲ್ಪ ತೀವ್ರತೆ ಹೆಚ್ಚಾಗಿರುತ್ತೆ. ಹೆಂಗಸರಲ್ಲಿ ಎಷ್ಟು ಮಟ್ಟಿಗೆ ನಾವು ಕಂಟ್ರೋಲ್ ಮಾಡಬಹುದು, ಗಂಡಸರಲ್ಲಿ ಅದು ಸ್ವಲ್ಪ ಕಷ್ಟ ಕಂಟ್ರೋಲ್ ಮಾಡೋದು.

0: ಯಾಕೆ ಅಂತ ಹೇಳಿದ್ರೆ ಅವರಲ್ಲಿ ಸ್ವಲ್ಪ ಮೇಜರ್ ಆರ್ಗನ್ ಇನ್ವಾಲ್ವ್ಮೆಂಟ್ ಸ್ವಲ್ಪ ಹೆಚ್ಚು, ನ್ಯೂರೋಲಾಜಿಕಲ್ ಅಂದ್ರೆ ನರಕ್ಕೆ ಸಂಬಂಧಪಟ್ಟಾಗೆ, ಮಿದುಳಿಗೆ ಸಂಬಂಧಪಟ್ಟಾಗೆ ಅಥವಾ ಕಿಡ್ನಿಗೆ ಸಂಬಂಧಪಟ್ಟಾಗೆ ಲೂಪಸ್ ಬಾಧಿಸುವಂತಹ ಸ್ಥಿತಿ ಸ್ವಲ್ಪ ಹೆಚ್ಚಾಗಿ ನಾವು ಕಾಣ್ತೀವಿ.
1: ಇವಾಗ ನೀವು ಸೂರ್ಯನ ಬೆಳಕಿಗೆ ಹೋದಾಗ ಅದು ಹೊಪ್ಪಳೆ ತರ ಬರುತ್ತೆ, ಚರ್ಮ ಕೆಂಪಾಗುತ್ತೆ ಅಂತೆಲ್ಲ ಹೇಳಿದ್ರಿ, ಅದು ಸೂರ್ಯನ ಕಿರಣಗಳಿಂದ ಮಾತ್ರ ಆಗತ್ತಾ ಅಥವಾ ಮನೆಯಲ್ಲಿರೋ ಲೈಟ್ ಬೆಳಕಿಗೂ ನಮ್ಮ ಚರ್ಮ ಕಪ್ಪಾಗೋದು ಕೆಂಪಾಗೋದು ಆ ತರ ಸ್ಥಿತಿ ಬರುತ್ತಾ?
0: ಹೌದು, ಅದಕ್ಕೋಸ್ಕರ ಅವ್ರಿಗೆ ಮನೆಯಲ್ಲಿದ್ರೂ ಸಹ ನಾವು ಸನ್ಸ್ಕ್ರೀನ್ ಲೋಷನ್ ಬಳಸಿ ಅಂತ ಹೇಳ್ತೀವಿ. ಎಷ್ಟೋ ಬಾರಿ ನಮ್ಮ ಪೇಷಂಟ್ಸ್ ಯಾಕೆ ನಾನು ಹೊರಗಡೆ ಹೋಗ್ತಾ ಇಲ್ಲ ಅಂತ ಹೇಳಿ ಸನ್ಸ್ಕ್ರೀನ್ ಲೋಷನ್ ಅವಾಯ್ಡ್ ಮಾಡ್ತಾರೆ. ಅವ್ರಿಗೆ ಎಷ್ಟು ಬಾರಿ ತಿಳಿಸಿ ಹೇಳಿದ್ರು ಅದ್ರದ್ದು ತೀವ್ರತೆ ಅವ್ರಿಗೆ ಅರ್ಥ ಆಗಲ್ಲ. ಮನೆ ಒಳಗಡೆನೆ ಇದ್ರು ಯಾಕೆ ಜಾಸ್ತಿ ಆಯ್ತು ಅನ್ನೋದಕ್ಕೆ ಇದೇ ಒಂದು ತುಂಬಾ ಮುಖ್ಯವಾದ ಉತ್ತರ. ಮನೆಯಲ್ಲಿರುವಂತಹ ಟ್ಯೂಬ್ ಲೈಟ್ಸ್ ಇರ್ಬೋದು, ಸೊ ಅದರಿಂದ ಆ ಕಿರಣಗಳಿಂದ ಸಹ ಅದು ನಮ್ಮ ಚರ್ಮದ ಮೇಲೆ ಬಿದ್ದಾಗ ಕಾಯಿಲೆ ಹೆಚ್ಚಾಗುವಂತ ಸಾಧ್ಯತೆ ಹೆಚ್ಚಿರುತ್ತೆ.
1: ಏನು ಚಿಕಿತ್ಸೆ ಇದೆ ಡಾಕ್ಟರ್ ಸಂಗೀತಾ ಇದಕ್ಕೆ?
0: ಲೂಪಸ್ ಅನ್ನೋ ಕಾಯಿಲೆಗೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಒಂದು ಸ್ಟೀರಾಯ್ಡ್ ಅಂತ ನಾವು ಯೂಶಲಿ ಕರಿತೀವಿ ಹಾಗೆ ಮ್ಯಾಮ್. ಸೊ ಸ್ಕಿನ್ ಮಾತ್ರ ಸೀಮಿತವಾಗಿರುವಂಥ ಲೂಪಸ್ಗೆ, ಬರೀ ಎಲ್ಲಿ ಎಫೆಕ್ಟ್ ಆಗಿರುತ್ತೋ ಎಲ್ಲಿ ರ್ಯಾಶಸ್ ಇರುತ್ತೋ ಆ ಸ್ಥಳಕ್ಕೆ ಮಾತ್ರ ಸ್ಟೀರಾಯ್ಡ್ ಕ್ರೀಮ್ ಅಥವಾ ಲೋಷನ್ ಅಪ್ಲೈ ಮಾಡಲಿಕ್ಕೆ ನಾವು ಕೊಡ್ತೀವಿ. ಹಲವಾರು ಬಾರಿ ಬೇರೆ ಅಂಗಾಂಗ ಇನ್ವಾಲ್ವ್ಮೆಂಟ್ ಇರುವಾಗ ಸಿಸ್ಟಮಿಕ್ ಸ್ಟೀರಾಯ್ಡ್ಸ್ ಅಂದ್ರೆ ಮಾತ್ರೆ ಅಥವಾ ಇಂಜೆಕ್ಷನ್ ರೂಪದಲ್ಲಿ ನಾವು ಸ್ಟೀರಾಯ್ಡ್ನ ಕೊಡಬೇಕಾಗುತ್ತೆ. ಬಟ್ ಎಲ್ಲರಿಗೂ ಸ್ಟೀರಾಯ್ಡ್ಸ್ ಅತಿ ಹೆಚ್ಚು ಡೋಸೇಜ್ ಅಲ್ಲಿ ನಾವು ಕೊಡೋಕೆ ಇಷ್ಟಪಡೋದಿಲ್ಲ. ಸೊ ಮೈಲ್ಡ್ ಅಥವಾ ಮಾಡರೇಟ್ ಲೂಪಸ್ ಇರುವಾಗ ಅದರದ್ದು ಡೋಸೇಜೇ ಬೇರೆ ಇರುತ್ತೆ. ಯಾವಾಗ ಆರ್ಗನ್ ಥ್ರೆಟನಿಂಗ್ ಅಥವಾ ಲೈಫ್ ಥ್ರೆಟನಿಂಗ್ ಇರುತ್ತೋ ಅಥವಾ ಮೇಜರ್ ಆರ್ಗನ್ ಇನ್ವಾಲ್ವ್ಮೆಂಟ್, ಕಿಡ್ನಿ ಇರ್ಬೋದು, ಹೃದಯ ಇರ್ಬೋದು, ಕೆಲವರಿಗೆ ಫಿಟ್ಸ್ ಬಂದ್ಬಿಡುತ್ತೆ, ಸೊ ಇದೆಲ್ಲ ಮೇಜರ್ ಆರ್ಗನ್ ಇನ್ವಾಲ್ವ್ಮೆಂಟ್ ಅಂತ ನಾವು ಕರಿತೀವಿ. ಕೆಲವರಿಗೆ ಯಂಗ್ಸ್ಟರ್ಸ್ಗೆ ಸ್ಟ್ರೋಕ್ ಆಗ್ಬಿಡೋದು, ಬೇರೆ ಯಾವುದು ಸಮಸ್ಯೆ ಇಲ್ಲದೇನೆ ಯಾಕೆ ಸ್ಟ್ರೋಕ್ ಆಗೋಯ್ತು ಅನ್ನೋದಕ್ಕೆ ಉತ್ತರ ಸಿಗ್ತಿರಲ್ಲ. ಆಗ ನಾವು ಲೂಪಸ್ ಇಂದ ಈ ರೀತಿ ಆಗಿದೆ ಅಂತ ಖಚಿತಪಡಿಸಿಕೊಂಡು ಆಗ ಅವರಿಗೆ ಹೈಡ್ರೋಸ್ಟಿರಾಯ್ಡ್ ಕೊಡಬೇಕಾಗತ್ತೆ. ಅದು ಸಹ ತುಂಬಾ ದಿನಗಳವರೆಗೂ ಹೈಡ್ರೋಸ್ಟಿರಾಯ್ಡ್ ಬೇಕಾಗೋದಿಲ್ಲ.
1: ಹೌದು, ನಂದು ಮುಂದಿನ ಪ್ರಶ್ನೆ ಅದೇ ಇತ್ತು. ಇವಾಗ ನಾವು ಸ್ಟೀರಾಯ್ಡ್ ನ ಒಂದು ಸರ್ತಿ ತಗೊಂಡ್ರೆ ಅಂದ್ರೆ ಒಂದು ಕೋರ್ಸ್ ತಗೊಂಡ್ರೆ ಅದು ಎಷ್ಟು ದಿನಗಳ ತನಕ ನಾವು ತಗೋಬೇಕಾಗತ್ತೆ?
0: ಇದು ಸ್ಟೀರಾಯ್ಡ್ ಅಂತ ನಾವೇನು ಇಷ್ಟೊತ್ತು ಮಾತಾಡಿದ್ವಿ ಅದು ಎಲ್ಲರಿಗೂ ಇಷ್ಟೇ ದಿನ ಕೊಡಬೇಕು ಅಂತ ನಿಖರವಾಗಿ ಒಂದು ಫಿಕ್ಸೆಡ್ ರೆಜಿಮ್ ಏನು ಇಲ್ಲ. ಹೈಡೋಸ್ ಸ್ಟೀರಾಯ್ಡ್ಸ್ ನಾವು ಯಾವಾಗ ಮೇಜರ್ ಆರ್ಗನ್ ಇನ್ವಾಲ್ವ್ಮೆಂಟ್ ಅಂತ ನಾವೇನು ಹೇಳಿದ್ವಿ ಅಂತ ಸ್ಥಿತಿಯಲ್ಲಿ 5 ದಿನಗಳವರೆಗೆ ಅವ್ರ ಬಾಡಿ ವೇಟ್ಗೆ ತಕ್ಕಂತೆ ನಾವು 0.5 mg ಅಥವಾ 0.75 mg ಪರ್ ಕೆಜಿ ಬಾಡಿ ವೇಟ್ ನಾವು ಕೊಡಬೇಕಾಗತ್ತೆ. ಅದನ್ನ 5 ದಿವಸ ಕೊಟ್ಟು ಫಸ್ಟ್ ಕಡಿಮೆ ಮಾಡೋದು 1 ತಿಂಗಳಾದ ನಂತರ, ಅದಾದ್ಮೇಲೆ ಸ್ವಲ್ಪ ಬೇಗ ಕಡಿಮೆ ಮಾಡ್ತೀವಿ. ಇದು ಬೇಗ ಕಡಿಮೆ ಮಾಡೋಕೆ ಯಾವಾಗ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟ್ ಲೈನ್ ಟ್ರೀಟ್ಮೆಂಟ್ ನ ಸೈಮಲ್ಟೇನಿಯಸ್ ಆಗಿ ಸ್ಟಾರ್ಟ್ ಮಾಡಿದಾಗ. ಸೊ ಅದಕ್ಕೋಸ್ಕರ ಸ್ಟೀರಾಯ್ಡ್ ಜೊತೆಗೇನೆ ಸ್ಟೀರಾಯ್ಡ್ ಸ್ಪೇರಿಂಗ್ ಡ್ರಗ್ಸ್ ಅಂತ ಕೆಲವು ಔಷಧಿಗಳಿದೆ, ಅದನ್ನ ನಾವು ಸೈಮಲ್ಟೇನಿಯಸ್ ಆಗಿ ಶುರು ಮಾಡಿ ನಂತರ ಸ್ಟೀರಾಯ್ಡ್ಸ್ ನ ಟೇಪರ್ ಮಾಡ್ತಾ ಹೋಗ್ತೇವೆ. ಅಂದ್ರೆ ಕ್ಲಿನಿಕಲ್ ರೆಸ್ಪಾನ್ಸ್ ನೋಡಬೇಕು, ಪೇಷಂಟ್ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ನೋಡಬೇಕು, ಮತ್ತೆ ಹೇಗೆ ಅವ್ರದ್ದು ಸಿಂಪ್ಟಮ್ಸ್ ಎಲ್ಲ ಕಂಟ್ರೋಲ್ಗೆ ಬರ್ತಾ ಇದೆ, ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಎಲ್ಲ ಏನಾದ್ರು ಏರುಪೇರು ಇದೆಯಾ, ಇದನ್ನೆಲ್ಲ ನೋಡಿಕೊಂಡು ನಾವು ಕಡಿಮೆ ಮಾಡಬೇಕಾಗತ್ತೆ. ಮತ್ತೆ ಅದರಲ್ಲೂ ಸಹ ಎಷ್ಟೋ ಔಷಧಿಗಳಿದೆ ಸ್ಟೀರಾಯ್ಡ್ ಸ್ಪೇರಿಂಗ್ ಡ್ರಗ್ಸ್ ಅಲ್ಲೇ. ಒಂದು ಇಮ್ಯುನೋ ಮಾಡ್ಯುಲೇಟರ್ಸ್ ಅಂತ, ಮತ್ತೆ ಇನ್ನೊಂದು ಇಮ್ಯುನೋ ಸಪ್ರೆಸೆಂಟ್ಸ್. ಇಮ್ಯುನೋ ಮಾಡ್ಯುಲೇಟರ್ಸ್ ಅಂತ ಹೇಳಿದ್ರೆ ಸ್ಟೀರಾಯ್ಡ್ ಸ್ಪೇರಿಂಗ್ ಡ್ರಗ್ಸ್, ಅಂದ್ರೆ ಸ್ಟೀರಾಯ್ಡ್ ಮಾಡುವಂತ ಕೆಲಸನ ಈ ಔಷಧಿಗಳು ಮಾಡ್ತವೆ, ಬಟ್ ಅವು ಸ್ಟೀರಾಯ್ಡ್ಸ್ ಅಲ್ಲ. ಸೊ ಇವೆಲ್ಲ ಮೈಲ್ಡ್ ಟು ಮಾಡರೇಟ್ ಆಕ್ಟಿವಿಟಿ ಇರುವಂತಹ ಪೇಷಂಟ್ಸ್ಗೆ ನಾವು ಯೂಸ್ ಮಾಡಬಹುದು. ಅಂದ್ರೆ ಮೆಥೋಟ್ರೆಕ್ಸೇಟ್, ಲೆಫ್ಲೋನಮೈಡ್, ಐಸೋಥಿಯೋಪ್ರಿನ್, ಸಲ್ಫಾಸಲಾಜಿನ್ ಅಂತ ಹೀಗೆ 10 ಹಲವಾರು ಇದೆ, ಇದನ್ನ ನಾವು ಯೂಸ್ ಮಾಡಬಹುದು. ಕೆಲವೊಮ್ಮೆ ಸ್ಟೀರಾಯ್ಡ್ ಇಮ್ಯುನೋ ಸಪ್ರೆಸೆಂಟ್ಸ್ ನ ನಾವು ಕೊಡಬೇಕಾಗತ್ತೆ, ಅಂದ್ರೆ ಕೆಲವು ಬಯೋಲಾಜಿಕಲ್ ಇಂಜೆಕ್ಷನ್ಸ್ ಅಂತ ಇವಾಗ ಹೊಸದಾಗಿ ಬಂದಿದೆ, ಅವನ್ನ ನಾವು ಕೊಡಬೇಕಾಗತ್ತೆ. ಅದನ್ನ ಯಾರು ಟಾಲರೇಟ್ ಮಾಡಲ್ವೋ, ಅಥವಾ ಬೇರೆ ಇಮ್ಯುನೋ ಸಪ್ರೆಸೆಂಟ್ಸ್ ಅಂತ ಹೇಳಿದ್ರೆ ಮೈಕೋಫಿನೋಲೇಟ್, ಮೊಫೆಟಿಲ್ ಅಂತ ಇದೆ, ಸೈಕ್ಲೋಫಾಸ್ಫಮೈಡ್ ಅಂತ ಇಂಜೆಕ್ಷನ್ಸ್ ಇದೆ, ಸೈಕ್ಲೋಸ್ಪೋರಿನ್ ಅಂತ ಟ್ಯಾಬ್ಲೆಟ್ಸ್ ಇದಾವೆ. ಸೊ ಇದನ್ನ ನಾವು ಮೇಜರ್ ಆರ್ಗನ್ ಇನ್ವಾಲ್ವ್ಮೆಂಟ್ ಇರುವಂತಹ ಪೇಷಂಟ್ಸ್ಗೆ ಸಿವಿಯರಿಟಿ ಬೇಸ್ಡ್ ಆನ್ ದ ಸಿವಿಯರಿಟಿ ನಾವು ಡಿಸೈಡ್ ಮಾಡಬೇಕಾಗತ್ತೆ. ಮತ್ತೆ ಇವನು ಅಷ್ಟೇ, ನಾವು ಲೈಫ್ ಲಾಂಗ್ ಕೊಡಬೇಕಾಗೋ ಅಗತ್ಯ ಇರೋದಿಲ್ಲ. ಲೂಪಸ್ ಇರುವಂತಹ ಪೇಷಂಟ್ಸ್ ಅಲ್ಲಿ ಎಲ್ಲರಿಗೂ, ಅಂದ್ರೆ ಕಣ್ಣದು ಸೈಡ್ ಎಫೆಕ್ಟ್ ಏನು ಇಲ್ಲದೆ ಇರುವಂತಹ ಪೇಷಂಟ್ಸ್ಗೆ ನಾವು ಹೈಡ್ರಾಕ್ಸಿಕ್ಲೋರೋಕ್ವಿನ್ ಅಂತ ಒಂದು ಔಷಧಿ ಕೊಡಲೇಬೇಕಾಗತ್ತೆ. ಅಂದ್ರೆ ಆ ಹೈಡ್ರಾಕ್ಸಿಕ್ಲೋರೋಕ್ವಿನ್ ಇಂದ ಕಾಯಿಲೆಯ ತೀವ್ರತೆನ ನಾವು ತಡಿಬಹುದು, ಬೇರೆ ಅಂಗಾಂಗ ಇನ್ವಾಲ್ವ್ಮೆಂಟ್ ಆಗೋದನ್ನ ತಡಿಬಹುದು. ಮಕ್ಕಳಲ್ಲಿ ಅಂದ್ರೆ ತಾಯಿಗೆ ಲೂಪಸ್ ಅಥವಾ ಜೋಗ್ರೆನ್ಸ್ ಇದ್ರೆ ಮಗುಗೆ ಅದರಿಂದ ಆಗುವಂತಹ ಎಫೆಕ್ಟ್ಸ್ ನ ಕಂಟ್ರೋಲ್ ಮಾಡಬಹುದು, ಹಾರ್ಟ್ ಬ್ಲಾಕ್ಸ್ ಆಗುವಂತದನ್ನ ಅವಾಯ್ಡ್ ಮಾಡಬಹುದು. ಸೊ ಅದಕ್ಕೋಸ್ಕರ ಹೈಡ್ರಾಕ್ಸಿಕ್ಲೋರೋಕ್ವಿನ್ ಅನ್ನೋ ಟ್ಯಾಬ್ಲೆಟ್ಸ್ ನ ಲೂಪಸ್ ಇರುವಂತಹ ಆಲ್ಮೋಸ್ಟ್ ಎಲ್ಲ ಪೇಷಂಟ್ಸ್ ಗೂ ಸಹ ನಾವು ಕೊಡ್ತೇವೆ.
1: ಮತ್ತೆ ಈ ಲೂಪಸ್ ಇದೆ ಅಂತ ನಮಗೆ ಗೊತ್ತಾಗಿದೆ, ನಾವು ಟ್ರೀಟ್ಮೆಂಟ್ ನಲ್ಲಿ ಇದೀವಿ, ಇದನ್ನ ಮ್ಯಾನೇಜ್ ಮಾಡ್ಕೊಳ್ತಾನೆ ಹೋಗ್ಬೇಕಾಗತ್ತೆ, ಯಾಕೆಂದ್ರೆ ಇದು ವಾಸಿ ಆಗುವಂತ ಕಾಯಿಲೆ ಅಲ್ಲ. ಇದನ್ನ ಮ್ಯಾನೇಜ್ ಮಾಡ್ಕೊಳ್ತಾ ಹೋಗಕ್ಕೆ ಆ ಪೇಷಂಟ್ ಯಾವ್ಯಾವ ಕ್ರಮಗಳನ್ನ ಪಾಲಿಸಬೇಕಾಗತ್ತೆ?
0: ಒಂದು ಪೇಷಂಟು ಪ್ಲಸ್ ಅವರ ಕುಟುಂಬದವರು ಅವರ ಸಹಾಯ ತುಂಬಾ ಅಗತ್ಯ ಇರುತ್ತೆ. ಅವರು ನಾವು ಕೊಡುವಂತ ಇನ್ಸ್ಟ್ರಕ್ಷನ್ಸ್ನ ಪಾಲಿಸಲೇಬೇಕಾಗತ್ತೆ. ಹೊರಗಡೆ ಹೋಗಬಾರ್ದು ಬಿಸಿಲಲ್ಲಿ ಅಂತ ಹೇಳಿದ್ರೆ ಹೊರಗಡೆ ಹೋಗಬಾರ್ದು. ಇದು ಅವರು ಒಳ್ಳೇದಕ್ಕೋಸ್ಕರನೇ ನಾವು ಹೇಳೋದು. ಒಂದು ಅವ್ರಿಗೆ ಊಟ ತಿಂಡಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಅವರು ನಾರ್ಮಲಿ ಅವರಿಂದ ಬೇರೆ ಯಾರಿಗೂ ಸ್ಪ್ರೆಡ್ ಆಗೋದಿಲ್ಲ, ಇದು ಇನ್ಫೆಕ್ಷನ್ ಅಲ್ಲ, ಕ್ಯಾನ್ಸರ್ ಅಲ್ಲ. ಸೊ ಈ ಅಂಶಗಳನ್ನ ಅವರು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಇದು ಕ್ಯಾನ್ಸರ್ ಆಗ್ಬಿಟ್ಟಿದೆ ಅಂತ ಅನ್ಕೊಂಡು ಏನೇನೋ ಯೋಚನೆ ಮಾಡೋದು ಅದೆಲ್ಲ ಅಗತ್ಯ ಇರೋದಿಲ್ಲ. ಊಟ ತಿಂಡಿಗೆ ಬಂದ್ರೆ ಅವರು ಆದಷ್ಟು ಸ್ವೀಟ್ಸ್ನ ಅವಾಯ್ಡ್ ಮಾಡಬೇಕು. ಅಂದರೆ ಸ್ಟೀರಾಯ್ಡ್ ನಾವು ಕೊಡ್ತಾ ಇರೋದ್ರಿಂದ ಸ್ವಲ್ಪ ಶುಗರ್ ಬಿ ಪಿ ಎಲ್ಲ ಏರುಪೇರು ಆಗುವ ಸಾಧ್ಯತೆ ಇರುತ್ತೆ. ಸೊ ಬ್ಯಾಲೆನ್ಸ್ ಡೈಟ್ನ ಅವರು ಸೇವಿಸಬೇಕು, ಕಂಪಲ್ಸರಿ ಎಕ್ಸಸೈಸ್ ಮಾಡಲೇಬೇಕು. ಮತ್ತು ಅವರು ಆದಷ್ಟು ಲೂಪಸ್ ಇರೋವಂಥ ಪೇಷಂಟ್ಸ್ ಈಸ್ಟ್ರೋಜನ್ ಇರೋವಂಥ ಪಿಲ್ಸ್ನ ಅವಾಯ್ಡ್ ಮಾಡಬೇಕು. ಯಾಕಂದರೆ ಈ ಲೂಪಸ್ ಅನ್ನೋಂಥ ಕಾಯಿಲೆ ಸ್ವಲ್ಪ ಉಲ್ಬಣ ಆಗಬೇಕು ಅಂತ ಹೇಳಿದ್ರೆ ಈಸ್ಟ್ರೋಜನ್ ಇಸ್ ಒನ್ ಆಫ್ ದ ಟ್ರಿಗರ್. ಅದಕ್ಕೆ ಬೇರೆ ಪೇಷಂಟ್ಸಿಗೆ ಕೊಡೋ ಹಾಗೆ ಇವಾಗ ಕೆಲವೊಮ್ಮೆ ಈ ಮುಟ್ಟು ರೆಗ್ಯುಲರೈಸ್ ಮಾಡೋಕ್ಕೆ ಕೆಲವರಿಗೆ ತುಂಬ ಇರೆಗ್ಯುಲರ್ ಇರುತ್ತೆ, ಅದನ್ನ ರೆಗ್ಯುಲರ್ ಮಾಡಲಿಕ್ಕೆ ಕೆಲವೊಂದು ಔಷಧಿ ಕೊಡ್ತಾರೆ. ಈಸ್ಟ್ರೋಜನ್
1: ಮಕ್ಕಳಿಗೆ ರೆಗ್ಯುಲರ್ ಆಗಿರಲ್ಲ.
0: ಹೌದು. ಸೊ ಹೀಗಿರೋರಿಗೆ ಎಷ್ಟೋ ಬಾರಿ ನಮ್ಮ ಗೈನಕಾಲಜಿಸ್ಟ್ ಕಂಬೈನ್ಡ್ ಓರಲ್ ಕಂಟ್ರಾಸೆಪ್ಟಿವ್ ಪಿಲ್ಸ್ ಅಂತ ಕೊಡ್ತಾರೆ, ಅದರಲ್ಲಿ ಈಸ್ಟ್ರೋಜನ್ ಅಂಶ ಇರುತ್ತೆ. ಅದು ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಕೆಲವರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಜೆನೆಟಿಕ್ ಸಸೆಪ್ಟಿಬಿಲಿಟಿ ಇರುವಂತಹ ವ್ಯಕ್ತಿಗಳಲ್ಲಿ ಆ ಈಸ್ಟ್ರೋಜನ್ ಅಂಶದಿಂದ ಅವ್ರಿಗೆ ಲೂಪಸ್ ಇಲ್ಲದೇ ಇದ್ರೂ ಬರುವಂತಹ ಸಾಧ್ಯತೆ ಇರುತ್ತೆ. ಸೊ ಕರೆಕ್ಟ್ ಆಗಿ ಅವ್ರದ್ದು ಫ್ಯಾಮಿಲಿ ಹಿಸ್ಟ್ರಿ ಎಲ್ಲ ತಿಳ್ಕೊಂಡು ಅದಾದ ನಂತರ ಅವರು ಪ್ರಿಸ್ಕ್ರೈಬ್ ಮಾಡಬೇಕಾಗತ್ತೆ. ಮತ್ತೆ ಅವರ ಜೀವನ ಶೈಲಿ ಹೇಗಿರಬೇಕು ಅಂತ ಹೇಳಿದ್ರೆ ಆದಷ್ಟು ಸೂರ್ಯನಿಂದ ದೂರ ಇರಬೇಕು, ಯಾವಾಗ್ಲೂ ನೆರಳಲ್ಲೇ ಇರಬೇಕು. ಮನೆ ಒಳಗಡೆ ಇದ್ರೆ ಇನ್ನೂ ಉತ್ತಮ, ಹೋಗ್ಲೇಬೇಕಾಗ್ತಿದೆ ಹೊರಗಡೆ ಅಂದಾಗ ಸನ್ಸ್ಕ್ರೀನ್ ಬಳಸಬೇಕು. ಆದಷ್ಟು ಸೂರ್ಯನ ಕಿರಣ ಪ್ರಖರವಾಗೋಕ್ ಮುಂಚೆನೆ ಅವರು ಹೋಗಿ ಬಂದ್ಬಿಡೋದು ಒಳ್ಳೇದು. ಇನ್ ಕೇಸ್ ಹೋಗ್ಲೇಬೇಕಾಯ್ತು ಅಂತ ಹೇಳಿದ್ರೆ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳೇಬೇಕು. ಬರೀ ಮುಖಕ್ಕೆ ಮಾತ್ರ ಹಚ್ಕೊಳ್ಳೋದಲ್ಲ, ಕಿವಿ ಎಷ್ಟೋ ಬಾರಿ ನಮ್ಮ ಪೇಷಂಟ್ಸ್ ಮರೆತು ಬಿಡ್ತಾರೆ, ಕಿವಿ
1: ಎಕ್ಸ್ಪೋಸ್ ಆಗುತ್ತೋ ಅಲ್ಲೆಲ್ಲ ಹಚ್ಕೊಳ್ಬೇಕಾಗುತ್ತೆ.
0: ಮತ್ತೆ ಎಷ್ಟೋ ಸಲ ಅನ್ಕೊಳ್ತಾರೆ ಒಂದ್ಸಲ ಹಚ್ಕೊಂಡ್ರೆ ಆಯ್ತು ಅಂತ ಹೇಳಿ, ಪ್ರತಿ 4 ಗಂಟೆಗಳಿಗೊಮ್ಮೆ ಅವರು ರೀಅಪ್ಲೈ ಮಾಡಬೇಕು ಸನ್ಸ್ಕ್ರೀನ್ ಲೋಷನ್ ಅನ್ನು. ಅದ ಹಚ್ಕೊಂಡ್ರು ಸಹ ಅವರು ಹೊರಗಡೆ ಹೋಗುವಾಗ ಛತ್ರಿ ಯೂಸ್ ಮಾಡಬೇಕು, ಅಥವಾ ಕ್ಯಾಪ್ ಹ್ಯಾಟ್ ಏನ್ ಬರುತ್ತೆ ಪೂರ್ತಿ ಕವರ್ ಆಗುತ್ತಲ್ಲ, ಸೊ ಆ ರೀತಿಯಾದಂತ ಹ್ಯಾಟ್ ಗಳನ್ನ ಬಳಸಬೇಕು. ಜಾಕೆಟ್ಸ್ ಯೂಸ್ ಮಾಡಬೇಕು, ಥಿಕ್ ಡೆನಿಮ್ ಜಾಕೆಟ್ಸ್ ಅಂತ ನಾವು ಜೀನ್ಸ್ ಜಾಕೆಟ್ಸ್ ಏನ್ ಬರುತ್ತೆ ಅದು ಇನ್ನೂ ಉತ್ತಮ ಅಂತ ರಿಸರ್ಚ್ ಹೇಳುತ್ತೆ.
1: ಸನ್ ಎಕ್ಸ್ಪೋಜರ್ ಆಗಬಾರದು ಅಂತ ಹೇಳ್ತೀರಾ, ಆದ್ರೆ ಇವಾಗ ಹೊರಗಡೆನೇ ಕೆಲಸ ಮಾಡುವಂತ ಜನಗಳು ಸಾಮಾನ್ಯವಾಗಿ ಡೆಲಿವರಿ ಬಾಯ್ಸ್ ಇರ್ಬೋದು, ಇವಾಗ ಹುಡುಗಿಯರು ಕೂಡ ಡೆಲಿವರಿ ಕೆಲಸಗಳನ್ನೆಲ್ಲ ಮಾಡ್ತಾರೆ, ಅವ್ರು ಸದಾ ಹೊರಗಡೆನೆ ಇರಲೇಬೇಕಾಗತ್ತೆ. ಅವರು ಬೆಳಗ್ಗೆ ಮುಂಚೆ ಅಥವಾ ಸಂಜೆ ನಂತರ ಮಾತ್ರ ಕೆಲಸ ಮಾಡಕ್ ಸಾಧ್ಯ ಇಲ್ಲ. ಅವರು ಏನು ಮಾಡಬಹುದು ಅಂದ್ರೆ ಈ ಸನ್ಸ್ಕ್ರೀನು ಛತ್ರಿ ಇದ್ರ ಜೊತೆಗೆ ಇನ್ ಏನೇನು ಅವ್ರು ಮಾಡಬಹುದು?
0: ಆದಷ್ಟು ಅವರು ಹೊರಗಡೆ ಎಕ್ಸ್ಪೋಸ್ ಆಗಂತ ಕೆಲಸಗಳನ್ನ ಕಡಿಮೆ ಮಾಡಿಕೊಂಡು ಆಫೀಸ್ ಅಲ್ಲಿ ಇರುವಂತ ಕೆಲಸಗಳನ್ನ ಚೂಸ್ ಮಾಡಿದ್ರೆ ಉತ್ತಮ ಇರುತ್ತೆ. ಅಂಡ್ ಇವಾಗ ಇನ್ ಕೇಸ್ ನೀವು ಹೇಳ್ದಾಗೆ ಹೊರಗಡೆನೆ ಹೋಗ್ಬೇಕು ಬೇರೆ ವಿಧಿನೇ ಇಲ್ಲ ಅನ್ನೋವಾಗ ಇದಿಷ್ಟು ಅವ್ರು ಪಾಲಿಸಲೇಬೇಕಾಗತ್ತೆ. ಆದಷ್ಟು ಅವರು ಕ್ಯಾಪ್ ಹ್ಯಾಟ್ ಇದನ್ನೆಲ್ಲ ಬಳಸಬೇಕು, ಸನ್ ಗ್ಲಾಸಸ್ ನ ಬಳಸಬೇಕು, ಸೊ ಸನ್ ಎಕ್ಸ್ಪೋಜರ್ ಆಗದೆ ಇರುವಂತ ಗ್ಲೌಸ್ ಬಳಸಬೇಕು. ಅಂದ್ರೆ ಆದಷ್ಟು ಅವ್ರ ಚರ್ಮ ಸನ್ ಗೆ ಎಕ್ಸ್ಪೋಸ್ ಆಗಬಾರ್ದು ಅನ್ನೋ ತರ ಅವ್ರು ನೋಡ್ಕೊಳ್ಳೇಬೇಕಾಗತ್ತೆ. ಸನ್ಸ್ಕ್ರೀನ್ ಲೋಷನ್ ರೀಅಪ್ಲೈ ಮಾಡೋದನ್ನು ಅವ್ರು ಮರಿಲೇಬಾರ್ದು, ಯಾಕಂದ್ರೆ ಅವರು ಎಕ್ಸ್ಪೋಸ್ ಆಗೇ ಇರ್ತಾರೆ ಇವಾಗ. ಅಂದ್ರೆ ಸನ್ ಎಕ್ಸ್ಪೋಜರ್ ಆದ ತಕ್ಷಣ ಆಗ್ಬಿಡುತ್ತೆ ಅಂತ ಅಲ್ಲ ಅದು, ಬಟ್ ಆದಷ್ಟು ಅದರಿಂದ ಆಗುವಂತ ಪರಿಣಾಮನ ನಾವು ತಡೆಯಕ್ಕೆ ಪ್ರಯತ್ನ ಮಾಡಬೇಕು.
1: ಸಾಕಷ್ಟು ಹೇಳ್ಬೋದು ಡಾಕ್ಟರ್ ಸಂಗೀತಾ ಲೂಪಸ್ ಬಗ್ಗೆ, ಆದರೆ ನಾವು ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ ಅಂತ ಅಂದ್ಕೊಂಡು ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಮಸ್ಕಾರ.
0: ನಮಸ್ಕಾರ ಮೇಡಮ್.
2: ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಲೂಪಸ್ ದಿನದ ಸಂದರ್ಭದಲ್ಲಿ ಲೂಪಸ್ ಲಕ್ಷಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮೈಸೂರಿನ ರುಮಟಾಲಜಿ ತಜ್ಞರಾದ ಡಾಕ್ಟರ್ ಸಂಗೀತಾ ಕೆಎನ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
3: ಕೇಳುವರೆ, ನಾಳೆ ಮಧ್ಯಾಹ್ನ 12:45 ಪ್ರಸಾರವಾಗುವ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಕಣ್ಣಿನ ಸಮಸ್ಯೆಗಳು ಮತ್ತು ಪರಿಹಾರ ಈ ಕುರಿತು ನೇತ್ರ ತಜ್ಞರಾದ ಡಾಕ್ಟರ್ ರವಿಶಂಕರ್ ಜಿ ಅವರೊಂದಿಗೆ ಮಾತುಕತೆಯನ್ನು ಆಲಿಸಬಹುದು. ನಾಳೆ ಮಧ್ಯಾಹ್ನ 12:45 ಪ್ರಸಾರವಾಗುವ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ. ಆಕಾಶವಾಣಿ ಮೈಸೂರು FM 100.6.
4: ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಾಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27ನೇ ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
5: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30ಕ್ಕೆ ಮಕ್ಕಳ ಮಂಟಪದ ಮಾರ್ಗದರ್ಶಿ ಮಾಲಿಕೆಯಲ್ಲಿ ಶಾಲಾ ನಡವಳಿಕೆ, ಶಿಸ್ತು ಮತ್ತು ಸಮಯ ಪರಿಪಾಲನೆ ಈ ಕುರಿತು ಸದ್ವಿದ್ಯಾ ಶಾಲೆಯ

0: ಶಿಕ್ಷಕರಾದ ಮಾನಸ ಮಂಜುನಾಥ್ ಅವರೊಂದಿಗೆ ಮಾತುಕತೆ.
1: 1 hour 45 minutes ಮಗು ರಿಲ್ಯಾಕ್ಸೇಷನ್ಗೆ ಆಟನಾರು ಆಡ್ಬೋದು, ಅಥವಾ ಫೋನ್ ಮಾತ್ರ ಕೊಡ್ಬೇಡಿ ದಯವಿಟ್ಟು. ಸ್ಮಾರ್ಟ್ ಫೋನ್ ಕೊಟ್ರೆ ಅದು ಇನ್ನೆಲ್ಲೋ ಹೊರಟೋಗತ್ತೆ.
0: ತಪ್ಪದೆ ಆಲಿಸಿ. ಇದೇ ಭಾನುವಾರ ಬೆಳಿಗ್ಗೆ 10:30 ಕಾರ್ಯಕ್ರಮ ಮಕ್ಕಳ ಮಂಟಪ.
2: ಆತ್ಮೀಯ ಕೇಳುಗರೆ, ಪ್ರತಿ ಮಂಗಳವಾರ ಸಂಜೆ 7:45 ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು FM 100.6 ಮೈಸೂರು ಜಂಕ್ಷನ್ ಸಾಪ್ತಾಹಿಕ ಸಂಚಿಕೆ ಆಲಿಸಬಹುದು. ಮರೆಯದೆ ಕೇಳಿ, ಪ್ರತಿ ಮಂಗಳವಾರ ಸಂಜೆ 7:45 ಮೈಸೂರು ಜಂಕ್ಷನ್.
3: ಬೆಳಕಿಲ್ಲದೆ ಬದುಕಿಲ್ಲ,
4: ಮಣ್ಣಿಲ್ಲದೆ ಕಸುವಿಲ್ಲ,
3: ಜಲವಿಲ್ಲದೆ ಜೀವವಿಲ್ಲ,
4: ಹಸಿರಿಲ್ಲದೆ ಉಸಿರಿಲ್ಲ,
3: ಹರಿತಿಲ್ಲದೆ ಜಗತ್ತಿಲ್ಲ.
5: ಈ ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲೆ.
4: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು.
3: ಸಸ್ಯ ವೈದ್ಯರ ಕಿವಿಮಾತು.
4: ಪ್ರಾಯೋಜಿತ ಬಾನುಲಿ ಸರಣಿ.
6: ಮರವಾಗೆಲೆವೋ ಜೀವವೇ ಮರವಾಗು.
3: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10.
7: ಆ ಗಿಡ ಈ ಗಿಡ ಒಂದೊಂದು ಜೇಂಗೊಡ, ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
3: ತಪ್ಪದೆ ಆಲಿಸಿ
4: ಸಸ್ಯ ವೈದ್ಯರ ಕಿವಿ ಮಾತು.
3: ಹರಿತೆ ಜಗತ್.

0: 5125182.
1: Yes.
2: FM 100.6 ಆಕಾಶವಾಣಿ ಮೈಸೂರು.
3: ಸರ್, ಒಂದು ಹಾಡು ಬೇಕಿತ್ತು.
4: ಏನೇ ಕೇಳು ಕೊಡುವೆ ನಿನಗೆ ನಾನೀಗ.
2: ಕರೆಗೊಂದು ಗೀತೆ,
5: ಕರೆಗೊಂದು ಗೀತೆ.
0: ನಿಮ್ಮ ಅಪೇಕ್ಷೆಯ ಗೀತೆಗಳು
6: ನಿಮ್ಮದೇ ಮೈಸೂರು ಬಾನುಲಿಯಲ್ಲಿ.
7: ಹೃದಯ ತುಂಬಿ
2: ಪ್ರತಿ ಮಂಗಳವಾರ ಬೆಳಿಗ್ಗೆ 8:30
8: ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ.
0: ಕರೆ ಮಾಡಿ
6: 2512582
0: ಅಥವಾ 2515089.
2: ಎಸ್ಟಿಡಿ ಕೋಡ್ 0821.
9: ಹಲೋ, ಮೋಹನ್ ಸ್ಪೀಕಿಂಗ್.
0: ನಿಮ್ಮ ಮೆಚ್ಚಿನ ಗೀತೆ
6: ಕೇಳಿ
2: ಆನಂದಿಸಿ.

ಕೇಳುಗರೆ, ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಆಕಾಶವಾಣಿಯ ಮೈಸೂರು ಕೇಂದ್ರ FM 100.6 ಕಂಪನಾಂಕಗಳಲ್ಲಿ ಸಮಯ ಸರಿಯಾಗಿ 10:20.

0: ಪ್ರೀತಿಯ ಮಕ್ಕಳೇ, ಕಥೆ ಕೇಳು ಪುಟ್ಟ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ. ತಿಂಗಳ ಎರಡನೇ ಭಾನುವಾರ ಬಂದೇ ಬಿಡ್ತು, ಕತೆ ಕೇಳೋದಕ್ಕೆ ಕಾಯ್ತಾ ಇದ್ದೀರಾ ಪುಟಾಣಿಗಳೇ? ಈಗ ನಿಮಗಾಗಿ ಕತೆ ಹೇಳ್ತಾ ಇದ್ದಾರೆ ಬಿಜಿ ಕವಿತಾ.
1: ಹಾಯ್ ಚಿನ್ನರಿಗಳೇ, ಮಜವಾಗಿ ರಜಾ ಕಳೀತಾ ಇದ್ದೀರಾ? ಇನ್ನೇನು, ಶಾಲೆ ಶುರುವಾಗುವ ಸಮಯ ಕೂಡ ಹತ್ರ ಬರ್ತಾ ಇದೆ. ನಿಮ್ಮ ಮುಂದಿನ ತರಗತಿಗೆ ಬೇಕಾಗಿರೋ ಪುಸ್ತಕ, ಪೆನ್ನು, ಬ್ಯಾಗು ಎಲ್ಲನೂ ರೆಡಿ ಮಾಡ್ಕೋಬೇಕು, ಹೌದಲ್ವಾ? ಅದೆಲ್ಲ ಆಗಿರಲಿ, ಈಗಂತೂ ತಿಂಗಳ ಎರಡನೇ ಭಾನುವಾರ ನಾನು ನಮ್ಮ ಚಿನ್ನಾರಿಗಳಿಗೆ ಕತೆ ಹೇಳಬೇಕು ಅಂತ ಬಂದಿದ್ದೀನಿ. ನೀವು ಕೂಡ ಕತೆಗಾಗಿ ಕಾಯ್ತಾ ಇರ್ತೀರಿ ಅಲ್ವಾ? ಇವತ್ತು ನಾನು ನಿಮಗೆ ಹೇಳ್ತಾ ಇರೋ ಕತೆ ಹೆಸರು ಕಾಗೆ ಮತ್ತು ಹದ್ದು. ಹದ್ದು ಗೊತ್ತಾ ಪುಟಾಣಿಗಳೇ ನಿಮಗೆ? ಇದು

ಒಂದು ದೊಡ್ಡ ಮಾಂಸಾಹಾರಿ ಹಕ್ಕಿ. ಈ ಹದ್ದುಗಳು ಆಕಾರದಲ್ಲಿ ತುಂಬ ದೊಡ್ಡದಾಗಿರುತ್ತೆ ಮತ್ತು ಶಕ್ತಿಯುತವಾಗಿರೋ ಪಕ್ಷಿ. ಗಟ್ಟಿಯಾದ ತಲೆ ಮತ್ತು ಕೊಕ್ಕನ್ನು ಹೊಂದಿರೋ ಈ ಹದ್ದು ಬಲವಾದ ರೆಕ್ಕೆಗಳನ್ನು ಕೂಡ ಹೊಂದಿರುತ್ತೆ. ಈ ಹದ್ದುಗಳಲ್ಲಿ 4 ವಿಧ ಇದೆ: ಮೀನು ಹದ್ದು, ಬೂಟ್ ಹದ್ದು, ಹಾವು ಹದ್ದು ಮತ್ತು ಹರ್ಪಿ ಹದ್ದು ಅಂತ. ಹದ್ದುಗಳ ದೃಷ್ಟಿ ತುಂಬ ತೀಕ್ಷ್ಣವಾಗಿರುತ್ತೆ ಗೊತ್ತಾ ಚಿನ್ನಾರಿಗಳೇ? ಆಕಾಶದಲ್ಲಿ ಹಾರ್ತಾ ಇರುತ್ತಲ್ವ ಹದ್ದು, ಭೂಮಿ ಮೇಲೆ ಅದು ತಿನ್ನೋ ಅಂಥ ಆಹಾರ ಏನಾದರೂ ಇದ್ದರೂ ಅದು ಕಾಣಿಸುತ್ತೆ. ಮೈಲುಗಳ ದೂರದಿಂದಲೇ ತನ್ನ ಬೇಟೆನ ಗುರುತಿಸೋದಕ್ಕೆ ಸಾಧ್ಯ ಆಗತ್ತೆ ಈ ಹದ್ದಿಗೆ. ಇದು ವಿಶೇಷವಾದ ಶಕ್ತಿ. ಸಣ್ಣ ಪ್ರಾಣಿಗಳು, ಮೀನುಗಳು ಮತ್ತು ಇನ್ನೂ ಸಣ್ಣ ಸಣ್ಣ ಪಕ್ಷಿಗಳನ್ನ ಈ ಹದ್ದು ಬೇಟೆಯಾಡ್ತಾ ಇರುತ್ತೆ. ಎತ್ತರದ ಮರಗಳು ಮತ್ತು ಬೆಟ್ಟದ ತುದಿಯಲ್ಲಿ ಹದ್ದುಗಳೆಲ್ಲ ವಾಸ ಮಾಡುತ್ತವೆ. ಇವು ರೋಗಗ್ರಸ್ತ ಮತ್ತು ಹುಷಾರಿಲ್ಲದೆ ಇರೋದು ಮತ್ತು ಸತ್ತೋಗಿರೋ ಪ್ರಾಣಿಗಳು ಇವನ್ನೆಲ್ಲ ತಿನ್ನೋದ್ರ ಮೂಲಕ ಪರಿಸರವನ್ನು ಸ್ವಚ್ಛವಾಗಿಡೋದಕ್ಕೆ ಮನುಷ್ಯನಿಗೆ ಸಹಾಯ ಮಾಡುತ್ತೆ ಗೊತ್ತಾ ಚಿನ್ನರಿಗಳೇ? ಒಂದು ದೊಡ್ಡ ಸಮುದ್ರ, ಅದರ ತೀರದಲ್ಲೇ ಒಂದು ಕಾಗೆ ಆಹಾರ ಹುಡುಕೊಂಡು ಕಾವ್ ಕಾವ್ ಕಾವ್ ಕಾವ್ ಅಂತ ಹಾರಿ ಬರುತ್ತೆ. ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಏನಾದರೂ ಆಹಾರ ಸಿಗತ್ತಾ ಅಂತ ಹುಡುಕ್ತಾ ಇರುತ್ತೆ. ಏನೂ ಆಹಾರ ಸಿಗ್ತಾ ಇರಲ್ಲ. ಕಾಗೆಗೆ ಹೊಟ್ಟೆ ಹಸಿವು ಜಾಸ್ತಿ ಆಗ್ತಾ ಇರುತ್ತೆ. ಆ ಸಮುದ್ರ ತೀರದಲ್ಲಿ ಕಾಗೆ ಹುಡುಕಾಡ್ತಿರತ್ತಲ್ಲ ಆಹಾರಕ್ಕೆ, ಅದರ ಕಣ್ಣಿಗೆ ಆಕಸ್ಮಿಕವಾಗಿ ಒಂದು ಬಂಡೆ ಮೇಲೆ ಒಂದು ಚಿಪ್ಪು ಹುಳ ಇರೋದು ಕಾಣಿಸುತ್ತೆ. ಅದನ್ನು ನೋಡಿದ ತಕ್ಷಣ ಕಾಗೆಗೆ ಹೋದ ಜೀವ ಬಂದಷ್ಟು ಸಂತೋಷ ಆಗೋಗುತ್ತೆ. ಸದ್ಯಪ್ಪ, ಹೊಟ್ಟೆ ಈ ಪಾಟಿ ಹಸಿತಾ ಇರಬೇಕಾದ್ರೆ ಕಡೇ ಪಕ್ಷ ಈ ಚಿಪ್ಪು ಹುಳನಾದರೂ ಸಿಕ್ತಲ್ಲ, ಅದನ್ನಾದರೂ ತಿನ್ಬೋದು ಅಂತ ಖುಷಿಯಾಗಿ ಆ ಚಿಪ್ಪು ಹುಳನ ತನ್ನ ಕೊಕ್ಕಲ್ಲಿ ಹಿಡ್ಕೊಳ್ಳುತ್ತೆ. ಈ ಚಿಪ್ಪು ಹುಳ ಹೇಗಿರುತ್ತೆ ಅಂತ ಗೊತ್ತಾ ಪುಟಾಣಿಗಳೇ ನಿಮಗೆ? ಸಂಕೋಚದಿಂದ ಚಿಪ್ಪಿನ ಹೋಳುಗಳ ನಡುವೆ ಇರುತ್ತೆ ಅತ್ಯಂತ ಮೃದುವಾಗಿರೋ ಈ ಹುಳುವಿನ ದೇಹ. ಈ ಚಿಪ್ಪು ಹುಳುಗಳು ಸಾಧಾರಣವಾಗಿ ಕೆರೆ ಕೊಳಗಳಲ್ಲಿ, ಶಾಂತವಾಗಿ ಹರಿಯೋ ನದಿ ತೊರೆಗಳಲ್ಲಿ, ತಳಭಾಗದ ಮೃದುವಾದ ಮಣ್ಣಿನಲ್ಲಿ ಬಿಲ ಮಾಡಿಕೊಂಡು ವಾಸ ಮಾಡ್ತಾ ಇರುತ್ತವೆ. ಇವುಗಳ ದೇಹದ ಸ್ವಲ್ಪ ಭಾಗ ಮಾತ್ರ ಆ ಚಿಪ್ಪಿನ ಮೇಲ್ಭಾಗದಲ್ಲಿರುತ್ತೆ. ಈ ಚಿಪ್ಪು ಹುಳುಗಳು ಎಲ್ಲಿರುತ್ತವೋ ಅದೇ ಜಾಗದಲ್ಲಿ ಸಣ್ಣ ಸಣ್ಣ ಕಪ್ಪೆಗಳು ಕೂಡ ಇರುತ್ತವೆ. ಹಾಗಾಗಿ ಈ ಚಿಪ್ಪು ಹುಳವನ್ನು ಕಪ್ಪೆ ಚಿಪ್ಪು ಹುಳ ಅಂತಲೂ ಕರೀತಾರೆ. ಇಂತಹ ಚಿಪ್ಪು ಹುಳವನ್ನು ಬಂಡೆ ಮೇಲೆ ನೋಡಿದಾಗ ಕಾಗೆಗೆ ತುಂಬ ಖುಷಿಯಾಗೋಗತ್ತೆ. ತಿನ್ನೋದಿಕ್ಕೆ ಅಂತ ತನ್ನ ಕೊಕ್ಕಲ್ಲಿ ಕಚ್ಚಿಡ್ಕೊಂಡು ಆ ಬಂಡೆ ಮೇಲೆ ಬುಡಿಯತ್ತೆ. ಆದರೆ ಆ ಚಿಪ್ಪು ಬಿಟ್ಕೊಳ್ಳೋದೇ ಇಲ್ಲ. ಚಿಪ್ಪಿನ ಸಮೇತ ಕಾಗೆಗೆ ಆ ಹುಳುನ ತಿನ್ನೋದಕ್ಕೆ ಸಾಧ್ಯ ಆಗೋದಿಲ್ಲ. ಚಿಪ್ ಸಮೇತ ಹೆಂಗೆ ತಿನ್ನೋಕ್ಕಾಗತ್ತೆ? ಎಷ್ಟು ಗಟ್ಟಿ ಇರುತ್ತಲ್ವ ಚಿಪ್ಪು? ಶಂಕ ನೋಡಿದಿರಾ ಅಲ್ವಾ? ಅದ್ರ ಚಿಪ್ಪು ಎಷ್ಟು ಗಟ್ಟಿ ಇರುತ್ತಲ್ವ? ಅದರೊಳಗಡೆ ಒಂದು ಹುಳ ಇದ್ದರೆ ಹೆಂಗೆ ತಿನ್ನೋಕ್ಕಾಗತ್ತೆ? ಆ ಚಿಪ್ಪು ಅಷ್ಟು ಗಟ್ಟಿ ಇರುತ್ತೆ ಅಲ್ವಾ ಚಿನ್ನರಿಗಳೇ? ಅದಕ್ಕೆ ಈ ಕಾಗೆಗೂ ಕೂಡ ಚಿಪ್ಪಿನ ಸಮೇತ ತಿನ್ನೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಂಡೆ ಮೇಲೆ ಎಷ್ಟು ಬಡಿದ್ರೂ ಕೂಡ ಆ ಚಿಪ್ಪು ಬಿಟ್ಕೊಳ್ತಾ ಇರಲ್ಲ, ಹುಳ ಹೊರಗಡೆ ಬರ್ತಾ ಇರಲ್ಲ. ಈ ಕಾಗೆಯ ಎಲ್ಲ ಪ್ರಯತ್ನಗಳನ್ನು ಅಲ್ಲೇ ಹತ್ತಿರ ಕೂತ್ಕೊಂಡು ಒಂದು ಹದ್ದು ನೋಡ್ತಾ ಇರುತ್ತೆ. ಕಡೆಗೆ ಕಾಗೆ ಹತ್ತಿರ ಬಂದು ಆ ಹದ್ದು ಹೇಳುತ್ತೆ: ಕಾಗೆರಾಯ, ನಾನು ಅಷ್ಟೋತ್ತಿಂದ ನೋಡ್ತಾನೇ ಇದ್ದೀನಿ. ಆ ಚಿಪ್ಪಿನ ಒಳಗಿರೋ ಹುಳನ ತಿನ್ನೋದಕ್ಕೆ ನೀನು ಯಾವ ಪಾಟಿ ಕಷ್ಟಪಡ್ತಾ ಇದೀಯ. ಆ ಚಿಪ್ಪನ್ನ ಬಂಡೆ ಮೇಲೆ ಒಡೆಯೋದಕ್ಕೆ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದೀಯ, ಆದರೂ ಕೂಡ ಅದು ಸಾಧ್ಯ ಆಗ್ತಾ ಇಲ್ಲ. ಇಂಥ ಸಮಯದಲ್ಲಿ ಬಲಪ್ರಯೋಗದಿಂದ ಆಗದೇ ಇರೋ ಕೆಲಸನ ಉಪಾಯದಿಂದ ಮಾಡಬೇಕು ಕಾಗೆರಾಯ ಅಂತ ಹದ್ದು ಹೇಳುತ್ತೆ. ಆವಾಗ ಕಾಗೆ ಕೇಳುತ್ತೆ: ಏನು ಉಪಾಯ ಮಾಡಬಹುದು ಇವಾಗ? ಇನ್ನೇನು ಮಾಡೋಕ್ಕೆ ಸಾಧ್ಯ? ನಾನು ಎಷ್ಟು ಪ್ರಯತ್ನ ಪಟ್ಟರೂ ಆ ಚಿಪ್ಪು ಹೊಡಿತಾ ಇಲ್ಲ, ಹುಳ ಆಚೆ ಬರ್ತಾ ಇಲ್ಲ, ನನ್ನ ಹಸಿವು ಕಡಿಮೆ ಆಗ್ತಾ ಇಲ್ಲ, ಏನು ಮಾಡೋದು ಹದ್ದುರಾಯ ಅಂತನ್ಬಿಟ್ಟು ಕಾಗೆ ಕೇಳುತ್ತೆ. ಆಗ ಹದ್ದು ಹೇಳುತ್ತೆ: ನಾನು ನಿನಗೊಂದು ಉಪಾಯ ಹೇಳ್ತೀನಿ, ನೀನು ಬುದ್ಧಿವಂತಿಕೆ ಉಪಯೋಗಿಸ್ಬೇಕು ಅಷ್ಟೇ ಅಂತ ಹೇಳುತ್ತೆ. ಆಗ ಕಾಗೆ: ಏನು ಮಾಡಬೇಕು ಅಂತ ಹೇಳು, ಹಾಗೆ ಮಾಡ್ತೀನಿ. ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಾ ಇದೆ ನನಗೆ, ಇನ್ನು ನನಗೆ ಕಾಯೋದಕ್ಕೆ ತಾಳ್ಮೆ ಇಲ್ಲ. ದಯವಿಟ್ಟು
ನಿನಗದೇನು ಉಪಾಯ ಗೊತ್ತು ನನಗೆ ಹೇಳು. ನಾನು ಆ ಚಿಪ್ಪನ್ನ ಒಡೆದು ಆ ಹುಳನ ತಿನ್ನಲೇಬೇಕು. ಆಮೇಲೆ ಇದೇ ಸಮುದ್ರದಲ್ಲಿ ನೀರು ಕುಡ್ಕೊಂಡು ಹಾಯಾಗಿ ಹಾರ್ಕೊಂಡು ಹೊಟ್ಟೋಗ್ತೀನಿ. ದಯವಿಟ್ಟು ತಿಳಿಸು ಅಂತ ಕಾಗೆ ಹದ್ದಿನ ಹತ್ರ ಬೇಡ್ಕೊಳತ್ತೆ. ಆಗ ಹದ್ದು, ನೋಡು ಕಾಗೆ, ನಿನ್ನ ಕೊಕ್ಕನಲ್ಲಿ ಈ ಚಿಪ್ಪು ಹುಳನ ಕಚ್ಕೊಂಡು ಹಾರ್ ಹೋಗಿ ಮೇಲಿಂದ ಈ ಬಂಡೆ ಮೇಲೆ ಬೀಳಿಸು. ಆಗ ಈ ಚಿಪ್ಪು ಬಿಟ್ಕೊಂಡು ಹುಳ ಆಚೆ ಬರುತ್ತೆ. ಆವಾಗ ನೀನು ಖುಷಿಯಾಗಿ ಸುಲಭವಾಗಿ ತಿನ್ನಬಹುದು. ಇದೇ ಉಪಾಯ ಅಂತ ಹೇಳತ್ತೆ ಹದ್ದು. ಹದ್ದು ಕೊಟ್ಟ ಸಲಹೆನ ಸಂಪೂರ್ಣವಾಗಿ ಒಪ್ಕೊಳತ್ತೆ ಕಾಗೆ. ಹದ್ದು, ನೀ ನನಗೆಷ್ಟು ಸಹಾಯ ಮಾಡಿದಿ, ಎಷ್ಟು ಒಳ್ಳೆ ಸಲಹೆ ಕೊಟ್ಟಿ. ನನ್ನ ಹೊಟ್ಟೆ ಹಸುವಿನ ನೀನೇ ತಣಿಸಿದ್ಯಾ ಇವಾಗ. ಖಂಡಿತವಾಗ್ಲೂ ನೀನು ಹೇಳ್ದಾಗೆ ಮಾಡ್ತೀನಿ. ನೀನು ಇಲ್ಲೇ ಕೂತ್ಕೊಂಡು ನೋಡ್ತಾ ಇರು, ನಾನು ಈ ಕಪ್ಪೆ ಚಿಪ್ಪಿನ ಹುಳನ ಮೇಲಿಂದ ಬಿಸಾಕ್ತೀನಿ ಇದೇ ಬಂಡೆ ಮೇಲೆ. ಆ ರಭಸಕ್ಕೆ ಚಿಪ್ಪು ಬಿಟ್ಕೊಳತ್ತೆ, ಹುಳ ಆಚೆ ಬರುತ್ತೆ. ಆವಾಗ ನಾನು ಖುಷಿ ಖುಷಿಯಾಗಿ ಆಹಾಹಾ ಅಂತ ಬಾಯಲ್ಲಿ ನೀರು ಬರ್ಸ್ಕೊಂಡು ತಿನ್ಬೋದು ಅಲ್ವಾ ಅಂತ ಖುಷಿಯಾಗಿ ಕೊಕ್ಕಲ್ಲಿ ಕಚ್ಕೊಂಡು ಕಾಗೆ ಮೇಲೆ ಹಾರಿ ಹೋಗತ್ತೆ. ಹಾರಿ ಹೋಗಿ ಮೇಲಿಂದ ಅದಕ್ಕೆ ಎಷ್ಟು ಮೇಲೆ ಹೋಗೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಮೇಲೆ ಹೋಗಿ ಕಾಗೆ ಮೇಲಿಂದ ಬಿಟ್ಬಿಡತ್ತೆ ಬಂಡೆಕಲ್ ಮೇಲೆ. ಅದು ದಡಾರ್ ಅಂತ ಕೆಳಗಡೆ ಬೀಳತ್ತೆ. ಚಿಪ್ಪು ಹುಳ ಕೆಳಗಡೆ ಬೀಳ್ತಿದ್ದ ಹಾಗೇನೆ ಚಿಪ್ಪು ಎರಡು ಭಾಗ ಆಗಿ ಮೃದುವಾಗಿರೋ ಹುಳ ಆಚೆ ಬರುತ್ತೆ. ಕಾಗೆ ಖುಷಿಯಿಂದ ಆ ಹುಳನ ನೋಡ್ತಾ ನೋಡ್ತಾ ನೋಡ್ತಾ ಕೆಳಗಡೆ ಹಾರಿ ಬರುತ್ತೆ. ಬಂದು ಆ ಸುತ್ತಮುತ್ತ ಎಲ್ಲ ನೋಡತ್ತೆ, ಬಂಡೆಕಲ್ ಹತ್ರ ಎಲ್ಲ ನೋಡತ್ತೆ, ಚಿಪ್ಪು ಮಾತ್ರ ಬಿದ್ದಿದೆ, ಹುಳ ಇಲ್ಲ. ಅರೆ ಇದೇನಾಯ್ತು, ಇಲ್ಲೇ ಇತ್ತಲ್ಲ ಈ ಹುಳ, ಅಷ್ಟು ಮೇಲಿಂದ ನಾನು ಹುಳದ ಮೇಲೇ ದೃಷ್ಟಿ ಇಟ್ಕೊಂಡು ಬಂದಿದ್ದೀನಿ, ಆದರೂ ಕೂಡ ನಂಗೆ ಹುಳ ಸಿಗ್ತಾ ಇಲ್ವಲ್ಲ, ಚಿಪ್ಪು ಮಾತ್ರ ಇದೆಯಲ್ಲ, ಎಲ್ಲಿ ಹೋಯ್ತು ಎಲ್ಲಿ ಹೋಯ್ತು ಅಂತನ್ಬಿಟ್ಟು, ಹದ್ದು ಹದ್ದುರಾಯ ನೀನೇನಾದರೂ ನೋಡಿದ್ಯಾ ಹುಳನ ಅಂತ ಕೇಳತ್ತೆ. ಆ ಕಪ್ಪೆ ಚಿಪ್ಪಿನ ಹುಳ ಸಿಗ್ತಾ ಇಲ್ಲ ಅಂತ ಪರದಾಡ್ತಾ ಇದ್ದೀನಿ, ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ, ಈ ಚಿಪ್ಪು ಬಿಟ್ಟರೆ ಬೇರೆ ಏನೂ ಕಾಣಿಸ್ತಾ ಇಲ್ಲ, ನೀ ನೋಡಿದ್ರೆ ಇಷ್ಟೊಂದು ಖುಷಿಯಾಗಿ ನೋಡ್ತಾ ನಗ್ತಾ ಇದೆಯಲ್ಲ. ಆಯ್ತಪ್ಪ ಹದ್ದುರಾಯ, ನೀನು ಹೇಳಿದ್ದೇ ಸರಿ, ನೀನು ಕೊಟ್ಟಿದ್ದ ಉಪಾಯದಿಂದನೇ ನಾನು ಆ ಚಿಪ್ಪನ್ನ ಬೇರೆ ಮಾಡೋಕ್ಕೆ ಸಾಧ್ಯ ಆಗಿದ್ದು, ನೀನು ಬುದ್ಧಿವಂತ ಅಂತ ನಾನು ಒಪ್ಕೊಳ್ತೀನಿ. ಆದರೆ ಈಗ ಆ ಹುಳ ಎಲ್ಲಿದೆ ಅಂತ ದಯವಿಟ್ಟು ಹೇಳು, ನಂಗೆ ಹೊಟ್ಟೆ ತುಂಬ ಹಸಿತಾ ಇದೆ, ನಾನು ತಿನ್ನಬೇಕು ಅಂತ ಕಾಗೆ ಕೂಕೊಳತ್ತೆ. ಆವಾಗ ಹದ್ದು ಜೋರಾಗಿ ನಗಕ್ಕೆ ಶುರು ಮಾಡಿಬಿಡತ್ತೆ. ಇದ್ಯಾಕೆ ಹದ್ದುರಾಯ ಈ ಥರ ನಗ್ತಾ ಇದೆಯಾ, ನಾನು ನೋಡಿದ್ರೆ ಅಳ್ತಾ ಇದ್ದೀನಿ ಅನ್ನತ್ತೆ ಕಾಗೆ. ಅಯ್ಯೋ ಕಾಗೆರಾಯ, ನಿನ್ನನ್ನು ನೀನು ಬುದ್ಧಿವಂತ ಅಂತ ಅಂದ್ಕೊಳ್ತಾ ಇದೆಯಲ್ಲ, ಅದಕ್ಕೆ ನಾನು ನಗ್ತಾ ಇದ್ದೀನಿ. ನೀನು ಎಷ್ಟು ಪೆದ್ದು ಕಾಗೆರಾಯ, ನಾನು ಆಕಾಶದಲ್ಲಿ ಹಾರಾಡ್ತಾ ಇದ್ದಾಗಲೇ ಈ ಚಿಪ್ಪು ಹುಳನ ನೋಡಿದೆ, ನೀನು ಚಿಪ್ಪು ಒಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಿದ್ದನ್ನೂ ನೋಡಿದೆ. ಸುಮ್ಮನೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ, ಕಾಗೆ ಹೇಗೂ ಪ್ರಯತ್ನ ಪಟ್ಟು ಅದೇ ಚಿಪ್ಪನ್ನ ಒಡೆಯುತ್ತೆ, ಅದಾದಮೇಲೆ ಆಚೆ ಬರೋ ಹುಳನ ನಾನು ಖುಷಿ ಖುಷಿಯಾಗಿ ತಿನ್ನೋಣ ಅಂತ ಯೋಚನೆ ಮಾಡಿಕೊಂಡೇ ನಾನು ಬಂದು ಇಲ್ಲಿ ಮರದ ಮೇಲೆ ಕೂತ್ಕೊಂಡು ನಿಂಗೆ ಉಪಾಯ ಹೇಳಿದ್ದು. ನಿನಗಷ್ಟು ಗೊತ್ತಾಗ್ಲಿಲ್ವಲ್ಲ ಕಾಗೆರಾಯ, ನಿನಗೆ ಗೊತ್ತು ನಾನು ಆ ಥರ ಸಣ್ಣ ಸಣ್ಣ ಹುಳ ಹುಪ್ಪಟ್ಟೆ ಎಲ್ಲ ತಿಂತೀನಿ ಅಂತ. ನೀನು ನಾನು ಹೇಳ್ದ ಹಾಗೆ ಮಾಡಿದೆ, ಚಿಪ್ಪು ಒಡೀತು, ಹುಳ ನನ್ನ ಹೊಟ್ಟೆ ಸೇರ್ತು ಅಷ್ಟೇ ಅಂತ ಖುಷಿಯಾಗಿ ಹದ್ದು ನೋಡ್ದೆ. ಕಾಗೆರಾಯ ಈಗ ಗೊತ್ತಾಯ್ತಾ ನೀನು ಎಷ್ಟು ಬುದ್ಧಿವಂತ ಅಂತ. ಕಾಗೆರಾಯ ಯಾರಾದರೂ ಏನಾದರೂ ಹೇಳಿದ್ರೆ ಮುಂದಾಲೋಚನೆಯಿಂದ ಯೋಚನೆ ಮಾಡಿ ಆಮೇಲೆ ಕೆಲಸ ಮಾಡಬೇಕು. ನೀನು ನನ್ನ ಮಾತು ಕೇಳಿದ ತಕ್ಷಣ ಏನು ಆಗಬಹುದು, ನಾನು ಏನು ಹೇಳ್ತಾ ಇದ್ದೀನಿ ಅಂತ ಯೋಚನೆ ಕೂಡ ಮಾಡಿದೆ. ಸುಲಭವಾಗಿ ನೀನು ನನ್ನ ಮಾತನ್ನು ನಂಬಿ ಮೇಲೆ ಹೋಗಿ ಕೆಳಗಡೆ ಬಿಸಾಕ್ತಿ. ನಾನು ಏನೂ ಕಷ್ಟಪಡದೆ ಚಿಪ್ಪು ಬಿಟ್ಕೊಳ್ತು ನಾನು ಹುಳನ ತಿಂದೆ, ನೀನು ಆಹಾರ ಕಳ್ಕೊಂಡೆ. ನೀನು ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ, ಹಾಗಾಗಿ ನೀನು ಆಹಾರ ಕಳ್ಕೊಂಡೆ. ಮುಂದಾಲೋಚನೆ ಎಲ್ಲರಿಗೂ ತುಂಬ ಮುಖ್ಯ ಕಾಗೆರಾಯ, ಇನ್ನಾದರೂ ಬುದ್ಧಿವಂತಿಕೆಯಿಂದ ಜೀವನ ಮಾಡು ಅಂತ ಹೇಳಿ ಆಕಾಶದ ಕಡೆಗೆ ಹಾರಿ ಹೋಗತ್ತೆ. ಪೆದ್ದ ಕಾಗೆ ಪಿಳಿ ಪಿಳಿ ಅಂತ ಕಣ್ಬಿಟ್ಕೊಂಡು ಕುತ್ತಿಗೆನ ಪಕ್ಕಕ್ಕೆ ವಾಲಿಸ್ಕೊಂಡು ಹ್ಯಾಪ್ ಮೊರೆ ಹಾಕ್ಕೊಂಡು ಕೂತಿರತ್ತೆ. ಕತೆ ಚೆನ್ನಾಗಿತ್ತ ಚಿನ್ನರಿಗಳೇ? ಗೊತ್ತಾಯ್ತಾ, ಯಾರಾದರೂ ಏನಾದರೂ ಹೇಳಿದ್ರೆ ಏನೂ ಯೋಚನೆ ಮಾಡದೆ ತಕ್ಷಣ
ಯಾವ ಕೆಲಸನೂ ಮಾಡಬಾರ್ದು. ನಿಮ್ಗೆ ಯಾರಾದರೂ ಏನಾದರೂ ಹೇಳಿದ್ರೆ ಮುಂದಾಲೋಚನೆಯಿಂದ ಆಲೋಚಿಸಿ ಆಮೇಲೆ ಆ ಕೆಲಸನ ಮಾಡಬೇಕು, ಸರಿನಾ? ಓಹೋ, ಸಮಯ ಆಗೋಯ್ತು. ಬಿಸಿಲು ಜಾಸ್ತಿ ಆಗೋದ್ರೆ ನನ್ನ ಮನೆಗೆ ಹೋಗೋಕೆ ತುಂಬ ಕಷ್ಟ ಆಗೋಗುತ್ತೆ. ಸೂರ್ಯ

0: ಹತ್ತಿ ಮೇಲೆ ಬಂದಮೇಲೆ ಆಚೆ ಬರೋಕ್ಕಂತೂ ಸಾಧ್ಯನೇ ಇಲ್ಲ. ಅಷ್ಟರೊಳಗೆ ನಾನು ಮನೆ ಸೇರ್ಕೊಳ್ಬೇಕು. ಹೊರಡ್ಲಾ? ನೀವು ಅಷ್ಟೇ ಪುಟಾಣಿಗಳ, ಬಿಸಿಲಲ್ಲಿ ಆಟಾಡಬೇಡಿ, ಮನೆ ಒಳಗೆ ಆಟಾಡ್ಕೊಳ್ಳಿ. ಗೊತ್ತಾಯ್ತಾ? ಸಂಜೆ ಹೊರಗಡೆ ಬಂದು ಆಟಾಡ್ಕೊಳ್ಳಿ. ನಾನೀಗ ಹೊರಡ್ತೀನಿ, ಮತ್ತೆ ಮುಂದಿನ ಸರ್ತಿ ಹೊಸ ಕತೆ ಜೊತೆ ಬರ್ತೀನಿ. ಟಾಟಾ.
1: ಕಥೆ ಕೇಳಿದ್ರಿ ಅಲ್ವಾ ಪುಟಾಣಿಗಳೇ? ಈ ಕಥೆಯನ್ನ ನಿಮಗಾಗಿ ಹೇಳಿದವರು ಬಿಜಿ ಕವಿತಾ. ಮುಂದಿನ ಕಥೆ ಕೇಳು ಪುಟ್ಟ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಲ್ವಾ? ಟಾಟಾ, ಬಾಯ್ ಬಾಯ್.

0: ಕೇಳಿ ಗಿಳಿಗಳೇ ಪ್ರಸಾರವಾಯಿತು.
1: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ, ಕವನ ಕೂಡ ಬರೀತೀರಾ, ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
2: ವಿಳಾಸ, ನಿಲಯ ನಿರ್ದೇಶಕರು ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 570020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.

ಇಂದು ಸಂಜೆ 6:51 ಕೃಷಿರಂಗ. ಇದರಲ್ಲಿ ಮೊದಲಿಗೆ ಹಟ್ಟಿ ಹರಟೆ ವಾರದ ಗ್ರಾಮೀಣ ಚರ್ಚೆ ಮೂಡಿಬರಲಿದೆ. ಪ್ರಸ್ತುತಪಡಿಸುತ್ತಾರೆ ಎನ್ ಕೇಶವಮೂರ್ತಿ, ಬಿಜಿ ಕವಿತಾ ಹಾಗೂ ಡಾಕ್ಟರ್ ಮೈಸೂರು ಉಮೇಶ್. ನಂತರ ಕೃಷಿ ಲೋಕವನ್ನು ಆಲಿಸುವಿರಿ. ತದನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ, ಕಿಸಾನ್ವಾಣಿ ಕಾರ್ಯಕ್ರಮಗಳ ಮುನ್ನೋಟ. ಪ್ರಸ್ತುತಪಡಿಸುತ್ತಾರೆ ಜಿಎನ್ ಮಂಜುನಾಥ್. ಈ ರಾತ್ರಿ 7:45 ಬೆಂಗಳೂರು ಕೇಂದ್ರದಿಂದ ಜನಪದದಲ್ಲಿ ಹೆಣ್ಣು, ಈ ಕುರಿತು ಮಾತನಾಡುತ್ತಾರೆ ಬಿ ಕಾಂತಪ್ಪ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಈ ರಾತ್ರಿ 8 ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಬೆಂಗಳೂರು ಭೇಟಿ ಕುರಿತ ಬಾನುಲಿ ವರದಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 8:30 ಹಿಂದಿ ಚಿತ್ರಗೀತೆಗಳು, 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30 ದೆಹಲಿ ಕೇಂದ್ರದಿಂದ ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ರೂಪಕ ಮೂಡಿಬರಲಿದೆ. 10:00 ದೆಹಲಿ ಕೇಂದ್ರದಿಂದ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ, ಇದರಲ್ಲಿ ವಿದ್ವಾನ್ ಡಿ ಶ್ರೀನಿವಾಸ್ ಅವರ ವೀಣಾ ವಾದನವನ್ನು ಆಲಿಸಬಹುದು. ಈ ಕಾರ್ಯಕ್ರಮ ಆಕಾಶವಾಣಿ ಹೈದರಾಬಾದ್ ಕೇಂದ್ರದ ಕೊಡುಗೆ.

ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಆಕಾಶವಾಣಿಯ ಮೈಸೂರು ಕೇಂದ್ರ ಎಫ್ಎಂ 100.6 ಕಂಪನಾಂಕಗಳಲ್ಲಿ. ಸಮಯ 10:15:50. ಈಗ ಚಿತ್ರಗೀತೆಗಳನ್ನು ಕೇಳೋಣ. ಕಾರ್ಯಕ್ರಮದ ಆರಂಭಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿರುವ ಚಲಿಸುವ ಮೋಡಗಳು ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

0: ಇದುವರೆಗೆ ಕೆಲವು ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ಮೈಸೂರು FM 100.6.
1: ಪ್ರೂವನ್ ಅಕಾಡೆಮಿಕ್ ಟ್ರಾನ್ಸ್ಫಾರ್ಮೇಶನ್ಸ್ಗಾಗಿ ಒಂದೇ ಹೆಸರು ಶ್ರೀ ವಿವೇಕ ವಿದ್ಯಾಲಯ ಪಿಯು ಕಾಲೇಜ್. ಅಫೋರ್ಡಬಲ್ ಮತ್ತು ಟ್ರಾನ್ಸ್ಪರೆಂಟ್ ಫೀ ಸ್ಟ್ರಕ್ಚರ್ ಜೊತೆಗೆ SSLCಯಲ್ಲಿ ಲೋ ಸ್ಕೋರ್ ಮಾಡಿದರೂ ಕೂಡ PUCಯಲ್ಲಿ ಡಿಸ್ಟಿಂಕ್ಷನ್ ಅಚೀವ್ ಮಾಡಿದ ಎಕ್ಸಾಂಪಲ್ಸ್ ಸೆಟ್ ಮಾಡಿರೋ ಕ್ಯಾಂಪಸ್. ಸ್ಟ್ರಕ್ಚರ್ಡ್ ಕೋಚಿಂಗ್ ಮತ್ತು ರೆಗ್ಯುಲರ್ ಟೆಸ್ಟ್ ನಿಂದ ಕನ್ಸಿಸ್ಟೆಂಟ್ ರಿಸಲ್ಟ್ಸ್ ಗ್ಯಾರಂಟಿ. ವೆಲ್ ಡಿಸಿಪ್ಲಿನ್ ಅಕಾಡೆಮಿಕ್ ಹಾಸ್ಟೆಲ್ ಫೆಸಿಲಿಟಿ ಸೆಪರೇಟ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್ ಅಂಡ್ ಅಡ್ವಾನ್ಸ್ ಕೋಚಿಂಗ್ ಫಾರ್ KCET, NEET ಅಂಡ್ JEE ಕೋಚಿಂಗ್ ಮತ್ತು ಮೆರಿಟೋರಿಯಸ್ ಸ್ಟೂಡೆಂಟ್ಗಳಿಗಾಗಿ ಸ್ಕಾಲರ್ಶಿಪ್ ಸೌಲಭ್ಯ. PCMB, PCMCಗಾಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಭೇಟಿ ನೀಡಿ ಶ್ರೀ ವಿವೇಕ ವಿದ್ಯಾಲಯ ಪಿಯು ಕಾಲೇಜ್, ಥರ್ಡ್ ಸ್ಟೇಜ್, ಶ್ರೀರಾಮ್ಪುರ, ಮೈಸೂರು.
2: ಪ್ರಿಯ ಕೇಳುಗರೆ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಲೇಖಕಿ, ಅನುವಾದಕಿ ಹಾಗೂ ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಕನ್ಯಾ ಕನಾರಳ್ಳಿ ಅವರೊಂದಿಗೆ ಮಾತುಕತೆ ಕೇಳಬಹುದು.
3: ಸೊ ಟ್ರಾನ್ಸ್ಲೇಷನ್ ಅನ್ನೋದು ಆಕ್ಚುಲಿ ಇಟ್ಸ್ ಅ ರೊಮ್ಯಾನ್ಸ್ ವಿತ್ ಲ್ಯಾಂಗ್ವೇಜ್. ಪ್ಯಾಷನೇಟ್ ಆಗಿ ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ರೆ ಒಂದೊಂದು ಪದನೂ, ಯಾಕಂದ್ರೆ ನೀವು ಬಳಸೋ ಯಾವ ಪದನೂ ಮುಗ್ಧ ಅಲ್ಲ.
2: ಮರೆಯದೆ ಕೇಳಿ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗ ಕಾರ್ಯಕ್ರಮ.
4: ಶ್ರೋತೃಗಳೇ, ಮೈಸೂರು ಆಕಾಶವಾಣಿಯಿಂದ ಪ್ರತಿ ತಿಂಗಳ 2ನೇ ಹಾಗೂ 4ನೇ ಶುಕ್ರವಾರ ಪ್ರಸಾರವಾಗಲಿದೆ ನಾದ ಲಯ ಸಂಗೀತವನ್ನೊಳಗೊಂಡ ವಿನೂತನ ಕಾರ್ಯಕ್ರಮ ಸಂಗೀತ ಸಂಭ್ರಮ. ಸಂಗೀತ ಸಂಭ್ರಮ. ಕೇಳಲು ಮರೆಯದಿರಿ, ಪ್ರತಿ ತಿಂಗಳ 2ನೇ ಹಾಗೂ 4ನೇ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಸಂಗೀತ ಸಂಭ್ರಮ. ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ.
5: ವಚನ ಬಾನುಲಿ.

ದೈಹಿಕ ದೀಕ್ಷೆ. ಪ್ರೀತಿಯ ಕೆಳುಗರೆ, ಸದೃಢ ಆರೋಗ್ಯಕ್ಕಾಗಿ ಸಲಹೆಗಳನ್ನು ಹೊತ್ತ ಬಾನುಲಿ ಸರಣಿ ಪ್ರತಿ ಗುರುವಾರ ಬೆಳಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10. ಜನಸಾಮಾನ್ಯರನ್ನು ಕಾಡುವ ಆರೋಗ್ಯ ಸಮಸ್ಯೆಗಳು, ಚಿಕಿತ್ಸೆ ಹಾಗೂ ಮುನ್ನೆಚ್ಚರಿಕೆಗಳನ್ನು ಕುರಿತ ಬಾನುಲಿ ಸರಣಿ ದೈಹಿಕ ದೀಕ್ಷೆ ಪ್ರತಿ ಗುರುವಾರ ಬೆಳಗ್ಗೆ 6:35 ಹಾಗೂ ಅಂದೇ ಸಂಜೆ 6:10 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ ಸರಿಯಾಗಿ 10:30.
1: ಮಕ್ಕಳ ಮಂಟಪ ಇಂದಿನ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶಿ ಶಿಕ್ಷಣಕ್ಕೊಂದು ಸೋಪಾನ ಮಾಲಿಕೆಯಲ್ಲಿ ಶಾಲಾ ನಡವಳಿಕೆ, ಶಿಸ್ತು ಹಾಗೂ ಸಮಯ ಪರಿಪಾಲನೆ ಈ ಕುರಿತು ಸದ್ವಿದ್ಯಾ ಶಾಲೆಯ ಶಿಕ್ಷಕರಾದ ಮಾನಸ ಮಂಜುನಾಥ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ.
2: ಕೇಳುಗರು ನಮಸ್ಕಾರ. ಇಂದಿನ ಮಕ್ಕಳ ಮಂಟಪ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದು ಮಾರ್ಗದರ್ಶಿ ಕಾರ್ಯಕ್ರಮ, ಶಿಕ್ಷಣಕ್ಕೊಂದು ಸೋಪಾನ ಮಾಲಿಕೆಯಲ್ಲಿ ಇವತ್ತಿನ ವಿಷಯ ಶಾಲಾ ನಡವಳಿಕೆ ಮತ್ತು ಶಿಸ್ತು, ಹಾಗೆ ಸಮಯ ಪರಿಪಾಲನೆ ಎಷ್ಟು ಮುಖ್ಯ ಆಗುತ್ತೆ ಒಬ್ಬ ವಿದ್ಯಾರ್ಥಿಗೆ ಅನ್ನುವ ವಿಚಾರವನ್ನು ನಾವು ಮಾತಾಡಲಿಕ್ಕಿದ್ದೇವೆ. ನನ್ನ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಮೈಸೂರಿನ ಸದ್ವಿದ್ಯಾ ಪ್ರೌಢಶಾಲೆಯ ಶಿಕ್ಷಕಿಯಾದಂತಹ ಮಾನಸ ಮಂಜುನಾಥ್ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ.
3: ನಮಸ್ಕಾರ.
2: ಎಷ್ಟು ವರ್ಷದಿಂದ ನೀವು ಟೀಚ್ ಮಾಡ್ತಾ ಇದ್ದೀರಿ ಮೇಡಮ್?
3: 15 ವರ್ಷ ಆಯ್ತು ಸರ್.
2: 15 ವರ್ಷ ಟೀಚ್ ಮಾಡ್ತಾ ಇದ್ರಿ. ಯಾವ ವಿಷಯ ಟೀಚ್ ಮಾಡ್ತೀರಿ?
3: ನಾನು ಸಮಾಜ ವಿಜ್ಞಾನ ಮತ್ತು ಇಂಗ್ಲಿಷ್.
2: ಓಕೆ. ಶಾಲಾ ನಡವಳಿಕೆ ಮತ್ತು ಶಿಸ್ತು ಮಕ್ಕಳಲ್ಲಿ ಬಹಳ ಮುಖ್ಯವಾದ ಒಂದು ವಿಷಯ ಇದು.
3: ಹೌದು.
2: ಇನ್ನು ಹೇಗೆ ಓದ್ತೀಯ ಬಿಡ್ತೀಯ ಸೆಕೆಂಡರಿ, ಡಿಸಿಪ್ಲಿನ್ ಬಹಳ ಮುಖ್ಯ ಆಗುತ್ತೆ.
3: ಹೌದು ಸರ್.
2: ಡಿಸಿಪ್ಲಿನ್ ಇದ್ರೇನೆ ಕೂಡ ಎಲ್ಲಾನು ಪಡಿಲಿಕ್ಕೆ ಸಾಧ್ಯ. ಹೌದಾ?
3: ಹೌದು ಸರ್, ಹೌದು.
2: ಈಗಿನ ಮಕ್ಕಳು ಸ್ವಲ್ಪ ಅದು ಕಡಿಮೆ ಅಂತ ಕಾಣುತ್ತೆ. ಒಂದು ಡಿಸಿಪ್ಲಿನ್ ಅನ್ನು ಹೊರತುಪಡಿಸಿ ಬೇರೆ ವಿಚಾರಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಪಡ್ಕೊತಾ ಇದ್ದಾರೆ. ಆ ವಿಚಾರವಾಗಿ ನಾವು ನಮ್ಮ ಮಕ್ಕಳಿಗೆ ಶಾಲಾ ನಡವಳಿಕೆ ಮತ್ತು ಡಿಸಿಪ್ಲಿನ್ ಹೇಗಿರಬೇಕು ಅನ್ನೋದು ಬಹಳ ಮುಖ್ಯ. ಟೈಮ್ ಮ್ಯಾನೇಜ್ಮೆಂಟ್ ಅಂತ ಏನು ಹೇಳ್ತೀವಿ, ಸಮಯ ಪರಿಪಾಲನೆ, ಸಮಯವನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು, ಯಾಕೆ ಅಂತಂದರೆ ಯಾವುದೇ ಒಂದು ಸಾಧನೆ ಮಾಡಬೇಕು ಅಂತಂದಾಗ ಶಿಸ್ತು ಬಹಳ ಮುಖ್ಯ. ಅಂದರೆ ಏನು, ಸಮಯವನ್ನು ಪರಿಪಾಲನೆ ಮಾಡುವಂಥದ್ದು. 24 ಗಂಟೆ ಎಲ್ರಿಗೂ ಇದ್ದೇ ಇರುತ್ತೆ. ಆ 24 ಗಂಟೆನ ಯಾವ ರೀತಿ ನೀವು ವಿಂಗಡಣೆ ಮಾಡ್ಕೋತೀರಿ, ಓದಲಿಕ್ಕೆ,
3: ಹೌದು ಸರ್,
2: ನಿಮ್ಮ ಬೇರೆ ಚಟುವಟಿಕೆಗೆ, ನಿದ್ದೆಗೆ, ಇದು ಬಹಳ ಮುಖ್ಯ ಆಗುತ್ತೆ. ಈ ವಿಚಾರವಾಗಿ ನಾವು ಮಾತಾಡ್ತಿದ್ವಿ ಮೇಡಮ್. ಮೊದಲನೇದಾಗಿ ನಿಮ್ಮ ಮಾತುಗಳು
3: ಶಾಲಾ ಮಕ್ಕಳಿಗೆ ಹೇಳಬೇಕಾಗಿರೋದು ಬೇಕಾದಷ್ಟಿದೆ. ಮುಖ್ಯವಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಎಷ್ಟರ ಮಟ್ಟಿಗೆ ಶಿಸ್ತಾಗಿ ಇರ್ತೀರಾ ಅಷ್ಟೇ ನಿಮಗೆ ಸಕ್ಸಸ್ ಅನ್ನೋದು ನಿಮಗೆ ಸಿಗುತ್ತೆ. ಸೆಲ್ಫ್ ಡಿಸಿಪ್ಲಿನ್ ಎಷ್ಟು ಇಂಪಾರ್ಟೆಂಟು ಜೀವನದಲ್ಲಿ ಅನ್ನೋದ್ರ ಬಗ್ಗೆ ಇವತ್ತಿನ ದಿವಸ ನಾನು ಅದ್ರ ಬಗ್ಗೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಹಲವಾರು ಉದಾಹರಣೆಗಳಿವೆ, ಯಾರ್ಯಾರು ಜೀವನದಲ್ಲಿ ಸಕ್ಸೀಡ್ ಆಗಿದ್ದಾರೆ ಅವರೆಲ್ಲರೂ ಒಂದು ಶಿಸ್ತು ಇದ್ದಿದ್ರಿಂದಾನೆ ಸಕ್ಸೀಡ್ ಆಗಿದ್ದಾರೆ, ಜೀವನದಲ್ಲಿ ಮುಂದೆ ಬಂದಿದ್ದಾರೆ. ಸೊ ನಾವು ಮುಂದೆ ಬರಬೇಕು ಅಂತ ಏನಾದ್ರೂ ನಮಗಿದ್ರೆ ಅದಕ್ಕೆ ನಾವು ಶಿಸ್ತು ಪಾಲನೆ ಅನ್ನೋದು ಬಹಳ ಮುಖ್ಯ, ಎಸ್ಪೆಷಲಿ ವಿದ್ಯಾರ್ಥಿನಿಯರಿಗೆ.
2: ಈಗ ಒಬ್ಬ ವಿದ್ಯಾರ್ಥಿ ಶಾಲೆಗೆ ಬರಬೇಕು ಅಂತ ಹೇಳಿದ್ರೆ ಯೂನಿಫಾರ್ಮ್ ಹಾಕೊಂಡು ಬರಬೇಕು, ಕ್ಲೀನಾಗಿ ನೀಟಾಗಿ ಬರಬೇಕು. ಅದಕ್ಕೆ ಬೆಳಗ್ಗೆ ಜಲ್ದಿ ಎದ್ದು ತನ್ನ ಕೆಲಸಗಳನ್ನೆಲ್ಲ ಮುಗಿಸಿ ಪ್ರಶಾಂತತೆಯಿಂದ ಶಾಲೆಗೆ ಬರಬೇಕು. ವಿದ್ಯಾರ್ಥಿಗಳು ಒಂದು ಸಾಧನೆ ಮಾಡಬೇಕು ಅಂತಂದ್ರೆ ಬಹಳ ಸ್ವಲ್ಪ ಕಷ್ಟದ ವಿಚಾರನೇ. ಯಾಕೆ ಅಂತ ಹೇಳಿದ್ರೆ ತಾನು ಮುಂದೆ ಏನು ಮಾಡಬೇಕು, ತನ್ನ ಕೆಲಸಗಳೇನಿದ್ದಾವೆ, ಅದರ ಬಗ್ಗೆ ಒತ್ತು ಕೂಡ ಸ್ವಲ್ಪ ಕಡಿಮೆ. ಯಾಕೆಂದರೆ ಎಲ್ಲರೂ ಕೂಡ ಕಂಫರ್ಟ್ ಝೋನಲ್ಲಿದ್ದಾರೆ.
3: ಹೌದು.
2: ಅವರನ್ನು ಅವರ ಫ್ಯಾಮಿಲಿಯವ್ರ ಕೂಡ ಅನಿಸುತ್ತೆ ಕಂಫರ್ಟ್ ಝೋನಲ್ಲಿ ಮಾಡಿಬಿಟ್ಟಿರ್ತಾರೆ. ಈ ಫ್ಯಾಮಿಲಿಯವರೇ ಹೇಳ್ಬೇಕಾದ್ರೆ ನಾನು ಯಾಕೆ ತಾನೇ ತಲೆ ಕೆಡಿಸ್ಕೋಬೇಕು ಅನ್ನೋ ವಿಚಾರ ವಿದ್ಯಾರ್ಥಿಗಳಲ್ಲಿ ಆ್ಯಸ್ ಯೂಶ್ವಲ್ ಇದ್ದೇ ಇರುತ್ತೆ, ಆಲ್ಮೋಸ್ಟ್ ಆಲ್. ಯಾಕೆಂತಂದರೆ ಒಂದು ಮನೇಲಿ ಒಬ್ಬನೇ ಮಗ, ಒಬ್ಬನೇ ಮಗಳು, ಪ್ರೀತಿ ಜಾಸ್ತಿ, ಹೆಚ್ಚು ಏನು ಹೇಳಲಿಕ್ಕೆ ಹೋಗಲ್ಲ. ಇನ್ನು ಶಾಲೆಗೆ ಬರ್ತು ಅಂತ ಹೇಳಿದ್ರೆ ಶಾಲೆಯಲ್ಲಿ ನಾವು ಈಗ ವಿದ್ಯಾರ್ಥಿಗಳಿಗೆ ಟೀಚರ್ಸ್ ಹೆಚ್ಚು ಏನು ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ತುಂಬ ಹೇಳ್ತು ಅಂದ್ರೆ ಹೇಳ್ತಾರೆ, ಆಮೇಲೆ ನಾಳೆ ಶಾಲೆಗೆ ಟೀಚರ್ಸ್ನ ಕೇಳಲಿಕ್ಕೆ ಅವರ ಪೋಷಕರು ಬರ್ತಾರೆ, ನೀವು ನಮ್ಮ ಮಗನಿಗೆ ಬೈದ್ರಂತೆ, ಹೊಡೆದ್ರಂತೆ. ಅಂದರೆ ಇದು ಹೆಂಗಾಗ್ಬಿಟ್ಟಿದೆ ಈ ಜನ್ರೇಷನ್ ಅಂತ ಹೇಳಿದ್ರೆ ನಾವು ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಕಲಿಬೇಕಾದ್ರೆ ಎಷ್ಟು ಏಟ್ ತಿಂದಿದ್ವಿ, ಎಷ್ಟು ಬೈಗಿಸ್ಕೊಂಡಿದ್ವಿ ಅದು ಗೊತ್ತೇ ಇಲ್ಲ. ಈಗ ಮಕ್ಕಳಿಗೆ ಬೈಗುಳ ಅನ್ನೋದು ಗೊತ್ತಿಲ್ಲ, ಹೊಡೆತ ಅನ್ನೋದು ಇನ್ನೂ ಗೊತ್ತೇ ಇಲ್ಲ. ಹೌದಾ? ಆ ನಿಟ್ಟಿನಲ್ಲಿ ನಮ್ಮ ವಿದ್ಯಾರ್ಥಿಗಳು ಬೆಳಗ್ಗೆಯಿಂದನೇ ತಮ್ಮ ಚಟುವಟಿಕೆಯನ್ನು ಆರಂಭ ಮಾಡ್ಕೊಳ್ಳೋದು ಹೇಗೆ, ಮತ್ತು ಶಾಲೆಗೆ ಬಂದಾಗ ಯಾವ ರೀತಿ ತಮ್ಮ ನಡವಳಿಕೆ ಮತ್ತು ಗುರು ಹಿರಿಯರಿಗೆ ಕೊಡುವಂತಹ ಗೌರವ, ಸ್ನೇಹಿತರ ಜೊತೆಗೆ ಬೆರೆಯುವಂತಹ ಒಂದು ಸಂಬಂಧ ಹೇಗಿರಬೇಕು ಅಂತ ಹೇಳ್ತೀರಿ?
3: ಮೊದಲನೇದಾಗಿ ಬೆಳಗ್ಗೆ ಬೇಗ ಹೇಳೋದು ಕಷ್ಟ. ಹೌದು, ಅದಂತೂ ನಾನು ಒಪ್ಕೋತೀನಿ. ಎಲ್ಲ ಮಕ್ಕಳಿಗೂ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ, ನನ್ನ ಅಬ್ಸರ್ವೇಷನ್ ಏನು ಅಂತಂದರೆ ಬೆಳಗ್ಗೆ ಹೇಳೋದು ಕಷ್ಟ. ಬೆಳಗ್ಗೆ ಬೇಗ ಹೇಳಬೇಕು ಅಂತಂದರೆ ಹಿಂದಿನ ದಿವಸ ರಾತ್ರೇ ಮೆಂಟಲಿ ಅದಕ್ಕೆ ಪ್ರಿಪೇರ್ ಆಗಿರಬೇಕು. ನಮ್ಮ ಮನಸ್ಸನ್ನ ನಾವು ಗಟ್ಟಿ ಮಾಡಿಕೊಂಡು ಹಿಂದಿನ ದಿವಸ ರಾತ್ರಿ ಮಲಗಕ್ಕಿಂತ ಮುಂಚೆ ಬೆಳಗ್ಗೆ 4 ಗಂಟೆಗೆ ಅಥವಾ 5 ಗಂಟೆಗೆ, ಸಾಮಾನ್ಯವಾಗಿ ನಾವುಗಳು ಓದ್ತಾ ಇದ್ದಿದ್ದ ಸಮಯದಲ್ಲಿ ನಮ್ಮನ್ನು 4 ಗಂಟೆಗೆ ಎಬ್ಬಿಸ್ತಾ ಇದ್ರು. 4 ಗಂಟೆಗಿಂದ ಎಬ್ಸಕ್ಕೆ ಶುರು ಮಾಡಿದ್ರೆ 4:30 ಎದ್ದುಬಿಡ್ತಾ ಇದ್ವಿ. ಅದು ಬ್ರಾಹ್ಮಿ ಮುಹೂರ್ತ. ಆ ಸಮಯದಲ್ಲಿ ಏನು ಓದಿದ್ರೂ ತಲೆಗೆ ಚೆನ್ನಾಗಿ ಹತ್ತತ್ತೆ, ಅದನ್ನು ಪದೇ ಪದೇ ಇದು ಓದೋ ಅವಶ್ಯಕತೆ ಬೀಳಲ್ಲ. ಆ ಮೈಂಡ್ ಆ ಟೈಮ್ನಲ್ಲಿ ತುಂಬ ಫ್ರೆಶ್ ಆಗಿರುತ್ತೆ. ಅಚೀವ್ ಮಾಡಬೇಕು ಅಂತಂದರೆ ಬೆಳಗ್ಗೆ ಏಳಬೇಕು ಅಂತಂದರೆ ಹಿಂದಿನ ದಿವಸ ರಾತ್ರೇ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ನಾನು ಬೆಳಗ್ಗೆ ಏಳಬೇಕು ಇಂಥ ಸಮಯಕ್ಕೆ ಅಂತ ಮಾಡಿಕೊಂಡ್ರೆ ಎಚ್ಚರಿಕೆ ಆಗುತ್ತೆ ಖಂಡಿತವಾಗ್ಲೂ. ಅದು ಸಬ್ ಕಾನ್ಷಿಯಸ್ ಮೈಂಡ್ನಲ್ಲಿ ಆಟೋ ಸಜೆಷನ್ ಕೊಟ್ಕೊಂಡ್ರೆ ಆಗುತ್ತೆ.
2: ಅಂದರೆ ಒಂದಿನ ಎರಡು ದಿನ ಒಂದು ಅಲಾರಾಮ್ ಇಟ್ಕೊಂಡ್ರೆ ಸಮಸ್ಯೆ ಇಲ್ಲ, ಯಾಕೆಂದ್ರೆ ನಿಮ್ಗೆ ಸೆಟ್ ಆಗಿಬಿಡುತ್ತೆ ಬಾಡಿ.
3: ಬಯಾಲಜಿಕಲ್ ಕ್ಲಾಕ್
2: ಅಲ್ವಾ, ಒಂದು ದಿನ ಎರಡು ದಿನ ಅಂತ ಆದಾಗ ನಿಮಗೆ ಮತ್ತೆ ಅಲಾರಾಮ್ ಬೇಕಾಗಲ್ಲ, ಆಟೋಮೆಟಿಕ್ ಹೇಳ್ಬೋದಲ್ಲ
3: ನಾಳೆ ಬೆಳಗ್ಗೆ 4 ಗಂಟೆಗೆ ಎದ್ದು ಅಥವಾ 5 ಗಂಟೆ. ಇವಾಗ 4 ಗಂಟೆ ಎಲ್ಲ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಈಗಿನ ಕಾಲದಲ್ಲಿ.
2: ಹೌದು,
3: 5 ಗಂಟೆ 5:30 ಎದ್ದು ನಾನು ಏನೇನು ಓದ್ಬಹುದು ಅಂತ ಮನಸ್ಸಿನಲ್ಲಿ ಇಂಥ ಟೈಮ್ ಇಷ್ಟಿಷ್ಟು ಅಂತ ಮಾಡಿದ್ರೆ ಅಟ್ಲೀಸ್ಟ್ ಅದ್ರಲ್ಲಿ 60-70% ಆದರೂ ಮಕ್ಕಳು ಅಚೀವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನಾನು ಸದ್ವಿದ್ಯಾ ಪ್ರೌಢಶಾಲೆಯಲ್ಲಿ ಪಾಠ ಮಾಡ್ತಾ ಇದ್ದೀನಿ, ಇವತ್ತಿನ ದಿವಸ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಸ್ಕೂಲ್ಗೆ. ಆ ಯಾವ ಮಕ್ಕಳು ಅಂದರೆ ಅಬೌವ್ 96% ಸ್ಕೋರ್ ಮಾಡಿದ್ದಾರೆ. ನಾವು ಬೆಳಗ್ಗೆ 5 ಗಂಟೆಗೆ 7 ಅಂತಂದರೆ 4:30 ಎದ್ದು ನಮಗೊಂದು ಮಿಸ್ಡ್ ಕಾಲ್ ಕೊಡ್ತಾರೆ. ಆ ರೀತಿಯಲ್ಲಿ ಒಂದು ಶಿಸ್ತು ಅನ್ನೋದು ಅವಕ್ಕೆ ನಾವು 6 ಬರೆಸ್ಬಿಟ್ಟಿರ್ತೀವಿ ಒಂದು ರೀತಿಯಲ್ಲಿ, ಅದು ಒಳ್ಳೆಯದು. ಆ ಅಭ್ಯಾಸ ಆಗಿದ್ರೆ ದಿನ ಬೇಗ ಶುರು ಆದರೆ, ಚೆನ್ನಾಗಿ ಶುರು ಆದರೆ ಇಡೀ ದಿನ ಶಾಂತವಾಗಿ ಪ್ರಶಾಂತವಾಗಿ ನಡೆಯುತ್ತೆ.
2: ಈಗ ನೀವು ಬೆಳಗ್ಗೆ ಹೇಳೋದನ್ನು ನಾವು ಮಾತಾಡ್ತಿದ್ವಿ, ಆದರೆ ರಾತ್ರಿ ಜಲ್ದಿ ಮಲಗಬೇಕು ವಿದ್ಯಾರ್ಥಿಗಳು, ಅವಾಗ ಬೆಳಗ್ಗೆ 4 ಗಂಟೆಗೆ ಹೇಳಲಿಕ್ಕಾಗಲ್ಲ. ಅದಕ್ಕೂ ಕೂಡ ನಾವು ಹೇಳಬೇಕು, ಬೇಗ ಮಲಗಿ ಬೇಗ ಹೇಳಿ.
3: ಅದು ಮಕ್ಕಳು ಒಬ್ಬರ ಕೈಲಿ ಸಾಧ್ಯ ಇಲ್ಲ. ತಂದೆ ತಾಯಿ ಮನೆಯಲ್ಲಿ
2: ಖಂಡಿತವಾಗ್ಲೂ
3: 10:00 ದೀಪಗಳೆಲ್ಲ ಆರಿಸ್ಬಿಡ್ಬೇಕು. ಅಂದರೆ ಒಂದು 11 ಅಷ್ಟೊತ್ತಿಗೆ ಮಗುಗೆ ನಿದ್ದೆ ಶುರು ಆಗುತ್ತೆ, ಅಥವಾ 10 ಮಗು ಮಲಗ್ತು ಅಂತಂದರೆ ಮನೆಯಲ್ಲಿ ಪ್ರಶಾಂತವಾಗಿರಬೇಕು ವಾತಾವರಣ. ಎಲ್ಲೂ ಏನು ಗಲಾಟೆ ಇರಬಾರ್ದು, ಯಾರೋ ಒಬ್ರು ಮ್ಯಾಚ್ ನೋಡ್ತಾ ಇರೋ ಮಗು ಎದ್ದು ಬಂದು ನೋಡಬೇಕು ಅಂತ ಅನ್ಸುತ್ತೆ.
2: ಹೌದು,
3: ಸೊ ಆ ಥರ ಒಂದು ಶಿಸ್ತು ತಂದೆ ತಾಯಂದ್ರೂ ಮನೆಯಲ್ಲಿ ಮೇಂಟೈನ್ ಮಾಡಬೇಕು. ತಂದೆ ತಾಯಂದ್ರೂ ಈ ಶಿಸ್ತನ್ನ ಪಾಲಿಸಿದ್ರೆ ನ್ಯಾಚುರಲಿ ಅದು ಮಕ್ಕಳಿಗೆ ಬಂದೇ ಬರುತ್ತದು. ನನ್ನ ಸಜೆಷನ್ ಏನು ಅಂತಂದರೆ, ಬೆಳಗಿನ ಜಾವ ಮಗು ಏಳಬೇಕು, 5 ಎದ್ದು ಓದಕ್ಕೆ ಶುರು ಮಾಡಬೇಕು ಅನ್ನೋ ಟಾರ್ಗೆಟ್ ಅಥವಾ ಅನ್ನೋ ಒಂದು ಉದ್ದೇಶ ತಂದೆ ತಾಯಂದ್ರಿಗೂ ಇರಬೇಕು. ಅದಕ್ಕಿಂತ 1/2 ಮುಂಚೆ ತಂದೆ ತಾಯಂದ್ರು ಎದ್ದು ಮನೆಯಲ್ಲಿ ಕೆಲಸಗಳು ಶುರು ಮಾಡಿಕೊಂಡ್ರೆ ನಿಧಾನವಾಗಿ ಮಕ್ಕಳಿಗೂ ಎಚ್ಚರ ಆಗುತ್ತೆ.
2: ಓಕೆ, ಈಗ ಶಾಲೆಗೆ ಬಂದಂಥ ವಿದ್ಯಾರ್ಥಿಯ ನಡವಳಿಕೆ ಹೇಗಿರಬೇಕು? ಈಗ ಗುರು ಹಿರಿಯರಿಗೆ ಗೌರವ ಕೊಡೋದು ತುಂಬ ಕಡಿಮೆ ಆಗಿದೆ.
3: ಮೊದಲನೇದಾಗಿ ಇನ್ನೊಬ್ರು ಮೈ ಮುಟ್ಟಬಾರ್ದು, ಇನ್ನೊಬ್ರು ವಸ್ತುನ ಮುಟ್ಟಬಾರ್ದು.
2: ಇದು ಬೇಸಿಕ್ ಥಿಂಗ್,
3: ಬೇಸಿಕ್. ಅಕಸ್ಮಾತ್ ಎಲ್ಲಿ ಇಲ್ಲಿ ಸೋಕ್ತು ಅಂತಂದ್ರೆ ಕ್ಷಮಾಪಣೆ ಕೇಳ್ಕೋಬೇಕು, ಐ ಆಮ್ ಸಾರಿ ಅಂತ ಕೇಳ್ಕೋಬೇಕು. ಅಲ್ಲಿಂದಾನೇ ಜಗಳಗಳು ಎಲ್ಲ ಶುರು ಆಗೋದು. ನನ್ನ ವಸ್ತು ಮುಟ್ಟದ್ಲು ಅಥವಾ ನಾನು ತಗೊಂಡ್ಲು ಅಥವಾ ನೋಡಕ್ ತಗೊಂಡ್ಲು, ಅದು ಯಾವುದು ಬೇಡ, ನಂದಲ್ಲದೆ ಇರೋಂಥ ಪದಾರ್ಥನ ನಾನು ಮುಟ್ಟಲ್ಲ ಅನ್ನೋ ಒಂದು ಸೆಲ್ಫ್ ಡಿಸಿಪ್ಲಿನ್ ಅನ್ನೋ ಒಂದು ಡಿಟರ್ಮಿನೇಷನ್ ಮನಸ್ಸಿನಲ್ಲಿ ಇರಬೇಕು ಯಾವಾಗ್ಲೂ. ಎಲ್ಲ ವಿದ್ಯಾರ್ಥಿಗಳಿಗೂ ಓದ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ. ಆ ಒಂದು ಶಿಸ್ತು ಪ್ರತಿಯೊಂದು ವಿದ್ಯಾರ್ಥಿನಲ್ಲೂ ಬಂದುಬಿಟ್ರೆ ಬೇಕಾದಷ್ಟು ಕಲಹಗಳು ಏನು ನಡೀತಾ ಇದೆ ಶಾಲೆಗಳಲ್ಲಿ ಅದು ಸಾಕಷ್ಟು ಕಂಟ್ರೋಲ್ಗೆ ಬರುತ್ತೆ. ಪೇರೆಂಟ್ಸು ಮತ್ತು ಟೀಚರ್ಸು ಅದನ್ನು ಎನ್ಶೂರ್ ಮಾಡಬೇಕು, ಇನ್ನೊಬ್ಬರ ವಸ್ತುನ ಮುಟ್ಟಬಾರ್ದು. ಆಮೇಲೆ ಪರ್ಸನಲ್ ಸ್ಪೇಸು, ಡೆಸ್ಕ್, ಅವ್ರ ಡೆಸ್ಕ್ ಪರ್ಸನಲ್ ಸ್ಪೇಸ್ ಏನಿರುತ್ತೆ ಅದನ್ನ ಅವ್ರು ಕ್ಲೀನಾಗಿ ಇಟ್ಕೋಬೇಕು. ಅವ್ರೇನು ಮಾಡ್ತಿದ್ದಾರೆ, ಇವ್ರೇನು ಮಾಡ್ತಿದ್ದಾರೆ ಅನ್ನೋದು ನೋಡೋದು ಅದು ಬೇಡ. ಅದು ಎಲ್ಲಾನು ಕಲಿಕೆಯಿಂದ ಮಗು ಡೈವರ್ಟ್ ಆಗುತ್ತೆ. ಶಾಲೆಗೆ ಮಗು ಕಲಿಯೋದಕ್ಕೋಸ್ಕರ ಬರ್ತಾ ಇರೋದು, ಸೊ ಅದಕ್ಕೆ ಕಲಿಕೆಯಿಂದ ಮಗು ಡೈವರ್ಟ್ ಆಗುತ್ತೆ. ಯಾವಾಗಲೂ ಅದನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು.
2: ಮತ್ತು ಏನಿದೆ ಅವನ ಬ್ಯಾಗಲ್ಲಿ, ಏನಿಲ್ಲ, ಏನು ತೊಗೊಂಬರ್ತಾ ಇದ್ದಾನೆ, ಎಷ್ಟರ ಮಟ್ಟಿಗೆ ನೀಟಾಗಿ ಇಟ್ಕೊಂಡಿದ್ದಾನೆ ಪುಸ್ತಕಗಳನ್ನು, ಮತ್ತು ಅವನ ವಸ್ತುಗಳೇ ಇದೆಯಾ ಇಲ್ವಾ, ಅವನ ವಸ್ತುಗಳನ್ನ ಕಳಕ ಬಂದಿದ್ದಾನೆ ಇಲ್ಲ ಬೇರೆ ವಸ್ತುಗಳನ್ನ ತಗೊಬಂದಿದ್ದಾನೆ ಅದನ್ನು ಕೂಡ ಚೆಕ್ ಮಾಡಬೇಕಲ್ವಾ?
3: ಹೌದು, ಖಂಡಿತವಾಗ್ಲೂ. ಪೇರೆಂಟ್ಸು 2 ಬ್ಯಾಗು ನಿಯಮಿತವಾಗಿ, ಆ ಮಗುನೂ ಅದನ್ನು ಒಬ್ಜೆಕ್ಟ್ ಮಾಡೋ ಹಾಗಿಲ್ಲ. ಯಾಕೆ ಅಂತಂದ್ರೆ ಮಗು ಇನ್ನೂ 15 ಆಗಿರುತ್ತೆ SLC ಬರೋ
2: ತನಕ,
3: ಇನ್ನೂ ಅದು ಇಮ್ಮೆಚೂರ್ ಆಗಿರುತ್ತೆ. ಆಮೇಲೆ ಅದಕ್ಕೆ ಇನ್ನೂ ವಯಸ್ಸು ಮೀರಿರಲ್ಲ, ಸೊ ಇನ್ನೂ ತಂದೆ ತಾಯಿ ಕಂಟ್ರೋಲಲ್ಲಿ ಇರೋ ತನಕ ಅದು ಪೇರೆಂಟ್ಸು ಬ್ಯಾಗ್ ಚೆಕ್ ಮಾಡ್ತಾರೆ ಅನ್ನೋ ಒಂದು ಭಯ ಇದ್ರೆ ಅದು ಅನ್ವಾಂಟೆಡ್ ಆಕ್ಟಿವಿಟೀಸ್ಗೆ ಹೋಗೋದಿಲ್ಲ ಮಗು,
2: ಖಂಡಿತವಾಗ್ಲೂ.
3: ಸೊ ಪೇರೆಂಟ್ಸು ಯಾವಾಗಲೂ ಏನಿದೆ ಏನಿಲ್ಲ ಯಾವಾಗ ಏನು ಕೊಡಿಸ್ತೆ, ಒಂದು ನಮ್ಮ ಕಾಲದಲ್ಲಿ ಒಂದು ಪೆನ್ ಕೊಡಿಸ್ದಾಗ್ಲೂ ಇಡೀ ವರ್ಷಕ್ಕೆ ಬರಬೇಕು ಅಂತ ಒಂದು ಇನ್ಸ್ಟ್ರಕ್ಷನ್ ಇರೋದು. ಆವಾಗ ಏನು ಮಾಡ್ತಾ ಇದ್ವಿ ನಾವು, ಆ ಪೆನ್ನನ್ನು ಭಾಳ ಜೋಪಾನವಾಗಿ ಇಟ್ಕೋತಾ ಇದ್ವಿ.
2: ಹೌದು,
3: ಸೊ ಆ ಥರ ಒಂದು ಶಿಸ್ತು ಪೇರೆಂಟ್ಸ್ನಲ್ಲಿ ಮನಸ್ಸಿನಲ್ಲಿ ಬಂದು ಅದನ್ನು ಮಗುಗೆ ಅವ್ರು ಕನ್ವೆ ಮಾಡಿದ್ರೆ ನ್ಯಾಚುರಲಿ ಸೆಲ್ಫ್ ಡಿಸಿಪ್ಲಿನ್ ಅನ್ನೋದು ಮಕ್ಕಳಲ್ಲಿ ಬರುತ್ತೆ.
2: ಆಮೇಲೆ ಈಗ ಪಾಠ ಕೇಳೋದು ವಿದ್ಯಾರ್ಥಿಗಳು ಏನು ಶಾಲೆಯಲ್ಲಿ ಕೂತಿರ್ತಾರೆ, ಪಾಠ ಕೇಳದೆ ಆ ಕಡೆ ಈ ಕಡೆ ನೋಡುವಂಥದ್ದು, ತಂದೆಯಾದ ಗುಂಗಲಿರುವಂಥದ್ದು, ಆಮೇಲೆ ಮನೇಲಿ ಏನೋ ಗಲಾಟೆ ಆಗುವಂಥದ್ದು, ಜಗಳ ಆಗುವಂಥದ್ದು, ಫ್ಯಾಮಿಲಿ ಗೆಟ್ ಟುಗೆದರ್ ಅಂದ್ಕೊಂಡು ಮಕ್ಕಳು ಡೈವರ್ಟ್ ಆಗ್ತವೆ, ಓದಲಿಕ್ಕೆ ಅವ್ರಿಗೆ ಕಾನ್ಸಂಟ್ರೇಷನ್ ಬರೋದಿಲ್ಲ.
3: ಅದನ್ನೆಲ್ಲ ದೂರ ಮಾಡೋದಕ್ಕೆ ಮಕ್ಕಳಿಗೆ ಟೆಕ್ನಿಕ್ಸ್ ಇರುತ್ತೆ ನೋಡಿ. ಹೊರಗಡೆ ಡೈವರ್ಷನ್ಸ್ನ ನಾವು ಎಷ್ಟು ತೊಗೋತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ನಾವು ಮನಸ್ಸಿನ ಒಳಗಡೆ ಅದನ್ನು ಆ ಡೈವರ್ಷನ್ಸ್ನ ನಾವು ತೊಗೊಂಡು ನಾವು ಡಿಸ್ಟರ್ಬ್ ಆದರೆ ಅದು ನಮ್ಮ ಲೈಫೇ ಹಾಳಾಗುತ್ತೆ, ನಮ್ಮ ಜೀವನ ಹಾಳಾಗುತ್ತೆ ಅನ್ನೋ ಫೀಲಿಂಗು ಹೈಸ್ಕೂಲ್ ಬಂದ ತಕ್ಷಣ ಮಕ್ಕಳಿಗೆ ಬರ್ತಾ ಇರಬೇಕು. ಅದು ಕಾನ್ಸ್ಟೆಂಟ್ ಆಗಿ ಪೇರೆಂಟ್ಸ್ ಅದನ್ನು ಹೇಳ್ತಾ ಇರಬೇಕು, ಟೀಚರ್ಸು ಅದನ್ನು ಸಜೆಸ್ಟ್ ಮಾಡ್ತಾ ಇರಬೇಕು. ಅದೊಂದು. ಇನ್ನೊಂದು ಏನು ಅಂತಂದರೆ, ಹೊರಗಡೆ ಡೈವರ್ಷನ್ಸ್ನ ಅವಾಯ್ಡ್ ಮಾಡೋಕ್ಕಾಗಲ್ಲ, ಆದರೆ ಮಕ್ಕಳು ಶಾಲೆ ಒಳಗೆ ಹೆಜ್ಜೆ ಇಟ್ಟ ತಕ್ಷಣ ನಾನಿಲ್ಲಿ ಕಲಿಯೋದಕ್ಕೋಸ್ಕರ ಬಂದಿರೋದು, ಕಲಿಯೋದು ಬಿಟ್ಬಿಟ್ಟು ಬೇರೆ ಇನ್ನು ಯಾವುದಕ್ಕೂ ನಾನು ಹೋಗೋದಿಲ್ಲ. ಏನು ಕ್ಲಾಸ್ನಲ್ಲಿ ಪಾಠ ಮಾಡ್ತಾರೆ ಅದನ್ನು ನಾನು ಅರ್ಥ ಮಾಡ್ಕೋಬೇಕು ಅಂದರೆ ನನ್ನ ಮನಸ್ಸು ಕಾಯಾವಾಚ ಮನಸ್ಸ ಸಂಪೂರ್ಣ ಅದಕ್ಕೆ ನನ್ನನ್ನು ನಾನು ಡಿವೋಟ್ ಆಗಿರಬೇಕು ಅನ್ನೋ ಒಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಮಕ್ಕಳು ಶಾಲೆಗೆ ಹೆಜ್ಜೆ ಇಟ್ಟರೆ ಬಹಳಷ್ಟು ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ. ಕ್ಲಾಸ್ರೂಮ್ ಬಿಹೇವಿಯರಲ್ ಇಶ್ಯೂಸ್ ಏನೇನು ಪ್ರಾಬ್ಲಮ್ಸ್ ಇದೆ ಎಲ್ಲನೂ ಸಾಲ್ವ್ ಆಗುತ್ತೆ. ಕ್ಲಾಸಲ್ಲಿ ಟೀಚರ್ಸು ಬೋರ್ಡ್ ಕಡೆ ತಿರುಗೋ ಹಾಗಿಲ್ಲ, ಕ್ಲಾಸಲ್ಲಿ ಗಲಾಟೆ ಶುರು ಆಗೋಗುತ್ತೆ, ಅವರವರಲ್ಲೇ ಪ್ಯಾರಲಲ್ ಕ್ಲಾಸ್ ನಡೀತಾ ಇರುತ್ತೆ, ಏನೇನೋ ಯಾವುದೋ ಮೂವಿ ಡಿಸ್ಕಷನ್ನು, ಯಾವುದೋ ಬೇರೆ ಗಂಡು ಹುಡುಗರು ಹೆಣ್ಮಕ್ಳದು ಸಂಬಂಧಗಳ ಡಿಸ್ಕಷನ್ಗಳು ನಡೀತಾ ಇರುತ್ತೆ. ಈಗಲೂ ಆಗತ್ವೆ, ಎಲ್ಲ ಶಾಲೆಗಳಲ್ಲೂ ಅದೇ ಪ್ರಾಬ್ಲಮ್ ಆಗ್ತಾ ಇರೋದು ಈಗ. ಆಮೇಲೆ ಸೋಷಿಯಲ್ ಮೀಡಿಯಾನೂ ಸಾಕಷ್ಟು ಹಾಳು ಮಾಡಿದೆ ಮಕ್ಕಳ ಮನಸ್ಥಿತಿನ. ಇನ್ಸ್ಟಾಗ್ರಾಮ್ ಆಕ್ಚುಲಿ ಇಟ್ ಇಸ್ ಇಲ್ಲೀಗಲ್. 18 ವರ್ಷಕ್ಕಿಂತ ಚಿಕ್ಕ ಮಕ್ಕಳು ಇನ್ಸ್ಟಾಗ್ರಾಮ್ ಅಥವಾ ಸೋಷಿಯಲ್ ಮೀಡಿಯಾನಲ್ಲಿ ಇನ್ವಾಲ್ವ್ ಆಗೋ ಹಾಗಿಲ್ಲ. ಮಕ್ಕಳಿಗೆ ಅದನ್ನೆಲ್ಲ ಪೇರೆಂಟ್ಸ್ ಫಸ್ಟ್ ಅವೇರ್ನೆಸ್ ಇಟ್ಕೋಬೇಕಾಗತ್ತೆ.
2: ಫಸ್ಟ್ ಆಫ್ ಆಲ್ ಮೊಬೈಲ್ ಕೊಡಿಸೋದೇ ತಪ್ಪು ಅವ್ರಿಗೆ 15 ವರ್ಷದ ತನಕ ಅಲ್ವಾ?
3: ಹೌದು ಸರ್, ಹೌದು. ಅವ್ರಿಗೆ ಮೊಬೈಲ್ ಕೊಡಿಸೋದು ತಪ್ಪು, ಸ್ಮಾರ್ಟ್ ಫೋನ್ ಕೊಡಿಸೋದು ಇನ್ನೂ ಶತಾಪರಾಧ ಅದು. ಆದರೂ ಕೊಡಿಸ್ತಾರೆ, ಕೊಡಿಸಿದ ಮೇಲೆ ಅದಕ್ಕೆ ಒಂದು ಕಂಟ್ರೋಲ್ಸ್ ಇರಬೇಕಾಗತ್ತೆ. ಪಾಸ್ವರ್ಡ್ಸ್ ಹಾಕೋದು ಪೇರೆಂಟ್ಸ್ಗೆ ಗೊತ್ತಿರಲ್ಲ, ಫೋನ್ ತರಿಸಿ ನಾವು ಹೇಳ್ಕೊಡ್ಬೇಕಾಗತ್ತೆ ಈ ಥರ ಪಾಸ್ವರ್ಡ್ ಹಾಕಿ ಇಟ್ಕೊಳ್ಳಿ ನೀವು, ಇಲ್ಲಾಂದ್ರೆ ನಿಮ್ಮ ಮಗು ಇದನ್ನು ಮಿಸ್ಯೂಸ್ ಮಾಡ್ಕೊಳತ್ತೆ ಅಂತ. ಅದೆಲ್ಲ ಪೇರೆಂಟ್ಸು ಸಹಕಾರ ಇಲ್ಲದೆ ಹೋದರೆ ಮಕ್ಕಳು ಶಾಲೆಯಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕೆ ಕಷ್ಟ ಆಗತ್ತೆ. ಮೊದಲನೇ ದಿವಸದಿಂದ ಶಾಲೆಯಲ್ಲಿ ಇನ್ವಾಲ್ವ್ ಆಗಿಕೊಂಡು ಕಾನ್ಸಂಟ್ರೇಟ್ ಮಾಡ್ಕೊಂಡು ಮಾಡ್ತಾರೆ, ಡೆಫಿನೆಟ್ಲಿ ಸರ್ ಅವ್ರಿಗೆ 90-95% ಮೇಲೆ ಬರುತ್ತೆ.
2: ಶಾಲೆ ಆರಂಭ ದಿನದಿಂದಲೇ ಕೂಡ ಅವರು ತಮ್ಮ ಕೆಲಸವನ್ನ ಮಾಡ್ಲಿಕ್ಕೆ ಶುರು ಮಾಡಬೇಕು. ಹೌದಾ?
3: ಮೊದಲನೇ ದಿವಸ ಬಹಳ ಮುಖ್ಯ. ಅದಕ್ಕೆ ಪಂಚಾಂಗ ನೋಡಿ ರೀ, ಓಪನಿಂಗ್ ಡೇ ಮಾಡ್ತಾರೆ ಎಷ್ಟೋ ಶಾಲೆಗಳಲ್ಲಿ ದಿವಸ ಅಂತ.
2: ನಮ್ಮ ಶಿಕ್ಷಕರನ್ನ ಗೌರವಿಸು ತುಂಬಾ ಕಡಿಮೆ ಆಗಿದೆ ವಿದ್ಯಾರ್ಥಿಗಳು. ಹೌದಾ? ನೀವು ಆಗ್ಲೇ ಕೂಡ ಹೇಳಿದ್ರಿ, ಪಾಠ ಮಾಡ್ತಾ ಇರ್ತೀವಿ ಬೋರ್ಡ್ ಕಡೆ ತಿರುಗ್ತಾ ಇದ್ದಂಗೆ ಮಾತಾಡ್ತಾ ಇರ್ತಾರೆ, ಅಂದ್ರೆ ಅದು ಅಗೌರವ ಕೊಟ್ಟಂಗೆ ಶಿಕ್ಷಕರಿಗೆ. ಹಾಗೆ ಕಮೆಂಟ್ ಮಾಡುವಂಥದ್ದು ಈಗಿನ ಮಕ್ಕಳಲ್ಲಿ ಹೆಚ್ಚೇ ಅದು ಅಲ್ವಾ? ಶಾಲೆಗೆ ನಾವು ಹೋಗೋದು ಕಲಿಕೆಗೆ ಮಾತ್ರ ಅಲ್ವಾ? ನಿಮ್ಮ ಒಂದು ಬಿಹೇವಿಯರ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ, ನಿಮಗೆ ಡೌಟ್ ಇತ್ತು ಅಂತ ಹೇಳಿದ್ರೆ ಯಾವ ಸಂದರ್ಭದಲ್ಲಾದರೂ ಕೂಡ ನೀವು ಕರೆ ಮಾಡಿ ಕೂಡ ಶಿಕ್ಷಕರನ್ನ ಕೇಳಬಹುದು. ಎಲ್ಲ ಶಿಕ್ಷಕರು ಕೂಡ ಅದಕ್ಕೆ ಸಹಕರಿಸ್ತಾರೆ ಅಲ್ವಾ? ನಿನ್ನ ಬಿಹೇವಿಯರೇ ಚೆನ್ನಾಗಿಲ್ಲ ಅಂತಂದಾಗ ನಿನಗೆ ಯಾಕೆ ಸಹಕರಿಸ್ತಾರೆ ಅಲ್ವಾ? ಶಿಕ್ಷಕರ ಹಾಗೂ ವಿದ್ಯಾರ್ಥಿಗಳ ಸಂಬಂಧ ಬಹಳ ಮುಖ್ಯ ಅಲ್ವಾ? ಆ ನಿಟ್ಟಿನಲ್ಲಿ ನೀವೇನು ಹೇಳ್ತೀರಿ?
3: ಶಿಕ್ಷಕರ ಬಗ್ಗೆ ಲೂಸ್ ಟಾಕ್ಗಳು ಇದು ಸರ್ವೇ ಸಾಮಾನ್ಯ ಆಗೋಗಿದೆ. ಸೊ ಯಾವಾಗ ಶಿಕ್ಷಕರ ಬಗ್ಗೆ ಕಾಮೆಂಟ್ ಮಾಡಕ್ಕೆ ಶುರು ಮಾಡ್ತಾರೆ ಮಕ್ಕಳು, ಆವಾಗ ನಿಜವಾಗ್ಲೂ ಓದೋ ವಿದ್ಯಾರ್ಥಿಗಳು ತಮ್ಮನ್ನು ತಾವು ದೂರ ಮಾಡ್ಕೊಂಬಿಡ್ಬೇಕು. ದೇ ಶುಡ್ ಡಿಸ್ಟೆನ್ಸ್ ದೆಮ್ ಸೆಲ್ಸ್ ಫ್ರಮ್ ಸಚ್ ಪೀಪಲ್. ಟೀಚರ್ಸ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದಾಗ ಗ್ರಹಿಕೆ ಅನ್ನೋದು ಎಫೆಕ್ಟ್ ಆಗುತ್ತೆ, ಯಾವ ಥರ ಅಬ್ಸಾರ್ಬ್ ಮಾಡ್ಕೋತೀವಿ ಅನ್ನೋದು ಎಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ಏನು, ಆ ಮಕ್ಕಳು ಈ ಥರ ಮಾಡ್ತಾ ಇದ್ದಾರೆ, ಟೀಚರ್ಸ್ ಬಗ್ಗೆ ಅವ್ರಿಗೆ ಗೌರವ ಇಲ್ಲ ಅನ್ನೋದು ಟೀಚರ್ಸ್ಗೆ ಮತ್ತು ಎಸ್ಟಾಬ್ಲಿಷ್ಮೆಂಟ್ ಏನಿದೆ ಅವ್ರಿಗೆ ತಿಳಿಸ್ಬೇಕಾಗತ್ತೆ. ಈ ಥರ ಲೂಸ್ ಟಾಕ್ಗಳು ಮಾಡ್ತಾರೆ ಕ್ಲಾಸ್ನಲ್ಲಿ, ಅದರಿಂದ ನಮಗೆ ಡಿಸ್ಟರ್ಬ್ ಆಗ್ತಾ ಇದೆ, ನಾವು ಓದೋಕ್ಕಾಗ್ತಾ ಇಲ್ಲ. ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಪ್ರತಿ ಒಂದು ಸ್ಟೂಡೆಂಟ್ಗೂ ಮನಸ್ಸಿನಲ್ಲಿ ಬರಬೇಕಾಗತ್ತೆ, ಇರಬೇಕು ಅದು. ಇಲ್ಲ ಅಂತಂದರೆ ಕ್ಲಾಸ್ ರೂಮ್ ಎನ್ವೈರನ್ಮೆಂಟ್ ಹಾಳಾಗುತ್ತೆ. ಆಮೇಲೆ ಟೀಚರ್ಸು ತುಂಬ ಪ್ರಿಪೇರ್ ಆಗಿಬಿಟ್ಟು ಬಂದಿರ್ತಾರೆ, ಅವ್ರ ಇಡೀ ಜೀವನದ ಅನುಭವನ ಆ ಒಂದು ಕ್ಲಾಸ್ನಲ್ಲಿ ಆ ಒಂದು ಪೀರಿಯಡ್ನಲ್ಲಿ ಕೊಡಬೇಕು ಮಕ್ಕಳಿಗೆ ಆ ಟಾಪಿಕ್ ಬಗ್ಗೆ ಅಂತ ಪ್ರಿಪೇರ್ ಹಾಕೊಂಡ್ಬಂದಿರ್ತಾರೆ. 40 ಮಿನಿಟ್ಸ್ ಒಂದು ಪಾಠ ಮಾಡಬೇಕು ಅಂದರೆ ಒಬ್ಬ ಟೀಚರು ಮಿನಿಮಮ್ 1.5 hours ಪ್ರಿಪರೇಷನ್ಗೆ ಕಳೆದಿರ್ತಾರೆ. ಅದಷ್ಟೂ ಮಕ್ಕಳಿಗೆ ಅಬ್ಸಾರ್ಬ್ ಆಗಬೇಕು ಅಂತಂದರೆ, ಪ್ರತಿಯೊಂದು ಮಗುಗೂ ಅದ್ರ ಬೆನಿಫಿಟ್ ಸಿಗಬೇಕು ಅಂತಂದರೆ ಕ್ಲಾಸ್ ರೂಮ್ ಎನ್ವೈರನ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಕ್ಲಾಸ್ ರೂಮ್ ಎನ್ವೈರನ್ಮೆಂಟ್ ಯಾವ್ದಾದ್ರು ಒಂದು ಮಗು ಲೂಸ್ ಟಾಕ್ ಮಾಡಿ ಹಾಳು ಮಾಡ್ತಾ ಇದೆ ಅಂತಂದರೆ ಅದನ್ನು ಎಸ್ಟಾಬ್ಲಿಷ್ಮೆಂಟ್ ಗಮನಕ್ಕೆ ತರಬೇಕಾಗತ್ತೆ.
2: ಅಂದರೆ ವಿದ್ಯಾರ್ಥಿಗಳು ಕೂಡ ಶಿಕ್ಷಕರಿಗೆ ಎಷ್ಟು ಸಹಕಾರ ಮಾಡಬೇಕು ಮಾಡಲೇಬೇಕಾಗತ್ತೆ, ಇಲ್ಲಾಂದರೆ ಒಳ್ಳೆ ಔಟ್ಪುಟ್ ಬರಲಿಕ್ಕೆ ಸಾಧ್ಯ ಆಗಲ್ಲ. ನೀವು ಹೇಳೋ ಪ್ರಕಾರ ಒಂದು ವಿದ್ಯಾರ್ಥಿಯಿಂದ ಇಡೀ ಏನು ಆ ಕ್ಲಾಸ್ ರೂಮ್ನ ಒಂದು ವಾತಾವರಣನೇ ಕೂಡ ಹಾಳಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಮೊದಲು ನೀವು ಶಿಕ್ಷಕರಿಗೆ ನಿಮ್ಮ ಗುರು ಹಿರಿಯರಿಗೆ ಗೌರವಗಳನ್ನು ಕಲ್ತ್ಕೊಳ್ಳಿ. ಇದು ಬೇಸಿಕ್ ಥಿಂಗ್, ಶಿಸ್ತಲ್ಲೇ ಬರುತ್ತೆ ಇದು ಅಲ್ವಾ? ಇದನ್ನು ನೀವು ಬೇಸಿಕ್ ಥಿಂಗ್ ನೀವು ಕಲ್ತ್ಕೊಂಡ್ರೆ ಒಳ್ಳೆಯ ವಿದ್ಯಾರ್ಥಿ ಆಗಂತೂ ಖಂಡಿತ ಹೊರಗೆ ಬರ್ತೀಯ ಅಲ್ವಾ? ಒಂದೊಂದು ವಿದ್ಯಾರ್ಥಿಗಳು ಒಳ್ಳೆ ಶಿಸ್ತನ ಅಳವಡಿಸ್ಕೊಂಡಿರ್ತಾರೆ, ಅಚ್ಚುಕಟ್ಟಾಗಿ 90-95% ತಗೊಳ್ಳಿಕ್ಕಾಗಿರಲ್ಲ, ಸಾಧಾರಣವಾಗಿ ಅವರು ಕೂಡ ಅಂಕವನ್ನು ತಗೊಂಡಿರ್ತಾರೆ, ಅವರು ಕೂಡ ಜೀವನದಲ್ಲಿ ಸಕ್ಸಸ್ ಖಂಡಿತ ಸಾಧಿಸ್ತಾರೆ ಅಲ್ವಾ?
3: ಖಂಡಿತವಾಗ್ಲೂ ಸರ್. ವಿದ್ಯಾರ್ಥಿ ಯಾವಾಗ ಶಿಕ್ಷಕರಿಗೆ ಅಗೌರವ ತೋರಿಸ್ತಾರೆ ಆವಾಗ ಅವ್ರ ಪರ್ಸನಾಲಿಟಿ ಹಾಳಾಗುತ್ತೆ. ಆ ಹಾಳಾಗಿರೋ ಪರ್ಸನಾಲಿಟಿ ಮುಂದೆ ಜೀವನದಲ್ಲಿ ಇನ್ಯಾವುದೋ ರೀತಿಯಲ್ಲಿ ಹೊರಗೆ ಬರುತ್ತೆ, ಸಕ್ಸಸ್ ಡೆಫಿನೆಟ್ಲಿ ಎಫೆಕ್ಟ್ ಆಗುತ್ತೆ ಟೀಚರ್ಸ್ಗೆ. ಅದಕ್ಕೆ ಗುರುಭ್ಯೋ ನಮಃ ಅಂತ ಅನ್ನೋದು, ಗುರುನ ದೇವಸ್ಥಾನದಲ್ಲಿ ಇಡೋದು ನಮ್ಮ ಭಾರತೀಯ ಸಂಸ್ಕೃತಿನೇ ಅದು. ಸೊ ಟೀಚರ್ಸ್ಗೆ ಮತ್ತು ಗುರುಗಳಿಗೆ ಯಾರು ಅಗೌರವ ತೋರಿಸಲ್ಲ ಅಥವಾ ತುಂಬ ಮರ್ಯಾದೆ ಕೊಡ್ತಾರೆ ಅವರು ಖಂಡಿತವಾಗ್ಲೂ ಅದು ಅವ್ರ ಮುಂದೆ ಜೀವನದಲ್ಲಿ ಯಾವುದೇ ಒಂದು ಒಳ್ಳೆ ಕಾರ್ಯ ಅಥವಾ ಏನಾದ್ರು ಒಂದು ಕೆಲಸ ಮಾಡೋಕ್ಕೆ ಹೋದಾಗ ಅವ್ರಿಗೆ ಅದು ಸಕ್ಸಸ್ ಆಗುತ್ತೆ. ಇಂಡೈರೆಕ್ಟ್ಲಿ ಅದು ಗುರು ಹಿರಿಯರ ಆಶೀರ್ವಾದ ಅಂತ ಕರೀತಾರೆ ಅದನ್ನು.
2: ಓಕೆ, ಹಾಗೆ ಕೂಡ ನಾವು ಟೈಮ್ ಮ್ಯಾನೇಜ್ಮೆಂಟ್ ಸಮಯ ಪರಿಪಾಲನೆ ವಿಚಾರವಾಗಿ ಕೂಡ ಮಾತಾಡಬೇಕಾಗುತ್ತೆ. ಯಾಕೆಂದರೆ ಅದು ಬಹಳ ಮುಖ್ಯ ವಿದ್ಯಾರ್ಥಿಗಳಿಗೆ. ಈಗ ಶಾಲೆಯಲ್ಲಿ ಪಾಠ ಮಾಡಿದ್ಮೇಲೆ ಅದನ್ನು ಬಂದು ಮನೇಲಿ ರಿವೈಸ್ ಮಾಡ್ಕೊಳ್ಳೋಂಥದ್ದು, ರಿವಿಷನ್ ಮಾಡೋವಂಥದ್ದು ಭಾಳ ಮುಖ್ಯ. ನಾನು ಅಲ್ಲಿ ಪಾಠ ಕೇಳಿದ್ದೀನಿ ಅಂತ ಸುಮ್ಮನೆ ಆಗಿಬಿಟ್ರೆ ಏನಾದರೂ ಒಳ್ಳೆಯ ಅಂಕ ತಗೊಳ್ಳಿಕ್ಕೆ ಸಾಧ್ಯನಾ?
3: ಖಂಡಿತ ಇಲ್ಲ ಸರ್, ಖಂಡಿತ ಇಲ್ಲ. ಸ್ಕೂಲಲ್ಲಿ ಎಷ್ಟು ವರ್ಕ್ ಆಗಿರುತ್ತೋ ಅದಕ್ಕಿಂತ ಡಬಲ್ ವರ್ಕ್ ಮನೆಯಲ್ಲ ಮಾಡಬೇಕಾಗತ್ತೆ. ಮೊದಲನೇದಾಗಿ ಸ್ಕೂಲ್ಗೆ ಒಂದು ಟೈಮ್ ಟೇಬಲ್ ಅನ್ನೋದಿರುತ್ತೆ. ಆ ಟೈಮ್ ಟೇಬಲ್ಲು ಅಕಾರ್ಡಿಂಗ್ ಟು ದ ಪೋರ್ಷನ್ಸ್ ಫಿಕ್ಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಫಸ್ಟ್ ಲ್ಯಾಂಗ್ವೇಜ್ಗೆ 6 ಪೀರಿಯಡ್ಸ್ ಕೊಟ್ಟಿರ್ತಾರೆ, ಥರ್ಡ್ ಲ್ಯಾಂಗ್ವೇಜ್ಗೆ 4 ಪೀರಿಯಡ್ಸ್ ಕೊಟ್ಟಿರ್ತಾರೆ. ಯಾಕೆ ಅಂತಂದರೆ ಅದು ಅಷ್ಟೇ ಪೋರ್ಷನ್ಸ್ ಇರುತ್ತೆ, ಅದು ಅಷ್ಟರಲ್ಲಿ ಕವರ್ ಆಗುತ್ತೆ ಅಂತ ಕೊಟ್ಟಿರ್ತಾರೆ. ಕೋರ್ ಸಬ್ಜೆಕ್ಟ್ಸ್ಗೆಲ್ಲ 6 ಪೀರಿಯಡ್ಸ್ ಕೊಟ್ಟಿರ್ತಾರೆ ವೀಕ್ಲಿ. ಸೊ ಆವತ್ತಿನ ದಿವಸದ ಪಾಠ ಅವತ್ತು ಮನೆಗೆ ಹೋದ ಮೇಲೆ ಮಗು ಓದಬೇಕು, ಕಲಿಬೇಕು. ಆಮೇಲೆ ಪ್ರತಿಯೊಂದು ದಿವಸನೂ ಆವತ್ತಿನ ಪಾಠ ಅವತ್ತು ಕಲ್ತ್ಕೊಂಡು 2 ದಿವಸಕ್ಕೊಂದ್ಸತಿ ಏನು ಕಲ್ತಿದೆ ಆ ಮಗು ಅದನ್ನು ರಿವೈಸ್ ಮಾಡಬೇಕು.
2: 2 ದಿನಕ್ಕೊಂದ್ಸತಿ,
3: ಎವ್ರಿ 2 ಡೇಸ್.
2: ಓಕೆ,
3: ಆಮೇಲೆ ವೀಕ್ಲಿ ಒನ್ಸ್ ಸಂಡೇಸ್ ಇಟ್ಕೊಂಡ್ಬಿಡಿ ಅದನ್ನು. ಸಂಡೇ ಸಾಮಾನ್ಯವಾಗಿ ಮಕ್ಕಳು ಏನು ಮಾಡ್ತಾರೆ, ನನಗೆ ರಿಲ್ಯಾಕ್ಸ್ ಆಗಬೇಕು ಅಂತನ್ಬಿಟ್ಟು ಇಡೀ ದಿನ ಕಾಲಹರಣ ಮಾಡಿಬಿಡ್ತಾರೆ. ಯಾವ್ಯಾವುದೋ ಬೇಡದೇ ಇರೋ ಆ್ಯಕ್ಟಿವಿಟೀಸ್ಗೆಲ್ಲ ಹೊರಟೋಗ್ತಾರೆ. ಸಂಡೇಸ್ನ ಮಕ್ಕಳನ್ನ ಎಂಗೇಜ್ ಮಾಡಿಡಬೇಕು ಅಂತನ್ಬಿಟ್ಟು ಯಾವ್ಯಾವುದೋ ಕೋರ್ಸ್ಗಳಿಗೆ ಬೇರೆ ಪೇರೆಂಟ್ಸ್ ಸೇರಿಸ್ಬಿಟ್ಟಿರ್ತಾರೆ. ಅದು ಎಲ್ಲಿ ಬೇಕಾದ್ರೂ ಸೇರಿಸಿ, ಆದರೆ ಭಾನುವಾರ ಇಡೀ ವಾರ ಮಗು ಏನು ಕಲ್ತಿದೆ ಅದನ್ನು ಅದು ಒಂದ್ಸರ್ತಿ ರಿವೈಸ್ ಮಾಡಬೇಕು. ಎಫೆಕ್ಟಿವ್ಲಿ ಒಂದು ವಾರದಲ್ಲಿ ಏನಾಗಿದೆ ಪಾಠ ಅದು 2 ರಿವೈಸ್ ಆಗಿರುತ್ತೆ, 2 ಕಲ್ತಿರುತ್ತೆ. ಮತ್ತೆ ನೆಕ್ಸ್ಟ್ ಪೀರಿಯಡ್ನಲ್ಲಿ ಟೀಚರ್ ಏನ್ ಮಾಡ್ತಾರೆ ಅಂತ ಟೀಚರ್ ಪ್ರೀವಿಯಸ್ ಡೇನೆ ಹೇಳಿರ್ತಾರೆ, ನಾಳೆ ನಾನು ಇಂಥ ಟಾಪಿಕ್ ಕವರ್ ಮಾಡ್ತೀನಿ ಕಣ್ರು ಓದ್ಕೊಂಡು ಬಂದ್ರು ಅಂತ ಹೇಳಿರ್ತಾರೆ. ಓದಿರಬೇಕು, ಓದಿದ್ರೆ ಟೀಚರ್ ಪಾಠ ಮಾಡಿದಾಗ ಕ್ಲೀನಾಗಿ ಮಂದಟ್ಟಾಗತ್ತೆ, ಮನಸ್ಸಿಗೆ ಡೌಟ್ಸ್ ಬರುತ್ತೆ, ಡೌಟ್ಸ್ನ ಕ್ಲಾಸ್ನಲ್ಲಿ ಕ್ಲಾರಿಫೈ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಅದು ಪಾಠ ಇನ್ಎಫೆಕ್ಟಿವ್ ಆಗೋಗುತ್ತೆ.
2: ಅಂದರೆ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಸೂಚನೆ ಏನಂತ ಹೇಳಿದ್ರೆ, ನಾವು ಏನು ಪಾಠ ಮಾಡ್ತೀರಿ ಅದ್ರ ಬಗ್ಗೆ ಹಿಂದಿನೇ ಓದ್ಕೊಂಡು ಬಂದಿದ್ರೆ ಇನ್ನೂ ಸುಲಭ ಆಗುತ್ತೆ, ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿಕ್ಕೂ ಅನುಕೂಲ ಆಗುತ್ತೆ. ನಿನಗೆ ಒಂದ್ಸಲ ಗೊತ್ತಾಗಿದ್ರೆ ತಾನೇ ಡೌಟ್ಸ್ಗಳು ಕ್ಲಿಯರ್ ಆಗುವಂಥದ್ದು. ಪಾಠ ಮಾಡಿದ್ಮೇಲೆ ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ,
3: ಉದಾಹರಣೆಗೆ ಹಿಂದಿನ ದಿವಸ ಮಗು ಏನೋ ಓದ್ಕೊಂಡಿದೆ, ಅದೇ ಟಾಪಿಕ್ನ ಟೀಚರ್ ಮಾಡ್ತಾ ಇದ್ದಾರೆ, ಓದಿದಾಗ ನಂಗೆ ಅರ್ಥ ಆಗಿಲ್ಲ ಈ ಟಾಪಿಕ್ನ ಹಿಂಗೆ ಮಾಡ್ತಾ ಇದ್ದಾರೆ, ಓ ಇವಾಗ ಅರ್ಥ ಆಯಿತು ನೋಡಿದ್ಯಾ ಸರಿ ಹೋಯ್ತು. ಆ ಸೆಲ್ಫ್ ಎಸ್ಟೀಮ್ ಮತ್ತೆ ಸೆಲ್ಫ್ ಕಾನ್ಫಿಡೆನ್ಸ್ ಎಲ್ಲ ಇಂಪ್ರೂವ್ ಆಗತ್ತೆ ಮಗುಗೆ. ಓದೋದ್ರ ಬಗ್ಗೆ ಇದ್ದಿದ್ದು ಜಾಸ್ತಿ ಆ ಮಗುಗೆ ಆಸಕ್ತಿ ಹುಟ್ಟುತ್ತೆ. ಇದನ್ನೆಲ್ಲ ಪೇರೆಂಟ್ಸ್ ಮನೆಯಲ್ಲಿ ನೋಡ್ಕೋತಾ ಇರಬೇಕು. ಓದ್ತಾ ಇದೆಯಾ, ಟೈಮ್ ಟೇಬಲ್ ಏನು, ಬುಕ್ಸ್ ಸೆಟ್ ಮಾಡ್ಕೊಂಡಿದ್ಯಾ, ಟೈಮ್ ಟೇಬಲ್ ಸೆಟ್ ಮಾಡ್ಕೊಂಡಿದ್ಯಾ, ಮಗು ಬ್ಯಾಗ್ನಲ್ಲಿ ಎಲ್ಲ ಇಟ್ಕೊಂಡಿದ್ಯಾ ಅನ್ನೋ ಹಿಂದಿನ ದಿವಸ ರಾತ್ರಿ ಮಲಗಕ್ಕೆ ಮುಂಚೆ ಅದೆಲ್ಲ ಇನ್ಶೂರ್ ಮಾಡಿ ನಾಳೆ ಬೆಳಗ್ಗೆ 5 ಹೇಳಬೇಕು ಕಂದ ಅಂತ ಹೇಳಿ ದೀಪಗಳು ಆರಿಸಿ ಮಲಗಿಸ್ಬೇಕು.
2: ಅಂದ್ರೆ ಈಗ ಶಾಲೆ ಟೈಮ್ ಟೇಬಲ್ ಇರುತ್ತೆ, ಈಗ ಮನೇಲೂ ಕೂಡ ಒಂದು ಟೈಮ್ ಟೇಬಲ್ ಹಾಕೊಂಡು ಓದೋದು ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ 6 ಸಬ್ಜೆಕ್ಟ್ಸ್ ಇರುತ್ತೆ, 6 ಸಬ್ಜೆಕ್ಟ್ ಕೂಡ ನಮಗೆ ಎಷ್ಟೆಷ್ಟು ಅವರನ್ನು ನಾವು ಎತ್ತಿಟ್ಟರೆ ಅನುಕೂಲ ಆಗುತ್ತೆ. ಯಾಕೆಂತಂದರೆ ವಿದ್ಯಾರ್ಥಿಗಳಿಗೆ ಈಗ ಶಾಲೆಯಿಂದ ಬಂದ ಮೇಲೂ ಕೂಡ ಸ್ವಲ್ಪ ರೆಸ್ಟ್ ಮಾಡಲಿಕ್ಕೆ ಅನುಕೂಲ ಬೇಕಾಗುತ್ತೆ. ಅದ ನಂತರ ಹೋಮ್ವರ್ಕ್ಸ್ ಇರುತ್ತೆ, ಅದ ನಂತರ ಪ್ರಾಜೆಕ್ಟ್ ಇದ್ರೂ ಪ್ರಾಜೆಕ್ಟ್ಸ್ ಇರ್ತವೆ, ಇನ್ನು ಸಮಯದ ಅಭಾವ ಅವ್ರಿಗೆ ಹೆಚ್ಚು ಕಾಡ್ತದೆ.
3: ಪ್ರಾಜೆಕ್ಟ್ಗಳು ಹೋಮ್ವರ್ಕ್ಗಳು ಹೇಗೆ ಡಿಸೈನ್ ಆಗಿರುತ್ತೆ ಅಂತಂದರೆ, ಅಕಾರ್ಡಿಂಗ್ ಟು ಟೆಕ್ನಿಕಲಿ ಸ್ಪೀಕಿಂಗ್ ಹೇಗೆ ಡಿಸೈನ್ ಆಗಿರುತ್ತೆ ಅಂತಂದರೆ, ಅದು ಕಲಿಕೆಯನ್ನು ಇಂಪ್ರೂವ್ ಮಾಡೋದಕ್ಕೋಸ್ಕರನೇ ಇರುತ್ತೆ. ಮಕ್ಕಳು ಏನು ಮಾಡ್ತಾರೆ, ಹೋಮ್ವರ್ಕ್ ಬರೆದ್ಬಿಟ್ಟು ಆಮೇಲೆ ನಾನು ಓದ್ತೀನಿ

0: ಅಂತ ಹೋಗ್ತಾರೆ. ಕಲ್ತ್ಕೊಂಡು ನೋಡ್ಕೊಳ್ದೆ ಬರೀಲಿ ಹೋಮ್ವರ್ಕ್, ಆವಾಗ ಇನ್ನೂ ಚೆನ್ನಾಗಿ ತಲೆಗೆ ಮನದಟ್ಟತ್ತೆ ಅಲ್ವಾ, ಮನಸ್ಸಿನಲ್ಲಿ ಬಿಗಿಯಾಗಿ ಕೂತ್ಕೊಳ್ಳುತ್ತೆ ಕಾನ್ಸೆಪ್ಟ್. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸತಿ ಕಲ್ತ್ಕೊಳ್ಳಿ. ಆ ಕಲ್ತ್ಕೊಳ್ಳೋದನ್ನ ಅವರು ಪಕ್ಕಕ್ಕೆ ಇಟ್ಬಿಟ್ಟು ಬರೀ ಹೋಮ್ವರ್ಕ್ ಫಿನಿಶ್ ಮಾಡ್ಬಿಟ್ಟು ಆಮೇಲೆ ನೆಕ್ಸ್ಟ್ ಇನ್ನೊಂದ್ಸತಿ ಓದ್ತೀನಿ ಅಂತ ಅದ್ರಲ್ಲಿ ಟೈಮ್ ವೇಸ್ಟ್ ಮಾಡ್ಕೋತಾರೆ. ನೋಡಿ, ಶಾಲೆಯಿಂದ ಮಗು ಮನೆಗೆ ಬಂದ ಮೇಲೆ ಪೋಷಕರು ಮನೇಲಿ ಇರ್ಬೇಕಾಗತ್ತೆ. ಯಾವ ಪೋಷಕರು ಮನೇಲಿ ಇಲ್ಲ ಅಂತಂದ್ರೆ ಮಗುಗೆ ಸೆನ್ಸ್ ಆಫ್ ಡೈರೆಕ್ಷನ್ ಇರೋದಿಲ್ಲ. ಎಲ್ಲೇ ಹೋಗ್ಲಿ ಪೇರೆಂಟ್ಸು ಏನೇ ಮಾಡ್ಕೊಳ್ಳಿ, ಮಗು ಶಾಲೆಯಿಂದ ಬರೋ ಅಷ್ಟೊತ್ತಿಗೆ ಮನೇಲಿದ್ರೆ ಅದಕ್ಕೆ ಒಂದು
1: ಸೆಕ್ಯೂರ್ ಫೀಲ್ ಆಗುತ್ತೆ,
0: ಸೆಕ್ಯೂರ್ ಫೀಲ್ ಆಗುತ್ತೆ. ಆಮೇಲೆ ಒಂದು ಅರ್ಧ ಮುಕ್ಕಾಲು ಗಂಟೆ ಅಥವಾ 1 ಅವರು ಏನಾದ್ರು ಒಂದು ಆಟನೋ ಅಥವಾ ಹಾಲು ಕುಡ್ಕೊಂಡು, ಹಾಲು ಕುಡಿಯೋದು ಬಹಳ ಇಂಪಾರ್ಟೆಂಟು, ಡ್ರಿಂಕಿಂಗ್ ಮಿಲ್ಕ್ ಇಸ್ ವೆರಿ ಇಂಪಾರ್ಟೆಂಟ್ ಆಫ್ಟರ್ ಸ್ಕೂಲ್. ಸೊ ಅದು ಆ ಟೈಮ್ನಲ್ಲಿ ಸಂಜೆ ಹೊತ್ತಿನಲ್ಲಿ 1 hour 45 minutes ಮಗು ರಿಲ್ಯಾಕ್ಸೇಷನ್ಗೆ ಆಟನಾರು ಆಡ್ಬೋದು ಅಥವಾ ಫೋನ್ ಮಾತ್ರ ಕೊಡಬೇಡಿ ದಯವಿಟ್ಟು. ಅಮ್ಮ ಸ್ಮಾರ್ಟ್ ಫೋನ್ ಕೊಟ್ಟರೆ ಅದು ಇನ್ನೆಲ್ಲೋ ಹೊರಟೋಗುತ್ತೆ.
1: ಟಿವಿ ಯಾಕೆ ನೋಡ್ತಾರೆ?
0: ಟಿವಿ ಅದೆಲ್ಲ ಬೇಡ, ಆಡಿಯೋ ವಿಜುವಲ್ ಏಡ್ಸ್ ಏನು ಬೇಡ. ಇಲ್ಲ ಆಟ ಆಡು, ಇಲ್ಲ ಏನಾದ್ರು ಓದು, ಇಲ್ಲ ಮಾತಾಡು. ಶಾಲೆಯಲ್ಲಿ ಏನೇನು ನಡೀತು ಅನ್ನೋದೇ ಒಂದು ಡಿಸ್ಕಷನ್ ಮಾಡಿದ್ರೆ ಪೇರೆಂಟ್ಸ್ ಹತ್ರ, ಪೇರೆಂಟ್ಸ್ಗೂ ಗೊತ್ತಾಗತ್ತೆ ನನ್ನ ಮಗು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂತ. ಆಮೇಲೆ ಆ ಮಗುಗೂ ಒಂದು ರಿಲ್ಯಾಕ್ಸೇಷನ್ ಆಗತ್ತೆ. ಸೊ ಅದಾದ್ಮೇಲೆ ಮಗು ಓದಕ್ಕೆ ಶುರು ಮಾಡಬೇಕು. ಸಾಮಾನ್ಯವಾಗಿ ಇದನ್ನೆಲ್ಲ ಅವಾಯ್ಡ್ ಮಾಡಿಬಿಟ್ಟು ಪೇರೆಂಟ್ಸ್ ಏನು ಮಾಡ್ತಾರೆ, ಟ್ಯೂಷನ್ಗೆ ಹಾಕ್ಬಿಡ್ತಾರೆ. ಟ್ಯೂಷನಲ್ಲೂ ದೊಂಬೆ, ಸ್ಕೂಲಲ್ಲೂ ದೊಂಬೆ, ಮಗು ಏನು ಕಲಿಯತ್ತೆ? ಸೊ ಟ್ಯೂಷನಲ್ಲಿ ಪರ್ಸನಲ್ ಅಟೆನ್ಷನ್ ಕೊಡೋರು ಇರ್ತಾರೆ, ಬೇಕಾದಷ್ಟು ಜನ ನಾನು ನೋಡಿದ್ದೀನಿ ಪರ್ಸನಲ್ಲಾಗಿ ಕೂತ್ಕೊಂಡು ಓದಿಸ್ತಾರೆ. ಬಟ್ ಸಾಮಾನ್ಯವಾಗಿ ನಾನು ಅಬ್ಸರ್ವೇಷನ್ ಏನು ಅಂತಂದರೆ, ಪೇರೆಂಟ್ಸು ಏನು ನಡೀತು ಅಂತ ವಿಚಾರಿಸ್ಕೊಂಡು ಒಂದು ಸ್ವಲ್ಪ ಟೈಮ್ ರಿಲ್ಯಾಕ್ಸ್ ಮಾಡಿದ್ರೆ ಮಗು ಜೊತೇಲಿ, ಮಗುಗೆ ಓದಬೇಕು ಅನ್ನೋ ಒಂದು ಮನದಟ್ಟಾಗತ್ತೆ. ಅದು ತಕ್ಷಣ 1 hour 45 minutes ಹೋಮ್ವರ್ಕ್ ಶುರು. ಹೋಮ್ವರ್ಕ್ ಸಾಮಾನ್ಯವಾಗಿ 2 hoursಲ್ಲಿ ಕಂಪ್ಲೀಟ್ ಆಗೋಗತ್ತೆ. ಆವತ್ತಿಂದ ಆವತ್ತಿನ ಕಲಿಕೆ 1-2 hours, 4 hours, 4 ಗಂಟೆ ಕಾಲ ಸಂಜೆ ಹೊತ್ತು ಮಕ್ಕಳು ಓದಬೇಕು ಹೈಸ್ಕೂಲ್ ಲೆವೆಲಲ್ಲಿ. ನೆಕ್ಸ್ಟ್ 10th standard ಹೋದ್ಮೇಲೆ ಅದು ಬೇರೆನೇ,
1: ಸ್ವಲ್ಪ ಜಾಸ್ತಿ ಓದಬೇಕು,
0: ಸ್ವಲ್ಪ ಜಾಸ್ತಿ 5-6 hours ಆಗತ್ತೆ ಅದು. ಸಂಡೇಸು ಸ್ಯಾಟರ್ಡೇಸು ಎಲ್ಲ ಸೇರಿ ಅಷ್ಟು ಆವರೇಜ್ ಔಟ್ ಆಗೋಗತ್ತೆ ಅಷ್ಟೇ.
1: ಯಾಕೆ ಅಂತ ನಿಮ್ಗೆ ರೆಸ್ಟ್ ಇರೋದಿಲ್ಲ, 10th ಬರ್ತಾ ಇದ್ದಂಗೆ.
0: ಅದು ಜೀವನಕ್ಕೆ ರೆಡಿ ಮಾಡ್ಕೋಬೇಕಾಗಂತ ಏನ್ ಕಲ್ತಿದೀವಿ ಅದಷ್ಟೂ ಅದು ಇಡೀ ಲೈಫ್ಗೆ ಹೆಲ್ಪ್ ಆಗತ್ತೆ.
1: ಅಲ್ಲ, ಮನೇಲೂ ಕೂಡ ರೆಸ್ಟ್ರಿಕ್ಷನ್ ಶುರು ಆಗ್ಬಿಡುತ್ತೆ, ನೀನು 10th ಅದು ಮಾಡಬೇಡ, ಇದು ಮಾಡಬೇಡ, ಕೂತು ಓದು, ಸ್ವಲ್ಪ ಸ್ಟ್ರೆಸ್ ಆಗ್ಬಿಡೋದಿಲ್ಲ ಮಕ್ಕಳಿಗೆ? ಶಾಲೆಯಲ್ಲೂ ಕೂಡ ಓದಿಸಿ ಸುಸ್ತು ಮಾಡಿರ್ತಾರೆ.
0: ಇಲ್ಲ, ಶಾಲೆಯಲ್ಲಿ ಶಾಲೆ ಟೈಮ್ ಟೇಬಲ್ಗಳು ಯಾವ ಥರ ಡಿಸೈನ್ ಆಗಿರುತ್ತೆ ಅಂದರೆ, ಮಕ್ಕಳಿಗೆ ರಿಲ್ಯಾಕ್ಸೇಷನ್ ಆ್ಯಂಡ್ ಸ್ಟಡೀಸ್ ಎರಡೂ ಒಟ್ಟಿಗೆ ಬ್ಯಾಲೆನ್ಸ್ ಆಗೋ ಹಾಗೆ ಟೈಮ್ ಟೇಬಲ್ಗಳ ಎಲ್ಲ ಶಾಲೆಗಳಲ್ಲೂ ಇದಾಗಿರುತ್ತೆ. ಯಾಕೆ 2 period ಸ್ಟಡೀಸ್, ಹಾರ್ಡ್ ಕೋರ್ ಸಬ್ಜೆಕ್ಟ್, ಮತ್ತು ಒಂದು ರಿಲ್ಯಾಕ್ಸೇಷನ್ಗೆ ಒಂದು ಲ್ಯಾಂಗ್ವೇಜ್ ಇರುತ್ತೆ. ಮೈಂಡ್ ಆವಾಗ ಅಲ್ಲೇ ರಿಲ್ಯಾಕ್ಸ್ ಆಗೋಗುತ್ತೆ, ಲ್ಯಾಂಗ್ವೇಜ್ ಬಂದಾಗ ಎಂಜಾಯ್ ಮಾಡ್ಕೊಂಡು ಪಾಠ ಕೇಳ್ತವೆ. ಸೋಷಿಯಲ್ ಸೈನ್ಸು ಹಿಸ್ಟ್ರಿ ಇರುತ್ತೆ, ಅದನ್ನು ಕತೆ ಕೇಳ್ದಂಗೆ ಹೇಳುತ್ತವೆ ಮಕ್ಕಳು, ಕತೆ ಹೇಳ್ದಂಗೆ ಹೇಳುತ್ತೆ. ಅದು ಇಡೀ ಸಿಲೆಬಸ್ಸೇ ಆಗಿದೆ ಸರ್, ಇಡೀ ಸ್ಟೇಟ್ ಸಿಲೆಬಸ್ಸೇ ಆಗಿದೆ. ಕತೆ ಥರನೇ ರೂಪದಲ್ಲಿ ಹೇಳಿದ್ರೆ ಮಕ್ಕಳು ರಿಲ್ಯಾಕ್ಸ್ ಆಗುತ್ತೆ, ಮತ್ತು ಹಾರ್ಡ್ ಕೋರ್ ಸಬ್ಜೆಕ್ಟ್ಸ್ ಬರುತ್ತೆ. ಸೊ ಬೆಳಗ್ಗೆ ಹೊತ್ತು ಸಾಮಾನ್ಯವಾಗಿ ಮೈಂಡ್ ಫ್ರೆಶ್ ಆಗಿರುವಾಗ ಕೋರ್ ಸಬ್ಜೆಕ್ಟ್ಸ್ ಇರುತ್ತೆ, ಆಮೇಲೆ ನಿಧಾನವಾಗಿ ಅದು ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ. PT ಇರುತ್ತೆ, ಲೈಬ್ರರಿ ಇರುತ್ತೆ. ಸೊ ಅದು ಶಾಲೆಯಲ್ಲಿ ಮಕ್ಕಳಿಗೆ ಸ್ಟ್ರೈನ್ ಆಗುತ್ತೆ ಅನ್ನೋದು ಕಾನ್ಸೆಪ್ಟು, ಅದು ನನ್ನ ಪ್ರಕಾರ ಅದು ತಪ್ಪು. ಮನೆಗೆ ಹೋದ್ಮೇಲೆ ರಿಲ್ಯಾಕ್ಸೇಷನ್ ಬೇಕು ಅಂತ 5 hours ಎಳೆದ್ಬಿಡತ್ವೆ ಮಕ್ಕಳು, ಆವತ್ತಿನ ದಿವಸ ಸಂಜೆ ಏನೂ ಓದಲ್ಲ. ಮೋಸ್ಟ್ ಆಫ್ ದ ಟೈಮ್ ಮಕ್ಳು ರಿಲ್ಯಾಕ್ಸೇಷನ್ಗೋಸ್ಕರ ಫೋನ್ ತಗೋತಾರೆ, TV ನೋಡ್ತಾರೆ. ಅದೇನಾಗತ್ತೆ, ಮೈಂಡು ಡೈವರ್ಟ್ ಆಗೋಗತ್ತೆ, ಮೈಂಡಲ್ಲಿ ಲೇಸಿನೆಸ್ ಬಂದ್ಬಿಡತ್ತೆ, ಮನಸ್ಸು ಒಂಚೂರು ರಿಲ್ಯಾಕ್ಸ್ ಆಗೋ ಒಂದು ಸ್ಥಿತಿಗೆ ಹೊರಟೋಗ್ಬಿಟ್ರೆ ಮತ್ತೆ ಹಿಡ್ಕೊಂಡು ಓದಿಸೋದು ಕಷ್ಟ ಆಗತ್ತೆ. ಕಾನ್ಸಂಟ್ರೇಟ್ ಮಾಡೋದಕ್ಕೆ 1 hour ಬೇಕಾಗತ್ತೆ. ಸೊ ಇದೆಲ್ಲ ಬೇಕಾದಷ್ಟು ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕಾಗತ್ತೆ. ಶಾಲೆಯಲ್ಲಿ ಸ್ಟ್ರೈನ್ ಆಯಿತು, ಸುಸ್ತಾಯಿತು, ಅದೆಲ್ಲ ಪೇರೆಂಟ್ಸು ಒಂದು ಸ್ವಲ್ಪ ಅದನ್ನು ಎನ್ಕರೇಜ್ ಮಾಡಬಾರ್ದು.
1: ಈಗ ಪೇರೆಂಟ್ಸ್ ಬಗ್ಗೆ ಮಾತಾಡ್ತಾ ನೀವು ಆಗಲೇ ಕೂಡ ಹೇಳಿದ್ರಿ, ಮಗು ಶಾಲೆಯಿಂದ ಮನೆಗೆ ಬಂದಮೇಲೆ ಸೆಕ್ಯೂರ್ ಫೀಲ್ ಆಗಬೇಕು, ಶಾಲೆಯಲ್ಲಿ ಏನಾಯಿತು, ಆ ದಿನದಲ್ಲಿ ಏನಾಯಿತು ಅಂತ ನಿಜವಾಗಿ ಹೇಳಬೇಕು ತಂದೆ ತಾಯಿಗೆ, ಅಲ್ವಾ? ಈಗಿನ ಮಕ್ಕಳು ಅದನ್ನು ಹೈಡ್ ಮಾಡುವಂಥದ್ದು.
0: ಪೇರೆಂಟ್ಸು ಮನಸ್ಸಿನಲ್ಲಿ ಒಂದು ಅರ್ಥ ಮಾಡ್ಕೊಂಡ್ಬಿಡ್ಬೇಕು, ನನ್ನ ಮಗು ಹೇಳ್ತಾ ಇರೋದು ಅದಕ್ಕೆ ಅನುಕೂಲವಾಗೋ ಹಾಗೇನೆ ಹೇಳ್ತಾ ಇದೆ, ಸತ್ಯ ಬೇರೆನೂ ಇರಬಹುದು ಅನ್ನೋದನ್ನ ಪೇರೆಂಟ್ಸು ಮನಸ್ಸಿನಲ್ಲಿ ಅರ್ಥ ಮಾಡ್ಕೋಬೇಕು, ಇರಬೇಕು ಅವ್ರ ಮನಸ್ಸಿನಲ್ಲಿ ಇರಬೇಕು ಯಾವಾಗ್ಲೂ. ಆಮೇಲೆ ಅದನ್ನ ನೀನ್ ಸುಳ್ಳು ಹೇಳ್ತಾ ಇದೆ ಅದು ಇದು ಅಂತ ಡೈರೆಕ್ಟ್ ಆಗಿ ಹ್ಯಾಂಡಲ್ ಮಾಡಕ್ ಆಗಲ್ಲ, ಯಾಕಂದ್ರೆ ಮಗು ತಂದೆ ತಾಯಿ ಹತ್ರ ನಾನ್ ಒಳ್ಳೆಯವನು ಅನ್ನೋದ ತರಾನೇ ಪ್ರೊಜೆಕ್ಟ್ ಮಾಡ್ಕೊಳ್ಳುತ್ತೆ. ಬಟ್ ಅದ್ ಮಾಡಿರೋ ತಪ್ಪನ್ನ ಅದು ಅರ್ಥ ಮಾಡಿಸೋ ರೀತಿಗಳೇ ಬೇರೆ ಇರುತ್ತೆ. ನಿಮ್ ಮಗು ಹುಟ್ಟದಾಗಿಂದ್ಲೂ ನಿಮ್ ಮನೇಲಿ ಇರುತ್ತೆ, ನಿಮ್ ಕೈಯಲ್ಲಿರುತ್ತೆ, ಅದನ್ನ ಹೇಗೆ ಅರ್ಥ ಮಾಡಿಸ್ಬಹುದು ಅಂತ ನೀವ್ ಯೋಚನೆ ಮಾಡ್ಬೇಕು. ಪೇರೆಂಟ್ಸ್ ಈಗಿನ ಕಾಲದಲ್ಲಿ ಅಷ್ಟು ಮಟ್ಟಕ್ಕೆ ಟೈಮ್ ಕೊಡೋಕೆ ಅವ್ರಿಗೆ ಇಷ್ಟ ಇರಲ್ಲ, ಅವ್ರು ಡೈರೆಕ್ಟ್ ಆಗಿ ಟೀಚರ್ಸ್ ಹತ್ರನೇ ಬಂದು ನನ್ನ ಮಗು ತಪ್ಪು ಮಾಡಿಲ್ಲ ಆದ್ರೂ ಅದಕ್ಕೆ ಶಿಕ್ಷೆ ಆಯಿತು ಅಂತಲೇ ಬರ್ತಾರೆ. ಬಟ್ ತಪ್ಪೇನು ನನ್ನ ಮಗುದು ಅಂತ ಕೇಳೋ ಪೇರೆಂಟ್ಸು ಸಾಮಾನ್ಯವಾಗಿ ತುಂಬಾ ಕಮ್ಮಿ. ಅಂತ ಪೇರೆಂಟ್ಸು ಸಾಮಾನ್ಯವಾಗಿ ಮಕ್ಕಳು ಮುಂದೆ ಬಂದ್ಬಿಟ್ಟಿರ್ತಾರೆ ಜೀವನದಲ್ಲಿ, ನಿಜವಾಗ್ಲೂ ಮುಂದೆ ಬರ್ತಾರೆ.
1: ಓಕೆ, ಅಂದ್ರೆ ನಿಮ್ಮ ಮಕ್ಕಳ ತಪ್ಪುಗಳ

0: ಹೈಡ್ ಮಾಡಬೇಡಿ, ಮಕ್ಕಳು ಕೂಡ ಏನನ್ನು ಹೈಡ್ ಮಾಡಬೇಡಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪೇರೆಂಟ್ಸಿಗೆ ಸಹಕರಿಸಿ ನಿಜ ಹೇಳಿ. ಯಾಕೆಂದ್ರೆ ಇವತ್ತು ನಿಜ ಹೇಳಿದ್ರೆ ಮುಂದೆ ಆಗುವಂತಹ ದೊಡ್ಡ ತಪ್ಪುಗಳನ್ನು ತಡೆಗಟ್ಟಬಹುದು.
1: ಪರ್ಸನಾಲಿಟಿ ಡಿಸಾರ್ಡರ್ಸ್ಗೆ ತಿರುಗಿಬಿಡುತ್ತೆ
0: ಖಂಡಿತವಾಗ್ಲು. ಇವತ್ತಿಂದನೇ ನೀವು ಸುಳ್ಳು ಹೇಳ್ಕೊಂಡು ಬಂದ್ರೆ
1: ಒಂದು ಸುಳ್ಳನ್ನ ಮುಚ್ಚಕ್ಕೆ ಇನ್ನೊಂದು ಸುಳ್ಳು ಹೇಳ್ಬೇಕಾಗತ್ತೆ, ಆ ವ್ಯಕ್ತಿತ್ವ ಹೊರಟೋಗತ್ತೆ, ಇನ್ನೊಸೆನ್ಸ್ ಹೊರಟೋಗತ್ತೆ. ಸೊ ಪೇರೆಂಟ್ಸು ಅದಷ್ಟು ಮನಸ್ಸಿನಲ್ಲಿ ಇಟ್ಕೊಂಡು ಸೂಕ್ಷ್ಮಗಳನ್ನ ಗಮನಿಸಿ ಚೆನ್ನಾಗಿ ಮಕ್ಕಳನ್ನ ಹ್ಯಾಂಡಲ್ ಮಾಡಬೇಕು.
0: ಅಂದ್ರೆ ನಾವು ಮಾತಾಡ್ತಾ ಇದ್ದೀವಿ ಶಾಲಾ ನಡವಳಿಕೆ, ಶಿಸ್ತು, ಸಮಯ ಪರಿಪಾಲನೆ ಸಂಬಂಧಪಟ್ಟಂಗೆ ಹೇಗೆ ಶಿಕ್ಷಕರು ವಿದ್ಯಾರ್ಥಿಗಳ ಸಂಬಂಧ ಇರಬೇಕು. ನಾವು ಎಷ್ಟು ಓದಿದ್ರು ಎಷ್ಟು ಕಲಿತರೂ ಕೂಡ ಇನ್ನು ಕಲಿಕೆ ಅನ್ನುವಂಥದ್ದು ನಿರಂತರ ಅದು ಕೂಡ ಸಾಧ್ಯ ಮಾಡ್ಲಿಕ್ಕೆ ಆಗುತ್ತೆ.
1: ಹೈ ಲೆವೆಲ್ ಪೋಸ್ಟ್ ಅಲ್ಲಿ ಇದ್ರೂ ಅವತ್ತಿನ ದಿವಸ ಅವನು ಏನು ಕಲ್ತ್ಕೊಂಡ ಅಥವಾ ಅವ್ರು ಏನು ಕಲ್ತ್ಕೊಂಡ್ರು ಅನ್ನೋದ್ರ ಬಗ್ಗೆ ಅವರು ರಾತ್ರಿ ಮಲಗಕ್ಕಿಂತ ಮುಂಚೆ ಒಂದ್ಸರ್ತಿ ಥಿಂಕ್ ಮಾಡೇ ಮಾಡ್ತಾರೆ.
0: ಹೌದು, ಓಕೆ. ಈಗ ಕಾರ್ಯಕ್ರಮದ ಕೊನೆ ಹಂತ ಬಂದ್ಬಿಟ್ಟಿದೆ ಮೇಡಮ್. ಕೆಲವೊಂದು ವಿಚಾರಗಳನ್ನು ನಮ್ಮ ವಿದ್ಯಾರ್ಥಿಗಳ ಗಮನಕ್ಕೆ ತಂದಿದ್ದೀವಿ ಹಾಗೂ ಪೋಷಕರ ಗಮನಕ್ಕೆ ತಂದಿದ್ದೀವಿ ಅಂತ ಭಾವಿಸ್ತಾ, ಕೊನೆಯದಾಗಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಹಾಗೆ ನಮ್ಮ ಶಿಕ್ಷಕರನ್ನು ಗಮನದಲ್ಲಿ ಇಟ್ಕೊಂಡು ಏನು ಹೇಳಲಿಕ್ಕೆ ಬಯಸ್ತೀರಿ?
1: ಪೋಷಕರು, ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು, ಇದೊಂದು ಟ್ರಯಾಂಗಲ್ ಥರ. ಒಂದು ಮಗು ಮುಂದಕ್ಕೆ ಬರಬೇಕು ಜೀವನದಲ್ಲಿ, ಒಂದು ಸಕ್ಸಸ್ನ ಕಾಣಬೇಕು ಅಂತಂದರೆ ಅದಕ್ಕೆ ಪೋಷಕರು ಮತ್ತು ಶಿಕ್ಷಕರು ಇಬ್ಬರದ್ದು ಜೊತೇಲಿ ವಿದ್ಯಾರ್ಥಿದು ಕಾಂಟ್ರಿಬ್ಯೂಷನ್ ಇರುತ್ತೆ. ವಿದ್ಯಾರ್ಥಿ ಮನಸ್ಸು ಮಾಡಿಲ್ಲ, ನಾನು ಮುಂದೆ ಬರಲ್ಲ, ನಾನು ಕಲಿಯಲ್ಲ ಅಂತ ಹಠ ಮಾಡ್ಕೊಂಡು ಕೂತ್ಕೊಂಡಿದ್ರೆ ಅದು ಖಂಡಿತ ಎಷ್ಟೇ ಎಫರ್ಟ್ ಹಾಕಿದ್ರು ಪೋಷಕರು ಮತ್ತು ಶಿಕ್ಷಕರು ಅದು ಏನು ಪ್ರಯೋಜನ ಆಗೋದಿಲ್ಲ. ಹಾಗೆ ಮಕ್ಕಳು ಇನ್ನೋಸೆನ್ಸ್ನ ಕಾಪಾಡಬೇಕು. ಇನ್ನೋಸೆನ್ಸ್ ಅನ್ನೋದು ಉಳ್ಕೊಂಡ್ರೆ ಮಕ್ಕಳಲ್ಲಿ ಅದು ಅವಕ್ಕೆ ಕಲಿಕೆ ಅನ್ನೋದು ಹೆಲ್ಪ್ ಆಗುತ್ತೆ. ಮಕ್ಕಳು ಕಲಿಕೆ ಅನ್ನೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕೆ ಹೊರತು ಬೇರೆ ಆಕ್ಟಿವಿಟೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬಾರ್ದು. ಇದು ನಮ್ಮ ಪೇರೆಂಟ್ಸ್ಗೆ ನನ್ನ ರಿಕ್ವೆಸ್ಟ್. ಈಗಿನ ಕಾಲದಲ್ಲಿ ಸೊಸೈಟಿ ಚೇಂಜ್ ಆಗ್ತಾ ಇದೆ, ನಮ್ಮ ಸಮಾಜ ಬಹಳಷ್ಟು ಬದಲಾವಣೆಗಳನ್ನು ನೋಡ್ತಾ ಇದೆ. ಅವರವರಲ್ಲೇ ಕಲಹಗಳು ತುಂಬ ಆಗ್ತಾ ಇದೆ, ಪೇರೆಂಟ್ಸು ಬ್ರೋಕನ್ ಫ್ಯಾಮಿಲೀಸು ಸಿಂಗಲ್ ಪೇರೆಂಟ್ಸು ಅದೆಲ್ಲ ಆಗ್ತಾ ಇದೆ. ಅಂಥ ಸಿಚುವೇಶನಲ್ಲಿ ಮಗು ಒಂದು ಕಲಿಕೆ ಅನ್ನೋದನ್ನು ಎನ್ಶೂರ್ ಮಾಡೋದು ಜವಾಬ್ದಾರಿ ಜಾಸ್ತಿ ಪೇರೆಂಟ್ಸ್ಗಿದೆ. ಟೀಚರ್ಸು ಮಕ್ಕಳನ್ನ ಈ ಮೊದಲು ಹಾಗೆ ಶಿಸ್ತು ನಾವು ಮೇಂಟೈನ್ ಮಾಡೋಕ್ಕಾಗಲ್ಲ, ಅದು ಗೊತ್ತು. ಮಕ್ಕಳು ತಪ್ಪು ಮಾಡಿದ್ರೆ ಅದು ಯಾತಕ್ಕೆ ತಪ್ಪು ಮಾಡ್ತಾ ಇದೆ ಮಗು ಅನ್ನೋದನ್ನು ಥಿಂಕ್ ಮಾಡಬೇಕು, ಯೋಚನೆ ಮಾಡಬೇಕು. ಆಮೇಲೆ ಆ ಮಗುನ ತಿದ್ದೋ ಒಂದು ಆಬ್ಜೆಕ್ಟಿವಿಟಿ ಅನ್ನೋದು ಇಟ್ಕೊಂಡು ಮಕ್ಕಳನ್ನ ಅಪ್ರೋಚ್ ಮಾಡಬೇಕು ಅಂತ ನನ್ನ ರಿಕ್ವೆಸ್ಟು ಅಷ್ಟೆ.
0: ಓಕೆ ಮೇಡಮ್, ಭಾಳ ಸಂತೋಷ ಇಷ್ಟೊತ್ತು ಆಕಾಶವಾಣಿಗೆ ಬಂದು ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ಶಾಲಾ ನಡವಳಿಕೆ, ಶಿಸ್ತು ಮತ್ತು ಸಮಯ ಪರಿಪಾಲನೆ ಸಂಬಂಧಪಟ್ಟ ಮಾತಾಡಿದ್ರಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ.
1: ತುಂಬ ಧನ್ಯವಾದಗಳು.
2: ಇದುವರೆಗೆ ಮಾರ್ಗದರ್ಶಿ ಮಾಲಿಕೆಯಲ್ಲಿ ಶಾಲಾ ನಡವಳಿಕೆ, ಶಿಸ್ತು ಮತ್ತು ಸಮಯ ಪರಿಪಾಲನೆ ಈ ಕುರಿತು ಸದ್ವಿದ್ಯಾ ಶಾಲೆಯ ಶಿಕ್ಷಕರಾದ ಮಾನಸ ಮಂಜುನಾಥ್ ಅವರೊಂದಿಗೆ ಮಾತುಕತೆಯನ್ನು ಆಲಿಸಿದಿರಿ. ಇವರೊಂದಿಗೆ ಭಾಗವಹಿಸಿದವರು ದಿಗ್ವಿಜಯ್ ಬೇಯ. ಇದು ಇಂದಿನ ಮಕ್ಕಳ ಮಂಟಪ.

ಕೇಳುಗರೇ ಗಮನಿಸಿ, ಮೇ 11 ಸೋಮವಾರ ಮಧ್ಯಾಹ್ನ 12:45 ಪ್ರಸಾರವಾಗುವ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಕಣ್ಣಿನ ಸಮಸ್ಯೆಗಳು ಮತ್ತು ಪರಿಹಾರ ಕುರಿತು ನೇತ್ರತಜ್ಞರಾದ ಡಾಕ್ಟರ್ ರವಿಶಂಕರ್ ಜಿ ಅವರೊಂದಿಗೆ ಮಾತುಕತೆ ಕೇಳಬಹುದು. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್.

ಇಂದು ಸಂಜೆ 6:51 ಕೃಷಿ ರಂಗ. ಮೊದಲಿಗೆ ಹಟ್ಟಿ ಹರಟೆ, ವಾರದ ಗ್ರಾಮೀಣ ಚರ್ಚೆ. ಪ್ರಸ್ತುತಿ ಎನ್ ಕೇಶವಮೂರ್ತಿ, ಬಿಜಿ ಕವಿತಾ ಹಾಗೂ ಡಾಕ್ಟರ್ ಮೈಸೂರು ಉಮೇಶ್. ನಂತರ ಕೃಷಿ ಲೋಕ, ತದನಂತರ ಕೃಷಿ ದರ್ಪಣ, ವಾರದ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ. ಪ್ರಸ್ತುತಿ ಜಿಎನ್ ಮಂಜುನಾಥ್.

ಇಂದು ಸಂಜೆ 8 ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ ಬೆಂಗಳೂರು ಭೇಟಿ ಕುರಿತ ಬಾನುಲಿ ವರದಿ.

ಹಾಗೂ ರಾತ್ರಿ 10 ಗಂಟೆಗೆ ದೆಹಲಿ ಕೇಂದ್ರದಿಂದ ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ವಿದ್ವಾನ್ ಡಿ ಶ್ರೀನಿವಾಸ್ ಅವರ ಕರ್ನಾಟಕ ಶಾಸ್ತ್ರೀಯ ವೀಣಾವಾದನ

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 11 ಗಂಟೆಯಾಗಿದೆ. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ನಾನು ನಿಮ್ಮ ಬಾನುಲಿ ಗೆಳತಿ ಶೀತಲ್ ಬೆಳಗಲಿ. ಇನ್ನು ಮುಂದೆ ಮಿಶ್ರ ಮಾಧುರ್ಯ ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ಬಿ.ಆರ್. ಛಾಯಾ ಅವರು ಹಾಡಿರುವ ಒಂದು ಭಾವಗೀತೆ, ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು.

0: ಹಾಯ್ ಪುಟಾಣಿಗಳೇ, ಪ್ರತಿದಿನ ಬೆಳಗ್ಗೆ 8:30 ಹಾಗೂ ಸಂಜೆ 5:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚೂಟಿ ಚೂಟಿ ಚುಟಕ್ ಗುಳುಂ ಗುಟಕ್ ಶಿಶುಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಮರೆಯದೆ ಕೇಳಿ, ಪ್ರತಿದಿನ ಬೆಳಗ್ಗೆ 8:30 ಹಾಗೂ ಸಂಜೆ 5:30 ಚೂಟಿ ಚೂಟಿ ಚುಟಕ್ ಗುಳುಂ ಗುಟಕ್ ಶಿಶುಗೀತೆಗಳ ಕಾರ್ಯಕ್ರಮ.
1: ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಪಂಡಿತ್ ಭೀಮಸೇನ್ ಜೋಶಿಜಿ ಅವರ ಹಾಡಿರುವ ಭಕ್ತಿಗೀತೆ, ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ.

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಹನುಮ ಜಯಂತಿ ಪ್ರಯುಕ್ತ ಕಾರ್ಯಕ್ರಮ ವೈವಿಧ್ಯ ನಡೆಸಿಕೊಡುತ್ತಾರೆ ಮೈಸೂರಿನ ಕೃಷ್ಣಮೂರ್ತಿಪುರಮಿನ ಮಾನಸಿ ಮಾತೃಮಂಡಳಿ ಸದಸ್ಯೆಯರು. ಮರೆಯದೇ ಕೇಳಿ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಹನುಮ ಜಯಂತಿ ಪ್ರಯುಕ್ತ ಕಾರ್ಯಕ್ರಮ ವೈವಿಧ್ಯ.
1: ಕೇಳುಗರೆ ಗಮನಿಸಿ, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಗ್ರಾಮೀಣ ಪುನರ್ವಸತಿ ಯೋಜನೆಯಡಿ ನಗರ ಪುನರ್ವಸತಿ ಕಾರ್ಯಕರ್ತರನ್ನು ಗೌರವಧನದ ಆಧಾರದ ಮೇಲೆಗೆ ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಖಾಲಿ ಇರುವ ನಗರ ಪುನರ್ವಸತಿ ಕಾರ್ಯಕರ್ತರ ನೇಮಕಾತಿಗಾಗಿ ಅರ್ಜಿಗಳನ್ನು ಕರೆಯಲಾಗಿದೆ. ವಿದ್ಯಾರ್ಹತೆ: ಎಸ್ಎಸ್ಎಲ್ಸಿ ಉತ್ತೀರ್ಣರಾಗಿರಬೇಕು. ವಯೋಮಿತಿ 18-45 ವರ್ಷದ ಒಳಗಿರಬೇಕು. ಪುರುಷ ಅಥವಾ ಮಹಿಳೆ ವಿಕಲಚೇತನರಿಗೆ ಮಾತ್ರ ಅವಕಾಶವಿರುತ್ತದೆ. ಸದರಿ ಹುದ್ದೆಯು ಗೌರವಧನದ ಆಧಾರದ ಮೇಲೆಗೆ ಆಧಾರಿತ ಹುದ್ದೆಯಾಗಿದ್ದು ಖಾಯಂ ಹುದ್ದೆಯಾಗಿರುವುದಿಲ್ಲ. ಆಸಕ್ತ ಅರ್ಹ ವಿಕಲಚೇತನರು ನಿಗದಿತ ಅರ್ಜಿ ನಮೂನೆಯನ್ನು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ, ಪುಲಕೇಶಿ ರಸ್ತೆ, ತಿಲಕ್ ನಗರ, ಮೈಸೂರು, ಇಲ್ಲಿನ ಕಚೇರಿಯ ಸಮಯದಲ್ಲಿ ಇದೇ ತಿಂಗಳ 22ನೇ ತಾರೀಕಿನವರೆಗೆ ಪಡೆಯಬಹುದಾಗಿದೆ. ಭರ್ತಿ ಮಾಡಿದ ಅರ್ಜಿಗಳನ್ನು ಅಗತ್ಯ ದಾಖಲಾತಿಗಳೊಂದಿಗೆ ಇದೇ ತಿಂಗಳ 25ನೇ ತಾರೀಕು ಸಂಜೆ 5 ಗಂಟೆಯೊಳಗೆ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ, ತಿಲಕ್ ನಗರ, ಮೈಸೂರು, ಇಲ್ಲಿಗೆ ಸಲ್ಲಿಸಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0821-2490-333 ಸಂಪರ್ಕಿಸಬಹುದು. ಪ್ರಕಟಣೆ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಒಂದು ಜನಪದ ಗೀತೆ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡಣ, ಹಾರ್ಯಾಡಿ ಮಣ್ಣ ತುಳಿದಾನ.

0: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
0: ಆಟದ ಗತ್ತು ಗಮ್ಮತ್ತು,
1: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು.
0: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
1: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
0: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
1: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
0: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ.
2: ಇನ್ನು ಮುಂದೆ ಕೇಳೋಣ ಪಂಕಜ್ ಉದಾಸ ಅವರು ಹಾಡಿರುವ ಗಜಲ್, ಚಾಂದಿ ಜೈಸಾ ರಂಗ್ ಹೈ ತೇರಾ ಸೋನೆ ಜೈಸಾ ಬಾಲ್.
3: ಗೀತ್ ಕೆ ಆಂಗನ್ ಮೇ ಔರ್ ಏಕ್ ಬಾರ್ ಫಿರ್ ನಹಾ ಲೇ ಇಸ್ ಚಾಂದ್ ಕಿ ಹೋಶ್ ರುಬಾ ಚಾಂದನಿ ಮೇ.

0: ನನ್ನ ಹಕ್ಕು ನನ್ನ ಜವಾಬ್ದಾರಿ. ಮಹಿಳಾ ರಂಗದಲ್ಲಿ ಕೇಳಿ, ಮಹಿಳೆಯರಿಗಾಗಿ ಇರುವ ಕಾನೂನಿನ ಕುರಿತು ಸಲಹೆಯನ್ನು ನೀಡುವ ವಿಶೇಷ ಕಾರ್ಯಕ್ರಮ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಸೋಮವಾರ ಸಂಜೆ 4 ಗಂಟೆಗೆ. ತಪ್ಪದೇ ಆಲಿಸಿ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.
1: ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಒಂದು ದಾಸರ ಪದ, ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ.

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ 2026ನೇ ಸಾಲಿನ ನವದೆಹಲಿಯ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಭಾಗವಹಿಸಿದ ಮೈಸೂರಿನ ಎನ್ಸಿಸಿ ಕೆಡೆಟ್ಸ್ಗಳಾದ ಸಾಂಚ್ ಮಂದಣ್ಣ ಸಿ, ಅಂಶು ಹೆಗ್ಡೆ, ಅಹಮದ್ ಅಮರ್ ಖಾನ್ ಹಾಗೂ ನಂದನ್ ಕೆ ಅವರೊಂದಿಗೆ ಮಾತುಕತೆ ಕೇಳಬಹುದು. ಕೇಳಿ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಯುವವಾಣಿ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
1: ಕೇಳುಗರೆ, ಇದೊಂದು ಪ್ರಕಟಣೆ. ಕರ್ನಾಟಕ ಸರ್ಕಾರ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಅಂಗವಿಕಲ ಮಕ್ಕಳ ಕೇಂದ್ರೀಕೃತ ಯೋಜನೆಯಡಿಯಲ್ಲಿ ನಡೆಯುತ್ತಿರುವ ರಂಗರಾವ್ ಸ್ಮಾರಕ ವಿಕಲಚೇತನರ ಶಾಲೆ ಅಂಧ ಹೆಣ್ಣು ಮಕ್ಕಳ ಉಚಿತ ವಸತಿ ಶಾಲೆಗೆ 2026-27 ಶೈಕ್ಷಣಿಕ ಸಾಲಿನ ಶಾಲಾ ದಾಖಲಾತಿಯು ಪ್ರಾರಂಭವಾಗಿದೆ. ವಸತಿಗಾಗಿ 1ರಿಂದ 10ನೇ ತರಗತಿಯವರೆಗೆ ಬ್ರೇಲ್ ಮೂಲಕ ಶಿಕ್ಷಣದೊಂದಿಗೆ ಅಂಧ ಹೆಣ್ಣು ಮಕ್ಕಳ ಸ್ವಾವಲಂಬನೆಗಾಗಿ ಕಂಪ್ಯೂಟರ್, ಸಂಗೀತ, ಕರಕುಶಲ, ನೃತ್ಯ, ಕ್ರೀಡೆ, ಚಲನವಲನ ಹಾಗೂ ಜೀವನ ಕೌಶಲ್ಯ ತರಗತಿಗಳನ್ನು ನಡೆಸಲಾಗುವುದು. ದಾಖಲಾತಿ ಮಾಡಲು ಮೇಟಗಳ್ಳಿ ಮೈಸೂರಿನಲ್ಲಿರುವ ರಂಗರಾವ್ ಸ್ಮಾರಕ ವಿಕಲಚೇತನರ ಶಾಲೆಗೆ ಭೇಟಿ ನೀಡಬಹುದು. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0821241232 ಅಥವಾ ಮೊಬೈಲ್ ಸಂಖ್ಯೆ 9686668434968634 ಸಂಪರ್ಕಿಸಬಹುದು. ಪ್ರಕಟಣೆ ಕೇಳಿದಿರಿ. ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಸಿ ಅಶ್ವಥ್ ಅವರು ಹಾಡಿರುವ ಒಂದು ಭಾವಗೀತೆ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹೆಂಗ ನೋಡಲಿ ನಿನ್ನ.

0: ಸಸ್ಯಸಿರಿ ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಿಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10.
1: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
0: ಸಸ್ಯಸಿರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯ ಸೇರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

ಇನ್ನು ಮುಂದೆ ಕೇಳೋಣ ಒಂದು ಜನಪದ ಗೀತೆ. ಎಲ್ಲೋ ಜೋಗಪ್ಪ ನಿನ್ನ ಅರಮನೆ, ಹಾಡಿದ್ದಾರೆ ವಿ ಆರ್ ಛಾಯಾ ಹಾಗೂ ಆರ್ ಬಿ ಶಿವರಾಜ್.

0: ಸಿನಿಮಾ ಯಾನ ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ.
1: ಏನು ನಿಮಗೆ ಕಪ್ಪ ಕೊಡಬೇಕೆ? ಉತ್ತಿರಾ, ಬಿತ್ತಿರಾ, ನೀರು ಹಾಯಿಸಿ ನಾಟಿ ನೆತ್ತಿರಾ, ಹೊರೆ ಹೊತ್ತಿರಾ, ದಣಿದವರಿಗೆ ಅಂಬಲಿ ಕಾಯಿಸಿ ಕೊಟ್ಟಿರಾ, ನಿಮಗೆ ಯಾಕೆ ಕೊಡಬೇಕು ಕಪ್ಪ?
0: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
2: ಕನ್ನಡ ನಾಡಿನ ವೀರರ ಮಣಿಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು
3: ಹಾಡುವೆ.
0: ಕೇಳಲು ಮರೆಯದಿರಿ ಸಿನಿಮಾ ಯಾನ.
4: ಏನೋ ತೊತ್ತಿನ ಮಗನೇ.
5: ಏನೇ ಕತ್ತೆಯ ಮಗಳೇ?
0: ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ, ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ.
6: ದೈಹಿಕ ದೀಕ್ಷೆ ಪ್ರೀತಿಯ ಕೆಡುಗರೆ, ಸದೃಢ ಆರೋಗ್ಯಕ್ಕಾಗಿ ಸಲಹೆಗಳನ್ನು ಹೊತ್ತ ಬಾನುಲಿ ಸರಣಿ ಪ್ರತಿ ಗುರುವಾರ ಬೆಳಿಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10. ಜನಸಾಮಾನ್ಯರನ್ನು ಕಾಡುವ ಆರೋಗ್ಯ ಸಮಸ್ಯೆಗಳು, ಚಿಕಿತ್ಸೆ ಹಾಗೂ ಮುನ್ನೆಚ್ಚರಿಕೆಗಳನ್ನು ಕುರಿತ ಬಾನುಲಿ ಸರಣಿ ದೈಹಿಕ ದೀಕ್ಷೆ ಪ್ರತಿ ಗುರುವಾರ ಬೆಳಿಗ್ಗೆ 6:35 ಹಾಗೂ ಅಂದೇ ಸಂಜೆ 6:10 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
7: ಕೇಳುಗರಿ ಗಮನಿಸಿ, ಕಾಣೆಯಾದವರ ಬಗ್ಗೆ ಇದೊಂದು ಪ್ರಕಟಣೆ. ರಂಜಿತ್ ಕುಮಾರ್ ಎಂಬ ವ್ಯಕ್ತಿಯು 29 March 2026 ಮೈಸೂರಿನ ಮೇಟಗಳ್ಳಿಯಿಂದ ಕಾಣೆಯಾಗಿರುತ್ತಾರೆ. ಇವರ ಚೆಹರೆಯ ವಿವರ ಹೀಗಿದೆ: 33 ವರ್ಷ, 5.7 ಅಡಿ ಎತ್ತರ. ಇವರು ಕಾಣೆಯಾದಾಗ ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್ ಹಾಗೂ ಕೆಂಪು ಬಣ್ಣದ ಅರ್ಧ ತೋಳಿನ ಶರ್ಟ್ ಧರಿಸಿರುತ್ತಾರೆ. ಇವರ ಪತ್ತೆಯಾದಲ್ಲಿ ಮೇಟಗಳ್ಳಿ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ದೂರವಾಣಿ ಸಂಖ್ಯೆ 08212418315. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ. ಮಿಶ್ರಮಾಧುರ್ಯ ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಲತಾ ಮಂಗೇಶ್ಕರ್, ಆಶಾ ಭೋಸ್ಲೆ ಹಾಗೂ ಜಗಜೀತ್ ಸಿಂಗ್ ಅವರು ಹಾಡಿರುವ ಗಜಲ್ ಕಹೀ ಕಹೀ ಸೇ ಹರ್ ಚೆಹರಾ ತುಮ್ ಜೈಸಾ ಲಗ್ತಾ ಹೈ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 12 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: acara.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ರಾಜ್ಯ ಪ್ರವಾಸ ಕೈಗೊಂಡಿದ್ದಾರೆ. ಬೆಂಗಳೂರು ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ತಲುಪಿದ ಪ್ರಧಾನಮಂತ್ರಿ ಅವರನ್ನು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಗಣ್ಯರು ಸ್ವಾಗತಿಸಿ ಬರಮಾಡಿಕೊಂಡರು. ಪ್ರಸ್ತುತ ಕನಕಪುರ ರಸ್ತೆಯಲ್ಲಿರುವ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರಕ್ಕೆ ಅವರು ತಲುಪಿದ್ದು 45ನೇ ವರ್ಷಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಇದಕ್ಕೂ ಮೊದಲು ಬೆಂಗಳೂರಿನಲ್ಲಿ ಆಯೋಜಿತ ಬೃಹತ್ ಅಭಿನಂದನಾ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಮೇ 10 ಚಾರಿತ್ರಿಕ ದಿನವಾಗಿದೆ. 1857ರ ಈ ದಿನದಂದು ದೇಶದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಿಡಿಯು ಹತ್ತಿತು. ಬಳಿಕ ಅದು ಜ್ವಾಲೆಯಾಗಿ ವ್ಯಾಪಿಸಿ ದೇಶವನ್ನು ಗುಲಾಮಗಿರಿಯಿಂದ ಮುಕ್ತಿಗೊಳಿಸಿತು ಎಂದರು. ನಾಳೆ 11ರಂದು ಗುಜರಾತಿನ ಸೋಮನಾಥ ದೇಗುಲ ಪುನರ್ ನಿರ್ಮಾಣದ 75ನೇ ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಳ್ಳುವುದಾಗಿ ತಿಳಿಸಿದರು. ಪಶ್ಚಿಮ ಏಷ್ಯಾದಲ್ಲಿ ನಿರ್ಮಾಣಗೊಂಡ ಸಂದಿಗ್ಧ ಪರಿಸ್ಥಿತಿ ಬಗ್ಗೆ ಉಲ್ಲೇಖಿಸಿದ ಅವರು, ವಿಶ್ವದ ಹಲವು ರಾಷ್ಟ್ರಗಳ ಮೇಲೆ ಇದು ಪರಿಣಾಮ ಬೀರಿದೆ, ದೇಶದ ಹಿತದೃಷ್ಟಿಯಿಂದ ಎಲ್ಲರೂ ಒಗ್ಗೂಡಬೇಕಿದೆ ಎಂದರು. ಕಂದಾಯ ಹಾಗೂ ಪಂಚಾಯತ್ ರಾಜ್ ಇಲಾಖೆಗಳ ಸೇವೆ ಒದಗಿಸುವಲ್ಲಿ ಕರ್ನಾಟಕ ರಾಜ್ಯ ದೇಶದಲ್ಲೇ ಮೊದಲ ಸ್ಥಾನದಲ್ಲಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ಕಲಬುರಗಿ ನಗರದ ಡಾ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಕಂದಾಯ ಇಲಾಖೆಯ ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಹಕ್ಕುಪತ್ರ, ಪಹಣಿ, ಪಿಂಚಣಿ ಸೇರಿದಂತೆ ಸೌಲಭ್ಯ ವಿತರಣಾ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಭೂ ಗ್ಯಾರಂಟಿ ಸರ್ಕಾರದ 6ನೇ ಗ್ಯಾರಂಟಿಯಾಗಿದೆ ಎಂದರು. ಜಿಲ್ಲಾಧಿಕಾರಿ ಫೌಜಿಯಾ ತರನುಂ ಮಾತನಾಡಿ, ಕಂದಾಯ ಗ್ರಾಮ ಯೋಜನೆಯಡಿ ಕಲಬುರಗಿ ಜಿಲ್ಲೆಯಲ್ಲಿ 368 ಗ್ರಾಮಗಳನ್ನು ಗುರುತಿಸಿ ಅದರಲ್ಲಿ 330 ಗ್ರಾಮಗಳನ್ನು ಘೋಷಿಸಲಾಗಿದೆ. 6060 ಡಿಜಿಟಲ್ ಹಕ್ಕುಪತ್ರಗಳನ್ನು ವಿತರಿಸಲಾಗಿದೆ. 23,447 ಪಹಣಿ ತಿದ್ದುಪಡಿ ಮಾಡಿಕೊಡಲಾಗಿದೆ ಎಂದರು. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಜಾನುವಾರುಗಳಿಗೆ ಕಾಲುಬಾಯಿ ಜ್ವರದ ಲಸಿಕಾಕರಣ ಅಭಿಯಾನ ಚುರುಗುತ್ತಿದೆ. ಈ ತಿಂಗಳ 22ರವರೆಗೆ ನಡೆಯಲಿರುವ 9ನೇ ಸುತ್ತಿನ ಲಸಿಕಾಕರಣ ಅಭಿಯಾನದ ಪ್ರಗತಿ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಉಪನಿರ್ದೇಶಕರಾದ ಡಾ ರವಿ ಸಾಲಿಗೌಡರ್,
2: ಕಾಲು ಮತ್ತು ಬಾಯಿ ಬೇನೆ ಲಸಿಕಾಕರಣವನ್ನ ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ 13 ಲಕ್ಷ ಜಾನುವಾರುಗಳ ಸಂಖ್ಯೆಯಲ್ಲಿ %40 ಸಾಧನೆಯನ್ನ ಮಾಡಲಾಗಿದೆ. ಉಳಿದ ಎಲ್ಲ ಜಾನುವಾರುಗಳನ್ನ ಕಾಲು ಹಾಗೂ ಬಾಯಿ ಬೇನೆ ಲಸಿಕಾಕರಣಕ್ಕೆ ಒಳಪಡಿಸಿ ಜಿಲ್ಲೆಯ ಜಾನುವಾರು ಮಾಲೀಕರು ಸಹಕರಿಸಬೇಕೆಂದು ಮನವಿ ಮಾಡಿಕೊಳ್ಳುತ್ತೇನೆ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಕಾಲು ಮತ್ತು ಬಾಯಿ ಬೇನೆ ಲಸಿಕಾಕರಣ ಹಾಗೂ ಜಾನುವಾರುಗಳ ಕೃತಕ ಗರ್ಭಧಾರಣಾ ಯೋಜನೆಗಳನ್ನ ನಮ್ಮ ಇಲಾಖೆಯ ಅಧಿಕಾರಿ ಹಾಗೂ ಸಿಬ್ಬಂದಿಯವರು ತಮಗೆ ಸೇವೆ ನೀಡಿದ ನಂತರ ತಮ್ಮ ನೋಂದಣಿಯಾದ ಮೊಬೈಲ್ಗೆ ಸ್ವೀಕರಿಸುವ ಓಟಿಪಿಯನ್ನು ಇಲಾಖೆಯ ಅಧಿಕಾರಿ ಅಥವಾ ಸಿಬ್ಬಂದಿಯವರಿಗೆ ನೀಡಿ ಸಹಕರಿಸಬೇಕು.
1: ಅರಣ್ಯ ಇಲಾಖೆ ಸ್ಥಳೀಯ ಪ್ರಜಾತಿಯ ಗಿಡಗಳನ್ನು ನೆಟ್ಟು ಅರಣ್ಯೀಕರಣವನ್ನು ಪ್ರೋತ್ಸಾಹಿಸುತ್ತಿದೆ ಎಂದು ಪರಿಸರ, ಜೀವಿಶಾಸ್ತ್ರ ಮತ್ತು ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಜಾಗತಿಕ ತಾಪಮಾನ ಏರಿಕೆ ಮತ್ತು ಹವಾಮಾನ ಬದಲಾವಣೆ ಸವಾಲಿನ ನಡುವೆ ನಗರ ಪ್ರದೇಶಗಳ ಸಮೀಪದ ಅರಣ್ಯ ಭೂಮಿಗಳನ್ನು ಉಳಿಸಿ ಬೆಳೆಸುವುದು ಅತ್ಯಗತ್ಯವಾಗಿದೆ. ಪ್ರಕೃತಿ ಹಾಗೂ ಪರಿಸರ ಸಂರಕ್ಷಣೆ ಎಲ್ಲರ ಜವಾಬ್ದಾರಿ ಎಂದು ಹೇಳಿದ್ದಾರೆ. ರಾಜ್ಯ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಸಚಿವರಾಗಿದ್ದ ಡಿ ಸುಧಾಕರ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಗಣ್ಯರು ಕಂಬನಿ ಮಿಡಿದಿದ್ದು ಕುಟುಂಬಕ್ಕೆ ಸಂತಾಪ ಸೂಚಿಸಿದ್ದಾರೆ. ಜನಸೇವೆಯಲ್ಲಿ ಅಪಾರ ಕಾಳಜಿ ಹಾಗೂ ಬದ್ಧತೆ ಹೊಂದಿದ್ದ ವ್ಯಕ್ತಿ ಸುಧಾಕರ್, ಇಂಥವರು ಇನ್ನಷ್ಟು ಕಾಲ ಜನರ ನಡುವೆ ಇರಬೇಕಿತ್ತು. ವೈದ್ಯರ ನಿರಂತರ ಪ್ರಯತ್ನ, ಎಲ್ಲರ ಹಾರೈಕೆಯ ಹೊರತಾಗಿಯೂ ಅವರು ನಮ್ಮನ್ನಗಲಿದ್ದಾರೆ. ಇದೊಂದು ಅತ್ಯಂತ ನೋವಿನ ಘಳಿಗೆಯಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಶೋಕ ಸಂದೇಶದಲ್ಲಿ ತಿಳಿಸಿದ್ದಾರೆ. ಓದಿಕೊಳ್ಳುವ ಕಥೆಗಳಿಗಿಂತ ಲೇಖಕರೇ ಓದಿ ಹೇಳುವ ಕಥೆಗಳು ಹೆಚ್ಚು ಪರಿಣಾಮಕಾರಿ ಎಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಸದಸ್ಯ ಡಾಕ್ಟರ್ ಬಸವರಾಜ್ ಸಾದರ್ ಹೇಳಿದರು. ಕಲಬುರಗಿ ಆಕಾಶವಾಣಿ ಕೇಂದ್ರದ ಸಹಯೋಗದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಆಯೋಜಿಸಿದ ಕೇಳು ಕಥೆ ಕಾರ್ಯಕ್ರಮದ ಸಮಾರೋಪದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಎಚ್ಟಿ ಪೋತೆ, ಸಿದ್ದರಾಮ ಹೊನ್ಕಲ್ ಸೇರಿದಂತೆ ಸಾಹಿತ್ಯಾಸಕ್ತರು ತಮ್ಮ ಸಣ್ಣ ಕಥೆಗಳನ್ನು ವಾಚಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
0: ಆಕಾಶವಾಣಿ ವನಿತಾ ವಿಹಾರ.
3: ಕೇಳುಗರೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಮಹಿಳೆಯರು ತಮ್ಮ ಜೀವನದ ವಿವಿಧ ಹಂತಗಳಲ್ಲಿ ಅನೇಕ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾರೆ. ಈ ಎಲ್ಲ ಆರೋಗ್ಯ ಸಮಸ್ಯೆಗಳು ಒಂಥರ ವಿಭಿನ್ನವಾಗಿರುತ್ತೆ. ಒಂದು ಹುಡುಗಿ ತನ್ನ ಯವನಾವಸ್ಥೆಯಲ್ಲಿ ಪ್ಯುಬರ್ಟಿ ಅಚಿವಾದಾಗ ಬೇರೆ ಬೇರೆ ತರಹದ ಪ್ರಾಬ್ಲಮ್ಸ್ಗಳನ್ನು ಎದುರಿಸ್ತಾಳೆ. ಒಂದು ಚೈಲ್ಡ್ ಬಿಯರಿಂಗ್ ಏಜ್ ಅಲ್ಲಿ ಗರ್ಭಾವಸ್ಥೆಯಲ್ಲಿ ಬೇರೆ ತರಹದ ತೊಂದರೆಗಳು ಕಂಡು ಬರ್ತವೆ. ಡೆಲಿವರಿ ಆದ್ಮೇಲೆ ಬೇರೆ ತರಹದ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಈ ಎಲ್ಲ ಸಮಸ್ಯೆಗಳಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಉತ್ತರ ಹುಡುಕೋಣ. ಮಹಿಳೆಯರ ಆರೋಗ್ಯ ಮತ್ತು ಆಯುರ್ವೇದ ಈ ವಿಷಯವಾಗಿ ನಮ್ಮ ಜೊತೆ ಮಾತನಾಡೋದಿಕ್ಕೆ ಡಾಕ್ಟರ್ ಅನುಶ್ರೀ ಎಂವಿ, ಇವರು ಆಯುರ್ವೇದ ತಜ್ಞೆ, ಆಕಾಶವಾಣಿ ಸ್ಟುಡಿಯೋಸ್ನಲ್ಲಿ ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಅನುಶ್ರೀ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ.
3: ಅನುಶ್ರೀ ಅವರೇ, ನಿಮ್ಮ ಬಗ್ಗೆ ಸ್ವಲ್ಪ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡಿ.
4: ನಾನು ಕ್ಲಿನಿಕಲ್ ನ್ಯೂಟ್ರಿಷನಿಸ್ಟ್ ಕೂಡ, ಆಮೇಲೆ ಯೋಗ ಥೆರಪಿಸ್ಟ್. ನಮ್ಮದೇ ಆದಂತಹ ಒಂದು ಸ್ಕಿನ್ ಮತ್ತು ಹೇರ್ ಕೇರ್ ಪ್ರಾಡಕ್ಟ್ ಬ್ರ್ಯಾಂಡ್ ಇದೆ, ಅದರದ್ದು ಫೌಂಡರ್ ಆಗಿದ್ದೀನಿ. ಆ್ಯಂಡ್ ನಾನು ಆಯುರ್ವೇದ ಕಾಸ್ಮೆಟಾಲಜಿಸ್ಟ್. ಸೊ ಇದು ನನ್ನ ಸಣ್ಣ ಪರಿಚಯ. ನಾನು ಮೈಸೂರಿಂದ ಹುಟ್ಟಿ ಬೆಳೆದು ಓದಿದ್ದು ಎಲ್ಲ, ಈಗ ಬೆಂಗಳೂರಲ್ಲಿ ಇರ್ತೀನಿ. ಬೆಂಗಳೂರಲ್ಲಿ ನನ್ನ ಸಂಸ್ಥೆ ಇದೆ.
3: ಈಗ ಆಯುರ್ವೇದದಲ್ಲಿ ದೇಹ ಪ್ರಕೃತಿಯ ಬಗ್ಗೆ ಮಾತಾಡ್ತಾರೆ.
4: ಹೌದೌದು.
3: ಇದರ ಬಗ್ಗೆ ನಿಮ್ಮ ಪ್ರಕಾರ ಜನರಿಗೆ ಎಷ್ಟು ಅರಿವಿರಬೇಕು, ಮತ್ತು ಆಯುರ್ವೇದದಲ್ಲಿ ಈ ದೇಹ ಪ್ರಕೃತಿಯನ್ನು ಹೇಗೆ ವಿವರಿಸಲಾಗಿದೆ?
4: ಓಕೆ, ಈಗ ಆಯುರ್ವೇದದಲ್ಲಿ ನಾವು ದೇಹ ಪ್ರಕೃತಿ ಅಂತ ಬಂದಿದ ತಕ್ಷಣ ಹೇಳೋದೇ ವಾತ ಪಿತ್ತ ಕಫ. ಸೊ ನಮ್ಮಲ್ಲಿ ಒಂದು ಶ್ಲೋಕ ಇದೆ, ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯ ಮನಃ ಸ್ವಸ್ಥ ಇತ್ಯಪಿ ದೀಯತೆ. ಅಂದರೆ ಸ್ವಸ್ಥ, ಒಬ್ಬ ಸ್ವಸ್ಥ ಅಂದರೆ ಹೆಲ್ದಿ ಪರ್ಸನ್, ಒಬ್ಬ ಸ್ವಸ್ಥನ ದೇಹದಲ್ಲಿ ಹೇಗೆ ನಮ್ಮ ಎಲ್ಲ ದೋಷಗಳು, ಧಾತುಗಳು, ಪ್ರಕೃತಿ ಇದನ್ನು ಡಿಪೆಂಡ್ ಆಗುತ್ತೆ, ಅವೆಲ್ಲ ಸಮವಾಗಿದ್ದರೆ, ಅಂದರೆ ಸಮದೋಷ. ಸಮದೋಷ ಅಂತ ಬಂದಾಗ ದೋಷಗಳು ಅಂದರೆ ವಾತ ಪಿತ್ತ ಕಫ. ಸೊ ಇದು ಸಮವಾಗಿದ್ದಾಗ ಸಮದೋಷ. ಸಮ ಅಗ್ನಿ, ಸೊ ಅಗ್ನಿ ಅಂದರೆ ನಮ್ಮ ಪಿತ್ತ, ದೇಹದಲ್ಲಿರುವಂತಹ ಟೆಂಪ್ರೇಚರ್. ಒಂದು ನಾವು ಅಗ್ನಿನ ನಮ್ಮ ಡೈಜೆಸ್ಟಿವ್ ಫೈರ್ಗೆ ಅದನ್ನ ಇದು ರೆಫರ್ ಮಾಡ್ತೀವಿ. ಅದರಲ್ಲಿ ಹೆಂಗೆ ಅಂದರೆ, ಡೈಜೆಸ್ಟಿವ್ ಫೈರ್ ಅಂದರೆ ನಮ್ಮ ಬಾಡಿನಲ್ಲಿರುವಂತಹ ಡೈಜೆಸ್ಟಿವ್ ಜ್ಯೂಸ್ಗಳಾಗಿರಲಿ ಅಥವಾ ಹಾರ್ಮೋನ್ಸ್ ಆಗಿರಲಿ, ಇವಕ್ಕೆ ನಾವು ಅದನ್ನು ರೆಫರ್ ಮಾಡ್ತೀವಿ ಅಗ್ನಿ. ಸೊ ಸಮ ಅಗ್ನಿ ಅಂದರೆ ಅಗ್ನಿ ಕೂಡ ಸಮವಾಗಿರಬೇಕು. ಸಮದೋಷ ಸಮ ಅಗ್ನಿ ಸಮಧಾತು. ಸಮಧಾತುಗಳು ಅಂದ್ರೇನು? ನಮ್ಮ ಬಾಡಿನಲ್ಲಿರುವಂತಹ ರಸ, ರಕ್ತ, ಮಾಂಸ, ಮೇಧ, ಮಜ್ಜ, ಶುಕ್ರ, ಆರ್ಥವ. ಸೊ ಇದೆಲ್ಲ ಏನು? ನಮ್ಮ ಬಾಡಿನಲ್ಲಿರುವಂತಹ ಅಂಶಗಳು. ರಸ ಬಂದು ನಮ್ಮ ಫ್ಲೂಯಿಡ್ಸ್, ರಕ್ತ ಬಂದು ಬ್ಲಡ್. ಸೊ ಇದೇ ಥರ ಇರೋದು. ಇದನ್ನೆಲ್ಲ ನಾವು ಸಮದೋಷ ಸಮಾಗ್ನಿ ಸಮಧಾತು, ಸೊ ಸಮವಾಗಿರಬೇಕು. ಮಲಕ್ರಿಯ, ಸೊ ಮಲ ಅಂದರೆ ನಮ್ಮಲ್ಲಿರುವಂತಹ ಕಲ್ಮಶಗಳು. ಸೊ ಏನು ಎಕ್ಸ್ಕ್ರೀಟ್ ಮಾಡ್ತೀವಿ, ಹೊರಗಾಗ್ತೀವಲ್ಲ, ಆ ಮಲಗಳು ಅವು ಕೂಡ ಕ್ಲಿಯರ್ ಆಗಿ ಹೊರಗಡೆ ಹೋಗಬೇಕು. ಸೊ ಇದೆಲ್ಲ ಇದ್ದಾಗ ಒಬ್ಬ ಸ್ವಸ್ಥ ಅಂತ ಹೇಳ್ತೀವಿ. ಸೊ ಇದೆಲ್ಲದನ್ನು ಹೇಗೆ ನಾವು ಸ್ವಸ್ಥ ಸಮವಾಗಿ ಮೇಂಟೈನ್ ಮಾಡ್ತೀವಿ ಅನ್ನೋದೇ ಆಯುರ್ವೇದದಲ್ಲಿ ಹೇಳಿರುವಂತಹ ಕ್ರಿಯೆಗಳು ಅಥವಾ ಏನು ಟ್ರೀಟ್ಮೆಂಟ್ಗಳು ಇದೆಲ್ಲ ರೆಫರ್ ಆಗುತ್ತೆ.
3: ಓಕೆ.
4: ಸೊ ನಮ್ಮ ಬಾಡಿನಲ್ಲಿ ನೀವು ಕೇಳಿದಂಗೆ ಈ ದೋಷಗಳು ಬಗ್ಗೆ ಕೇಳಿದ್ರಿ, ಈ ಪ್ರಕೃತಿ ಅನಾಲಿಸಿಸ್ ಮಾಡೋದು ಹೆಂಗೆ ಅಂತ. ಸೊ ನಾವು ಪ್ರಕೃತಿನ ಅನಲೈಸ್ ಮಾಡೋದೇ ಈ ದೋಷಗಳ ಮೇಲೆ.
3: ಈಗ ನಾವು ಕಾಮನ್ ಪೀಪಲ್ ಆಗಿ ನಮ್ಗೆ ಗೊತ್ತಿರಲ್ಲ ನನ್ನ ಬಾಡಿ ಅಂದ್ರೆ, ಕೆಲವೊಂದ್ಸಲ ಜಾಸ್ತಿ ಕೋಲ್ಡ್ ಬಂದ್ರೆ ಓ ನಿಂದು ಕೋಲ್ಡ್ ಬಾಡಿ,
0: ಅಥವಾ ಜಾಸ್ತಿ ಗ್ಯಾಸ್ಟ್ರಿಕ್ ಆದ್ರೆ ಅಥವಾ ಹೀಟ್ ಆದ್ರೆ ಓ ನಿಂದ ಹೀಟ್ ಬಾಡಿ ಅದಕ್ಕೆ ಹಂಗಾಗ್ತಿದೆ. ಇದು ಜನರಲೈಸ್ ನಮ್ಗೆ ಒಂದು ಅಸಂಪ್ಷನ್ಸ್ ಅಷ್ಟೇ ನಮ್ಗೆ. ಬಟ್ ಅದ್ರ ಬಗ್ಗೆ ಜನರಿಗೆ ನಿಖರವಾದ ಮಾಹಿತಿ ಇರಬೇಕಾ, ಇದ್ರೆ ಎಷ್ಟು ಉಪಯುಕ್ತವಾಗಿ.
4: ನಾವೇನ್ ಹೇಳ್ತೀವಿ, ಅಟ್ಲೀಸ್ಟ್ ಸ್ವಲ್ಪನಾದ್ರೂ ನಿಮ್ಮ ಬಾಡಿ ಬಗ್ಗೆ ನೀವು ತಿಳ್ಕೋಬೇಕು. ನಮ್ಮ ಬಾಡಿ ಬಗ್ಗೆ ನಾವು ತಿಳ್ಕೊಂಡಷ್ಟು ನಮಗೆ ಹೆಲ್ಪ್ ಜಾಸ್ತಿ. ಸೊ ಎಷ್ಟೋ ಸಲ ನಮ್ಮ ಆಯುರ್ವೇದದಲ್ಲಿ ಹೇಳೋದು ಆಹಾರವೇ ಔಷಧಿ. ಸೊ ಆಹಾರವೇ ಔಷಧಿ ಆಗಬೇಕು ಅಂದರೆ ನಿಮ್ಮ ಬಾಡಿನ ನೀವು ತಿಳ್ಕೊಂಡಿದ್ರೆ ಮಾತ್ರ ನಿಮಗೆ ಆಹಾರ ಔಷಧಿ ಆಗುತ್ತೆ, ಇಲ್ಲ ಅಂದರೆ ಆಹಾರನೇ ವಿಷ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್, ನೀವೀಗ ಪ್ರಕೃತಿ ಬಗ್ಗೆ ಕೇಳಿದ್ರಿ, ಈ ಒಬ್ಬೊಬ್ಬ ದೇಹದ ಪ್ರಕೃತಿ ಹೇಗಿರಬೇಕು ಅಂತ. ಈಗ ನಾನು ವಾತ ಮತ್ತು ಪಿತ್ತ ದೋಷ ಇರುವಂತಹ ಪ್ರಕೃತಿ. ಸೊ ಈಗ ಇನ್ನೊಂದು ಎಲ್ಲರಿಗಲ್ಲಿ ಮಿಸ್ಕನ್ಸೆಪ್ಷನ್ ಏನಿದೆ ಅಂದರೆ ನಂದು ವಾತ ಬಾಡಿ ನಂದು ಪಿತ್ತ ಬಾಡಿ ಅಂತ ಹೇಳ್ತಾರೆ. ಇಲ್ಲ, ಆ ಥರ ಒಂದೇ ಒಂದು ದೋಷ ಪ್ರಿಡಾಮಿನೆನ್ಸ್ ಇರೋದಿಲ್ಲ, ಅಥವಾ ಒಂದೇ ಒಂದು ದೋಷದ ಪ್ರಕೃತಿ ಇರೋದಿಲ್ಲ. ಇದರಲ್ಲಿ ಯಾವಾಗಲೂ ಮಿಕ್ಸ್ಡೇ ಇರೋದು. ಸೊ ವಾತ ಪಿತ್ತ, ಪಿತ್ತ ಕಫ, ಇಲ್ಲ ಅಂದರೆ ವಾತ ಕಫ, ಹೀಗೆ ಮಿಕ್ಸ್ಚರ್ ಆಗೇ ಇರುತ್ತೆ ಹೊರತು ಒಂದೇ ಪ್ರಿಡಾಮಿನೆನ್ಸ್ ಇರೋದಿಲ್ಲ. ಸೊ ಅದನ್ನು ಸ್ವಲ್ಪ ತಿಳ್ಕೊಬೇಕಾಗತ್ತೆ. ಸಿಂಪಲ್ ಆಗಿ ಹೆಂಗೆ ಹೇಳ್ಬೋದು ನಾನು ಇವೆಲ್ಲ ಅರ್ಥ ಮಾಡ್ಕೊಳ್ಳೋಂಗೆ, ನಿಮ್ಮ ಬಾಡಿ ಹೇಗೆ ತಿಳ್ಕೊಬೋದು ಅಂದರೆ ಒಂದು 4-5 ಎಕ್ಸಾಂಪಲ್ಸ್ ಕೊಡ್ತೀನಿ. ಸೊ ಅದನ್ನು ತಿಳ್ಕೊಂಡು ನೀವು ನಿಮ್ಮ ಬಾಡಿನ ಅನಲೈಸ್ ಮಾಡ್ಕೋಬಹುದು, ಬಟ್ ನಾಟ್ ಕಂಪ್ಲೀಟ್ಲಿ. ಯಾಕಂದ್ರೆ ನಾನು ಇಲ್ಲಿ ಹೇಳ್ತಾ ಹೋದ್ರೆ ಒಂದು ಶೋ ಫುಲ್ ಬೇಕು ಬರೀ ವಾತ ಪಿತ್ತ ಬಗ್ಗೆ ಮಾತಾಡಕ್ಕೆ.
0: ಸಾಧ್ಯ ಇಲ್ಲ.
4: ಹೌದು ಹೌದು, ಅಷ್ಟು ಕ್ಲಿಯರ್ ಆಗಿ ಆಮೇಲೆ ಒಂದೊಂದನ್ನು ವಿವರಿಸಿ ಹೇಳಿದ್ದಾರೆ ನಮ್ಮ ಆಯುರ್ವೇದ ವೇದಗಳಲ್ಲಿ. ಸೊ ನಾನೀಗ ಸಿಂಪಲ್ ಆಗಿ ಏನ್ ಹೇಳ್ಬೋದು ಅಂದ್ರೆ, ಈಗ ವಾತ ಬಂತು ಅಂದ್ರೆ ವಾತ ಪ್ರಕೃತಿನಲ್ಲಿ ಏನಿರುತ್ತೆ, ವಾತ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ವಾತ ಕ್ಯಾನ್ ಅದನ್ನು ನೀವು ವಾಯುಗೆ ಕಂಪೇರ್ ಮಾಡ್ಬೋದು. ವಾಯು ಅಂದರೆ ಗಾಳಿ, ಏರ್. ಸೊ ಏರ್ ಹೇಗೆ ತಣ್ಣಗಿರುತ್ತೆ, ತಂಪಿರುತ್ತೆ, ಫಾಸ್ಟ್ ಮೂವ್ಮೆಂಟ್ ಇರುತ್ತೆ. ಸೊ ತುಂಬ ಬೇಗ ಓಡಾಡೋದು, ಮಾತಾಡೋದು ಆ ಥರ ನೇಚರ್ ಇರುತ್ತೆ. ಬಾಡಿ ಕೂಲ್ ಇರುತ್ತೆ. ಆಮೇಲೆ ನಿಮ್ಮ ದೇಹದ ದೇಹ ಉದ್ದ ಇರ್ತಾರೆ, ತುಂಬ ಎತ್ತರ ಇರ್ತಾರೆ, ತುಂಬ ತೆಳ್ಳಗಿರ್ತಾರೆ. ಆಮೇಲೆ ರಫ್ ಸ್ಕಿನ್ ಇರುತ್ತೆ, ರಫ್ ಹೇರ್ ಇರುತ್ತೆ, ಕರ್ಲಿ ಹೇರ್ ಇರುತ್ತೆ. ಸೊ ಇದನ್ನೆಲ್ಲ ನಾವು ವಾತ ಪ್ರಕೃತಿಯವರ ನೇಚರ್ ಅಂದರೆ ವಾತ ಪ್ರಕೃತಿ ಪ್ರಿಡಾಮಿನೆಂಟ್ ಆಗಿರೋಂತಹ ಬಾಡಿ ನೇಚರ್ ಇರುತ್ತೆ. ಅದೇ ರೀತಿ ಈಗ ಪಿತ್ತ ಪ್ರಕೃತಿ ಇರೋ ಪ್ರಿಡಾಮಿನೆಂಟ್ ನೇಚರ್ ಇತ್ತು ಅಂದರೆ ಪಿತ್ತ ಪ್ರಕೃತಿ ಇರೋರಿಗೆ ಐಸೈಟ್ ತುಂಬ ಫಾಸ್ಟ್, ತುಂಬ ಶಾರ್ಪ್ ಇರುತ್ತೆ, ತುಂಬ ಐಸೈಟ್ ತುಂಬ ಚೆನ್ನಾಗಿರುತ್ತೆ. ತುಂಬ ಅವ್ರ ಕಣ್ಣು ನೋಡಿದ ತಕ್ಷಣ ನೀವು ಹೇಳ್ಬೋದು ಏನಿಷ್ಟು ಬ್ರೈಟ್ ಐಸ್ ಇದೆ ಅಂತ. ಹೌದು, ಪಿತ್ತ ಪ್ರಕೃತಿ ಇರೋರಿಗೆ ತುಂಬ ಬ್ರೈಟ್ ಐಸ್ ಇರುತ್ತೆ, ತುಂಬ ಬೆಳ್ಳಗಿರ್ತಾರೆ, ಕೆಂಪಾಗಿರ್ತಾರೆ, ಬೇಗ ಬಿಸಿಲಿಗೆ ಹೋದರೆ ಕೆಂಪಾಗುವಂಥ ನೇಚರ್ ಇರುತ್ತೆ, ತುಂಬ ಬೇಗ ಕೋಪ ಬರುವಂಥ ನೇಚರ್ ಇರುತ್ತೆ. ಆಮೇಲೆ ಹುಳಿ ಖಾರ ತಿನ್ನೋ ಆಸೆ ಭಾಳ ಇರುತ್ತೆ. ಆಮೇಲೆ ಅದರ ಜೊತೆಗೆ ಏನದು ಸ್ವಲ್ಪ ಡೈಜೆಷನ್ ಹೆಚ್ಚಾಗಿ ಫಾಸ್ಟ್ ಆಗಿ ಆಗೋದ್ರಿಂದ ತೆಳ್ಳಗೂ ಇರ್ತಾರೆ, ಬೇಗ ಮೆಟಬಲಿಸಮ್ ಫಾಸ್ಟ್ ಮೆಟಬಾಲಿಸಮ್ ಇರುತ್ತೆ, ಊಟ ಜೀರ್ಣಶಕ್ತಿ ಭಾಳ ಫಾಸ್ಟ್ ಆಗಿ ಆಗುತ್ತೆ ಅವರಲ್ಲಿ. ಆಮೇಲೆ ಮಾತಿನಲ್ಲಿ ಸ್ಪೀಡ್ ಇರುತ್ತೆ. ಆಮೇಲೆ ತುಂಬ ಯೋಚನೆ ಮಾಡಿ ಮಾತನಾಡುವಂಥ ಯೋಚನೆ ಮನೋಭಾವನೆ ಇರುತ್ತೆ. ಸೊ ಇದೆಲ್ಲ ನೀವು ಪಿತ್ತ ಪ್ರಕೃತಿ ಅವ್ರದಕ್ಕೆ ಕಂಪೇರ್ ಮಾಡ್ಕೋಬಹುದು. ಕಫ ಪ್ರಕೃತಿ ಅವ್ರದ್ದು ಬಂತು ಅಂದರೆ ಕಫ ಹೆವಿ, ಹೆವಿನೆಸ್. ಸೊ ನಾವು ಕಫ ಅಂದರೆ ಅದನ್ನು ಅರ್ತ್ಗೆ ಹೋಲಿಸ್ತೀವಿ. ಸೊ ಅರ್ತ್ ಅಂದರೆ ಹೆವಿ ಇರುತ್ತೆ. ಸೊ ಅವರು ಹೆವಿ ಇರ್ತಾರೆ, ನೋಡಕ್ಕೆ ತುಂಬ ಚೆನ್ನಾಗಿರ್ತಾರೆ, ತುಂಬ ಏನದು ರೇಡಿಯಂಟ್ ಸ್ಕಿನ್ ಇರುತ್ತೆ. ಆಮೇಲೆ ಮಾತಾಡುವಾಗ ಸ್ಲೋ ಮಾತಾಡ್ತಾರೆ, ತುಂಬ ಯೋಚನೆ ಮಾಡಿ ಆಮೇಲೆ ಉತ್ತರ ಕೊಡ್ತಾರೆ, ತುಂಬ ಚೆನ್ನಾಗಿ ನೆನಪಿನ ಶಕ್ತಿ ತುಂಬ ಜಾಸ್ತಿ ಇರುತ್ತೆ. ಆಮೇಲೆ ಬುದ್ಧಿವಂತರಾಗಿರ್ತಾರೆ, ಅಂದ್ರೆ ಬುದ್ಧಿವಂತರು ಅಂದರೆ ಸ್ಟ್ರೀಟ್ ಸ್ಮಾರ್ಟ್ನೆಸ್ ಅಂತ ಹೇಳ್ಬೋದು ನಾವು. ಸೊ ಈ ನೇಚರ್ ಎಲ್ಲ ಬಂದು ನಮ್ಮ ಕಫ ಪ್ರಕೃತಿ. ಸೊ ಈಗ ಎಲ್ಲರಿಗೂ ಈಗ ನಾನು ಹೇಳ್ದಂಗೆ ನೀವು ಯೋಚನೆ ಮಾಡ್ತಾ ಇರ್ಬೇಕು, ಕೇಳ್ತಾ ಇರೋರು ತಿಳ್ಕೊಬೋದು, ನಂಗೆ ವಾತ ಪ್ರಕೃತಿದು ಅಂಶಗಳಿದೆ, ಪಿತ್ತ ಪ್ರಕೃತಿ ಅಂಶಗಳಿದೆ, ಕಫ ಪ್ರಕೃತಿ ಅಂಶಗಳಿದೆ ಅಂತ. ಸೊ ಅವಾಗೇನು, ನೀವು ಕಾಂಬಿನೇಷನ್ ಅಲ್ಲಿ ಇದ್ದೀರಾ, ನೀವು ವಾತ ಮತ್ತೆ ಕಫ ಕಾಂಬಿನೇಷನ್. ಹೌದು ಹೌದು ಹೌದು, ಒಂದು ಪ್ರಿಡಾಮಿನೆಂಟ್ ಇರುತ್ತೆ, ಒಂದು ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಅದರ ಮೇಲೆ ನಿಮ್ಮ ಪ್ರಕೃತಿ ಅನಾಲಿಸಿಸ್ ಆಯಿತು. ಸೊ ಈಗ ಪ್ರಕೃತಿ ಅನಾಲಿಸಿಸ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು, ಅದಕ್ಕೆ ತಕ್ಕಂತೆ ನೀವು ನಿಮ್ಮ ಲೈಫ್ ಸ್ಟೈಲ್ ಮತ್ತು ಫುಡ್ ಆಹಾರ ವಿಹಾರನ ಮಾಡಿಫೈ ಮಾಡ್ಕೋಬೇಕು. ಸೊ ಆಹಾರ ವಿಹಾರ ಬಂತು, ಫಾರ್ ಎಕ್ಸಾಂಪಲ್ ಇವಾಗ ನಾನು ಕಫ ಮತ್ತು ಪಿತ್ತ ಮತ್ತು ಕಫ ಪ್ರಕೃತಿ ತಗೋತೀನಿ, ಅದರಲ್ಲಿ ಕಫ ಪ್ರಿಡಾಮಿನೆಂಟು ಪಿತ್ತ ಇರೋಂತಹವರು. ಸೊ ಇವರಲ್ಲಿ ಏನು ಊಟ ತಿಂಡಿ ಹೇಗೆ ಅವರು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಅತಿಯಾದಂತಹ ಉಪ್ಪು ಹುಳಿ ಖಾರಗಳನ್ನ ಅವಾಯ್ಡ್ ಮಾಡಬೇಕು, ವಿಹಾರ ಇಂಪ್ರೂವ್ ಮಾಡಬೇಕು. ವಿಹಾರ ಅಂತ ಬಂತು ಅಂದರೆ ವ್ಯಾಯಾಮ, ಆಮೇಲೆ ಮಧ್ಯಾಹ್ನ ನಿದ್ದೆ ಮಾಡೋದು, ಇದನ್ನೆಲ್ಲ ಮಧ್ಯಾಹ್ನ ನಿದ್ದೆ ಕಮ್ಮಿ ಮಾಡಬೇಕು, ವ್ಯಾಯಾಮ ಜಾಸ್ತಿ ಮಾಡಬೇಕು, ಆ್ಯಕ್ಟಿವ್ ಆಗಿರೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಆಮೇಲೆ ಊಟ ತಿಂಡಿ ಬಂದಾಗ ಹೆವಿ ಫುಡ್ನ ಊಟ ಮಾಡೋ ಹಾಗಿಲ್ಲ. ಹೆವಿ ಫುಡ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಜಂಕೆ, ಪಿಜ್ಜಾ, ಬರ್ಗರು, ಚೀಸು ಇವೆಲ್ಲ ಅವಾಯ್ಡ್ ಮಾಡಬೇಕು. ಯಾಕೆ ಅಂದರೆ ಇದು ಗುರು ಆಹಾರ ಅಂತ ಹೇಳ್ತೀವಿ. ಗುರು ಆಹಾರನ ಡೈಜೆಸ್ಟ್ ಮಾಡೋದಕ್ಕೆ ಅಗ್ನಿ ಜಾಸ್ತಿ ಉಪಯೋಗ ಆಗುತ್ತೆ. ಸೊ ಅಗ್ನಿ ಜಾಸ್ತಿ ಉಪಯೋಗ ಆಗಬೇಕು ಅಂದರೆ ಅಗ್ನಿ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಗ್ನಿ ಪ್ರೊಡಕ್ಷನ್ ಜಾಸ್ತಿ ಆದಾಗ ಈಗ ಆಹಾರಕ್ಕಾಗಿ ಅಗ್ನಿ ಪ್ರೊಡಕ್ಷನ್ ಜಾಸ್ತಿ ಆಯಿತು ಅಂದರೆ ಪಿತ್ತ ಜಾಸ್ತಿ ಆಯಿತು, ಬಟ್ ಬೇರೆಯ ಕೆಲಸಗಳಿಗೆ ಅಗ್ನಿ ಅತಿ ಆಯಿತು. ಅತಿ ಆದಾಗ ಆ ಕೆಲಸಗಳಲ್ಲೂ ಹಾಳಾಗುತ್ತೆ. ಸೊ ನಿಮಗೆ ಅಗ್ನಿ ಅತಿ ಆದಾಗ ಕೋಪ, ಆಂಗ್ಸೈಟಿ, ಒತ್ತಡ, ಸ್ಟ್ರೆಸ್ ಇದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಬೇರೆ ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಹಾರ್ಮೋನಲ್ ಚೇಂಜಸ್ ಇಂದ ಬೇರೆ ಬೇರೆ ರೋಗಗಳು ಬಾಡಿನಲ್ಲಿ ಬರುತ್ತೆ.
0: ಪ್ರಕೃತಿ ಎಲ್ಲ ಅಂದ್ರೆ ಈ ಪ್ರಾಬ್ಲಮ್ಗಳಿಗೆ ಇಂಟರ್ಲಿಂಕ್ಡ್ ಅಂತ ಹೇಳಿ.
4: ಡೆಫಿನೆಟ್ಲಿ ಎಲ್ಲ ಚೈನ್ ಇದು. ಒಂದು ಕಡೆಯಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ನೆಕ್ಸ್ಟ್ ಎಂಡ್ ಆಗದೆ ನೀವು ಎಲ್ಲಿ ಸ್ಟಾರ್ಟ್ ಮಾಡಿದ್ರು ಅಲ್ಲಿಗೇನೆ. ಸೊ ಹಾಗಾಗಿ ಏನು ಹೇಳ್ತೀವಿ ನಾವು ಅಂದ್ರೆ ನಿಮ್ಮ ಆಹಾರ ವಿಹಾರ ವೆರಿ ಇಂಪಾರ್ಟೆಂಟ್ ನಿಮ್ಮ ಬಾಡಿಯ ಮೇಂಟೆನೆನ್ಸ್ಗೆ. ಸೊ ಎಷ್ಟು ಮಿತವಾದ ಆಹಾರ ಮಿತವಾದ ವಿಹಾರನೂ, ಯಾಕೆಂದ್ರೆ ಈಗ ವಾತ ಪ್ರಕೃತಿ ಇರೋರು ಅತಿಯಾದ ವ್ಯಾಯಾಮನೂ ಮಾಡಂಗಿಲ್ಲ. ಅವರು ಅತಿಯಾದ ವ್ಯಾಯಾಮ ಮಾಡಿದಾಗ ವಾಯು ಜಾಸ್ತಿ ಆಗುತ್ತೆ ಬಾಡಿನಲ್ಲಿ, ಇದರಿಂದ ಬೇರೆ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. ಈಗ ಏನೋ ಜಾಯಿಂಟ್ ಏನಾದರೂ ಇಶ್ಯೂಗಳು ಬರುತ್ತೆ, ಮೂಳೆ ಸವೆತ ಇವೆಲ್ಲ ಇಶ್ಯೂಗಳಾಗುತ್ತೆ. ಜೊತೆಗೆ ಅವರಲ್ಲಿ ಸ್ನಿಗ್ಧತ್ವ ಕಮ್ಮಿ ಇರುತ್ತೆ. ಅಂದರೆ ನಾವು ಸ್ನಿಗ್ಧತ್ವನ ಹೇಗೆ ರೆಫರ್ ಮಾಡ್ಬೋದು ಅಂದರೆ ಗ್ರೀಸಿಂಗ್, ನಿಮ್ಮ ಮೂಳೆ ಜಾಯಿಂಟ್ಗಳಲ್ಲಿ ಗ್ರೀಸಿಂಗ್ ಕಮ್ಮಿ ಇರುತ್ತೆ. ಸೊ ನೀವು ವ್ಯಾಯಾಮನೂ ಜಾಸ್ತಿ ಮಾಡಿ ಗ್ರೀಸಿಂಗ್ ಕಮ್ಮಿ ಇತ್ತು ಅಂದರೆ ಉಜ್ಜಿ ಉಜ್ಜಿ ನಿಮ್ಮ ಮೂಳೆ ಜಾಯಿಂಟ್ಗಳು ಸವಿಯುತ್ತೆ. ಸೊ ಅಲ್ಲಿ ಪ್ರಾಬ್ಲಮ್ ಆಯಿತು. ಸೊ ಹಾಗಾಗಿ ಯಾವ ಪ್ರಕೃತಿಯವರು ಯಾವುದನ್ನ ಜಾಸ್ತಿ ಮಾಡಬೇಕು ಅವರಷ್ಟೇ ಜಾಸ್ತಿ ಮಾಡಬೇಕು, ಯಾರು ಏನು ಕಮ್ಮಿ ಮಾಡಬೇಕು ಅವ್ರು ಅದನ್ನ ಕಮ್ಮಿನೇ ಮಾಡಬೇಕು. ಸೊ ನೀವು ಎಲ್ಲರಿಗೂ ಒಂದೇ ಅಲ್ಲ. ದೋಷಗಳು ಪ್ರಕೃತಿ ಇಸ್ ಈಕ್ವಲ್ ಟು ಡಿ ಎನ್ ಎ. ಒಬ್ರದ್ದು ಡಿ ಎನ್ ಎ ಇನ್ನೊಬ್ರದ್ದು ಸೇಮ್ ಇಲ್ಲ ಅಂದಾಗ ನಿಮ್ಮ ಪ್ರಕೃತಿ ನಿಮ್ಮ ದೋಷಗಳು ಡಿಫ್ರೆಂಟ್ ಇರುತ್ತೆ, ಇನ್ನೊಬ್ರ ಪ್ರಕೃತಿ ಡಿಫ್ರೆಂಟ್ ಇರುತ್ತೆ.
0: ಈಗ ಮಹಿಳೆಯರ ಆರೋಗ್ಯದ ಬಗ್ಗೆ ಮಾತಾಡೋದಾದ್ರೆ they go through lot of changes like puberty ಅಲ್ಲಿ ಇರಬಹುದು ಅಥವಾ pregnancy ಅಲ್ಲಿ ಇರಬಹುದು postpartum ಅಲ್ಲಿ ಇರಬಹುದು. ಸೊ ಇವಾಗ ತುಂಬಾ ಜನ ಹೆಣ್ಮಕ್ಳು ಪ್ಯುಬರ್ಟಿ ಟೈಮ್ ಅಲ್ಲಿ ಕಂಪ್ಲೇಂಟ್ ಮಾಡೋದು PCOD
4: ಹೌದು
0: ಖಾಯಿಲೆ ಬಗ್ಗೆ.
4: ಹೌದು,
0: ಇದಕ್ಕೆ ಆಯುರ್ವೇದದಲ್ಲಿ ಏನಾದರೂ ಸೊಲ್ಯೂಷನ್ ಇದೆಯಾ ಡಾಕ್ಟರ್ ಅನುಶ್ರೀ?
4: ಡೆಫಿನೆಟ್ಲಿ ಇದೆ. ನಮ್ಮ ಆಯುರ್ವೇದದಲ್ಲಿ ಮೆನ್ಷನ್ ಮಾಡಿದ್ದಾರೆ, ಬಟ್ ಅದನ್ನು ಕ್ಲಿಯರ್ ಕಟ್ ಆಗಿ PCOD ಅಂತ ಹೇಳಿಲ್ಲ, ಬಟ್ ಬೇರೆ ಬೇರೆ ಹೆಸರುಗಳಲ್ಲಿದೆ. ಆರ್ಥವ ಕ್ಷಯ, ಅನಾರ್ಥವ ಅಥವಾ ಯೋನಿ ವ್ಯಾಪತ್, ಈ ಥರ ನಾವು ಮೆನ್ಷನ್ ಮಾಡಿದ್ದೆ ಆಯುರ್ವೇದದಲ್ಲಿ. ಸೊ ಆಯುರ್ವೇದದಲ್ಲಿ ಈ PCOD ಆಗಲಿ ಇನ್ನೊಂದಾಗಿ ಥೈರಾಯ್ಡ್ ಡಿಫಿಷಿಯನ್ಸಿಯಿಂದ ಆಗುವಂಥ ಪ್ರಾಬ್ಲಮ್ಗಳಾಗಿ ಇವನ್ನೆಲ್ಲ ಯಾವ ಅವಸ್ಥೆಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂದರೆ ಮಧ್ಯಮ ಅವಸ್ಥೆ ಅಂತ ಹೇಳ್ತೀವಿ. ಅಂದರೆ ಕಿಶೋರಾವಸ್ಥೆ ಮುಗಿದು, ಗರ್ಭಾವಸ್ಥೆ ಮುಗಿದು, ಮಧ್ಯಮ ಅವಸ್ಥೆ. ಬಟ್ ಇವಾಗಿನ ಜನ್ರೇಷನಲ್ಲಿ ನೀವು ಇದು PCODನ ಕಿಶೋರಾವಸ್ಥೆ ಆಗ್ತಿದ್ದಂಗೆ ಕಾಣಿಸೋವಂತಹ ಚೇಂಜಸ್ ನೋಡ್ಬೋದು. ಅಥವಾ ಅಸೋಸಿಯೇಟೆಡ್ ವಿತ್ ಪ್ಯೂಬರ್ಟಿ. ಈಗ ಎಷ್ಟೋ ಮಕ್ಕಳು ಮುಂಚೆ ಇದ್ದಿದ್ದ ಏಜ್ ಬಂದು 15 ಇಯರ್ಸಿಂದ 16 ಇಯರ್ಸ್ ಅಥವಾ 17 ಇಯರ್ಸಿಗೆ ಪ್ಯೂಬರ್ಟಿ ಸ್ಟಾರ್ಟ್ ಆಗೋದು, ಅವರ ಮೆನ್ಸಸ್ ಸ್ಟಾರ್ಟ್ ಆಗೋದು ಅನ್ನೋದು. ಬಟ್ ಇವಾಗಿನ ಟೈಮಲ್ಲಿ ನೋಡಿದ್ರೆ 10 ಇಯರ್ಸ್ ಅಥವಾ 9 ಇಯರ್ಸ್ ಇಂದನೇ ಸ್ಟಾರ್ಟ್ ಆಗ್ತಾ ಇದೆ. ಏನಕ್ಕೆ? ನಮ್ಮ ಆಹಾರ ವಿಹಾರಗಳು ಚೇಂಜ್ ಆಗಿರೋದ್ರಿಂದ, ಮಕ್ಕಳಿಗೆ ಎಕ್ಸ್ಪೋಜರ್ ಟು ಮೋರ್ ಫುಡ್ ಆಗಿರಲಿ ಅಥವಾ ಸುತ್ತ ನಡೆಯುವ ಆಲ್ಮೋಸ್ಟ್ ಎಲ್ಲ ಥರದ ಮೆಂಟಲಿ ಡೆವಲಪಿಂಗ್ ಏನು ಹೇಳ್ತೀವಿ ಆ್ಯಕ್ಷನ್ಸ್ ಅಂತ ಏನು ಹೇಳ್ತೀವಿ ಅದರಿಂದಾಗಲಿ ಚೇಂಜಸ್ ತುಂಬ ಆಗುತ್ತೆ. ಇದರಿಂದ ಅವರ ಹಾರ್ಮೋನಲ್ ಚೇಂಜಸ್ ಬೇಗ ಆಗುತ್ತೆ ಆ್ಯಂಡ್ ದೇ ಆರ್ ಅಟೈನಿಂಗ್ ಪ್ಯುಬರ್ಟಿ ವೆರಿ ಫಾಸ್ಟ್. ಹೌದು, ಇದರಲ್ಲಿ ಏನು ಹೇಳ್ತೀವಿ ನಾವು ತಂದೆ ತಾಯಿಗೆ, ಆದಷ್ಟು ಅವರ ಆಹಾರನ ನೀವು ನೋಡಿ ಕೊಡಿ, ಅದು ಹೆಣ್ಮಕ್ಳಿಗಾದ್ರೂ ಸರಿ ಗಂಡ್ ಮಕ್ಳಿಗಾದ್ರೂ ಸರಿ. ಈಗ ಇದೇ ಸೆಕೆಂಡರಿ ಸೆಕ್ಷುಯಲ್ ಚೇಂಜಸ್ ಅಂತ ಏನ್ ಹೇಳ್ತೀವಿ, ಹುಡುಗರಿಗೂ ಆಗುತ್ತೆ ಹುಡುಗಿಯರಿಗೂ ಆಗುತ್ತೆ. ಸೊ ಹುಡುಗರಲ್ಲೂ ನಾವು ತುಂಬಾ ಬೇಗ ನೋಡ್ತಾ ಇದೀವಿ ಮುಂಚೆಗಿಂತ. ಈ ಹುಡುಗಿಯರಲ್ಲಂತೂ ಕಂಡೆ ಕಾಣ್ತಾ ಇದೆ, 10ನೇ ವಯಸ್ಸಿಗೆ ಸ್ಟಾರ್ಟ್ ಆಗ್ತಾ ಇದೆ. ಇದ್ರಲ್ಲಿ ನಾವೇನ್ ಗಮನ ಕೊಡ್ಬೇಕು ಅಂದ್ರೆ, ಆಹಾರ ಅಂತ ಏನ್ ಹೇಳಿದೆ ಅದರಲ್ಲಿ ಎಸ್ಪೆಷಲಿ ಜಂಕ್ ಫುಡ್, ಇದೆಲ್ಲ ನ್ಯಾಚುರಲಿ ಪ್ರಿಪೇರ್ ಮಾಡಿ ನ್ಯಾಚುರಲ್ ಫುಡ್ ಇಂದ ಬರ್ತಾ ಇದ್ರೆ ಗುಡ್. ಬಟ್ ಇವಾಗ ಹೊರಗಡೆ ಇರುವಂತಹ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಅವರ ಒಂದು ಹೋಟೆಲಿನ ಬಿಸ್ನೆಸ್ಗೋಸ್ಕರ ಎಲ್ಲ ಅಡಲ್ಟ್ರೇಟೆಡ್ ಫುಡ್ ಯೂಸ್ ಮಾಡ್ತಾ ಇರೋದ್ರಿಂದ, ಕಲರ್ಸ್ ಯೂಸ್ ಮಾಡ್ತಾರೆ, ಅದಕ್ಕೆ ಬರೀ ಆರ್ಟಿಫಿಷಿಯಲ್ ಟೇಸ್ಟ್ನರ್ಸ್ ಹಾಕಿ ಕೊಡ್ತಾರೆ, ನಮ್ಗೆ ಟೇಸ್ಟ್ ಬಡ್ಸ್ ಅಷ್ಟೇ ಗೊತ್ತಾಗೋದು, ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಇದೆಯಾ ಇಲ್ವಾ ಅಂತ ಗೊತ್ತಾಗೋದಿಲ್ಲ. ಅದನ್ನೇ ನಾವು ಮಕ್ಳಿಗೆ ಕೊಡ್ತೀವಿ, ಅದನ್ನ ಮಕ್ಕಳು ತಿಂದ ಮೇಲೆ ಅವ್ರಿಗೆ ಆಗ್ತಾ ಇರೋ ಅಡ್ಡ ಪರಿಣಾಮಗಳೇ ಇದು. ಏನು ಟೈಮಿಗೆ ಮುಂಚೆ ಮುಟ್ಟು ಸ್ಟಾರ್ಟ್ ಆಗೋದು, ಫುಡ್ ಮೇಲೆ ಕಂಟ್ರೋಲ್ ಇರಲಿ, ಆದಷ್ಟು ಮನೆಯಲ್ಲಿ ತಯಾರಿಸಿರುವಂಥ ಊಟಗಳನ್ನ ಕೊಡಿ, ಪೌಷ್ಟಿಕಾಂಶ ಇರೋಂತಹ ಆಹಾರಗಳನ್ನ ಕೊಡಿ. ಎಷ್ಟೋ ಮಕ್ಕಳಿಗೆ ಸ್ಕೂಲಿಗೆ ಡಬ್ಬಿನಲ್ಲಿ ಬರೀ ಮೊಸರನ್ನ ಆಗಲಿ ಬರೀ ಒಂದು ಅನ್ನ ಒಗ್ಗರಣೆ ಹಾಕಿರೋ ಅನ್ನ ಆಗಲಿ ಇದನ್ನ ಕೊಡೋದ್ರಿಂದ ಅನ್ನದಲ್ಲಿ ಏನಿದೆಯೋ ಅಷ್ಟೇ ಪೌಷ್ಟಿಕಾಂಶ ಹೋಗ್ತಾ ಇದೆ ಹೊರತು ಬೇರೆ ಏನು ಸೇರ್ತಾ ಇಲ್ಲ. ಫೈಬರ್ಗಳಾಗಲಿ ವೈಟಮಿನ್ಸ್ ಆಗಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಆಗಲಿ ಅವೇನು ಸೇರ್ತಾ ಇಲ್ಲ. ಸೊ ಇದನ್ನೆಲ್ಲ ಸ್ವಲ್ಪ ಗಮನದಲ್ಲಿಟ್ಕೊಂಡು ಮಕ್ಕಳಿಗೆ ನಾವು ಆಹಾರನ ಪ್ರಾಪರ್ ಆಗಿ ಬ್ಯಾಲೆನ್ಸ್ಡ್ ಡಯಟನ್ನ ಸ್ಟಾರ್ಟ್ ಮಾಡಿದ್ರೆ ಇದನ್ನ ತಡೆ ಹಿಡಿಬೋದು, ಅರ್ಲಿಯಾಗಿ ಆಗೋದನ್ನ ತಡೆ ಹಿಡಿಬೋದು. ಅದು ಯಾವ ಏಜಲ್ಲಿ ಆಗ್ಬೇಕೋ ಆ ಏಜಲ್ಲಿ ಆದ್ರೇನೆ ಒಳ್ಳೇದು.
0: ಈಗ ಅನುಶ್ರೀ ಅವರೇ, ನೀವು ಹೇಳಿದ್ರಿ ಮಕ್ಕಳ ಡಬ್ಬಿ ಬಗ್ಗೆ, ಎಲ್ಲಾ ತಾಯಂದ್ರಿಗೆ ಅದೊಂದು ಕ್ವಶನ್ ಇರುತ್ತೆ, ಏನ್ ಹಾಕಿ ಕಳಿಸೋದು ಈ ಸ್ಕೂಲ್ ಲಂಚ್ ಬಾಕ್ಸ್?
4: ಹೌದು,
0: ನಿಮ್ ಪ್ರಕಾರ ಸ್ವಲ್ಪ ಎಕ್ಸಾಂಪಲ್ಸ್ ಕೊಡಬಹುದಾ?
4: ಡೆಫಿನೆಟ್ಲಿ. ನಾನ್ ಹೇಳೋದಾದ್ರೆ ಈಗ ಎಲ್ಲಾ ತಾಯಂದ್ರಿಗೂ ಏನ್ ಕೊಡ್ಬೋದು ಅಂತ ಡೌಟ್ ಬಂತು ಅಂದ್ರೆ, ದಯವಿಟ್ಟು ನೀವೆಲ್ಲ ನೀವೇನ್ ತಿಂತಾ ಇದ್ರಿ ಅನ್ನೋದನ್ನ ನೆನ್ಪಿಸ್ಕೊಂಡ್ಬಿಡಿ ಅಷ್ಟೆ. ನಾವೆಲ್ಲ ಏನ್ ತಿಂತಾ ಇದ್ವಿ, ಚಪಾತಿ ಪಲ್ಯ, ರೊಟ್ಟಿ ಪಲ್ಯ, ಅನ್ನ ಸಾರು, ಇಲ್ಲಾಂದ್ರೆ ಅದ್ರ ಜೊತೆ ತರಕಾರಿ ಉಪ್ಪಿನಕಾಯಿ ಇದೆಲ್ಲದನ್ನು ಹಾಕಿ ಕಳ್ಸೋರು. ಡಬ್ಬಿ ಮುಗಿಸೇ ಬರ್ತಾ ಇದ್ದಿದ್ದು, ಅರ್ಧ ಭಯಕ್ಕೆ ಬರ್ತಾ ಇದ್ವಿ ಡಬ್ಬಿನ.

0: ಆ ಒಂದೂವರೆ ದಿನದಲ್ಲಿ ಮತ್ತೆ ಇನ್ನೊಂದಷ್ಟು ಊಟ ಹಾಕಿರ್ತೀರ ಹೊಟ್ಟೆ ಒಳಗೆ.
1: ಕರೆಕ್ಟ್.
0: ಸೊ ಈ ಕ್ಯೂ ಸ್ಟಾ ಆಗಲಿಲ್ಲ ಅಂದರೆ ಇದು ನಿಮ್ಮ ಮೆಟಬಾಲಿಸಮ್ ಕಮ್ಮಿ ಮಾಡುತ್ತೆ, ಆಗ ಅದರ ಜೊತೆಗೆ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ವೆರಿ ಸಿಂಪಲ್, ರೊಟ್ಟಿ ಪಲ್ಯಗಳು ಕೊಡಿ, ರೊಟ್ಟಿ ಚಟ್ನಿಗಳು ಕೊಡಿ, ಮಸಾಲೆ ರೊಟ್ಟಿ ಮಾಡಿಕೊಡಿ, ಇಲ್ಲಾಂದರೆ ಅನ್ನಗಳು, ಅನ್ನದಲ್ಲಿ ವಾಂಗಿಭಾತ್ ಆಗಲಿ, ಬಿಸಿಬೇಳೆಭಾತ್ ಆಗಲಿ. ಸೊ ಬಿಸಿಬೇಳೆಭಾತಲ್ಲಿ ನಿಮಗೆ ಪ್ರೋಟೀನ್ ಕೂಡ ಬಂತು, ಬೇಳೆ ಹಾಕ್ತೀವಿ, ತರಕಾರಿಗಳು ಹಾಕ್ತೀವಿ. ಸೊ ಇದನ್ನು ಆದಷ್ಟು ನಮ್ಮ ನೇಟಿವ್ ಫುಡ್ ಏನಿದೆಯೋ ಅದನ್ನು ಫಾಲೋ ಮಾಡೋಕ್ಕೆ ಟ್ರೈ ಮಾಡಿ. ನೇಟಿವ್ ಫುಡ್ಡಲ್ಲಿ ಈಗ ನಮ್ಮ ಉತ್ತರ ಕರ್ನಾಟಕ ಕಡೆ ಹೋಯಿತು ಅಂದರೆ ಜೋಳದ ರೊಟ್ಟಿ ಇವೆಲ್ಲ ಚೆನ್ನಾಗಿ ಊಟ ಮಾಡ್ತಾರೆ, ಅದು ನೇಟಿವ್. ಈಗ ಮೈಸೂರು, ಮಂಡ್ಯ, ಬೆಂಗಳೂರು ಕಡೆ ಬಂದ್ವಿ ಅಂದರೆ ರಾಗಿ ಯೂಸ್ ಮಾಡ್ತೀವಿ, ರಾಗಿನ ಜಾಸ್ತಿ ಕೊಡೋದು ಒಳ್ಳೆಯದು. ಸೊ ನೇಟಿವ್ ಫುಡ್, ಸೀಸನಲ್ ಫ್ರೂಟ್ಸ್, ಇದನ್ನೆಲ್ಲ ಫಾಲೋ ಮಾಡೋದ್ರಿಂದ ಆಹಾರ ಉತ್ತಮ ಆಗಿರುತ್ತೆ, ಎಲ್ಲ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸ್ ಬಾಡಿಗೆ ಸಿಗುತ್ತೆ.
1: ಹೆಣ್ಮಕ್ಳು ಇತ್ತೀಚೆಗೆ ಜಾಸ್ತಿಯಾಗಿ ಕಂಪ್ಲೇಂಟ್ ಮಾಡೋದಂದ್ರೆ ಮೆನ್ಸಸ್ ಟೈಮಲ್ಲಿ ಪೇನ್ಫುಲ್ ಮೆನ್ಸ್ಟ್ರುವೇಷನ್.
0: ಹೌದು.
1: ಸೊ ಇದಕ್ಕೆ ಏನು ಸೊಲ್ಯೂಷನ್ ಇದೆ ಆಯುರ್ವೇದದಲ್ಲಿ?
0: ಓಕೆ, ನಾವು ಆಯುರ್ವೇದದಲ್ಲಿ ಪೇನ್ಫುಲ್ ಮೆನ್ಸ್ಟ್ರೇಷನ್ನು ಅದರ ಜೊತೆಗೆ ಅಸೋಸಿಯೇಟೆಡ್ ಆಗಿ ಪಿ ಎಮ್ ಎಸ್ ಅಂತ ಹೇಳ್ತೀವಿ, ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್. ಸೊ ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮಲ್ಲಿ ನಿಮಗೆ ಬರುವಂತಹ ಕಾಣಿಸುವಂಥದ್ದು ಸ್ವಲ್ಪ ಚಿಂತೆ, ಸ್ಟ್ರೆಸ್, ಆಮೇಲೆ ಆಂಗ್ಸೈಟಿ, ಈ ಇಶ್ಯೂಸು, ಆಮೇಲೆ ಕ್ರೇವಿಂಗ್ಸ್. ಸೊ ಇದನ್ನು ನಾವು ಆಯುರ್ವೇದದಲ್ಲಿ ವಾಯು ಪ್ರಕೋಪ ಅಂತ ಹೇಳ್ತೀವಿ, ಪಿತ್ತ ಪ್ರಕೋಪ ಅಂತ ಹೇಳ್ತೀವಿ. ಸೊ ವಾಯು ಪ್ರಕೋಪ, ಪಿತ್ತ ಪ್ರಕೋಪ ಅಂದರೆ ವಾಯು ಮತ್ತು ಪಿತ್ತ ಹೆಚ್ಚಾಗಿರೋದ್ರಿಂದ ಆಗುವಂತಹ ಪ್ರಾಬ್ಲಮ್ಗಳು. ಸೊ ಇವೆರಡನ್ನು ಹೇಗೆ ರೆಡ್ಯೂಸ್ ಮಾಡ್ಬೋದು ಅಂದರೆ ಆದಷ್ಟು ನಾವು ಅದಕ್ಕೆ ಇನ್ಕ್ರೀಸ್ ಆಗುವಂತಹ ತಿಂಡಿ ಊಟಗಳನ್ನ ಅವಾಯ್ಡ್ ಮಾಡೋದ್ರಿಂದ, ಅದರ ಜೊತೆಗೆ ವ್ಯಾಯಾಮ, ಆಹಾರ ಇದನ್ನು ಕಂಟ್ರೋಲ್ ಮಾಡಿದ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ವ್ಯಾಯಾಮ ತುಂಬ ಇಂಪಾರ್ಟೆಂಟ್ ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮಲ್ಲಿ, ಪೇನ್ಫುಲ್ ಇದಕ್ಕೆ. ಸೊ ಒಂದು ಸಿಂಪಲ್ ಹೋಮ್ ರೆಮಿಡಿ ಏನು ಕೊಡ್ಬೋದು ಅಂದರೆ ಅಲೋವೆರಾ ಜೆಲ್ ಇರುತ್ತಲ್ಲ, ಅಂದರೆ ಪ್ಯೂರ್ ಅಲೋವೆರಾ, ನಮ್ಮ ಅಲೋವೆರಾ ಗಿಡದ್ದು ಲೋಳೆ ಸರದ್ದು ಪಲ್ಪ್, ಅದನ್ನು ಕಲ್ಲು ಸಕ್ಕರೆಯಲ್ಲಿ ಮಿಕ್ಸ್ ಮಾಡಿ ನೀವು ಬೆಳಿಗ್ಗೆ ಎದ್ದ ಹೊಟ್ಟೆನಲ್ಲಿ, ಖಾಲಿ ಹೊಟ್ಟೆನಲ್ಲಿ ತಿನ್ನುವಂಥದ್ದು. ಸೊ ಇದು ಇದು ಮೆನ್ಸ್ಟ್ರೇಷನ್ದು ಫಸ್ಟ್ 3 ಡೇಸ್, ಫಸ್ಟ್ 3 ಡೇಸ್ ಇದನ್ನು ನೀವು ಸೇವನೆ ಒಂದೇ ಸಲ ಬೆಳಿಗ್ಗೆ ಒಂದು ಸಲ ತೊಗೊಂಡ್ರೆ ಸಾಕು. ಅದು ಒಂದು 3 ಸೈಕಲ್ಸ್ ತೊಗೊಂಡ್ರೂ ಸಾಕು. ಆಫ್ಟರ್ 3 ಸೈಕಲ್ಸ್ ನಿಮ್ ನೋಡಲೇಬಹುದು ಚೇಂಜಸ್ ತುಂಬ ಚೆನ್ನಾಗಿ ಕಾಣುತ್ತೆ ನಿಮಗೆ, ಅದು ವೆರಿ ಎಫೆಕ್ಟಿವ್ ಆಗಿ ಹೆಲ್ಪ್ ಮಾಡುತ್ತೆ, ಪೇಯ್ನ್ ಕಮ್ಮಿ ಮಾಡುತ್ತೆ, ಹೆವಿ ಬ್ಲೀಡಿಂಗ್ ಆಗ್ತಾ ಇದ್ರೆ ಆ ಬ್ಲೀಡಿಂಗ್ ಕೂಡ ಕಮ್ಮಿ ಮಾಡುತ್ತೆ, ಜೊತೆಗೆ ಕಾಮಿಂಗ್ ಆಗಿರುತ್ತೆ.
1: ಇದು ಎನಿ ವಿಮೆನ್ ಆಫ್ ರಿಪ್ರೊಡಕ್ಟಿವ್ ಏಜ್,
0: ಎನಿ ಬಾಡಿ, ಈವನ್ ಈಗಿನ ಸ್ಟಾರ್ಟ್ ಆಗಿರೋ ಮೆನ್ಸಸ್ ಸ್ಟಾರ್ಟ್ ಆಗಿರೋ ಹೆಣ್ಮಕ್ಳಿಗೆ ಡೆಫಿನೆಟ್ಲಿ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಇವಾಗ್ಲಿಂದಾನೆ. ಸೊ ದಟ್ ಅವರು ಅಟ್ ಸರ್ಟನ್ ಏಜ್ ಇದ್ದಾಗ ಅವ್ರಿಗೆ ಈ ಇಶ್ಯೂಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ಏನು ಅಂದ್ರೆ ವೈಟಮಿನ್ ಡಿ, B12, ವೈಟಮಿನ್ ಕೆ, ಇದರದ್ದು ಸ್ವಲ್ಪ ಗಮನ ಇರಲಿ. ಈ ಮೂರು ಕಮ್ಮಿ ಇತ್ತು ಬಾಡಿನಲ್ಲಿ ಅಂದರೆ ನಿಮಗೆ ಈ ಮೆನ್ಸ್ಟ್ರಲ್ ಏನು ಪ್ರಾಬ್ಲಮ್ಸ್ ಸಿಂಡ್ರೋಮ್ ಅಂತ ಹೇಳಿದ್ನಲ್ಲ, ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್, ಇದು ಅತಿ ಹೆಚ್ಚಾಗಿರುತ್ತೆ, ಎಸ್ಪೆಷಲಿ ವೈಟಮಿನ್ B12, ಮತ್ತು ಡಿ ಕಮ್ಮಿ ಇದ್ದವರಿಗೆ. B12 ನಿಮ್ಮ ಹಾರ್ಮೋನ್ಸ್, ಥೈರಾಯ್ಡ್ ಹಾರ್ಮೋನ್ ಆಗಲಿ ಅಥವಾ ಬೇರೆ ಯಾವುದೇ ಹಾರ್ಮೋನ್ಸ್ ಮೆನ್ಸ್ಟ್ರುಯೇಷನಿಗೆ ಬೇಕಾಗಿರುವಂಥದ್ದು ಅದನ್ನು ಕಂಟ್ರೋಲ್ ಮಾಡುತ್ತೆ. ಸೊ ಹಾಗಾಗಿ ಅದು ಕಮ್ಮಿ ಇತ್ತು ಅಂದಾಗ ಈ ಎಲ್ಲ ಚಾನ್ಸಸ್ ಆಗೋ ಜಾಸ್ತಿ ಇರುತ್ತೆ. ಡಿ ವೈಟಮಿನ್ ಕಮ್ಮಿ ಇತ್ತು ಅಂದರೆ ಅದು ಆಂಗ್ಸೈಟಿ, ಸ್ಟ್ರೆಸ್ ಇದನ್ನು ಜಾಸ್ತಿ ಮಾಡುತ್ತೆ. ಸೊ ಈ ಹಾರ್ಮೋನ್ಸ್ ಮೆನ್ಸ್ಟ್ರಲ್ ಟೈಮಲ್ಲಿ ಏರುಪೇರು ಆಗ್ತಿರೋದ್ರಿಂದ ಅದರ ಜೊತೆಗೆ ವಿಟಮಿನ್ ಡಿ ಕಮ್ಮಿ ಇರೋದ್ರಿಂದ ಇನ್ನೂ ಅತಿ ಹೆಚ್ಚಾಗಿ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ.
1: ಎಸ್ಪೆಷಲಿ ಮಹಿಳೆಯರಲ್ಲಿ ಮೈಕ್ರೋನ್ಯೂಟ್ರಿಯನ್ ಡಿಫಿಷಿಯನ್ಸಿನ ಗಮನ ಇಡಬೇಕು ಅಂತ ನೀವು ಹೇಳ್ತಿದ್ದೀರಾ.
0: ಹೌದು
1: ಆಗ್ಲೇ ನೀವು ಮೆನ್ಷನ್ ಮಾಡಿದ್ರೆ ಅನುಶ್ರೀ, ಹೋಮ್ ರೆಮಿಡೀಸ್ ಅಂತ ಅಂದ್ರೆ ಮನೆ ಮದ್ದು. ಈಗ ಚಿಕ್ಕ ಮಕ್ಕಳಿಗೆ ಕೋಲ್ಡ್ ಆಗತ್ತೆ, ಅವಾಗ ನಾವು ಮನೆಯಲ್ಲಿ ಏನ್ ಸಿಗತ್ತೆ ಅದೆಲ್ಲ ಯೂಸ್ ಮಾಡ್ತೀವಿ. ಆಮೇಲೆ ಹೊಟ್ಟೆ ನೋವು ಕೋಲಿಕ್ಕೆಲ್ಲ ಇದ್ರೆ ವೀಳ್ಯದೆಲ್ಲ ಯೂಸ್ ಮಾಡ್ತೀವಿ. ಸೊ ಮನೆಯಲ್ಲಿ ಯಾರಿಗೆ ಅದ್ರ ಬಗ್ಗೆ ನಾಲೆಜ್ ಇದೆ ಅವ್ರು ಅದನ್ನ ಹೇಳ್ತಾರೆ, ದೊಡ್ಡವರು ಫಾಲೋ ಮಾಡ್ತಾ ಬಂದಿದ್ದೀವಿ.
0: ಹೌದು.
1: ಮನೆ ಮದ್ದಿಗೂ ಆಯುರ್ವೇದ ಔಷಧಿಗಳಿಗೂ ಏನಾದರೂ ವ್ಯತ್ಯಾಸ ಇದೆಯಾ?
0: ಓ, ತುಂಬಾ ಇದೆ ಆಕ್ಚುಲಿ. ಮನೆ ಮದ್ದು ಬೇರೆ, ಮನೆ ಮದ್ದು ಬೇರೆ, ಔಷಧಿಗಳು ಬೇರೆ. ಔಷಧಿಗಳು ಏನು ಅಂದರೆ ಈಗ ನಾನು ಹೇಳ್ದಂಗೆ ಆ ಪರ್ಟಿಕ್ಯುಲರ್ ರೋಗಕ್ಕೆ ತಯಾರು ಮಾಡಿರೋ ಔಷಧಿಗಳು. ದಶಮೂಲ ಅರಿಷ್ಟ, ದಶಮೂಲ ಅರಿಷ್ಟ ಏನಕ್ಕೆ ಯೂಸ್ ಮಾಡ್ತೀವಿ, ಅದು ಒಂದು ಸ್ಪೆಸಿಫಿಕ್ ತೊಂದರೆ ಇರೋರಿಗೆ ಯೂಸ್ ಮಾಡ್ತೀವಿ. ಕಾಂಚನಾರ ಗುಗ್ಗುಲು, ಕಾಂಚನಾರ ಗುಗ್ಗುಲನ್ನ ಥೈರಾಯ್ಡ್ ಸಮಸ್ಯೆ ಇರೋರಿಗೆ ಅಂತಾನೆ ಮಾಡಿರೋದು. ಅದರಲ್ಲಿ ಹಾಕಿರುವಂತ ಗಿಡಮೂಲಿಕೆಗಳು ಇದೆ.

0: ಎಲ್ಲ ಸ್ಪೆಸಿಫಿಕ್ ಆಗಿ ಥೈರಾಯ್ಡಿಗೆ ಹೆಲ್ಪ್ ಮಾಡೋದಕ್ಕೆ ಹಕ್ಕಿರಿ ಮಾಡಿರುವಂತ ಫಾರ್ಮುಲೇಷನ್. ಮನೆ ಮದ್ದು ಬಂದು ಇದು ಬರೀ ಒಂದ್ ಇಂಗ್ರೀಡಿಯಂಟ್ ಅಥವಾ ಎರಡು ಇಂಗ್ರೀಡಿಯಂಟ್ ಸಿಂಗಲ್ ಮೆಡಿಸಿನಲ್ ಯೂಸ್ ಅಂತಾನೂ ಹೇಳ್ತೀವಿ ಅಥವಾ ಏಕಮೂಲಿಕ ಪ್ರಯೋಗ ಅಂತ ಹೇಳ್ತೀವಿ. ನಮ್ಮ ಆಯುರ್ವೇದದಲ್ಲಿ ಏಕಮೂಲಿಕ ಪ್ರಯೋಗ ಕೂಡ ಇದೆ, ಇದೇ ಮನೆ ಮದ್ದು ಏನು ಅಲ್ಲ. ಸೊ ಏಕಮೂಲಿಕ ಪ್ರಯೋಗದಲ್ಲಿ ಏನು, ಮೆಣಸು, ಮೆಣಸನ್ನ ನಾವು ಕೆಮ್ಮಿದ್ದಾಗ ಕೆಮ್ಮಿಗೆ ರೆಡ್ಯೂಸ್ ಮಾಡೋದಕ್ಕೆ, ಕಫಜ ಕೆಮ್ಮು ಅದರಲ್ಲೂ ಕಫಯುಕ್ತ ಇರೋ ಕೆಮ್ಮು. ಡ್ರೈ ಕಾಫಿಗೆ ಪೆಪ್ಪರ್ ಆಗಲ್ಲ, ಕಫ ಇದ್ದವರಿಗೆ ಪೆಪ್ಪರ್ ಹಾಕಿ ಕೊಡ್ತೀವಿ, ಅದು ನಿಮ್ಮ ಕಫಾನ ಬಾಡಿಯಿಂದ ಹೊರಗೆ ತೆಗೆದು.
1: ಮನೆ ಮದ್ದು ಕಾಮನ್ ಪರ್ಸನ್ ಯೂಸ್ ಮಾಡಬಹುದು, ಬಟ್ ಆಯುರ್ವೇದಿಕ್ ಫಾರ್ಮುಲೇಷನ್ಸ್
0: ಆಗೋದಿಲ್ಲ. ಹೌದೇ ಹೌದು ಹೌದು, ಅದನ್ನ ಯಾವುದೇ ಕಾರಣಕ್ಕೂ ಆಯುರ್ವೇದ ಮೆಡಿಸಿನ್ಸ್ ನ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ತಿಳ್ಕೊಂಡು ಯಾರು ಬೇಕಾದ್ರೂ, ಈಗ ನನಗೆ ಕೊಟ್ಟಿದ್ರು ಡಾಕ್ಟರು ನೀನು ತಗೋ ಅಂತ ಹೇಳಂಗಿಲ್ಲ. ಅವ್ರಿಗೇನ್ ಬೇಕೋ ಅವ್ರ ಬಾಡಿ ದೋಷ ಪ್ರಕೃತಿನೆಲ್ಲ ನೋಡಿ ಅವ್ರಿಗೆ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಅದೇ ಮೆಡಿಸಿನ್ ಇನ್ನೊಬ್ಬರಿಗೆ ಆಗೋದಿಲ್ಲ.
1: ಆಕ್ಚುಲಿ ಮಾತಾಡ್ತಾ ಹೋದ್ರೆ ಮಹಿಳೆಯರ ಆರೋಗ್ಯದ ಬಗ್ಗೆ ದಿನಗಳು ಸಾಕಾಗಲ್ಲ, ಈವನ್ ಆಯುರ್ವೇದದ ಬಗ್ಗೆ ವಿ ಕ್ಯಾನ್ ಗೋ ಆನ್ ಸ್ಪೀಕಿಂಗ್.
0: ಹೌದು.
1: ಸೊ ನಮ್ಗೆ ನಿಗದಿಯಾಗಿರುವ ಸಮಯ 25 ನಿಮಿಷ ಮುಗಿದಿದೆ. ಮಹಿಳೆಯರ ಆರೋಗ್ಯದಲ್ಲಿ ಆಯುರ್ವೇದದ ಪಾತ್ರ, ಹೆಲ್ತ್ ಪ್ರಮೋಷನ್ ಮಾಡ್ಬೋದು ಮತ್ತೆ ಡಿಸೀಸ್ ಪ್ರಿವೆನ್ಷನ್ ಮಾಡ್ಬೋದು, ಇದರ ಬಗ್ಗೆ ನೀವು ಡೀಟೇಲ್ ಆಗಿ ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು ಸೋ ಮಚ್.
2: ವನಿತಾ ವಿಹಾರ ಕೇಳಿದಿರಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 12:30. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಕೇಳುವಿರಿ. ಇಂದು ಮಧ್ಯಾಹ್ನ 12:35 ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 12:45 ಜನಪದ ಸಂಗೀತ, ರತ್ನಮ್ಮ ಮತ್ತು ಸಂಗಡಿಗರಿಂದ ಪಡುವಲಮ್ಮನ ಹಾಡು. 1:00 ಬೆಂಗಳೂರು ಕೇಂದ್ರದಿಂದ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿಯಲ್ಲಿ ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ಜೀಮ್ ರಾಮ್ಜಿ ಅಭಿಯಾನ ಕುರಿತು ಮಾಹಿತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ದೀಪಾ ಸತ್ಯನಾರಾಯಣ ಅವರ ಧ್ವನಿಯಲ್ಲಿ ಭಾವಗೀತೆಗಳು. 1:30 ಸಂಜೆ 5:05 ಹಾಗೂ 5:35 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಮಧ್ಯಾಹ್ನ 2:40 ಕನ್ನಡ ಚಲನಚಿತ್ರ ಧ್ವನಿ ವಾಹಿನಿಯಲ್ಲಿ ಬಂಧನ. 3:40 ಸಿರಿಗನ್ನಡಂ ಗೆಲ್ಗೆ, ಪ್ರಸ್ತುತಿ ಜಿ ಕೆ ರವೀಂದ್ರ ಕುಮಾರ್. 3:45 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಮೃತ ವೆಂಕಟೇಶ್ ಅವರ ಹಾಡುಗಾರಿಕೆ. 4:45 ಚಿತ್ರಗೀತೆಗಳು. 5:30 ಚೂಟಿ ಚೂಟಿ ಚುಟುಕ್ ಗುಳುಂ ಗುಟುಕ್ ಶಿಶುಗೀತೆಗಳ ಕಾರ್ಯಕ್ರಮ. 6:10 ಸಿನಿಮಾಯಾನ, ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ, ಪ್ರಸ್ತುತಿ ಶ್ರೀನಿವಾಸ್ ಪ್ರಸಾದ್. 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಹಟ್ಟಿ ಹರಟೆ, ವಾರದ ಗ್ರಾಮೀಣ ಚರ್ಚೆ, ಪ್ರಸ್ತುತಿ ಎನ್ ಕೇಶವಮೂರ್ತಿ, ಬಿಜಿ ಕವಿತಾ ಹಾಗೂ ಡಾಕ್ಟರ್ ಮೈಸೂರು ಉಮೇಶ್. ನಂತರ ಕೃಷಿ ಲೋಕ, ತದನಂತರ ಕೃಷಿ ದರ್ಪಣ. ವಾರದ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ, ಪ್ರಸ್ತುತಿ ಜಿಎನ್ ಮಂಜುನಾಥ್. 7:45 ಬೆಂಗಳೂರು ಕೇಂದ್ರದಿಂದ ಕನ್ನಡದಲ್ಲಿ ಭಾಷಣ. ಜನಪದದಲ್ಲಿ ಹೆಣ್ಣು, ಈ ಕುರಿತು ಮಾತನಾಡುತ್ತಾರೆ ಬಿ ಕಾಂತಪ್ಪ. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 8:00 ಬೆಂಗಳೂರು ಕೇಂದ್ರದಿಂದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ ಬೆಂಗಳೂರು ಭೇಟಿ ಕುರಿತ ಬಾನುಲಿ ವರದಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 8:30 ಹಿಂದಿ ಚಿತ್ರಗೀತೆಗಳು. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ರೂಪಕ. 10:00 ದೆಹಲಿ ಕೇಂದ್ರದಿಂದ ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ವಿದ್ವಾನ್ ಡಿ ಶ್ರೀನಿವಾಸ್ ಅವರ ಕರ್ನಾಟಕ ಶಾಸ್ತ್ರೀಯ ವೀಣಾ ವಾದನ ಆಲಿಸುವಿರಿ. ಇದು ಆಕಾಶವಾಣಿ ಹೈದರಾಬಾದ್ ಕೇಂದ್ರದ ಕೊಡುಗೆ. ಇವಿಷ್ಟು ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ಕೇಳುಗರೇ ಗಮನಿಸಿ, ಕಾಣೆಯಾದವರ ಬಗ್ಗೆ ಇದೊಂದು ಪ್ರಕಟಣೆ. ಕೃಷ್ಣಪ್ಪ ಎಸಿ ಎಂಬ ವ್ಯಕ್ತಿಯು ಇದೇ ತಿಂಗಳ 5ನೇ ತಾರೀಕಿನಿಂದ ಮೈಸೂರಿನ ಮೇಟಗಳ್ಳಿಯಿಂದ ಕಾಣೆಯಾಗಿರುತ್ತಾರೆ. ಇವರ ಚೆಹರೆಯ ವಿವರ ಹೀಗಿದೆ: 59 ವರ್ಷ, 5.8 ಅಡಿ ಎತ್ತರ, ಸಾಧಾರಣ ಮೈಕಟ್ಟು, ಎಣ್ಣೆಗೆಂಪು ಮೈಬಣ್ಣ, ಕೋಲುಮುಖ, ಕಪ್ಪು ಬಿಳಿ ತಲೆ ಕೂದಲು. ಇವರು ಕಾಣೆಯಾದಾಗ ಕಪ್ಪು ಬಣ್ಣದ ಪ್ಯಾಂಟ್ ಹಾಗೂ ಗುಲಾಬಿ ಬಣ್ಣದ ಟೀಶರ್ಟ್ ಧರಿಸಿರುತ್ತಾರೆ. ಇವರ ಪತ್ತೆಯಾದಲ್ಲಿ ಮೇಟಗಳ್ಳಿ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇವರ ದೂರವಾಣಿ ಸಂಖ್ಯೆ 0821-241-315. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 12:35. ಇನ್ನು ಮುಂದೆ ಭಕ್ತಿಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಎಂ ರಾಘವೇಂದ್ರ ಅವರು ಹಾಡಿರುವ ಬಾರನ್ಯಾತಕೆ ನೀರೆ ನೀ ಕರೆತಾರೆ ಸುಗುಣಗಂಭೀರಣ, ರಚನೆ ಹೆಳವನಕಟ್ಟೆ ಗಿರಿಯಮ್ಮ.

ಕೇಳುಗರೇ ಗಮನಿಸಿ, ಮೇ 11 ಸೋಮವಾರ ಮಧ್ಯಾಹ್ನ 12:45 ಪ್ರಸಾರವಾಗುವ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಕಣ್ಣಿನ ಸಮಸ್ಯೆಗಳು ಮತ್ತು ಪರಿಹಾರ ಕುರಿತು ನೇತ್ರ ತಜ್ಞರಾದ ಡಾಕ್ಟರ್ ರವಿಶಂಕರ್ ಜಿ ಅವರೊಂದಿಗೆ ಮಾತುಕತೆ ಆಲಿಸುವಿರಿ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 12:45. ಇನ್ನು ಮುಂದೆ ಜನಪದ ಸಂಗೀತ, ರತ್ನಮ್ಮ ಮತ್ತು ಸಂಗಡಿಗರಿಂದ ಪಡುವಲಮ್ಮನ ಹಾಡು.

ಕೇಳುಗರೆ, ಇಂದು ಮಧ್ಯಾಹ್ನ 2:40 ಕನ್ನಡ ಚಲನಚಿತ್ರ ಧ್ವನಿವಾಹಿನಿಯಲ್ಲಿ ಬಂಧನ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 1:00. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಗತಿ ಪಥ, ನಂತರ 1:10 ಕನ್ನಡದಲ್ಲಿ ವಾರ್ತೆಗಳು.

0: ವೈದಿಕ ಆರಂಭ.
1: ಆಕಾಶವಾಣಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ಜಿ ಮಿಷನ್, ಈ ಕುರಿತು ಮಾಹಿತಿ ನೀಡುತ್ತಾರೆ ಹಿರಿಯ ಪತ್ರಕರ್ತೆ ಚಂದನಾ ಎಲ್.
2: ನಾವಿವತ್ತು ಮಾತಾಡ್ತಾ ಇರೋ ವಿಚಾರ ವಿಕಸಿತ ಭಾರತ ಗ್ರಾಮ್ಜಿ ಬಿಲ್ 2025 ಯೋಜನೆ ಬಗ್ಗೆ. ಭಾರತ ಸರ್ಕಾರ ಗ್ರಾಮೀಣ ಜನರ ಅಭಿವೃದ್ಧಿಗಾಗಿ, ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗಾಗಿ ಸಾಕಷ್ಟು ಯೋಜನೆಗಳನ್ನು ತಂದಿದ್ದಾರೆ. ಅದರಲ್ಲಿ ವಿಕಸಿತ ಭಾರತ ಗ್ರಾಮ್ಜಿ ಬಿಲ್ 2025 ಯೋಜನೆ ಕೂಡ ಒಂದಾಗಿದೆ. ಇದರಲ್ಲಿ ನಾವು ಹೊಸ ಬದಲಾವಣೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಬಿಲ್ನ ಪೂರ್ತಿ ಹೆಸರು ನೀವು ಕೇಳೋದಾದ್ರೆ, ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತ್ರಿ ಮಿಷನ್ ಬಿಲ್ 2025. ಹಾಗೆ ನಾವು ಈ ಹೊಸ ಬಿಲ್ಲಿನ ಮುಖ್ಯ ಉದ್ದೇಶದ ಬಗ್ಗೆ ತಿಳ್ಕೊಳ್ಬಹುದು. ಗ್ರಾಮೀಣ ಜನರು ಕೆಲಸಕ್ಕಾಗಿ ಊರು ಬಿಟ್ಟು ನಗರಕ್ಕೆ ಹೋಗುವ ಅವಶ್ಯಕತೆ ಇದರಲ್ಲಿ ಇರೋದಿಲ್ಲ, ಮತ್ತೆ ಅದನ್ನ ತಡೆಗಟ್ಟೋದಕ್ಕೆನೆ ಈ ಹೊಸ ಬಿಲ್ ಆಗಿದೆ. ಇನ್ನು ಗ್ರಾಮದಲ್ಲಿ ಕೆಲಸ ಮತ್ತೆ ಅವರ ಆದಾಯ ಕೂಡ ಹೆಚ್ಚಿಸೋದಕ್ಕೆ ಸರ್ಕಾರ ಈ ರೀತಿ ಹೊಸ ಯೋಜನೆಯನ್ನು ರೂಪಿಸಿದೆ ಅಂತಾನೆ ಹೇಳಬಹುದು. ಹಿಂದಿದ್ದ ಯೋಜನೆಗಿಂತ ಇದು ಬಹಳ ಅತ್ಯುತ್ತಮವಾಗಿದೆ. ಯಾಕೆ ಅಂತ ಅಂದ್ರೆ, ಹಿಂದಿದ್ದ ಯೋಜನೆಗೆ ಸುಮಾರು 3 ತಿಂಗಳ ಕಾಲ ಮಾತ್ರ ಉದ್ಯೋಗ ಅವಕಾಶವನ್ನು ಸರ್ಕಾರ ನೀಡ್ತಿತ್ತು. ಆದ್ರೆ ಇದೀಗ ಹೊಸ ಬದಲಾವಣೆಯಿಂದ 125 ಅಂದ್ರೆ ಸುಮಾರು 4 ತಿಂಗಳ ಕಾಲ ಉದ್ಯೋಗ ಅವಕಾಶವನ್ನು ಸರ್ಕಾರ ನೀಡ್ತಾ ಇದೆ. ಕಾನೂನಿನ ರೀತಿಯಲ್ಲಿ ಕೆಲಸ ಬೇಕು ಎಂದು ಕೇಳುವ ಹಕ್ಕು ನೀಡುವ ಬಿಲ್ ಇದಾಗಿದೆ. ಇದರಿಂದ ಜನರು ಬರೀ 3 ತಿಂಗಳು ಕೆಲಸ ಮಾಡಿ ಅದಾದ ನಂತರ ಕೆಲಸದ ಖಾತ್ರಿ ಸಿಗದೆ ಒದ್ದಾಡೋದು ಬೇಡ ಅಂತ ಹೇಳಿ ಸರ್ಕಾರ ಇದೀಗ 125 ದಿನಗಳ ಕಾಲ ಕೆಲಸದ ಖಚಿತತೆಯನ್ನ ಕೊಡ್ತಾ ಇದೆ. ಇನ್ನು ಗ್ರಾಮೀಣ ಕುಟುಂಬಗಳಿಗೆ ವರ್ಷಕ್ಕೆ 125 ದಿನಗಳವರೆಗೆ ವೇತನ ಸಿಗತ್ತೆ, ಉದ್ಯೋಗ ಖಾತ್ರಿ ಕೂಡ ಸಿಗತ್ತೆ ಅಂತ ಹೇಳಿದೆ. ಅದರ ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಯಾವೆಲ್ಲ ಕ್ಷೇತ್ರಗಳಲ್ಲಿ ಜನರಿಗೆ ಕೆಲಸ ಸಿಗತ್ತೆ ಅಂತ ನೀವು ಕೇಳುವುದಾದ್ರೆ, ಕೆರೆ, ಹಳ್ಳ, ಕಾಲುವೆ ನಿರ್ಮಾಣಗಳಲ್ಲಿ, ಮಳೆ ನೀರು ಸಂರಕ್ಷಣೆ ಆಗಿರ್ಬೋದು, ಮತ್ತೆ ರಸ್ತೆ ಮತ್ತೆ ಶಾಲಾ ಕಟ್ಟಡಗಳ ನಿರ್ಮಾಣ ಆಗಿರ್ಬೋದು. ಆರೋಗ್ಯ ದೃಷ್ಟಿಯಿಂದ ನೋಡೋದಾದ್ರೆ ಸಾಕಷ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಕಟ್ಟಡಗಳನ್ನ ಕಟ್ಟೋದ್ರಿಂದ ಆಗಿರ್ಬೋದು. ಹಾಗೆ ಕೃಷಿ ಮತ್ತು ರೈತರ ಕಲ್ಯಾಣ, ಕೃಷಿಗೆ ಸಂಬಂಧಿಸಿದಂತೆ ಒಂದಷ್ಟು ಕೆಲಸ ಕಾರ್ಯಗಳಾಗಿರ್ಬೋದು, ಮತ್ತೆ ಉದ್ಯೋಗ ಮತ್ತೆ ಕೌಶಲ್ಯ, ಸ್ವ ಉದ್ಯೋಗ ಮಾಡೋರಿಗೆ ಹೊಸ ಅವಕಾಶ ಮತ್ತು ತರಬೇತಿಗಳನ್ನ ಕೂಡ ಈ ಯೋಜನೆ ನೀಡುತ್ತೆ. ಗ್ರಾಮದಲ್ಲೇ ಕೆಲಸ ಮಾಡಬಹುದು ಮತ್ತೆ ಇದರಿಂದ ಆದಾಯ ಕೂಡ ಹೆಚ್ಚಾಗತ್ತೆ ಅಂತಾನೆ ಹೇಳ್ಬಹುದು. ಈ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ವಿಶೇಷ ಅವಕಾಶವನ್ನು ನೀಡಲಾಗಿದೆ. ಪ್ರತಿಯೊಂದು ಗ್ರಾಮದಲ್ಲೂ 50%ಗಿಂತ ಹೆಚ್ಚು ಮಹಿಳೆಯರು ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ಇದರಿಂದ ಮಹಿಳೆಯರಿಗೆ ಸಮಾನ ಕೂಲಿ ಸಿಗುತ್ತೆ, ಹಾಗೆ ನೇರ ಬ್ಯಾಂಕಿಗೆ ಹಣ ಜಮಾ ಆಗುತ್ತೆ. ಮಹಿಳಾ ಸಬಲೀಕರಣಕ್ಕೆ ಈ ಒಂದು ಯೋಜನೆ ಸಹಾಯ ಮಾಡುತ್ತೆ. ಈ ಒಂದು ಯೋಜನೆಯ ಮುಖ್ಯ ಉದ್ದೇಶಗಳು ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಉದ್ಯೋಗ ಖಾತ್ರಿ, ನಿರುದ್ಯೋಗದ ಸಮಯದಲ್ಲಿ ನಿಯಮಿತ ಆದಾಯವನ್ನು ಗಳಿಸಿಕೊಳ್ಬಹುದು, ಗ್ರಾಮೀಣ ಮೂಲ ಸೌಕರ್ಯ ಅಭಿವೃದ್ಧಿ ಹೆಚ್ಚಾಗತ್ತೆ, ಬಡತನ ನಿರ್ವಹಣೆ ಆಗತ್ತೆ, ಗ್ರಾಮೀಣ ಜನರ ಬದುಕಿನ ಮಟ್ಟ ಇನ್ನೂ ಸುಧಾರಿಸುತ್ತೆ ಅನ್ನೋದು. ಈ ಯೋಜನೆಯನ್ನ ಯಾರೆಲ್ಲ ಸದುಪಯೋಗ ಪಡ್ಕೊಳ್ಬಹುದು ಅನ್ನೋದಾದ್ರೆ, ಭಾರತದ ಯಾವುದೇ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿರುವ ಗ್ರಾಮೀಣ ಪ್ರದೇಶದ ನಿವಾಸಿಗಳು ಮೊದಲನೇ ಅರ್ಹತೆ. ಇನ್ನು 18 ವರ್ಷಕ್ಕಿಂತ ಮೇಲ್ಪಟ್ಟ ಜನರು ಕೆಲಸ ಮಾಡಲು ಸಿದ್ಧರಾಗಿರಬೇಕು. ಮಹಿಳೆಯರು, ಪುರುಷರು, ಯುವಕರು ಎಲ್ಲರಿಗೂ ಸಮಾನತೆ ಇದೆ ಮತ್ತು ಸಮಾನ ಅರ್ಹರು. ವಿಶೇಷವಾಗಿ ಬಡ ಕುಟುಂಬದವರು, ಕೃಷಿ ಕೂಲಿ ಕಾರ್ಮಿಕರು, ಕೆಲಸ ಇಲ್ಲದ ಯುವಕರು, ಋತುಮಾನಾಧಾರಿತ ಕೆಲಸ ಮಾಡುವವರು, ಸ್ವಂತ ಆದಾಯ ಮೂಲ ಇಲ್ಲದವರು ಈ ಯೋಜನೆಯ ಲಾಭವನ್ನ ಪಡ್ಕೊಳ್ಬಹುದು. ಯಾವೆಲ್ಲ ಪ್ರದೇಶಗಳಲ್ಲಿ ಈ ಯೋಜನೆ ಜಾರಿ ಇದೆ ಅಂತ ಕೇಳುವುದಾದ್ರೆ, ಭಾರತದ ಎಲ್ಲಾ ರಾಜ್ಯಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಗ್ರಾಮೀಣ ಭಾಗಗಳಲ್ಲಿ ಈ ಯೋಜನೆ ಜಾರಿಯಲ್ಲಿದೆ. ಈ ಯೋಜನೆಯಿಂದ ಜನರಿಗೆ ಉದ್ಯೋಗವೂ ಸಿಗಬೇಕು, ಗ್ರಾಮವೂ ಅಭಿವೃದ್ಧಿ ಆಗಬೇಕು ಅನ್ನೋದೇ ಈ ಬಿಲ್ಲಿನ ಆಶಯ. ಇನ್ನು ನಾನು ಆಗ್ಲೇ ಹೇಳ್ದಂಗೆ, ಕೆರೆ, ಕಾಲುವೆ ಸ್ವಚ್ಛತೆ, ನೀರಿನ ಸಂರಕ್ಷಣೆ, ಗ್ರಾಮೀಣ ರಸ್ತೆ ನಿರ್ಮಾಣ, ಪರಿಸರ ಸಂರಕ್ಷಣೆ, ಸಾರ್ವಜನಿಕರ ಕಟ್ಟಡಗಳ ಸುಧಾರಣೆ, ಇದೆಲ್ಲವೂ ಕೇವಲ ಕೂಲಿ ಕೆಲಸ ಅಲ್ಲ, ಇದು ಭವಿಷ್ಯದಲ್ಲಿ ಗ್ರಾಮಕ್ಕೆ ಲಾಭ ನೀಡೋ ಕೆಲಸಗಳಾಗಿದೆ. ಈ ಯೋಜನೆಯ ಸದುಪಯೋಗನ ಹೇಗ್ ಪಡ್ಕೊಳ್ಳೋದು ಅಂತ ಕೇಳುವುದಾದ್ರೆ, ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿಗೆ ನೀವು ತೆರಳಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಬೇಕು. ನೋಂದಣಿ ಆದ ನಂತರ ಗ್ರಾಮ ಪಂಚಾಯತಿ ಮೂಲಕ ಸ್ಥಳೀಯವಾಗಿ ನಡೆಯುವ ಕೆಲಸಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗುತ್ತೆ. ನಂತರ ಕೆಲಸ ಆದ್ಮೇಲೆ ಪ್ರತಿದಿನದ ಕೂಲಿ ಹಣವನ್ನ ಏನ್ ಮಾಡ್ತಾರೆ, ನೇರ ನಿಮ್ಮ ಬ್ಯಾಂಕಿನ ಖಾತೆಗೆ ಜಮಾ ಮಾಡ್ತಾರೆ. ಇಲ್ಲಿ ಯಾವುದೇ ಮಧ್ಯವರ್ತಿಗಳ ಸಮಸ್ಯೆ ಇರೋದಿಲ್ಲ, ಹಾಗೆ ಪಾರದರ್ಶಕತೆಯನ್ನ ಕೂಡ ಕಾಪಾಡಬಹುದು. ವರ್ಷಕ್ಕೆ 125 ದಿನಗಳವರೆಗೆ ಕೆಲಸ ಪಡೆಯುವ ಹಕ್ಕಿದೆ. ಇನ್ನು ನೀವು ಈ ಯೋಜನೆಯ ಸದುಪಯೋಗ ಪಡ್ಕೊಳ್ಬೇಕು ಅಂತ ಅಂದ್ರೆ ಬೇಕಾಗಿರೋ ದಾಖಲೆಗಳು ಏನು ಅಂತ ಅಂದ್ರೆ, ನಿಮ್ಮ ಆಧಾರ್ ಕಾರ್ಡ್, ವಿಳಾಸದ ದಾಖಲೆ ಅಂದ್ರೆ ರೇಷನ್ ಕಾರ್ಡ್ ಅಥವಾ ಮತದಾರರ ಗುರುತಿನ ಚೀಟಿ, ಬ್ಯಾಂಕ್ ಖಾತೆ ವಿವರ, ಪಾಸ್ಪೋರ್ಟ್ ಸೈಜ್ ಫೋಟೋ, ಈ ದಾಖಲೆಗಳನ್ನ ತಗೊಂಡು ನೀವು ಹತ್ತಿರದ ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ನಿಮ್ಮ ಹೆಸರನ್ನ ನೋಂದಣಿ ಮಾಡಿಕೊಳ್ಬಹುದು. ಈ ಯೋಜನೆಯ ಗ್ರಾಮಗಳನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ, ತಾಂತ್ರಿಕವಾಗಿ ಅಭಿವೃದ್ಧಿಪಡಿಸಲು ಇದೊಂದು ಮೂಲ ಸೌಕರ್ಯಗಳನ್ನು ಹೆಚ್ಚಿಸುವಂತಹ ಯೋಜನೆಯಾಗಿದೆ. ಇನ್ನು ವಿಕಸಿತ ಭಾರತ ಗ್ರಾಮ್ ಜಿ ಬಿಲ್ 2025 ಕೇವಲ ಒಂದು ಯೋಜನೆ ಅಲ್ಲ, ಗ್ರಾಮೀಣ ಭಾರತದ ಭವಿಷ್ಯಕ್ಕೆ ಹಾಕಿದ ಒಂದು ಭದ್ರ ಹೆಜ್ಜೆ ಅಂತಾನೆ ಹೇಳ್ಬೋದು. ಗ್ರಾಮವೂ ವಿಕಸಿತ ಆಗತ್ತೆ, ದೇಶವೂ ವಿಕಸಿತ ಆಗತ್ತೆ. ಇನ್ನು ಈ ಯೋಜನೆ ಗ್ರಾಮೀಣ ಅಭಿವೃದ್ಧಿಗೆ ಒಂದು ಅಡಿಪಾಯ ಅಂತ ಹೇಳ್ಬೋದು. ಸಾಮಾಜಿಕ ಸಮಾನತೆಗೂ ಕೂಡ ಇದೊಂದು ಅಡಿಪಾಯ. ಇದು ಲಕ್ಷಾಂತರ ಕುಟುಂಬಗಳಿಗೆ ಜೀವನ ಆಧಾರವಾಗಿದೆ ಅಂತ ಹೇಳಬಹುದು. ನೀವೆಲ್ಲ ಇಷ್ಟೊತ್ತು ನಿಮ್ಮ ಗ್ರಾಮ, ನಿಮ್ಮ ಹಕ್ಕು, ನಿಮ್ಮ ಉದ್ಯೋಗ ಬಲಪಡಿಸುವ ಹೊಸ ಕಾಯ್ದೆ ಬಗ್ಗೆ ತಿಳ್ಕೊಂಡ್ರಿ. ಅದರಲ್ಲಿ ಟೆಕ್ನಾಲಜಿ ಕೂಡ ಅಳವಡಿಸಲಾಗಿದೆ. ವೇತನ ತ್ವರಿತ ಪಾವತಿ, ಜಿಯೋ ಟ್ಯಾಗಿಂಗ್, ಬಯೋಮೆಟ್ರಿಕ್ ಹಾಜರಿ, ವೇತನ 15 ದಿನದಲ್ಲಿ ನಿಮಗೆ ಸಿಗತ್ತೆ. ಇನ್ನು ಈ ಯೋಜನೆ ವಿಶೇಷತೆ ಏನು ಅಂತ ಅಂದ್ರೆ, ಯಾವ ಕೆಲಸ ಬೇಕು ಅಂತ ನೀವೇ ಗ್ರಾಮಸಭೆಯಲ್ಲಿ ನಿರ್ಧರಿಸಬಹುದು. ಇಲ್ಲಿ ಯಾವುದೇ ಕೇಂದ್ರ ಅಥವಾ ಜಿಲ್ಲೆಯಿಂದ ನಿಮಗೆ ಈ ಕೆಲಸನೇ ಮಾಡಬೇಕು ಅಂತ ಒತ್ತಾಯ ಬರುವುದಿಲ್ಲ. ನಿಮ್ಮ ಗ್ರಾಮದಲ್ಲಿ ಏನ್ ಅಗತ್ಯ ಇದೆ ಆ ಕೆಲಸವನ್ನ ನೀವೇ ನಿರ್ಧಾರ ಮಾಡಬಹುದು. ಇನ್ನು ಕೃಷಿ ಸಮಯಕ್ಕೆ 60 ದಿನಗಳ ವಿರಾಮ ಕೊಡ್ತಾರೆ. ರೈತರಿಗೆ ಇದು ದೊಡ್ಡ ಸಹಾಯ. ಈ ಯೋಜನೆಯಲ್ಲಿ ರೈತರಿಗೆ ಇದೊಂದು ವಿಷಯ ಬಹಳ ಮುಖ್ಯವಾಗಿ ಸಹಾಯ ಆಗುತ್ತೆ. ಬಿತ್ತನೆ ಅಥವಾ ಕೊಯ್ಲು ಸಮಯದಲ್ಲಿ ರಾಜ್ಯ ಸರ್ಕಾರಗಳು 60 ದಿನಗಳ ಕಾಲ ವಿರಾಮ ಕೊಡಬಹುದು ಅಂತ ಸಹ ಹೇಳಿದೆ. ಇನ್ನು ವಿಕಸಿತ ಭಾರತ ಗ್ರಾಮ ಜಿ ಬಿಲ್ ಯೋಜನೆ ಬಗ್ಗೆ ತಿಳ್ಕೊಂಡ್ವಿ. ಗ್ರಾಮ ಬಲವಾದರೆ ಭಾರತ ಬಲ. ಧನ್ಯವಾದ.
1: ಇದುವರೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ವಿಕಸಿತ ಭಾರತ ಗ್ರಾಮ ಜಿ ಮಿಷನ್, ಈ ಕುರಿತು ಮಾಹಿತಿ ನೀಡಿದವರು ಹಿರಿಯ ಪತ್ರಕರ್ತೆ ಚಂದನ ಎಲ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
1: ಜ್ಞಾನಪೀಠ ಪ್ರಶಸ್ತಿ.
0: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲ್ಗೆ,
1: ಸಿರಿಗನ್ನಡಂ ಬಾಳ್ಗೆ.

0: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬೆಳೆಸೋಣ.
1: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
2: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
3: ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದ ರಾಷ್ಟ್ರೀಯ ನೀತಿಗೆ ಸಾರ್ವಜನಿಕರ ಬೆಂಬಲ. ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿಯಲ್ಲಿ ಬಿಜೆಪಿ ಗೆಲುವು ಸಾಕ್ಷಿ, ಪ್ರಧಾನಿ ನರೇಂದ್ರ ಮೋದಿ. ತಮಿಳುನಾಡು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಟಿವಿಕೆ ಪಕ್ಷದ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್, ಗಣ್ಯರ ಶುಭಾಶಯ. ಆರ್ಚರಿ ವಿಶ್ವಕಪ್ ಸ್ಟೇಜ್ 2 ಪಂದ್ಯಾವಳಿ, ಭಾರತೀಯ ಮಹಿಳಾ ರಿಕರ್ವ್ ತಂಡದ ಐತಿಹಾಸಿಕ ಸಾಧನೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಚೆನ್ನೈ ಸೂಪರ್ ಕಿಂಗ್ಸ್, ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ. ಚುನಾವಣಾ ಫಲಿತಾಂಶಗಳು ತಮ್ಮ ಸರ್ಕಾರದ ರಾಷ್ಟೀಯ ನೀತಿಗಳಿಗೆ ಸಾರ್ವಜನಿಕ ಬೆಂಬಲವನ್ನು ಪ್ರತಿಬಿಂಬಿಸುತ್ತವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಬಿಜೆಪಿ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದ ಅವರು, ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಬಿಜೆಪಿ ಗೆಲುವು ತಮ್ಮ ಸರ್ಕಾರ ಜಾರಿಗೆ ತಂದ ರಾಷ್ಟೀಯ ನೀತಿಗೆ ಸಾರ್ವಜನಿಕ ಬೆಂಬಲಕ್ಕೆ ಸಾಕ್ಷಿಯಾಗಿದೆ ಎಂದರು. ಚುನಾವಣಾ ಫಲಿತಾಂಶಗಳು ತಮ್ಮ ಸರ್ಕಾರದ ರಾಷ್ಟೀಯ ಕಾರ್ಯಕ್ರಮಗಳು ಮತ್ತು ನೀತಿಗಳನ್ನು ಬೆಂಬಲಿಸುವ ಸಾರ್ವಜನಿಕ ಸಂದೇಶಗಳನ್ನು ಸೂಚಿಸುವ ರಾಷ್ಟ್ರದ ಮನಸ್ಥಿತಿಯನ್ನು ಪ್ರತಿಬಿಂಬಿಸುತ್ತವೆ ಎಂದು ಹೇಳಿದರು. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಪಕ್ಷವು ಕೇವಲ 3 ಸ್ಥಾನಗಳೊಂದಿಗೆ ಪ್ರಾರಂಭವಾಯಿತು ಮತ್ತು 10 ವರ್ಷಗಳಲ್ಲಿ ಬೃಹತ್ ಜನಾದೇಶದೊಂದಿಗೆ ಸರ್ಕಾರವನ್ನು ರಚಿಸಿದೆ ಎಂದರು. ಅಸ್ಸಾಂನಲ್ಲಿ ಜನತೆ ಪಕ್ಷಕ್ಕೆ 3ನೇ ಅವಧಿಗೆ ಅಧಿಕಾರ ನೀಡಿದ್ದಾರೆ ಮತ್ತು ಗುಜರಾತ್ ಪುರಸಭೆ ಚುನಾವಣೆಯಲ್ಲಿ ಪಕ್ಷವು ಹಿಂದಿನ ಎಲ್ಲಾ ದಾಖಲೆಗಳನ್ನು ಮುರಿದಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಕೇರಳದಲ್ಲಿ ಈ ಚುನಾವಣೆಯಲ್ಲಿ 3 ಸ್ಥಾನಗಳನ್ನು ಪಡೆದಿರುವುದು ಮುಂದಿನ ಚುನಾವಣೆಯಲ್ಲಿ ಉತ್ತಮ ಫಲಿತಾಂಶ ಸಾಧಿಸುವಲ್ಲಿ ಮಾರ್ಗಸೂಚಿಯಾಗಲಿದೆ ಎಂದು ಅವರು ಹೇಳಿದರು. ಬಿಜೆಪಿ ಮತ್ತು ಎನ್ಡಿಎ 21 ರಾಜ್ಯಗಳಲ್ಲಿ ಆಡಳಿತ ನಡೆಸುತ್ತಿವೆ, ಲೋಕ ಕಲ್ಯಾಣ ಮತ್ತು ದೇಶದ ಸಮೃದ್ಧಿಗಾಗಿ ಕೆಲಸ ಮಾಡುತ್ತಿವೆ ಎಂದರು. ಈ ವೇಳೆ ಕಾಂಗ್ರೆಸ್ ಪಕ್ಷವನ್ನು ಟೀಕಿಸಿದ ಪ್ರಧಾನಿ, ಚುನಾವಣಾ ವೈಫಲ್ಯಗಳಿಗೆ ಎಲ್ಲವನ್ನೂ ದೂಷಿಸುವುದು ಅವರ ನಾಯಕರಲ್ಲಿ ಅಭ್ಯಾಸವಾಗಿದೆ ಎಂದು ಹೇಳಿದರು. ಸಂಸತ್ತಿನಲ್ಲಿ ಮಹಿಳೆಯರಿಗೆ 33% ಮೀಸಲಾತಿಯನ್ನು ಖಾತ್ರಿಪಡಿಸಿದ ನಾರಿಶಕ್ತಿ ವಂದನ್ ಅಧಿನಿಯಮ ವಿರುದ್ಧ ಮತ ಚಲಾಯಿಸುವ ಮೂಲಕ ಕಾಂಗ್ರೆಸ್ ಮಹಿಳೆಯರಿಗೆ ದ್ರೋಹವೆಸಗಿದೆ ಎಂದು ಆರೋಪಿಸಿದರು. ರಾಷ್ಟೀಯ ಅಭಿವೃದ್ಧಿಗಾಗಿ ಕೆಲಸ ಮಾಡಲು ಮತ್ತು ಅಮೆರಿಕ ಇರಾನ್ ಯುದ್ಧದಂತಹ ಭೌಗೋಳಿಕ ರಾಜಕೀಯ ಬೆಳವಣಿಗೆಗಳಿಂದ ಉಂಟಾಗಿ

0: ಒಗ್ಗುವ ಸವಾಲುಗಳನ್ನು ನಿವಾರಿಸಲು ಒಗ್ಗಟ್ಟಿನಿಂದ ಇರಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಜನತೆಯಲ್ಲಿ ಮನವಿ ಮಾಡಿದರು. ನಂತರ ಬೆಂಗಳೂರಿನಲ್ಲಿ ನಡೆದ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಿದ್ದರು. ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಅವರು ಉದ್ಘಾಟಿಸಿದರು. ಇಂದು ಮಧ್ಯಾಹ್ನ ಪ್ರಧಾನಿ ಹೈದರಾಬಾದ್ನಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ಬಹು ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಹೈದರಾಬಾದ್ ಪಣಜಿ ಆರ್ಥಿಕ ಕಾರಿಡಾರ್ನಲ್ಲಿ ಗುಡೆಬೆಳ್ಳೂರಿನಿಂದ ಮೆಹಬೂಬ್ ನಗರದವರೆಗಿನ ರಾಷ್ಟೀಯ ಹೆದ್ದಾರಿ 167 ಚತುಷ್ಪಥಕ್ಕೆ ಪ್ರಧಾನಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇದರ ಒಟ್ಟು ಯೋಜನಾ ವೆಚ್ಚ 3,175 ಕೋಟಿ ರೂಪಾಯಿಯಾಗಿದೆ. ಪ್ರಧಾನಿಯವರು ವಾರಂಗಲ್ನಲ್ಲಿ ಪಿಎಂ ಮಿತ್ರ ಪಾರ್ಕ್ ಅನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಇದನ್ನು ಕಾಕತೀಯ ಮೆಗಾ ಜವಳಿ ಪಾರ್ಕ್ ಎಂದು ಕರೆಯುತ್ತಾರೆ. ಇದನ್ನು ಪಿಎಂ ಮಿತ್ರ ಯೋಜನೆಯಡಿ ಅಭಿವೃದ್ಧಿಪಡಿಸಲಾಗಿದೆ. ನಂತರ ಭಾರತದ ಆರೋಗ್ಯ ಮೂಲಸೌಕರ್ಯಕ್ಕೆ ಪ್ರಮುಖ ಮೈಲಿಗಲ್ಲಾಗಿ ಹೈದರಾಬಾದ್ನಲ್ಲಿ ಅತ್ಯಾಧುನಿಕ ಕ್ಯಾನ್ಸರ್ ಕೇಂದ್ರಿತ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಕ್ವಾಟರ್ನರಿ ಕೇರ್ ಲಾಭರಹಿತ ಸಂಸ್ಥೆಯಾದ ದೇಶದ ಸಿಂಧು ಆಸ್ಪತ್ರೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಲೋಕಾರ್ಪಣೆ ಮಾಡಲಿದ್ದಾರೆ. ಟಿವಿಕೆ ಪಕ್ಷದ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ಅವರು ಇಂದು ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದರು. ಬೆಳಿಗ್ಗೆ ಚೆನ್ನೈನ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ಪ್ರಮಾಣವಚನ ಸ್ವೀಕಾರ ಸಮಾರಂಭದಲ್ಲಿ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಆರ್ಲೇಕರ್ ಅವರು ವಿಜಯ್ ಅವರಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣವಚನ ಬೋಧಿಸಿದರು. ಅವರೊಂದಿಗೆ 9 ಸಚಿವರು ಸಹ ಪ್ರಮಾಣವಚನ ಸ್ವೀಕರಿಸಿದರು. ಕ್ಯಾಬಿನೆಟ್ ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದವರಲ್ಲಿ ಕೆಜಿ ಅರುಣ್ ರಾಜ್, ಆಧವ್ ಅರ್ಜುನ, ಎನ್ ಆನಂದ, ಸೆಲ್ವಿ ಎಸ್ ಕೀರ್ತನ ಮತ್ತು ಡಾ ಟಿಕೆ ಪ್ರಭು ಸೇರಿದ್ದಾರೆ. ಪ್ರಮಾಣವಚನ ಸ್ವೀಕಾರ ಸಮಾರಂಭದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತು ತಮಿಳು ಚಲನಚಿತ್ರೋದ್ಯಮದ ಹಲವರು ಉಪಸ್ಥಿತರಿದ್ದರು. ವಿಜಯ್ ಕಾಂಗ್ರೆಸ್, ಸಿಪಿಐ, ಸಿಪಿಐಎಂ, ವಿಸಿಕೆ ಮತ್ತು ಐಯುಎಂಎಲ್ ಬೆಂಬಲದೊಂದಿಗೆ 234 ಸದಸ್ಯರ ವಿಧಾನಸಭೆಯಲ್ಲಿ 120 ಚುನಾಯಿತ ಶಾಸಕರ ಬೆಂಬಲವನ್ನು ಪಡೆದರು. 1967 ಡಿಎಂಕೆ ಅಥವಾ ಎಐಡಿಎಂಕೆ ಇದರಿಂದ ಬಂದವರಲ್ಲದ ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ ಅವರು ಇತಿಹಾಸ ನಿರ್ಮಿಸಿದರು. ಲೋಕಭವನದ ಪ್ರಕಟಣೆಯ ಪ್ರಕಾರ ರಾಜ್ಯಪಾಲರು ವಿಜಯ್ ಅವರಿಗೆ ಇದೇ 13 ಅಥವಾ ಅದಕ್ಕೂ ಮೊದಲು ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚಿಸುವಂತೆ ನಿರ್ದೇಶಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣವಚನ ಸ್ವೀಕರಿಸಿದ ಸಿ ಜೋಸೆಫ್ ವಿಜಯ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ವಿಜಯ್ ಅವರ ಮುಂದಿನ ಅಧಿಕಾರಾವಧಿಗೆ ಶುಭಾಶಯ ತಿಳಿಸಿದ್ದು, ಜನರ ಜೀವನವನ್ನು ಸುಧಾರಿಸಲು ಕೇಂದ್ರ ಸರ್ಕಾರ ತಮಿಳುನಾಡು ಸರ್ಕಾರದೊಂದಿಗೆ ಕೆಲಸ ಮಾಡುವುದನ್ನು ಮುಂದುವರಿಸುತ್ತದೆ ಎಂದು ತಿಳಿಸಿದ್ದಾರೆ. ಶ್ರೀಲಂಕಾ ಅಧ್ಯಕ್ಷ ಅನುರಕುಮಾರ ದಿಸಾನಾಯಕೆ ಟಿವಿಕೆ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ಅವರನ್ನು ಅಭಿನಂದಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಶ್ರೀಲಂಕಾ ಮತ್ತು ತಮಿಳುನಾಡು ಇತಿಹಾಸ, ಸಂಸ್ಕೃತಿ, ಉದ್ಯಮಶೀಲತೆ ಮತ್ತು ತಲೆಮಾರುಗಳಾದ್ಯಂತ ಶಾಶ್ವತವಾದ ಜನ ಸಂಬಂಧಗಳ ಮೂಲಕ ಸಂಪರ್ಕ ಹೊಂದಿವೆ ಎಂದು ಹೇಳಿದ್ದಾರೆ. ಗುಜರಾತ್ನ ಪ್ರಸಿದ್ಧ ಸೋಮನಾಥ ದೇವಾಲಯವು ಜಾಗತಿಕ ಆಧ್ಯಾತ್ಮಿಕ ಮತ್ತು ಸುಸ್ಥಿರ ಪ್ರವಾಸೋದ್ಯಮ ಕೇಂದ್ರವಾಗಿ ವಿಕಸನಗೊಳ್ಳುತ್ತಿರುವ ತನ್ನ ಆಧುನಿಕ ಪ್ರಯಾಣದ 75 ವರ್ಷಗಳನ್ನು ಆಚರಿಸುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸೋಮನಾಥ ಅಮೃತ ಪರ್ವವನ್ನು ಆಚರಿಸಲು ಸಜ್ಜಾಗಿರುವುದರಿಂದ ಸೋಮನಾಥ ಟ್ರಸ್ಟ್ನ ಅಧ್ಯಕ್ಷರಾಗಿ ಅವರ ನೇತೃತ್ವದಲ್ಲಿ ದೇವಾಲಯವು ಸುವರ್ಣಯುಗವನ್ನು ಆಚರಿಸುತ್ತಿದೆ. ಅದರ ಧಾರ್ಮಿಕ ಮಹತ್ವವನ್ನು ಮೀರಿ ಸೋಮನಾಥ ಪರಿಸರ ಸಂರಕ್ಷಣೆಯಲ್ಲಿ ಪ್ರವರ್ತಕನಾಗಿ ಹೊರಹೊಮ್ಮುತ್ತಿದೆ. ಭಾರತದ ಮೊದಲ ನಿವ್ವಳ ಶೂನ್ಯ ದೇವಾಲಯವಾಗುವ ಗುರಿಯನ್ನು ಹೊಂದಿದೆ. ಮಿಷನ್ ಲೈಫ್ ಉಪಕ್ರಮದಡಿಯಲ್ಲಿ ದೇವಾಲಯವು ಹೂವಿನ ತ್ಯಾಜ್ಯವನ್ನು ಗೊಬ್ಬರವಾಗಿ ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಪೇವರ್ ಬ್ಲಾಕ್ಗಳಾಗಿ ಪರಿವರ್ತಿಸುವ ಮೂಲಕ ಸುಸ್ಥಿರತೆಯಲ್ಲಿ ಮಾನದಂಡಗಳನ್ನು ಸ್ಥಾಪಿಸುತ್ತಿದೆ. ಇದಲ್ಲದೆ ಸುಧಾರಿತ ಒಳಚರಂಡಿ ಸಂಸ್ಕರಣಾ ಘಟಕಗಳು, ಮಳೆ ನೀರು ಕೊಯ್ಲು ವ್ಯವಸ್ಥೆ ಮತ್ತು ಮಿಯಾವಾಕಿ ಕಾಡುಗಳೊಂದಿಗೆ ಟ್ರಸ್ಟ್ ನೆಟ್ ಜೀರೋ ಇಂಗಾಲದ ಹೆಜ್ಜೆ ಗುರುತನ್ನು ವೇಗವಾಗಿ ಸಾಧಿಸುತ್ತಿದೆ. ಶಾಂಘೈನಲ್ಲಿ ನಡೆಯುತ್ತಿರುವ ಆರ್ಚರಿ ವಿಶ್ವಕಪ್ ಸ್ಟೇಜ್ 2 ಪಂದ್ಯಾವಳಿಯಲ್ಲಿ ಭಾರತೀಯ ಮಹಿಳಾ ರಿಕರ್ವ್ ತಂಡವು ಐತಿಹಾಸಿಕ ಸಾಧನೆ ಮಾಡಿದೆ. ದೀಪಿಕಾ ಕುಮಾರಿ, ಅಂಕಿತಾ ಭಕತ್ ಮತ್ತು ಕುಂಕುಮ್ ಮೋಹನ್ ಅವರನ್ನು ಒಳಗೊಂಡ ಭಾರತೀಯ ತಂಡವು ಆತಿಥೇಯ ಚೀನಾವನ್ನು ರೋಚಕ ಶೂಟ್ಆಫ್ನಲ್ಲಿ ಮಣಿಸಿ ಚಿನ್ನದ ಪದಕವನ್ನು ತನ್ನದಾಗಿಸಿಕೊಂಡಿದೆ. ಇದಕ್ಕೂ ಮುನ್ನ ನಡೆದ ಸೆಮಿಫೈನಲ್ನಲ್ಲಿ ಭಾರತವು 10 ಬಾರಿ ಒಲಿಂಪಿಕ್ ಚಾಂಪಿಯನ್ ಆಗಿರುವ ದಕ್ಷಿಣ ಕೊರಿಯಾವನ್ನು ಅಚ್ಚರಿಯ ರೀತಿಯಲ್ಲಿ ಸೋಲಿಸಿತು. ಈ ಟೂರ್ನಿಯಲ್ಲಿ ಭಾರತಕ್ಕೆ ಇದು 2ನೇ ಪದಕವಾಗಿದೆ. ನಿನ್ನೆ ಕಾಂಪೌಂಡ್ ವಿಭಾಗದಲ್ಲಿ ಪ್ರವೀಣ್ ಜಾಧವ್ ವೈಯಕ್ತಿಕ ವಿಭಾಗದಲ್ಲಿ ಕಂಚಿನ ಪದಕ ಗೆದ್ದು ಭಾರತದ ಪದಕ ಖಾತೆ ತೆರೆದಿದ್ದರು. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿಂದು 2 ಪಂದ್ಯಗಳು ನಡೆಯಲಿವೆ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯಲಿರುವ ದಿನದ ಮೊದಲ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಲಕ್ನೌ ಸೂಪರ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30ಕ್ಕೆ ಆರಂಭವಾಗಲಿದೆ. ರಾಯ್ಪುರದ ಶಹೀದ್ ವೀರ್ ನಾರಾಯಣ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ರಾತ್ರಿ 7:30ಕ್ಕೆ ಪ್ರಾರಂಭವಾಗಲಿರುವ ದಿನದ 2ನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಸೆಣಸಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದ ರಾಷ್ಟೀಯ ನೀತಿಗೆ ಸಾರ್ವಜನಿಕರ ಬೆಂಬಲ. ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿಯಲ್ಲಿ ಬಿಜೆಪಿ ಗೆಲುವು ಸಾಕ್ಷಿ, ಪ್ರಧಾನಿ ನರೇಂದ್ರ ಮೋದಿ. ತಮಿಳುನಾಡು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಟಿವಿಕೆ ಪಕ್ಷದ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್, ಗಣ್ಯರ ಶುಭಾಶಯ. ಆರ್ಚರಿ ವಿಶ್ವಕಪ್ ಸ್ಟೇಜ್ 2 ಪಂದ್ಯಾವಳಿ ಭಾರತೀಯ ಮಹಿಳಾ ರಿಕರ್ವ್ ತಂಡದ ಐತಿಹಾಸಿಕ ಸಾಧನೆ ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಚೆನ್ನೈ ಸೂಪರ್ ಕಿಂಗ್ಸ್, ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
4: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 1:22 ಇನ್ನು ಮುಂದೆ ದೀಪಾ ಸತ್ಯನಾರಾಯಣ ಅವರ ಧ್ವನಿಯಲ್ಲಿ ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳೋಣ ದೊಡ್ಡರಂಗೇಗೌಡ ಅವರ ರಚನೆ ಅನುರಾಗ ಕೋಗಿಲೆಯಾಗಿ ಬಾರೆ ನನ್ನ ಬಾಳಿಗೆ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 1:30. ಇನ್ನು ಮುಂದೆ ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಆತ್ಮೀಯ ಕೇಳುಗರೇ, ನಿಮಗೆ ಇಷ್ಟವಾದ ಗೀತೆಯನ್ನು ಆಲಿಸಲು ನೀವು ನಮಗೆ ವಾಟ್ಸಾಪ್ ಮೂಲಕ ಸಂದೇಶವನ್ನು ಕಳುಹಿಸಬಹುದು. ನಮ್ಮ ವಾಟ್ಸಾಪ್ ಸಂಖ್ಯೆ 9480885523. ನಮ್ಮ ವಾಟ್ಸಾಪ್ ಸಂಖ್ಯೆ ಮತ್ತೊಮ್ಮೆ 9480858523. ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ಚಿನಾರಿ ಮುತ್ತ ಚಿತ್ರದ ಗೀತೆಯೊಂದನ್ನು. HS ವೆಂಕಟೇಶ್ ಮೂರ್ತಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸಿ ಅಶ್ವಥ್. ಹಾಡಿದ್ದಾರೆ ಬೇಬಿ ರೇಖಾ ಹಾಗೂ ಸಂಗಡಿಗರು.

0: choose excellence and explore diverse courses.
1: At JSS AHER, deemed to be university accredited A++ by NAC, admissions are open for MSc in Molecular Biology, Biochemistry, Microbiology, Medical Statistics, Bioinformatics, Cosmetic Science, Sports Nutrition and Management, Medical Physics and Library and Information Science. Visit JSS deemed to be university, SS Nagara, Banni Mantapa, Mysuru. Call 9980841859.
2: ಬೆಳಕಿಲ್ಲದೆ ಬದುಕಿಲ್ಲ,
3: ಮಣ್ಣಿಲ್ಲದೆ ಕಸುವಿಲ್ಲ,
2: ಜಲವಿಲ್ಲದೆ ಜೀವವಿಲ್ಲ,
3: ಹಸಿರಿಲ್ಲದೆ ಉಸಿರಿಲ್ಲ,
2: ಹರಿತಿಲ್ಲದೆ ಜಗತ್ತಿಲ್ಲ.
4: ಈ ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲೆ.
3: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು
2: ಸಸ್ಯ ವೈದ್ಯರ ಕಿವಿಮಾತು
3: ಪ್ರಾಯೋಜಿತ ಬಾನುಲಿ ಸರಣಿ.
5: ಮರವಾಗೆಲೆವೋ ಜೀವವೇ ಮರವಾಗು.
2: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
6: ಆ ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
2: ತಪ್ಪದೆ ಆಲಿಸಿ
3: ಸಸ್ಯ ವೈದ್ಯರ ಕಿವಿ ಮಾತು
2: ಹರಿತೆ.

ಕಾರ್ಯಕ್ರಮಕ್ಕೆ ಮೊದಲನೆಯ ಸಂದೇಶ ಕಳಿಸಿದ್ದಾರೆ ಪಂಪ್ ಹೌಸ್ ಹೊಸಹಳ್ಳಿಯಿಂದ ಬಾಲಕೃಷ್ಣ ಮತ್ತು ಮನೆಯವರು. ಇವರ ಕೋರಿಕೆಯ ಗೀತೆ ಮಮತೆ ಚಿತ್ರದ್ದಾಗಿದೆ. ಆರ್ಎನ್ ಜಯಗೋಪಾಲ್ ರವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸತ್ಯಂ. ಹಾಡಿದ್ದಾರೆ ಪಿ ವಿ ಶ್ರೀನಿವಾಸ್.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೆ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಇನ್ನು ಮುಂದೆ ಕೇಳೋಣ ಕುಂತಿಪುತ್ರದ ಚಿತ್ರದ ಕುಂತಿಪುತ್ರ ಚಿತ್ರದ ಗೀತೆ. ಈ ಗೀತೆಯನ್ನು ಕೋರಿ ಸಂದೇಶ ಕಳಿಸಿದ್ದಾರೆ ಹಾರುಹಳ್ಳಿಯಿಂದ ಸ್ಫೂರ್ತಿ ಹಾಗೂ ಅಥರ್ವ. ಸಂಗೀತ ನೀಡಿದ್ದಾರೆ ವಿಜಯಾನಂದ್, ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ.

0: ಕಾದಂಬರಿ ವಿಹಾರ ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು ಪ್ರತಿ ಭಾನುವಾರ ಬೆಳಿಗ್ಗೆ 7:15, ಮರುಪ್ರಸಾರ ಶುಕ್ರವಾರ ಮಧ್ಯಾಹ್ನ 12:45. ಮರೆಯದೆ ಕೇಳಿ, ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು ಕಾದಂಬರಿ ವಿಹಾರದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 7:15 ಹಾಗೂ ಶುಕ್ರವಾರ ಮಧ್ಯಾಹ್ನ 12:45 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ.
1: ನೀಲಕಂಠ ಚಿತ್ರದ ಗೀತೆಯನ್ನು ಕೋರಿ ಸಂದೇಶ ಕಳಿಸಿದ್ದಾರೆ ಕೆಆರ್ ನಗರದಿಂದ ನೇತ್ರಾವತಿ, ನಟರಾಜು, ಕಿಶೋರ್ ಹಾಗೂ ರೇಣುಕಾ. ವಿ ರವಿಚಂದ್ರನ್ ಅವರ ಸಾಹಿತ್ಯ

0: ಆತ್ಮೀಯ ಕೇಳುಗರೆ,
1: ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿ ಮತ್ತು ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದೊಂದಿಗೆ ಇದೇ ತಿಂಗಳ 21ನೇ ತಾರೀಖು ಗುರುವಾರ ಬೆಳಿಗ್ಗೆ 10:30

0: ಸಂಜೆ 4:30
1: ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ.
0: ಬಾನುಲಿ ಬರವಣಿಗೆ ಕಾರ್ಯಾಗಾರದಲ್ಲಿ ಭಾಗವಹಿಸಲು ಇಚ್ಛಿಸುವವರು ಇದೇ ತಿಂಗಳ 14 ಸಂಜೆ 5 ಹೆಸರು, ವಿದ್ಯಾರ್ಹತೆ, ವಿಳಾಸದ ವಿವರಗಳನ್ನು
1: 9945614368 ಈ ಮೊಬೈಲ್ ಸಂಖ್ಯೆಗೆ ಸಂದೇಶವನ್ನು ಕಳುಹಿಸಿ ನೋಂದಣಿ ಮಾಡಿಕೊಳ್ಳಬಹುದು. 50 ಶಿಬಿರಾರ್ಥಿಗಳಿಗೆ ಅವಕಾಶ ಇರುವುದರಿಂದ ಮೊದಲು ಸಂದೇಶ ಕಳುಹಿಸಿದವರಿಗೆ ಮಾತ್ರ ಕಾರ್ಯಾಗಾರಕ್ಕೆ ಅವಕಾಶವಿರುತ್ತದೆ.
0: ಇದೇ ತಿಂಗಳ 21 ಕಾವ್ಯಧಾರೆ ಮತ್ತು ಕಾರ್ಯಾಗಾರ ನಡೆಯುವ ಸ್ಥಳ ಕರ್ನಾಟಕ ಸಂಘ ಮಂಡ್ಯ.
1: ಸಮಯ ಬೆಳಗ್ಗೆ 10:30 ಸಂಜೆ 4:30.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
0: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
3: ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ರಾಜೇಶ್ ಕೃಷ್ಣನ್ ರವರು ಹಾಡಿರುವ ಪಟೇಲ್ ಚಿತ್ರದ ಗೀತೆಯೊಂದನ್ನು. ಗೊಬ್ಬರಗಾಲ ಶ್ರೀರಂಗಪಟ್ಟಣದಿಂದ ಶ್ರೀನಿವಾಸ್ ಜಿಪಿ ಅವರು ಈ ಗೀತೆಯನ್ನು ಕೋರಿ ಸಂದೇಶ ಕಳಿಸಿದ್ದಾರೆ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖಾರವರದ್ದು.

ಇದುವರೆಗೂ ಸಂದೇಶಾಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮಕ್ಕೆ ಸಂದೇಶ ಕಳಿಸಿದ ಎಲ್ಲ ಕೇಳುಗರಿಗೆ ಧನ್ಯವಾದಗಳು.

ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 2 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತಾ ಪ್ರಸಾರ. ನಂತರ 2 ಗಂಟೆ 30 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ರಾಷ್ಟ್ರೀಯ ಗುರಿಗಳ ಸಾಧನೆಗೆ ಧಾರ್ಮಿಕ ಕೇಂದ್ರಗಳ ಬೆಂಬಲ ಅಗತ್ಯ, ಪ್ರಧಾನಿ ನರೇಂದ್ರ ಮೋದಿ. ವಿವಿಧ ರಾಜ್ಯಗಳ ಚುನಾವಣೆಯಲ್ಲಿ ಗೆಲುವು ರಾಷ್ಟ್ರೀಯ ನೀತಿಗಳಿಗೆ ದೊರೆತ ಜನಬೆಂಬಲದ ಪ್ರತೀಕ, ಪ್ರಧಾನಿ ಅಭಿಮತ. ಸಚಿವ ಡಿ ಸುಧಾಕರ್ ನಿಧನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರಿಂದ ಸಂತಾಪ. ನಾಡಿನಾದ್ಯಂತ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ. 9 ರಾಷ್ಟೀಯ ಕಲ್ಯಾಣ ಗುರಿಗಳ ಸಾಧನೆಗಾಗಿ ಆರ್ಟ್ ಆಫ್ ಲಿವಿಂಗ್ನಂತಹ ಧಾರ್ಮಿಕ ಕೇಂದ್ರಗಳ ಬೆಂಬಲವನ್ನು ಪ್ರಧಾನಿ ನರೇಂದ್ರ ಮೋದಿ ಬಯಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಿದರು. ನಂತರ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇಂತಹ ಕೇಂದ್ರಗಳು ಸಾವಯವ ಕೃಷಿಗೆ ಉತ್ತೇಜನ ನೀಡಿ ಭೂಮಿ ನಾಶಕ್ಕೆ ಕಾರಣವಾಗುವ ರಾಸಾಯನಿಕ ಗೊಬ್ಬರಗಳ ಬಳಕೆಯ ಅನಾನುಕೂಲತೆಯನ್ನು ತಿಳಿಸುವ ಮೂಲಕ ಜನರಲ್ಲಿ ಅರಿವು ಮೂಡಿಸುತ್ತಿದೆ ಎಂದರು. ನೀರಿನ ಸಂರಕ್ಷಣೆ, ಇಂಧನ ಉಳಿತಾಯ, ಪ್ಲಾಸ್ಟಿಕ್ ಬಳಕೆ ದುಷ್ಪರಿಣಾಮ ಕುರಿತು ಜನರಲ್ಲಿ ಅರಿವು ಮೂಡಿಸುವಲ್ಲಿ ಈ ಕೇಂದ್ರಗಳು ಪ್ರಮುಖ ಪಾತ್ರ ವಹಿಸಿವೆ ಎಂದು ಅವರು ಇದೇ ವೇಳೆ ತಿಳಿಸಿದರು. ಯೋಗ, ಧ್ಯಾನ, ಪ್ರಾಣಾಯಾಮ ನಮ್ಮ ಪಾರಂಪರಿಕ ಆಧ್ಯಾತ್ಮಿಕ ಭಾಗವಾಗಿದ್ದು ನಮ್ಮ ದೇಶದ ಪ್ರಗತಿಯಲ್ಲಿ ಯುವಜನತೆ ಪಾತ್ರವನ್ನು ರೂಪಿಸುವಲ್ಲಿ ಮಹತ್ವದ್ದಾಗಿವೆ ಎಂದು ಹೇಳಿದ್ದಾರೆ. ಸ್ವಚ್ಛತಾ ಅಭಿಯಾನ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮಾಜಿಕ ಅರಿವು ಮೂಡಿಸುವಲ್ಲಿ ನೆರವಾಗಿದೆ. ಡಿಜಿಟಲ್ ಪಾವತಿಯಲ್ಲಿ ಭಾರತ ಪ್ರಸ್ತುತ ಜಾಗತಿಕ ನಾಯಕನಾಗಿದ್ದು ನವೋದ್ಯಮದಲ್ಲಿ 3ನೇ ಅತಿದೊಡ್ಡ ರಾಷ್ಟವಾಗಿದೆ ಎಂದು ತಿಳಿಸಿದರು. ರಾಷ್ಟೀಯ ಗುರಿಗಳು ಮತ್ತು ಜವಾಬ್ದಾರಿಗಳನ್ನು ಸಮಾಜ ಅರಿತಾಗ ವಿಕಸಿತ ಭಾರತ ಸಂಕಲ್ಪ ಸಾಕಾರಗೊಳ್ಳುವಲ್ಲಿ ಸಾಧ್ಯ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಇತ್ತೀಚೆಗೆ ನಡೆದ 4 ರಾಜ್ಯ ಹಾಗೂ 1 ಕೇಂದ್ರಾಡಳಿತ ಪ್ರದೇಶದ ಚುನಾವಣೆ ಫಲಿತಾಂಶ ಕೇಂದ್ರ ಸರ್ಕಾರದ ರಾಷ್ಟೀಯ ನೀತಿಗಳಿಗೆ ದೊರೆತ ಜನಬೆಂಬಲದ ಪ್ರತೀಕವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿಂದು ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಬಿಜೆಪಿ ಗೆಲುವು ಕೇಂದ್ರ ಸರ್ಕಾರದಿಂದ ಅನುಷ್ಠಾನಗೊಂಡಿರುವ ರಾಷ್ಟೀಯ ನೀತಿಗಳಿಗೆ ದೊರೆತ ಜನಬೆಂಬಲದ ಪ್ರತಿಬಿಂಬವಾಗಿದೆ ಎಂದರು. ಚುನಾವಣಾ ಫಲಿತಾಂಶ ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ನೀತಿಗಳಿಗೆ ಜನರು ನೀಡಿರುವ ಸಂದೇಶವಾಗಿದೆ. ಉತ್ತಮ ಆಡಳಿತ, ಸಮಸ್ಯೆಗಳಿಗೆ ತ್ವರಿತಗತಿಯಲ್ಲಿ ಸ್ಪಂದಿಸುವ ಮೂಲಕ ದೇಶವನ್ನು ಪ್ರಗತಿ ಪಥದಲ್ಲಿ ಕೊಂಡೊಯ್ಯುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. ಪಶ್ಚಿಮ ಬಂಗಾಳದಲ್ಲಿ ಕೇವಲ 3 ಸ್ಥಾನಗಳೊಂದಿಗೆ ಅಸ್ತಿತ್ವ ಆರಂಭಿಸಿದ ಬಿಜೆಪಿ 10 ವರ್ಷಗಳ ನಂತರ ಬೃಹತ್ ಜನಾದೇಶ ಪಡೆದಿದೆ. ಅಸ್ಸಾಂನಲ್ಲಿ 3ನೇ ಬಾರಿಗೆ ಜನರು ಪಕ್ಷಕ್ಕೆ ಅಧಿಕಾರ ನೀಡಿದ್ದಾರೆ. ಗುಜರಾತ್ ನಗರ ಪಾಲಿಕೆ ಚುನಾವಣೆಯಲ್ಲಿ ಪಕ್ಷ ಎಲ್ಲ ದಾಖಲೆಗಳನ್ನು ಮುರಿದಿದೆ. ಕೇರಳದಲ್ಲಿ 3 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದೆ. ಮುಂದಿನ ದಿನಗಳಲ್ಲಿ ಪಕ್ಷ ಮತ್ತಷ್ಟು ಬಲವರ್ಧನೆಯಾಗಲಿದೆ ಎಂದರು. ಲೋಕಸಭೆ ಹಾಗೂ ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಒದಗಿಸುವ ನಾರಿವಂದನ್ ಅಧಿನಿಯಮ ಮಸೂದೆಗೆ ಕಾಂಗ್ರೆಸ್ ವಿರೋಧಿಸುವ ಮೂಲಕ ಮಹಿಳೆಯರಿಗೆ ದ್ರೋಹ ಬಗೆದಿದೆ ಎಂದು ಆರೋಪಿಸಿದರು. ರಾಜ್ಯದ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಸಚಿವ ಡಿ ಸುಧಾಕರ್ ಅವರು ಇಂದು ನಿಧನರಾಗಿದ್ದಾರೆ. ಕಳೆದ ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಸಚಿವ ಡಿ ಸುಧಾಕರ್ ಅವರು ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಆದರೆ ಚಿಕಿತ್ಸೆ ಫಲಿಸದೆ ಇಂದು ನಿಧನರಾಗಿದ್ದಾರೆ. ಸಚಿವ ಡಿ ಸುಧಾಕರ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಸದಾಶಿವನಗರದಲ್ಲಿರುವ ನಿವಾಸದಲ್ಲಿ ಸಚಿವ ಸುಧಾಕರ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದು ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸುಧಾಕರ್ ಅವರ ಅಗಲಿಕೆಯಿಂದ ರಾಜಕೀಯ ಕ್ಷೇತ್ರಕ್ಕೆ ದೊಡ್ಡ ನಷ್ಟ ಉಂಟಾಗಿದೆ ಎಂದರು. ಚಿತ್ರದುರ್ಗ ಜಿಲ್ಲೆಯಲ್ಲಿ 3 ದಿನಗಳ ಕಾಲ ಶೋಕಾಚರಣೆ ಮಾಡುತ್ತಿದ್ದು ಸೋಮವಾರ ರಜೆ ಘೋಷಣೆ ಮಾಡಲಾಗಿದೆ. ನಾಳೆ ಚಳ್ಳಕೆರೆಯಲ್ಲಿ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ ಎಂದರು.
1: ಬಹಳ ಜನಪ್ರಿಯವಾಗಿದ್ದಂಥ ವ್ಯಕ್ತಿ, ಜೊತೆಗೆ ಅವರು ಶಾಸಕರಾಗಿ ಮಂತ್ರಿಯಾಗಿ ಸಹಕಾರಿ ಕ್ಷೇತ್ರದಲ್ಲೂ ಕೂಡ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಬಹಳಷ್ಟು ರೈತರ ಪರವಾಗಿ ಬಡವರ ಪರವಾಗಿ ಕೆಲಸ ಮಾಡಿದ್ದಾರೆ. ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ನಾಳೆ ಕ್ರಿಮೇಷನ್ ನಡೀತದೆ, ನಾನು ಕೂಡ ಹೋಗ್ತಾ ಇದ್ದೇನೆ.
0: ಡಿ ಸುಧಾಕರ್ ಅವರು 4 ಬಾರಿ ವಿಧಾನಸಭಾ ಸದಸ್ಯರಾಗಿ, ಸಮಾಜ ಕಲ್ಯಾಣ ಸಚಿವರಾಗಿ ಹಾಗೂ ವಿವಿಧ ಪ್ರಮುಖ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದ, ಸರಳ ವ್ಯಕ್ತಿತ್ವ ಮತ್ತು ಜನಪರ ಕಾರ್ಯಗಳಿಂದ ಅವರು ಜನಮನದಲ್ಲಿ ವಿಶೇಷ ಸ್ಥಾನ ಪಡೆದಿದ್ದರು. ಅವರ ಅಗಲಿಕೆ ರಾಜ್ಯಕ್ಕೆ ಮತ್ತು ಹಿರಿಯೂರು ಕ್ಷೇತ್ರದ ಜನತೆಗೆ ತುಂಬಲಾರದ ನಷ್ಟವಾಗಿದೆ ಎಂದು ವಿಧಾನಸಭೆಯ ಸಭಾಧ್ಯಕ್ಷ ಯುಟಿ ಖಾದರ್ ತಿಳಿಸಿದ್ದಾರೆ. ಸಚಿವ ಡಿ ಸುಧಾಕರ್ ಅವರ ನಿಧನಕ್ಕೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಾಡಿನಾದ್ಯಂತ ಇಂದು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ದಾವಣಗೆರೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹೇಮರೆಡ್ಡಿ ಮಲ್ಲಮ್ಮನವರ ಭಾವಚಿತ್ರಕ್ಕೆ ಅಪರ ಜಿಲ್ಲಾಧಿಕಾರಿ ಶೀಲವಂತ ಶಿವಕುಮಾರ್ ಪುಷ್ಪಾರ್ಚನೆ ಮಾಡಿದರು. ಇದಕ್ಕೂ ಮುನ್ನ ಸಚಿವ ಡಿ ಸುಧಾಕರ್ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧೆಡೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಿಸಲಾಯಿತು. ದೊಡ್ಡಬಳ್ಳಾಪುರದ ತಾಲೂಕು ಕಚೇರಿಗಳಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಧೀರಜ್ ಮುನಿರಾಜು, ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ತಮ್ಮ ಕಾಯಕದ ಮೂಲಕ ಜನಾನುರಾಗಿಯಾಗಿ ಮಹಿಳೆಯರಿಗೆ ಆದರ್ಶವಾಗಿದ್ದರು ಎಂದು ಸ್ಮರಿಸಿದರು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅವರು ಇಂದು ಬೆಂಗಳೂರು ಉತ್ತರ ನಗರಪಾಲಿಕೆ ಆಯುಕ್ತರಾದ ಪೊಮ್ಮಲ ಸುನೀಲ್ ಕುಮಾರ್ ಅವರೊಂದಿಗೆ ಪಾಲಿಕೆ ವ್ಯಾಪ್ತಿಯ ವಿವಿಧ ವಾರ್ಡ್ಗಳಲ್ಲಿ ಪರಿಶೀಲನೆ ನಡೆಸಿದರು. ಜಕ್ಕೂರು ರೈಲ್ವೆ ಸಮಾನಾಂತರ ರಸ್ತೆಯ ಬದಿಯಲ್ಲಿ ಅನಧಿಕೃತವಾಗಿ ತ್ಯಾಜ್ಯ ಸಂಗ್ರಹಣೆ ಮತ್ತು ವಿಲೇವಾರಿ ಮಾಡುತ್ತಿರುವವರ ವಿರುದ್ಧ ನಿಯಮಾನುಸಾರ ಕ್ರಮ ಕೈಗೊಳ್ಳುವಂತೆ ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ಸೂಚಿಸಿದರು. ಅನಧಿಕೃತವಾಗಿ ಪಾದಚಾರಿ ಮಾರ್ಗ ಒತ್ತುವರಿ ಮಾಡಿಕೊಂಡು ಕಟ್ಟಡ ನಿರ್ಮಾಣ ಹಾಗೂ ವ್ಯಾಪಾರ ವಹಿವಾಟು ನಡೆಸುತ್ತಿರುವ ಅಂಗಡಿ ಮಾಲೀಕರಿಗೆ ನೋಟಿಸ್ ನೀಡುವಂತೆ ಸ್ಥಳದಲ್ಲಿದ್ದ ಅಭಿಯಂತರರಿಗೆ ನಿರ್ದೇಶನ ನೀಡಿದರು. ಬೇಸಿಗೆಯಲ್ಲಿ ನೀರಿನ ಮಿತಬಳಕೆ ಬಹಳ ಮುಖ್ಯವಾದದ್ದು ಎಂದು ಕೋಲಾರ ಜಿಲ್ಲೆಯ ನರಸಾಪುರ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಮುನಿರಾಜು ತಿಳಿಸಿದ್ದಾರೆ. ಗ್ರಾಮ ಪಂಚಾಯತಿಯಲ್ಲಿ ಸಾರ್ವಜನಿಕರ ಸಮ್ಮುಖ ನಡೆದ ಕುಡಿಯುವ ನೀರಿನ ಅದಾಲತ್ನಲ್ಲಿ ಮಾತನಾಡಿದ ಅವರು, ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 12 ಕೊಳವೆ ಬಾವಿಗಳಿದ್ದು ಶುದ್ಧ ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಜನರಿಗೆ ಅನುಕೂಲ ಮಾಡಿಕೊಡಲಾಗಿದೆ ಎಂದು ಹೇಳಿದರು. ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ. ನೀರನ್ನು ಕುಡಿಯುವುದಕ್ಕೆ ಬಿಟ್ಟು ಇತರೆ ಗೃಹ ಬಳಕೆಯ ಅಗತ್ಯಗಳಿಗೆ ಮಿತವಾಗಿ ಬಳಸಬೇಕೆಂದು ತಿಳಿಸಿದರು. ಮುಂಗಾರು ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆಯಾಗಿ ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿಯವರು ಪೊಲೀಸ್ ಇಲಾಖೆ ಅಧಿಕಾರಿಗಳು, ವಿಪತ್ತು ನಿಯಂತ್ರಣ ಕೇಂದ್ರದ ಸಿಬ್ಬಂದಿಗಳು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳೊಂದಿಗೆ ಸಭೆ ನಡೆಸಿದರು. ವಿಕೋಪ ಸಂಭವಿಸಿದ ಸಂದರ್ಭ ಜನರ ಸಮಸ್ಯೆಗಳಿಗೆ ತುರ್ತು ಸ್ಪಂದಿಸಬೇಕು, ಇಲಾಖೆಗಳು ಪರಸ್ಪರ ಸಮನ್ವಯ ಸಾಧಿಸಬೇಕು, ಜೀವರಕ್ಷಕ ಸಾಮಗ್ರಿಗಳು ಸಿದ್ದವಾಗಿರಬೇಕೆಂದು ಸೂಚಿಸಿದರು. ಮಳೆಗಾಲದಲ್ಲಿ ಅನೇಕ ಕಡೆಗಳಲ್ಲಿ ಮರಗಳು ರಸ್ತೆಗಡ್ಡವಾಗಿ ಬೀಳುವ ಸಂದರ್ಭ ಬದಲಿ ರಸ್ತೆ ಮಾರ್ಗಗಳನ್ನು ಗುರುತಿಸುವಂತೆಯೂ ಪೊಲೀಸ್ ವರಿಷ್ಠಾಧಿಕಾರಿ ಸೂಚಿಸಿದರು. ಮೇ ಹಾಗೂ ಜೂನ್ ಮಾಹೆಯಲ್ಲಿ ವಿತರಿಸಬೇಕಾದ ಪಡಿತರ ಅಕ್ಕಿಯನ್ನು ಮೇ ತಿಂಗಳಲ್ಲಿ ಒಂದೇ ಬಾರಿಗೆ ಹಂಚಿಕೆ ಮಾಡಲಾಗುವುದು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಮೇ ಹಾಗೂ ಜೂನ್ ತಿಂಗಳ ಪಡಿತರವನ್ನು ಒಟ್ಟಿಗೆ ಪಡೆಯುವ ಸಂದರ್ಭದಲ್ಲಿ ಪಡಿತರ ಚೀಟಿದಾರರು ತಾಂತ್ರಿಕ ದಾಖಲೀಕರಣಕ್ಕಾಗಿ 2 ಬಾರಿ ಪ್ರತ್ಯೇಕವಾಗಿ ಬಯೋಮೆಟ್ರಿಕ್ ನೀಡುವುದು ಕಡ್ಡಾಯವಾಗಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಗುರಿಗಳ ಸಾಧನೆಗೆ ಧಾರ್ಮಿಕ ಕೇಂದ್ರಗಳ ಬೆಂಬಲ ಅಗತ್ಯ, ಪ್ರಧಾನಿ ನರೇಂದ್ರ ಮೋದಿ. ವಿವಿಧ ರಾಜ್ಯಗಳ ಚುನಾವಣೆಯಲ್ಲಿ ಗೆಲುವು ರಾಷ್ಟೀಯ ನೀತಿಗಳಿಗೆ ದೊರೆತ ಜನಬೆಂಬಲದ ಪ್ರತೀಕ, ಪ್ರಧಾನಿ ಅಭಿಮತ. ಸಚಿವ ಡಿ ಸುಧಾಕರ್ ನಿಧನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರಿಂದ ಸಂತಾಪ. ನಾಡಿನಾದ್ಯಂತ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 2:40:22 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಬಂಧನ

0: ಕೇಳಿ ಚಲನಚಿತ್ರ ಧ್ವನಿವಾಹಿನಿ ಚಿತ್ರ ಬಂಧನ.
1: ದೇವರನು ಮಹಾ ಖಿಲಾಡಿ, ತನ್ನ ಸೃಷ್ಟಿಲಿ ಗಂಡು ಹೆಣ್ಣಿನ ಹೃದಯಗಳನ್ನ ಎದೇನು ಕೋಟೆಯಲ್ಲಿ ಭದ್ರವಾಗಿ ಮುಚ್ಚಿಟ್ಟ. ಯಾಕೆ ಅದನ್ನಾರು ಕದ್ಕೊಂಡು ಹೋಗಬಾರದು, ಕೊಟ್ರೆ ಅವರಾಗೆ ಕೊಡಬೇಕು ಅಂತ. ಆದ್ರೆ ಕಣ್ಣುಗಳನ್ನ ಸರಿಯಾಗಿರೋ ಜಾಗದಲ್ಲಿ ಇಡ್ಲಿಲ್ಲ. ಸಪೋಸ್ ಹೃದಯಕ್ಕೆ ಕಣ್ಣಿಟ್ಬಿಟ್ಟಿದ್ರೆ ಅದ ತಕ್ಷಣ ಗೊತ್ತಾಗ್ಬಿಡೋದು ಯಾವ ಹೃದಯ ಯಾವ ಹೃದಯನ ಕದ್ದು ನೋಡ್ತಿದೆ ಅಂತ.
2: ಏನ್ ಡಾಕ್ಟರ್, ಬೆಳಿಗ್ಗೆನೆ ಮಣ್ಣಿನ ಹೃದಯ ಜೊತೆ ಮಾತಾಡ್ತಾ ಇದ್ದೀರಾ?
1: ಏನ್ ಮಾಡೋದು ಮಿಸ್ ನಂದಿನಿ, ನಿಜವಾದ ಹೃದಯ ಸಿಗ್ತಾ ಇಲ್ವಲ್ಲ ಮಾತಾಡಕ್ಕೆ.
2: ಅದಷ್ಟು ಬೇಗ ಸಿಗುವಂತ ವಸ್ತು ಅಲ್ಲ ಡಾಕ್ಟರ್, ಯಾರಾದ್ರೂ ನಿಮ್ ಕೊಡಬೇಕು ಅಷ್ಟೇ.
1: ನಂದಿನಿ, ದೇವರು ಹೃದಯಗಳನ್ನ ಕೊಡೋ ಜೊತೆಗೆ ವ್ಯತ್ಯಾಸನೂ ಕೊಟ್ಟ. ಕೆಟ್ಟ ಹೃದಯ, ಒಳ್ಳೆ ಹೃದಯ, ಚಿಕ್ಕ ಹೃದಯ, ದೊಡ್ಡ ಹೃದಯ, ಕಲ್ಲು ಹೃದಯ, ಕೆಲವ್ರಿಗೆ ಹೃದಯನೇ ಕೊಡ್ಲಿಲ್ಲ ಬೇರೆಯವ್ರು ಕೊಡೋದಿಕ್ಕೆ.
2: ಹಾಗಾದ್ರೆ ನಿಮ್ಗೆ ಯಾವ ತರ ಹೃದಯ ಕೊಟ್ಟಿದ್ದಾನೆ?
1: ನನಗೆ ಅಫ್ಕೋರ್ಸ್ ದೊಡ್ಡ ಹೃದಯ, ಯು ನೋ ಐ ಆಮ್ ಎ ಬಿಗ್ ಹಾರ್ಟೆಡ್ ಮ್ಯಾನ್ ಲೈಕ್ ದಿಸ್. ನಿಮಗೆ?
2: ನನ್ನ ಹೃದಯ ಬಹಳ ಚಿಕ್ಕದು ಡಾಕ್ಟರ್, ನಿಮ್ಮಷ್ಟು ದೊಡ್ಡದಲ್ಲ.
1: ಒಂದ್ ಕೆಲಸ ಮಾಡಿ, ನಿಮ್ಮ ನನಗ್ ಕೊಟ್ಬಿಡಿ, ನಂದು ನೀವು ತಗೊಳ್ಳಿ.
2: ಅಯ್ಯೋ ಬೇಡಿ ಡಾಕ್ಟರ್, ನನ್ಗೆ ಅಷ್ಟೊಂದು ಯೋಗ್ಯತೆ ಇಲ್ಲ. ಟೈಮ್ ಆಯ್ತು, ಬೇಗ ರೆಡಿ ಆಗಿ ಡಾಕ್ಟರ್.
1: ಎಕ್ಸ್ಕ್ಯೂಸ್ ಮೀ,
2: ನಿಮ್ ಹಾರ್ಟ್ ತುಂಬಾ ಭಾರ.
1: ಭಾರ ನೀವ್ ಮಣ್ಣಿಂದೇ ತಗೊಂಡೋದ್ಲು, ನಿಜವಾದ್ದು ಇನ್ನು ಇಲ್ಲೇ ಇದೆ. ಯಾವಾಗ ತಗೊಂಡೋಗ್ತಾಳೋ ಏನೋ.
2: ಬಣ್ಣ ಹಾಕೋರ್ ಕಣ್ಗೆ ನಾನ್ ಬೀಳಿಲ್ಲ, ಸದ್ಯ ತಪ್ಪಿಸ್ಕೊಂಡ್ಬಿಟ್ಟೆ.
1: ನೀವು ಬಹಳ ಕಿಲಾಡಿ ನೀವು.
2: ಅಯ್ಯೋ

0: ಕಾಫಿ ತಗೊಳ್ಳಿ.
1: ಥ್ಯಾಂಕ್ ಯು.
0: ಕಾಡಿನ ಸೊಳ್ಳೆ ನಿಮ್ ರಕ್ತಾನ್ ಕುಡಿತಿತ್ತು.
1: ಈ ಕಾಡಿನಲ್ಲಿ ಬರೀ ರಕ್ತ ಕುಡಿಯೋ ಸೊಳ್ಳೆಗಳು ಮಾತ್ರ ಇಲ್ಲ ಮಿಸ್ ನಂದಿನಿ, ಹೃದಯ ಕದ್ಕೊಂಡು ಹೋಗೋ ಗಿಡಗಾನೂ ಇದೆ. ಬಿ ಕೇರ್ಫುಲ್.
0: ಓ ಮೈ ಗಾಡ್, ನನ್ನ ಎದೆಯಲ್ಲೂ ಒಂದು ಹೃದಯ ಇದೆ ಅಂತ ನನಗೀ ಗೊತ್ತಾಗ್ತಿದೆ.
2: ಬಟ್ ಡಾಕ್ಟರ್, ಅದನ್ನ ನನ್ನಿಂದ ಯಾರೂ ಕದಿಯೋಕ್ಕಾಗಲ್ಲ. ಕೊಟ್ರೆ ನಾನಾಗೆ ಕೊಡಬೇಕು ಅಷ್ಟೇ.
1: ಐ ಸಿ. ಮಿಸ್ ನಂದಿನಿ, ಇವತ್ತು ನಮ್ಮ ಕ್ಯಾಂಪ್ ಮುಕ್ತಾಯ. ನಾಳೆಯಿಂದ ಅದೇ ಹಾಸ್ಪಿಟ್ಲು, ಅದೇ ಡ್ಯೂಟಿ.
0: ಆದ್ರೂ ಈ ಎಕ್ಸ್ಪೀರಿಯನ್ಸ್ ಸಮಥಿಂಗ್ ಫ್ಯಾಂಟಾಸ್ಟಿಕ್.
1: ನನ್ಗನ್ಸುತ್ತೆ ನಾಳೆ ನೀವು ಮೈಸೂರಿಗೆ ಹೋದ್ಮೇಲೆ ಎಲ್ಲಾನು ಮರ್ತು ಬಿಡ್ತೀರಾ ಅಂತ.
0: ಇಲ್ಲ ಡಾಕ್ಟರ್, ಈ ಕ್ಯಾಂಪ್ನಲ್ಲಿ ಕಳೆದ ಒಂದೊಂದು ನಿಮಿಷನೂ ನನ್ನ ಲೈಫ್ನಲ್ಲಿ ಯಾವತ್ತೂ ಮರೆಯೋಕ್ಕಾಗೋದಿಲ್ಲ. ಇಲ್ಲಿ ನೀವು ಹೇಳ್ಕೊಟ್ಟ ಪ್ರತಿಯೊಂದು ನನ್ನ ಮೆಡಿಕಲ್ ಕರಿಯರ್ಗೆ ಒಂದು ಭದ್ರವಾದ ಫೌಂಡೇಶನ್. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ಗುಡ್ ನೈಟ್.
1: ಗುಡ್ ನೈಟ್.

0: ಬನ್ನಿ ಮಿಸ್ ನಂದಿನಿ, ನಾನು ನಿಮ್ಮನ್ನು ಡ್ರಾಪ್ ಮಾಡ್ತೀನಿ.
1: ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ ಡಾಕ್ಟರ್?
0: ತೊಂದರೆ ಏನಿಲ್ಲ, ಅಂದವೇ ತಾನೆ.
1: ಆದರೂ
0: ನೋಡಿ, ನಾನು ನಿಮ್ಮನ್ನ ನನ್ನ ಹೆಗಲ ಮೇಲೆ ಕೂತ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ, ಕಾರಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಪ್ಲೀಸ್.

0: ಇವತ್ತೇನೋ ಆಟೋ ಸ್ಟ್ರೈಕ್ ಇರಬೇಕು ಅಂತ ಕಾಣಿಸುತ್ತೆ. ಯಾವ ಆಟೋನು ನಿಲ್ತಾನೆ ಇಲ್ಲ. ನೀವು ಬರ್ದೇ ಹೋಗಿದ್ರೆ ನನ್ನ ಮನೆಗೆ ಸೇರಿದ್ದು ತುಂಬಾ ಕಷ್ಟ ಆಗ್ತಿತ್ತು. ಅದಕ್ಕೆ ನಿಮಗೂ ನಿಮ್ ಕಾರ್ಗೂ ತುಂಬಾ ಥ್ಯಾಂಕ್ಸ್.
1: ಮಿಸ್ ನಂದಿನಿ, ನಾನು ನಿಮ್ಮವನೇ, ಈ ಕಾರು ನಿಮ್ದೇನೆ.
0: ಥ್ಯಾಂಕ್ಸ್. ಯಾಕೆ?
1: ಹೌಸ್ಫುಲ್. ನೀವು ಹೇಳೋ ಥ್ಯಾಂಕ್ಸ್ ಜೇಬ್ ತುಂಬೋಗಿದೆ, ಬೇರೆ ಜಾಗಾನೇ ಇಲ್ಲ ಅದಕ್ಕೆ. ಅಲ್ರಿ, ದಿನಕ್ಕೆ ನೀವು ಎಷ್ಟು ಸಲ ಅಂತ ಥ್ಯಾಂಕ್ಸ್ ಹೇಳೋದು? ಅದನ್ನ ಎಷ್ಟು ಸಲ ಅಂತ ನಾ ಕೇಳಿಸ್ಕೊಂಡು ಜೇಬ್ ತುಂಬಿಸ್ಕೊತಿರೋದು? ಇತ್ತೀಚೆಗೆ ಸಿಗರೇಟ್ಗೆ ಅಂತ ಕೈ ಹಾಕಿದ್ರೆ ಸಿಕ್ಕೋದೆ ನಿಮ್ ಥ್ಯಾಂಕ್ಸ್. ಹಾ
0: ಡಾಕ್ಟರ್, ಕೈಗೆ ಸಿಗೋ ಥ್ಯಾಂಕ್ಸ್ ನ ಬಿಟ್ಬಿಟ್ಟು ಸಿಗರೇಟ್ ನ ಯಾಕೆ ತಗೋತೀರಿ?
1: ಏನ್ ಮಾಡೋದು ಹೇಳಿ, ನೀವ್ ಹೇಳೋ ಥ್ಯಾಂಕ್ಸ್ ಬರೀ ಕೈ ಸೇರುತ್ತೆ ಹೊರತು ಬಾಯಿವರೆಗೂ ಬರೋದಿಲ್ವೇ? ಹಾ ಮಿಸ್ ನಂದಿನಿ, ಯು ಸಿ ನೀವು ಕಣ್ಣಿಗೆ ಮರೆ ಇದ್ದಾಗ ನಿಮ್ ಹತ್ರ ಏನೇನೋ ಮಾತಾಡ್ಬೇಕು ಅಂತ ಲೆಕ್ಕಾಚಾರ ಆಗುತ್ತೆ ಮನ್ಸು. ಅದೇ ನೀವು ಕಣ್ಣಿಗೆ ಎದುರಿಗೆ ಬಂದಾಗ ಲೆಕ್ಕಾಚಾರ ತಳಕಳಕಾಗ್ಬಿಡುತ್ತೆ, ಮಾತ್ ಮರ್ತೋಗುತ್ತೆ. ಯು ಸಿ ಇಟ್ಸ್ ಲೈಕ್ ಕಾಫಿ ಆರೋಗ್ಯ ಪ್ಲೀಸ್.

0: Good morning.
1: Good morning, sir.
0: Good morning.
2: Idhen doctor istu bega.
1: Good morning, doctor.
3: Good morning, doctor.
0: Good morning. Good morning. Nandini barlilva?
3: Papa, ni 1 gante munche bartira anta Nandini ge gotagbek sir.
1: Doctor, iginu 7:45.
0: What? 7:45. ನಾನು ಒಂದು ಗಂಟೆನ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ಟೆ ಅಷ್ಟೇ.
1: ರಾತ್ರಿ ಪೂರಾ ನಿದ್ದೆ ಮಾಡಿಲ್ಲ ಅಂತ ಕಾಣುತ್ತೆ.
3: ಒಂದೊಂದ್ಸಲ ನಿದ್ದೆ ಗೆಟ್ರೆ ಹೀಗೆ ಆಗುತ್ತೆ ಸರ್.
0: ಹೀಗೆ ಆಗುತ್ತೆ. ನಿಮ್ಗೂ ಹೀಗೆ ಆಗ್ತಾ ಇರತ್ತ?
3: ಪದೇ ಪದೇ ನಂಗೆ ಹಾಗೆ ಆಗುತ್ತೆ ಸರ್.
1: ಡಾಕ್ಟರ್, ಇದೇನ್
0: ಹೂವ? ಹೂವ ಕೋಟ್ಗೆ ಮರ್ತು ಬಿಟ್ಟಿದ್ದೆ. ನಾಟಿ ಗರ್ಲ್.
1: ಡಾಕ್ಟರ್, ಒಳ್ಳೆ ಹಕ್ಕಿಗೆ ಕಾಳು ಹಾಕ್ತಾ ಇದ್ದಾರೆ.
2: ನಮ್ ನಂದಿನಿಗೆ ಹರೀಶ್ಗಿಂತ ಒಳ್ಳೆ ಗಂಡ ಬೇಕಾ?
4: ಕರೆಕ್ಟ್. ಈ ಜೋಡಿ ಮೇಡ್ ಫಾರ್ ಈಚ್ ಅದರ್.
0: ಮಿಸ್ ನಂದಿನಿ, ಅವ್ರು ಹೇಳಿದ್ ನಿಜ. ನೀವು ಉಟ್ಕೊಂಡಿರೋ ಸೀರೆ ತುಂಬಾ ಚೆನ್ನಾಗಿದೆ. ಈ ಸೀರೆ ನಿಮ್ಮ ನೋಡ್ತಾ ಇದ್ರೆ ನನಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುವ ಕಾಣುತ್ತೆ. 100% ಹಾರ್ಟ್ ಅಟ್ಯಾಕ್ ಆಗೇ ಆಗುತ್ತೆ. ಏನ್ ಮಾಡ್ಲಿ?
1: ಅತಿ ಆಯ್ತು ನಿಮ್ ಹುಡುಗಾಟ. ಅದ್ ಸರಿ, ಏನ ಬಹಳ ಸಂತೋಷವಾಗಿದ್ದೀರಲ್ಲ.
0: ಎಸ್, ಇವತ್ತು ನಾನು ನಿಮ್ಗೊಂದು ಸಂತೋಷ ಸುದ್ದಿ ಹೇಳಬೇಕು ಅಂತ ಇದ್ದೀನಿ.
1: ನಾನಷ್ಟೇ ನಿಮಗೆ ಅಂತ ಇವತ್ತೊಂದು ಸಂತೋಷದ ಸುದ್ದಿ ತಂದಿದ್ದೀನಿ. ಸದ್ಯಕ್ಕೆ ಟಾಪ್ ಸೀಕ್ರೆಟ್. ಇಷ್ಟು ದಿವಸ ನೀವೇ ನನ್ನನ್ನು ಡ್ರಾಪ್ ಕೊಡ್ಲಾ ಡ್ರಾಪ್ ಕೊಡ್ಲಾ ಅಂತ ಕೇಳ್ತಾ ಇದ್ದೀರಿ. ಇವತ್ತು ನಾನೇ ನಿಮ್ಮನ್ನ ಡಿಮ್ಯಾಂಡ್ ಮಾಡಿ ಡ್ರಾಪ್ ಕೊಡಿ ಅಂತ ಕೇಳ್ತಾ ಇದ್ದೀನಿ.
0: ನಂದಿನಿ, ಸಂತೋಷ ಸುದ್ದಿನಲ್ಲಿ ಯಾವಾಗಲೂ ಸಸ್ಪೆನ್ಸ್ ಇರಬಾರ್ದು. ಅದೇನು ಹೇಳ್ಬಿಡಿ ಪ್ಲೀಸ್ ಪ್ಲೀಸ್.
1: ಸಂತೋಷದಲ್ಲಿ ಸಸ್ಪೆನ್ಸ್ ಇದ್ರೇನೆ ಥ್ರಿಲ್. ಸಾಯಂಕಾಲ ಡ್ರಾಪ್ ಕೊಡುವಾಗ.
0: ನಂಬರ್ ಒನ್, ನಾನು ಈಗಿರೋ ಕೆಲಸನ ರಿಸೈನ್ ಮಾಡಿ ನಮ್ಮದೇ ಆದ ಒಂದು ಸ್ವಂತ ನರ್ಸಿಂಗ್ ಹೋಮ್ನ ತೆಗಿಬೇಕು ಅಂತ ಇದ್ದೀನಿ. ವಾಟ್ ಡು ಯು ಸೇ?
1: ಇದ್ದಕ್ಕಿದ್ದಾಗ ಇಂಥ ಡಿಸಿಷನ್? ಆಸ್ಪತ್ರೆಯಲ್ಲಿ ನಿಮ್ಗೆ ಬೇಜಾರಾಗುವಂಥದ್ದು ಏನಾದರೂ ನಡೀತಾ?
0: ಹಾಗೇನಿಲ್ಲ. ಯು ಸಿ, ಇಟ್ ಈಸ್ ಮೈ ಫ್ಯೂಚರ್ ಪ್ಲಾನ್. ನನ್ನ ಫ್ಯೂಚರ್ ಹೇಗಿರಬೇಕು ಅಂತ ನಾನು ನಿರ್ಧಾರ ಮಾಡ್ಕೋತಾ ಇದ್ದೀನಿ. ನಂದಿನಿ, ನನ್ನ ಕೈ ಹಿಡಿದ ಹೆಣ್ಣು ನನ್ನ ಜೊತೆ ಡಾಕ್ಟರ್ ಆಗಿ ಜನಗಳ ಸೇವೆ ಮಾಡಬೇಕು. ನಾನು ನನ್ನ ಹೆಂಡತಿ ನಮ್ಮಲ್ಲಿ ಬರೋ ರೋಗಿಗಳನ್ನ ಹೇಗೆ ನೋಡ್ಕೋಬೇಕು ಅಂದ್ರೆ ನಮ್ಮ ರೋಗಿಗಳಿಗೆ ಅದು ನರ್ಸಿಂಗ್ ಹೋಮ್ ಅಂತಲೇ ಅನ್ನಿಸ್ಬಾರ್ದು. ಅರೆ, ಯಾಕೆ ನಗ್ತಿದ್ದೀರಾ? ಐ ಆಮ್ ವೆರಿ ಸೀರಿಯಸ್. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ.
1: ಓಹೋ, ನನ್ ಗೊತ್ತಾಯ್ತು. ನೀವ್ ಯಾರೋ ಡಾಕ್ಟರ್ನೇ ಲವ್ ಮಾಡಿರ್ಬೇಕು. ಅವರು ನಿಮ್ಮನ್ ಮದುವೆಯಾಗಿ ಲೈಫ್ ಪಾರ್ಟ್ನರ್ ಆಗಿ ಬರೋಕ್ ತಯಾರಿರ್ಬೇಕು. ರೈಟ್?
0: ಎಕ್ಸಾಕ್ಟ್ಲಿ, ಎಕ್ಸಾಕ್ಟ್ಲಿ, ಯು ಆರ್ ರೈಟ್. ಮಿಸ್ ನಂದಿನಿ, ನಮ್ಮಿಬ್ರು ಯೋಚನೆನೂ ಒಂದೇ ರೀತಿ ಇದೆ. ಅದಕ್ಕೆ ಅವ ಡಾಕ್ಟರ್ ಸಿದ್ಧಾರ್ಥ ನಮ್ಮಿಬ್ರನ್ನ ನೋಡಿ ಯು ಮೇಕ್ ಎ ಫೈನ್ ಪೇರ್ ಅಂತ ಹೇಳಿದ್ದು. ನಂದಿನಿ, ನೀವು ನನ್ನ ಲೈಫ್ ಪಾರ್ಟ್ನರ್ ಆಗಿ ಬಂದ್ರೆ ನನ್ನಷ್ಟು ಪರಮ ಸುಖಿ ಈ ಪ್ರಪಂಚದಲ್ಲೇ ಯಾರೂ ಇಲ್ಲ. ನನ್ನ ಕನಸಿನಂತ ನರ್ಸಿಂಗ್ ಹೋಮ್, ನಿಮ್ಮಂತ ಹೆಂಡತಿ. ಓ, ಇಟ್ ಈಸ್ ಗ್ರೇಟ್, ಇಟ್ ಈಸ್ ಗ್ರೇಟ್. ಅದೇ ನನ್ನ ಗುರಿ, ಅದೇ ನನ್ನ ಗುರಿ.

0: ನಾನು ನಿಮ್ಮನ್ನ ಮನಸಾರ ಪ್ರೀತಿಸ್ತೀನಿ. ನನಗೆ ಗೊತ್ತು ನಿಮಗೆ ತುಂಬಾ ಖುಷಿಯಾಗಿದೆ ಅಂತ. ನಿಮ್ಗೆ ಎಷ್ಟು ಖುಷಿಯಾಗಿದೆ ಅಂತಂದ್ರೆ ನಿಮ್ಗೇನು ಮಾತಾಡಕ್ಕೆ ಆಗ್ತಿಲ್ಲ. ಐ ಆಮ್ ರೈಟ್ ನಂದಿನಿ, ಐ ಲವ್ ಯು, ಐ ಲವ್ ಯು ವೆರಿ ಮಚ್. ವಿ ಮೇಕ್ ಎ ಫೈನ್ ಪೇರ್, ವಿ ಮೇಕ್ ಎ ಫೈನ್ ಪೇರ್ ನಂದಿನಿ. ನಂದಿನಿ, ಏನಿತ್ತು ಕಣ್ಣೀರು, ಯಾಕೆ ಅಳ್ತಾ ಇದ್ದೀರಾ?
1: ಹಾ,
0: ನನಗೆ ಗೊತ್ತು ನಾನು ತುಂಬಾ ಅದೃಷ್ಟವಂತ ನಂದಿನಿ. ನನ್ನ ಕಂಡ್ರೆ ನಿಮಗೆ ತುಂಬಾ ಇಷ್ಟ ಅಲ್ಲ, ಅದಕ್ಕೆ ಈ ಆನಂದದ ಕಣ್ಣೀರು.
2: ಇಲ್ಲ ಇಲ್ಲ ಇಲ್ಲ,

ಡಾಕ್ಟರ್, ನಿಜ ನಿಮ್ಮನ್ ಕಂಡ್ರೆ ನನಗೆ ತುಂಬಾ ಇಷ್ಟ. ಬಾಯಲ್ಲಿ ಹೇಳೋಕ್ಕಾಗದೆ ಇರೋಷ್ಟು ಭರವಸೆ, ಎದೆ ತುಂಬಿ ಹರಿಯುವಷ್ಟು ಪ್ರೀತಿ, ಯಾವತ್ತಿಗೂ ಕಳ್ಕೊಳ್ಳದೆ ಇರೋಷ್ಟು ನಂಬಿಕೆ, ಎಲ್ಲ ಇದೆ, ಎಲ್ಲ ಇದೆ. ನನಗೆ ನಿಮ್ಮ ಜೊತೆ ಕಷ್ಟ ಸುಖ, ನಿಮ್ಮ ತಿಳುವಳಿಕೆ ಜ್ಞಾನ ಎಲ್ಲ ಹಂಚ್ಕೊಳ್ಳೋಕೆ ಇಷ್ಟ. ಆದ್ರೆ ನಿಮ್ಮ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡು ಹಿಮ್ಮಯನ್ನ ನಿಮ್ಗೆ ಒಪ್ಪಿಸ್ಕೊಂಡು ನಿಮ್ಮ ಹೆಂಡತಿ ಆಗ್ಲಾರೆ, ನಿಮ್ಮ ಹೆಂಡತಿ ಆಗ್ಲಾರೆ.

0: ದೇಹ ಮಾತ್ರ ಹಂಚ್ಕೊಳ್ಳಾರ, ಈ ದೇಹ ಮಾತ್ರ ಹಂಚ್ಕೊಳ್ಳಾರ. ಹಾಗಿದ್ದಿದ್ರೆ ನಾನು ಯಾವತ್ತೂ ನಿಮ್ಮನ್ನ ಅಪೇಕ್ಷೆ ಪಡ್ತಾ ಇದ್ದೆ? ಯಾವತ್ತು? ದಯವಿಟ್ಟು ನನ್ನ ಕ್ಷಮಿಸಿ ಡಾಕ್ಟರ್. ನಾವಿಬ್ರು ಒಬ್ರಿಗೊಬ್ರು ಸಂತೋಷದ ಸುದ್ದಿ ತರಲಿಲ್ಲ, ನೋವಿನ ಸುದ್ದಿ ತಂದ್ಬಿಟ್ವಿ. ನನ್ನ ಬಾಲ್ಯದ ಗೆಳೆಯನ ಜೊತೆ ನನ್ನ ಮದುವೆ ಗೊತ್ತಾಗಿದೆ. ನಿನ್ನೆ ತಾನೇ ನಿಶ್ಚಿತಾರ್ಥ ಆಯ್ತು. ಈ ಸೀರೆ ತುಂಬಾ ಚೆನ್ನಾಗಿದೆ ಅಂದ್ರಲ್ಲ, ಇದು ಅವರ ಮೊದಲನೇ ಕೊಡುಗೆ.
1: ಕಂಗ್ರಾಚುಲೇಷನ್ಸ್, ಕಂಗ್ರಾಚುಲೇಷನ್ಸ್ ಮಿಸ್ ನಂದಿನಿ. ನಿಮ್ಮ ಮೆಚ್ಚಿ ಕೈ ಹಿಡಿಯೋ ಗಂಡು ಯಾರೇ ಆಗಿರಲಿ, ಯು ಶುಡ್ ಬಿ ಎ ವೆರಿ ಲಕ್ಕಿ ಪರ್ಸನ್. ಐ ವಿಶ್ ಯು ಎ ವೆರಿ ಹ್ಯಾಪಿ ಲೈಫ್ ಟೈಮ್. ಕಡೆಗೂ ನನ್ನ ಜೀವನದಲ್ಲಿ ನೀವು ಪಾಸಿಟಿವ್ ಆಗಲೇ ಇಲ್ಲ, ನೆಗೆಟಿವೇ ಆಗ್ಬಿಟ್ರಿ.
0: ನೇರವಾಗಿ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಡಾಕ್ಟರ್. ನಿಮ್ಮ ಲೈಫ್ನಲ್ಲಿ ನಾನು ಪಾಸಿಟಿವ್ ಆಗಲಿಲ್ಲ ಅಂತ ನಿಮ್ಮನ್ನ ಹೊಂದ್ಕೊಂಡ್ರೆ ಅದು ನಿಮ್ಮ ಕಲ್ಪನೆ. ನನ್ನ ಲೈಫ್ನಲ್ಲಂತೂ ಕೊನೆಯ ಉಸಿರಿರೋವರೆಗೂ ನನ್ನ ಬುದ್ಧಿಯಲ್ಲಿ, ನನ್ನ ಪ್ರೊಫೆಷನ್ಲಿ ನೀವೇ ಪಾಸಿಟಿವ್ ಫೋರ್ಸ್. ಯೆಸ್,

0: ನಂದಿನಿ, ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್.
1: ಥ್ಯಾಂಕ್ ಯು ಬಾಲು. ಇದು ಡಾಕ್ಟರ್ ಹರೀಶ್ ಅಂತ, ನಮ್ಮ ಆಸ್ಪತ್ರೆಯಲ್ಲಿ ಫೇಮಸ್ ಸರ್ಜನ್.
0: ನಮಸ್ಕಾರ.
2: ನಮಸ್ಕಾರ.
1: ಯಾಕೆ ನಗ್ತಿದ್ದೀರಾ?
2: ನಂದು, ಇವನು ನಾನು ಹೈಸ್ಕೂಲಿಂದ ಹೋಗೋ ಬರೋ ಫ್ರೆಂಡ್ಸ್.
0: ನೀನು ಹೋಗಲಿಕ್ಕೆ ಬಾಲು, ನೀನು ನಿಜವಾಗ್ಲೂ ತುಂಬಾ ಅದೃಷ್ಟವಂತ.
2: ಹರೀಶ, ನಾಳೆ ನಮ್ಮ ಪಾರ್ಟಿಲಿ ನಿಂದೆ ಹಾಡ್ಕೊಳ್ಳೋ.

0: ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು. ಇತ್ತೀಚೆಗೆ ನನಗೆ ಕೆಲಸ ಮಾಡೋಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ನನ್ನಿಂದ ಪೇಷಂಟ್ಸ್ಗಳಿಗೆ ತೊಂದರೆ ಆಗೋದ್ಬೇಡ ಸರ್. ನನ್ನ ಹೆಲ್ತ್ ಸರಿ ಇಲ್ಲ, ನನಗೆ ರೆಸ್ಟ್ ಬೇಕು ಪ್ಲೀಸ್.
1: ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಪ್ರಾಬ್ಲಮ್, ಬಟ್ ಯು ಮಸ್ಟ್ ಬಿ ಸ್ಪೋರ್ಟ್ ಯು ಮೈ ಬಾಯ್. ಲೈಫ್ನಲ್ಲಿ ಇದೆಲ್ಲ ನ್ಯಾಚುರಲ್, ಟೇಕ್ ಇಟ್ ಈಸಿ.
2: ತೂ ನಿಮ್ಮ ರೂಮಿನೊಳಗೆ ಬರ್ತಿದ್ದ ಹಾಗೆ ತಪ್ಕೊಳ್ಳೋದು ಬಿತ್ಕೊಳ್ಳೋದು, ಅದು ಬಿಟ್ರೆ ಬೇರೆ ಏನು ಕೆಲಸ ಇಲ್ಲ ನಮಗೆ.
3: ಇನ್ನು ಇದು ಸಾಕು, ಅಮ್ಮನಿಗೆ ಅರ್ಜೆಂಟಾಗಿ ಹೊಂದಬೇಕಂತೆ.
2: ನಿಮಗೆ ಬೇಡವಾ?
3: ನನಗೆ

0: Dr. Harish, there has been a fatal distress owing to increase in temperature, and you know it requires a cesarean operation. You are the expert and the best. So, good luck, Doctor.
1: Hello, Doctor.
0: Hello, Balu.
1: Hello, Harish.
2: Hey.
1: Hi, Nanda.
2: You know, ಹೆಂಡತಿನ ಹುಡ್ಕೊಂಡು ಇಷ್ಟು ದೂರ ಬಂದಿದ್ಯಾ?
1: ನಂದು 9:30 ಶೋ ಕಮೆನ್ಸ್ ಆಗುತ್ತೆ. ಪುಟ್ಟಣ್ಣ ಕಣಗಲ್ ಅವ್ರ ಪಿಕ್ಚರ್ಗೆ ಯಾರ ಟಿಕೆಟ್ ತಂದಿದ್ದೀನಿ ನೋಡು. ಹರೀಶ್ ಜೊತೆ ಮಾತಾಡ್ತಿರ್ತೀನಿ, ನೀನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಾ.
2: ಡೋಂಟ್ ವರಿ ಮಿಸಸ್ ಬಾಲು, ನೀವು ಅವನ ಜೊತೆ ಹೋಗಿ, ಐ ಕ್ಯಾನ್ ಮ್ಯಾನೇಜ್.
3: ನೋ ಡಾಕ್ಟರ್, ಇವತ್ತೊಂದು ದಿವಸ ಎಕ್ಸ್ಕ್ಯೂಸ್ ಮಿ ಬಾಲು, ಒಂದು ಮೇಜರ್ ಎಮರ್ಜೆನ್ಸಿ ಆಪರೇಷನ್ ಇದೆ. ಹರೀಶ್ಗೆ ಬೇರೆ ಯಾರ್ದು ಸರಿಯಾದ ಹೆಲ್ಪ್ ಇಲ್ಲ, ನಾನೇ ಅಟೆಂಡ್ ಮಾಡಬೇಕು. ಇನ್ನೊಂದು ದಿನ ಹೋಗೋಣ.
1: ನಂದು ಕರೀತಾ ಇರೋದು ನಿನ್ ಗಂಡ.
2: ಮಿಸಸ್ ಬಾಲು, ನನ್ನ ಫ್ರೆಂಡಿಗೆ ನಿರಾಸೆ ಮಾಡೋದು ನಾನು ಒಪ್ಪೋದಿಲ್ಲ. ನೀವು ಅವನ ಜೊತೆ ಹೋಗಿ, ಆಪರೇಷನ್ ನನಗೆ ಬೇರೆ ಯಾರಾದರೂ ಹೆಲ್ಪ್ ಮಾಡ್ತಾರೆ.
3: ಐ ಆಮ್ ಸಾರಿ ಡಾಕ್ಟರ್, ನೀವು ಹ್ಯಾಂಡಲ್ ಮಾಡ್ತಿರೋದು ಅಪರೂಪದ ಕೇಸ್. ನಾನು ಸಕ್ಸಸ್ಫುಲ್ ಡಾಕ್ಟರ್ ಆಗೋದಿಕ್ಕೆ ನಿಮ್ಮ ಹತ್ರ ಕಲಿಬೇಕಾದ ಬೇಕಾದಷ್ಟಿದೆ. ಒಂದು ಸಿನಿಮಾ ನೋಡೋ ಸಲುವಾಗಿ ಇಂಥ ಅವಕಾಶ ಕಳ್ಕೊಳ್ಳೋಷ್ಟು ಫೂಲ್ ಅಲ್ಲ ನಾನು. ಪ್ಲೀಸ್ ಬಾಲು, ಟ್ರೈ ಟು ಅಂಡರ್ಸ್ಟ್ಯಾಂಡ್.
1: ಕಾಫಿ ತಿಂಡಿ ಏನಾದರೂ ರೆಡಿ ಇದೆಯಾ?
3: ಸ್ವಲ್ಪ ತಡ್ರಿ, 5 ನಿಮಿಷದಲ್ಲಿ ಮಾಡ್ಕೊಡ್ತೀನಿ.
1: ಇಷ್ಟೊತ್ತೇನು ಮಾಡ್ತಿದ್ದೆ? ಮಾಡೋಕ್ಕೆ ಬುದ್ಧಿ ಇರಲಿಲ್ಲ?
3: ಆಸ್ಪತ್ರೆಯಿಂದ ಸುಸ್ತಾಗಿ ಬಂದು ಈಗ ತಾನೇ ಇದ್ದೆ. ಮಾಡ್ಕೊಡ್ತಾ ಇದ್ದೀನಲ್ಲ, ಒಂದು 5 ನಿಮಿಷ ತಡೀರಿ.
1: ಪಾಪ, ಆಸ್ಪತ್ರೆ ಉದ್ಧಾರ ಮಾಡೋಕ್ಕಾಗುತ್ತೆ, ಗಂಡಿನ ಕೆಲಸ ಮಾಡೋಕ್ಕಾಗಲ್ಲ. ಮದುವೆ ಆದ್ಮೇಲೂ ಹೋಟ್ಲಲ್ಲಿ ಊಟ ಮಾಡೋ ತಪ್ಪಲಿಲ್ಲ, ನನ್ನ ಕರ್ಮ.
3: ನೀವು ಹೋಟೆಲ್ ಊಟ ಮಾಡಿದ್ರಲ್ಲ, ಹೆಂಡತಿಗೆ ಏನಾದ್ರೂ ತರೋಣ, ರಾತ್ರಿ ಎಲ್ಲ ನಿದ್ರೆಗೆಟ್ಟು ಬಂದಿದ್ದಾಳೆ ಅಂತ ನನ್ನ ಯೋಚನೆ ಏನಾದ್ರೂ ಬಂತಾ ನಿಮ್ಗೆ? ನೀನೇನಾದ್ರೂ ತಗೊಂಡಿಯಾ, ಊಟ ಮಾಡಿದ್ಯಾ ಅಂತ ಕೇಳದೆ ಹಾರಾಡ್ತಾ ಇದ್ದೀರಲ್ಲ. ನನ್ಗೇನಿತ್ತು ನಾನು ಮನೆಗೆ ಬಂದಾಗ ತಿನ್ನೋಕೆ? ಮನೆ ಎಲ್ಲ ಹರಡೋಗಿದ್ರಲ್ಲ ನೀವು, ಅದನ್ನೇ ಕ್ಲೀನ್ ಮಾಡೋದಾಗೋಯ್ತು. ಒಂಚೂರು ನೋಡ್ಕೊಳ್ಳೋಕಾಗ್ಲಿಲ್ಲ?
1: ಬಹಳ ಚೆನ್ನಾಗಿದೆ, ನಿನ್ನ ನಾನು ನೋಡ್ಕೋಬೇಕಿತ್ತ? ಅಡುಗೆ ಮನೆ ತುಂಬಾ ಸಾಮಾನಿತ್ತು, ಏನಾದ್ರೂ ಮಾಡ್ಕೋಬೇಕಿತ್ತು. ಇಲ್ಲದೆ ಹೋದ್ರೆ ನನ್ನ ಹಾಗೆ ಹೋಟ್ಲಲ್ಲಿ ಹೋಗಿ ತಿನ್ಬೇಕಿತ್ತು.
3: ಹಾಗೆ ಹೇಳೋಕೆ ನಿಮ್ಗೆ ನಾಚಿಕೆ ಆಗೋಲ್ಲ?
1: ಹೆಂಗ್ ಸರ್, ನಿನಗೆ ನಾಚಿಕೆ ಇಲ್ಲ? ಗಂಡನ್ ನೋಡ್ಕೊಳ್ಳೋ ಯೋಗ್ಯತೆ ಇದ್ಮೇಲೆ ಮದ್ವೆ ಯಾಕೆ ಮಾಡ್ಕೋಬೇಕಿತ್ತು?
3: ನನಗ ಬೇಕಾಗಿತ್ತು ಮದ್ವೆ? ನೀವೇ ಅಲ್ವಾ ಮೈ ಮೇಲ್ ಬಿದ್ದು ನಾನು ಡಾಕ್ಟರ್ ಆಗಿದ್ದಕ್ಕೆ ಮದ್ವೆ ಆಗಿದ್ದು. ಜಾಸ್ತಿ ಕಿರಿಚ್ಬೇಡಿ, ತಗೊಳ್ಳಿ ದೋಸೆ.
1: ಆಮೇಲೆ

0: ನಾನು ನಿಮ್ಮನ್ನು ಮನಸಾರೆ ಪ್ರೀತಿಸ್ತೀನಿ, ಆದರೆ ನಾನು ಹಾಸ್ಪಿಟಲ್ ಬಿಡೋಕ್ಕಾಗ್ತಿಲ್ಲ. ನನ್ನಿಂದ ನೀವು ಸಫರ್ ಮಾಡಬೇಕಾಗುತ್ತೆ. ನನಗೋಸ್ಕರ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು.
1: ನೋಡಿಲ್ಲಿ, ಅವ್ರ ಮುಖ ತೊಳ್ಕೊ, ಆಚೆ ಹೋಗಿ ಎಲ್ಲಾದರೂ ಊಟ ಮಾಡೋಣ. ಕಮಾನ್.
2: ನಂದಿನಿ, ನಿನ್ನ ಕಾಗದ ಸಿಕ್ಕ ತಕ್ಷಣ ಗೌರಿನ ಕರ್ಕೊಂಡು ಬಂದಿದ್ದೀನಿ. ಇವಳು ನಮ್ಮ ದೂರದ ಸಂಬಂಧ. ಹಾ, ಯಾಕೋ ಆ ದೇವ್ರು ಇವಳು ಗಂಡನ ಬೇಗ ಕರೆಸ್ಕೊಂಡ್ಬಿಟ್ಟ. ಅದು ಅಲ್ಲದೆ ನಮ್ಮ ಎಸ್ಟೇಟ್ ಜನ ಸರಿ ಇಲ್ಲ, ನಿನ್ನ ಮನೆನೇ ಸರಿ ಅಂತ ಕರ್ಕೊಂಡು ಬಂದು ನಿನ್ನ ಮಡ್ಲಿಗೆ ಹಾಕಿದ್ದೀನಿ. ಎರಡು ಹೊತ್ತು ಊಟ ಹಾಕ್ಬಿಡು. ಅಕಸ್ಮಾತ್ ತಿಳಿದೆ ಏನಾದರೂ ತಪ್ಪು ಮಾಡಿಬಿಟ್ರೆ ಮುಂದೆ ಅಂತ ಮಾತ್ರ ಬೈಬೇಡಮ್ಮ.
0: ಅತ್ತೆ, ನಾನು ಒಂದು ಹೆಣ್ಣು, ಗೌರಿನ ನಾನು ಮನೆಯಾಳ ಥರ ನೋಡ್ಕೊಳ್ಳಲ್ಲ, ನಾನು ಒಡ ಹುಟ್ಟಿದ ಅಕ್ಕನ ಥರ ನೋಡ್ಕೋತೀನಿ.
2: ಗೌರಿ ಇಲ್ಬಾಮ್ಮ. ಗೌರಿ ಇಲ್ಲಿ ನೋಡು, ನಮ್ಮ ನಂದಿನಿ ಮನಸ್ಸನ್ನೋ ಇದಾಗಿ ನಡ್ಕೊಂಡು ಒಳ್ಳೆಯವಳು ಅನ್ನಿಸ್ಕೊಳ್ಳೋದು ನಿನಗೆ ಸೇರಿದ್ದು. ಸೀತತ್ತೆ, ಹೆತ್ತ ತಾಯಿಗಿಂತ ಹೆಚ್ಚಾಗಿ ನನಗೊಂದು ದಾರಿ ತೋರಿಸಿವ್ರಿ. ನಮ್ಮ ಬಾಳನನ್ನು ಹೆತ್ತಿ ನನಗೆ ಯಜಮಾನಿ ಮಾತ್ರ ಅಲ್ಲ, ಮನೆ ದೇವ್ರ ಥರ ನೋಡ್ಕೋತೀನಿ.

0: ಬಹಳ ಮೂಡ್ನಲ್ಲಿ ಪಿಯಾನೋ ಬಾರಿಸ್ತಾ ಇದ್ದೀರಾ.
1: ಇನ್ನೇನ್ ಮಾಡೋದು, ಬೇವರ್ಸಿಗಳ ತರ ಹೇಳೋರಿಲ್ಲ ಕೇಳೋರಿಲ್ಲ, ಈ ಮನೆಯಲ್ಲಿ ಕಾಯ್ತಾ ಇದ್ದೀನಿ.
0: ಬಾಲು, ಡಾಕ್ಟರ್ ಹರೀಶ್ ತಾಯಿ ಆಸ್ಪತ್ರೆಯಲ್ಲಿ ಹೋಗ್ಬಿಟ್ರು, ಅದಕ್ಕೆ ಲೇಟ್ ಆಯ್ತು.
1: ಒಂದಿವಸ ಆಕ್ಸಿಡೆಂಟ್, ಒಂದಿವಸ ಮರ್ಡರ್, ಒಂದಿವಸ ನ್ಯಾಚುರಲ್ ಡೆತ್, ಹೀಗೆ ಏನಾದ್ರೂ ನಡೆದೇ ಇರುತ್ತೆ ನಿಮ್ಮ ಆಸ್ಪತ್ರೆಯಲ್ಲಿ.
0: ಬಾಲು, ಸತ್ತು ಹೋಗಿದ್ದು ಇನ್ಯಾರು ಅಲ್ಲ, ನಿಮ್ ಫ್ರೆಂಡ್ ಹರೀಶ್ ತಾಯಿ.
1: ಹರೀಶನ್ ತಾಯಿಗೆ ವಯಸ್ಸಾಗಿತ್ತು, ಸತ್ರು. ಸಾಯೋರ್ನ ಹಿಡ್ಕೊಳಕಾಗತ್ತಾ?
0: ಆವತ್ತು ಮದುವೆಯಲ್ಲಿ ಡಾಕ್ಟರ್ ಹರೀಶ್ನ ತೋರಿಸಿ ಇವನ್ ಜೊತೆ ಸ್ನೇಹ ಬಂಧನ, ನಿನ್ ಜೊತೆ ಪ್ರೇಮ ಬಂಧನ ಅಂದ್ರಲ್ಲ, ಇದೇನಾ ಸ್ನೇಹ ಬಂಧನಕ್ಕೆ ನೀವು ಕೊಡ್ತಿರೋ ಬೆಲೆ? ಇದೇನಾ ಸ್ನೇಹಿತನ ದುಃಖ ಸಂಕಟದಲ್ಲಿ ನೀವು ಭಾಗಿಯಾಗ್ತಿರೋ ರೀತಿ? ನೋ, ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಬಾಲು. ಈ ಕ್ಷಣಕ್ಕೆ ನನ್ ಕಣ್ಣು, ನನ್ ಕಿವಿ, ನನಗೆ ನಂಬೋಕ್ ಆಗ್ತಾ ಇಲ್ಲ.
1: ನನಗೂ ಅಷ್ಟೇ. ನಾನು ಹಂಬಲಿಸಿ ಹಂಬಲಿಸಿ ಮದುವೆ ಆದ ನನ್ನಂದು ನೀನೆ ಅಂತ ನಂಬಕ್ಕೆ ಆಗ್ತಾ ಇಲ್ಲ. ನಾವಿಬ್ರು ಗಂಡ ಹೆಂಡತಿ ಅಂತ ಅನ್ನಿಸ್ತಾನೆ ಇಲ್ಲ.
0: ನಂದಿನಿ, ಇನ್ನು ನೀನು ದೊಡ್ಡ ಡಾಕ್ಟರ್ ಆಗೋದನ್ನ ಮರ್ತ್ಬಿಡು. ನಿನ್ ಗಂಡನ್ ಸುಖಕ್ಕೋಸ್ಕರ ನಿನ್ನ ಆಸೆ ಆಕಾಂಕ್ಷೆಗಳನ್ನ ತ್ಯಾಗ ಮಾಡು. ಇಲ್ಲಾಂದ್ರೆ ನಿನಗೆ ಸಂಸಾರದ ಸುಖ, ಸಂತೋಷ, ನೆಮ್ಮದಿ ಯಾವತ್ತಿಗೂ ಸಿಗೋಲ್ಲ. ಹೆಣ್ಣು ಎಲ್ಲಾ ತ್ಯಾಗಕ್ಕೂ ಸಿದ್ಧವಾಗಿರ್ಬೇಕು.

0: Nandini, something wrong?
1: No, doctor. I'm perfectly all right.
0: Impossible. ನೀವು ನನ್ನ ಹತ್ರ ಸುಳ್ಳು ಹೇಳ್ತಾ ಇದ್ದೀರಾ? ನಾನು ನಿಮ್ಮನ್ನ ಗಮನಿಸ್ತಾನೆ ಇದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಏನೋ ನೋವು ಇಟ್ಕೊಂಡು ಸಂಕಟ ಪಡ್ತಾ ಇದ್ದೀರಾ. ಅದನ್ನ ಇನ್ನೊಬ್ಬರ ಹತ್ರ ಹೇಳ್ಕೊಂಡ್ರೆ ನಿಮ್ಮ ಮನಸ್ಸು ಹಗುರಾಗತ್ತೆ. ಅದೇನು ಹೇಳಿ ಪ್ಲೀಸ್. ನಂದಿನಿ, ಐ ರಿಕ್ವೆಸ್ಟ್ ಯು, ಪ್ಲೀಸ್ ಟೆಲ್ ಮೀ, ಹೇಳಿ.
1: ಡಾಕ್ಟರ್, ಯಾಕೋ ಇತ್ತೀಚೆಗೆ ನನಗೂ ಬಲವೂ ಸರಿಯಿಲ್ಲ. ದಿನಾ ಜಗಳ, ನಮ್ಮಿಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ನಾನು ಆಸ್ಪತ್ರೆಯಲ್ಲಿ ಕೆಲಸ ಮಾಡೋದು ಅವ್ರಿಗಿಷ್ಟ ಇಲ್ಲ, ಆಸ್ಪತ್ರೆಯನ್ನು ಬಿಡೋದು ನನಗಿಷ್ಟ ಇಲ್ಲ. ನನಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ.
0: ನಿಮ್ಮಿಬ್ಬರನ್ನ ನೋಡಿ ನಾನು ಎಷ್ಟೊಂದು ಸಂತೋಷ ಪಟ್ಟಿದ್ದೆ, ಮೇಟ್ ಫಾರ್ ಈಚ್ ಅದರ್ ಅಂತ ಆನಂದ ಪಟ್ಟಿದ್ದೆ. ಗಂಡ ಹೆಂಡತಿರು ಅಂದ್ರೆ ನಿಮ್ಮ ಹಾಗಿರ್ಬೇಕು ಅಂತ ಎಲ್ಲರ ಮುಂದೆನೂ ಹೇಳ್ಕೊಂಡಿದ್ದೆ. ಬಟ್ ಇಟ್ ಈಸ್ ವೆರಿ ಅನ್ಫಾರ್ಚುನೇಟ್ ನಂದಿನಿ. ಬಾಲೂನು ಬಹಳ ಒಳ್ಳೆ ಮನುಷ್ಯ, ಅವನ ಸ್ವಭಾವ ನಿಮ್ಗಿಂತ ನನಗೆ ಚೆನ್ನಾಗಿತ್ತು. ನೋಡಿ, ಸಂಸಾರ ಅಂದಮೇಲೆ ಈ ರೀತಿ ಜಗಳ, ಮನಸ್ತಾಪ ಎಲ್ಲ ಇದ್ದೇ ಇರುತ್ತೆ. ಅದಕ್ಕೆಲ್ಲ ನೀವು ಬೇಜಾರು ಮಾಡ್ಕೊಳ್ಳದೆ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಇನ್ಮೇಲಾದರೂ ನೀವು ಯಾವಾಗಲೂ ನಗ್ತಾ ಇರೋದನ್ನ ನೋಡೋದಕ್ಕೆ ನಾನು ಆಸೆ ಪಡ್ತೀನಿ. ಐ ಹೋಪ್ ಯು ಡೋಂಟ್ ಡಿಸಪಾಯಿಂಟ್ ಮೀ. ಚಿಯರ್ ಅಪ್.

0: ಈ ಎಕ್ಸ್ರೇ ಪ್ರಕಾರ ಹರೀಶ್ ಅವ್ರ ಹಾರ್ಟು ತುಂಬ ಎನ್ಲಾರ್ಜ್ ಆಗಿದೆ. ಹಾಗೇನೆ ಈ ECG ರಿಪೋರ್ಟ್ ಕೂಡ ಅವ್ರ ಹಾರ್ಟ್ ಎನ್ಲಾರ್ಜ್ ಆಗಿರೋದನ್ನು ತೋರಿಸ್ತಾ ಇದೆ.
1: ಕ್ಲಿನಿಕಲ್ ಎಕ್ಸಾಮಿನೇಷನ್ನಲ್ಲೂ ಅವ್ರ ಹಾರ್ಟ್ ಎನ್ಲಾರ್ಜ್ಮೆಂಟ್ ಇದೆ ಸರ್.
0: ದಿಸ್ ಇಸ್ ಎನ್ ಓಲ್ಡ್ ಕೇಸ್ ಆಫ್ ದ ಮಲ್ಟಿಪಲ್ ವ್ಯಾಲ್ಯುಲಾರ್ ಡಿಫೆಕ್ಟ್ಸ್ ಆಫ್ ದ ಹಾರ್ಟ್. ನೌ ಹಿ ಹ್ಯಾಸ್ ಗಾನ್ ಇನ್ ಟು ದ ಪಲ್ಮನರಿ ಹೈಪರ್ಟೆನ್ಷನ್ ಅಂಡ್ ಡಿಕಾಂಪೋಸಿಷನ್ ಆಫ್ ದ ಹಾರ್ಟ್. ಅದಕ್ಕೆ ಬ್ಲಡ್ ವಾಮಿಟ್ ಮಾಡಿಕೊಂಡು ಶಾಕ್ನಲ್ಲಿದ್ದಾರೆ. ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ. ಈಗ ನಾವು ಅವ್ರಿಗೆ ಕೊಡೋ ಟ್ರೀಟ್ಮೆಂಟ್ ಅಲ್ಲದೆ ಬೇರೆ ಯಾವ ಟ್ರೀಟ್ಮೆಂಟಿಂದಲೂ ಅವ್ರಿಗೆ ಪ್ರಯೋಗ ಆಗಲ್ಲ. ಇಟ್ಸ್ ಇಂಪಾಸಿಬಲ್. ಇವರು ಅಕಸ್ಮಾತ್ತು ಈ ಅಕ್ಯೂಟ್ ಫೇಸಿಂದ ಈಗ ಪಾರಾದರೂ ಮುಂದೆ ಬಹಳ ದಿವಸ ಬದುಕೋದಿಲ್ಲ. ಪ್ರೊಗ್ನಾಸಿಸ್ ಇಸ್ ಪೋರ್.
1: ಹೆಚ್ಚು ಕಡಿಮೆ ಅಂದರೆ ಎಷ್ಟು ದಿವಸ ಬದುಕ್ಬೋದು ಸರ್?
0: ಇದನ್ನು ಹೀಗೆ ಅಂತ ಹೇಳೋಕೆ ಬರೋದಿಲ್ಲ. ಅಟ್ ದಿ ಮೋಸ್ಟ್ 6 ತಿಂಗಳು. ನಂದಿನಿ,
2: ನಂದಿನಿ, ನಾನು ಆದಷ್ಟು ಬೇಗ ಸಾಯಕ್ಕೆ ಇಷ್ಟಪಡ್ತೇನೆ. ಯಾಕೆ ಗೊತ್ತಾ? ಈ ಜನ್ಮದಲ್ಲಿ ನಿಮ್ಮ ಗಂಡನಾಗೋ ಭಾಗ್ಯ ನನಗೆ ಸಿಗ್ಲಿಲ್ಲ. ಮುಂದಿನ ಜನ್ಮದಲ್ಲಾದರೂ ನಿಮ್ಮ ಮಗುವಾಗಿ ಹುಟ್ಟಿ ಯಾವಾಗಲೂ ನಿಮ್ಮ ಹತ್ರನೇ ಇರಬೇಕು ಅಂತ ಆಸೆ ಪಡ್ತೇನೆ. ನಂದಿನಿ, ಇವತ್ತೇ ನಿಮ್ಮ ಎದೆಯಲ್ಲಿ ಭದ್ರವಾಗಿ ಬರ್ಕೊಂಬಿಡಿ. ಮುಂದೆ ನಿಮ್ಮ ಹೋಟೆಲ್ ಹುಟ್ಟೋ ಮಗು ಈ ಹರೀಶನೇ. ಅದು ನಾನೇ, ಅದು ನಾನೇ.
1: ನೀವು ಸುಮ್ಮನೆ ಮಲ್ಕೊಳ್ಳಿ, ಆಯಾಸ ಆಗುತ್ತೆ.
2: ನಂದಿನಿ, ನಂದು ಚಿಕ್ಕ ರಿಕ್ವೆಸ್ಟ್.
1: ಹೇಳಿ. ಏನು ಹೇಳಿ?
2: ನೆಕ್ಸ್ಟ್ ಬರೋವಾಗ ಪಾಲು ನಿಮ್ ಜೊತೆ ಕರ್ಕೊಂಡ್ ಬರ್ತೀರಾ?
1: ಖಂಡಿತ ಕರ್ಕೊಂಡ್ ಬರ್ತೀನಿ.

0: ನನ್ನ ಗೆದ್ದಿಲ್ ಹಿಡಿದ್ ಮರ. ಆದಷ್ಟು ಬೇಗ ಬಿದ್ದೋಗ್ಬೇಕು ಅನ್ನೋದೇ ನನ್ನ ಆಸೆ.
1: ನೀನ್ ಯಾಕೋ ಯೋಚನೆ ಮಾಡ್ತೀಯಾ? ನಿನ್ನ ಉಳಿಸ್ಕೊಂಡೆ ಉಳಿಸ್ಕೊತೀನಿ ಅಂತ ನಂದಿನಿ ಹಠ ತೊಟ್ಟಿದ್ದಾಳೆ.
0: ನಂದಿನಿ ನಾನು ನಿರಾಸೆ ಮಾಡಲ್ಲ ಬಾಲು. ಇಲ್ಲಿ ಸತ್ರು ನಾನು ಅಲ್ಲಿ ಉಳ್ಕೋತೀನಿ. ಆದಷ್ಟು ಬೇಗ ಕಣ್ಣು ಮುಚ್ಕೊಂಡು ನಂದಿನಿ ತೋಳ್ತೆಕ್ಕಿನಲ್ಲಿ ಮಗುವ ಕಣ್ಬಿಡ್ಬೇಕು ಅನ್ನೋದೇ ನನ್ನ ಹಂಬಲ. ಏ ಬಾಲು, ಮುಂದಿನ ತಿಂಗಳು 31ಕ್ಕೆ ನಿನ್ ಮದುವೆ ಆಗಿ 1 ವರ್ಷ ಆಯ್ತಲ್ಲ. ನೋಡು, ಒಂದು ಗ್ರ್ಯಾಂಡ್ ಫಂಕ್ಷನ್ ಅರೇಂಜ್ ಮಾಡ್ಬಿಡು. ನಾನು ನಿಮ್ಮಿಬ್ಬರನ್ನ ಕಣ್ಣು ತುಂಬಾ ನೋಡಿ ಮನಸಾರ ಹರಿಸ್ಬಿಡ್ತೀನಿ. ಏನಂತೀಯ?
2: ಹರೀಶ್ ಕೊನೆ ಆಸೆನ ನೆರವೇರಿಸ್ಬಿಡಿ ನಂದಿನಿ. ಅವರ ಬದುಕಿನ ಕಾದಂಬರಿಯ ಕೊನೆ ಪುಟದಲ್ಲಿ ದೇವರಿಚ್ಛೆ ಏನಿದೆಯೋ ಏನೋ.

0: ಇನ್ಯಾವತ್ತೂ ಓವರ್ ಟೈಮ್ ಡ್ಯೂಟಿ ಮಾಡಲ್ಲ ಅಂತ ಭಾಷೆ ಕೊಟ್ಟು ಮತ್ತೆ ನೈಟ್ ಡ್ಯೂಟಿ ಮಾಡ್ತಾ ಇರೋ ಪತಿವ್ರತೆ, ಕೈ ಹಿಡಿದ ಗಂಡನಿಗೆ ತಾನು ಗರ್ಭಿಣಿ ಅನ್ನೋ ವಿಷಯನ ತಿಳಿಸದೇ ಇರೋ ಸತಿ ಶಿರೋಮಣಿ, ನಂದು ನಿಜ ಹೇಳು, ನಿನಗೂ ಹೃದಯ ಅನ್ನೋದಿದೆಯಾ? ನೀನು ಒಬ್ಬ ಜವಾಬ್ದಾರಿ ಇರೋ ಗೃಹಿಣಿನ?
1: ಹೆಣ್ಣಾಗಿ ಹುಟ್ಟಿ ಗೃಹಿಣಿಯಾದ ತಪ್ಪಿಗೆ ನಾನಿನ್ನೂ ನನ್ನ ಹೃದಯನ ಭದ್ರವಾಗಿ ಹಿಡ್ಕೊಂಡಿದ್ದೀನಿ. ಆವತ್ತು ಡಾಕ್ಟರ್ ಸಿದ್ಧಾರ್ಥ ನಿಮಗೆ ಫೋನ್ ಮಾಡಿ ಹರೀಶ್ಗೆ ಸೀರಿಯಸ್ ಅಂತ ಹೇಳಿದಾಗ ರಾಂಗ್ ನಂಬರ್ ಅಂತ ಡಿಸ್ಕನೆಕ್ಟ್ ಮಾಡಿದ್ರಲ್ಲ, ನಿಮಗೆ ಹೃದಯ ಇದೆಯಾ?
2: ಹರೀಶ್ಗೆ ಸಾವು ದಿನೇ ದಿನೇ ಸ್ವಲ್ಪ ಸ್ವಲ್ಪವಾಗಿ ನುಂಗ್ತಾ ಇದೆ. ಅವ್ರ ನಮ್ಮಿಬ್ಬರಲ್ಲಿ ಇಟ್ಟ ಪ್ರೀತಿ ವಾತ್ಸಲ್ಯಕ್ಕೆ ನಾನು ಹಗಲು ರಾತ್ರಿ ಹೋರಾಡಿ ಸಾವಿನ ಕೈಯಿಂದ ಅವ್ರನ್ನ ಬಿಡಿಸ್ಕೋಬೇಕು. ಇಲ್ಲ, ಅವ್ರ ಕೊನೆ ಉಸಿರಿರೋವರೆಗೂ ಸೇವೆ ಮಾಡಿ ಅವ್ರ ಋಣನ ಕಡಿಮೆ ಮಾಡ್ಕೋಬೇಕು. ನಾನು ಡಾಕ್ಟರ್ ಆಗಿ ನನ್ನ ಕರ್ತವ್ಯನ ಮಾಡಲೇಬೇಕು.
0: ನಿಂತ್ಕೋ, ಇದೇ ನಿನ್ ಕೊನೆ ನಿರ್ಧಾರ ಆಗಿದ್ದು. ನನಗಿಂತ ನೀನು ಡಾಕ್ಟರ್ ಹರೀಶ ಹೆಚ್ಚಾಗಿದ್ರೆ ನಮ್ಮ ಲಾಯರ್ಗೆ ಹೇಳಿದ್ದೀನಿ, ಡೈವರ್ಸ್ ಪೇಪರ್ಸ್ ಎಲ್ಲ ಸೈನ್ ಮಾಡಿ ನಿನಗಿಷ್ಟ ಬಂದ ಕಡೆ ಹಾಳಾಗೋಗು.
3: ನಂದಿನಿ, ನೀವು ರಾತ್ರಿ ಹೊತ್ತು ಮನೆಗೆ ಹೋಗದೆ ಇಲ್ಲೇ ಇದ್ಬಿಟ್ರೆ ಬಾಲು ಏನ್ ತಿಳ್ಕೊತಾನೆ? ಬಾಲು ಸ್ವಭಾವ ನನಗೆ ಗೊತ್ತು, ಅವನ ಸುಖಕ್ಕೆ ನಾನು ಅಡ್ಡಿಯಾಗಿದ್ದೀನಿ ಅಂತ ತಿಳ್ಕೋಬಾರ್ದು. ನೋಡಿ, ಇಲ್ಲ ನೋಡ್ಕೊಳಕ್ಕೆ ಬೇಕಾಷ್ಟು ಜನ ಇದ್ದಾರೆ. ನಿಮ್ಮ ಮನೆಗೆ ಹೋಗಿ, ಪ್ಲೀಸ್ ಗೋ ಹೋಮ್. ನಾನು ನಿಮ್ಮ ಬಾಸ್, ಇಟ್ ಇಸ್ ಮೈ ಆರ್ಡರ್ ದಟ್ ಯು ಶುಡ್ ಗೋ ಹೋಮ್.
2: ಈ ಕ್ಷಣಕ್ಕೆ ನೀವು ನನ್ನ ಬಾಸ್ ಅಲ್ಲ, ನನ್ನ ಪೇಷಂಟ್. ಇಲ್ಲಿ ನನ್ನ ಡಾಕ್ಟರ್, ನಾನು ಹೇಳಿದ ಹಾಗೆ ನೀವು ಕೇಳಬೇಕು.
3: ಓ ಮೈ ಗಾಡ್, ನೀವು ಯಾಕೆ ನಾನು ಅರ್ಥ ಮಾಡ್ಕೊಳ್ಳೋದಿಲ್ಲ? ನಿಮ್ಮ ಹೊಟ್ಟೆಯಲ್ಲಿ ನನ್ನ ಸ್ನೇಹಿತನ ಮಗು ಬೆಳೀತಾ ಇದೆ. ಯು ಆರ್ ಗೋಯಿಂಗ್ ಟು ಬಿ ಎ ಮದರ್. ನೀವೊಬ್ಬನ ಹೆಂಡತಿ, ಒಂದು ಮಗುವಿನ ತಾಯಿ.
2: ಮೊದಲು ನಾನು ಡಾಕ್ಟರ್, ಆಮೇಲೆ ಹೆಂಡತಿ, ಆಮೇಲೆ ತಾಯಿ. ಯಾವಾಗ ಮನೆಗೆ ಹೋಗ್ಬೇಕು, ಯಾವಾಗ ಆಸ್ಪತ್ರೆಯಲ್ಲಿ ಇರಬೇಕು ಅದನ್ನು ನಿರ್ಧರಿಸೋಳು ನಾನು. ನೀವು ಮತ್ತೆ ಹೀಗೆ ಮಾತಾಡಿದ್ರೆ ನನ್ನ ಮಗು ಮೇಲಾಣೆ. ಪ್ಲೀಸ್.
0: ಗೆದ್ದಲ್ಲಿ ಹಿಡಿದಿರೋ ಮರ ಆದಷ್ಟು ಬೇಗ ಬಿದ್ದು ಹೋಗ್ಬೇಕು ಅನ್ನೋ ಆಸೆ.
3: ಬಾಲು,
0: ಎದುರುಗೆ ನಿಮ್ಮ ಪ್ರೇಮ ಬಂಧನ ಚಿರವಾಗಿರ್ಲಿ, ನೀವಿಬ್ರು ಸುಖವಾಗಿ ಸಂತೋಷವಾಗಿರಿ ಅಂತ ನಾಟಕದ ಮಾತು. ಬೆನ್ನ ಹಿಂದೆ ನನ್ನ ಹೆಂಡತಿ ತೋಳಲ್ಲಿ ಕಣ್ಣು ಮುಚ್ಕೊಂಡು ಅವಳು ಮೈಕೈ ಮುಟ್ಟಾ ಸುಖ ಅನುಭವಿಸೋ ಚಪಲ.
2: ಬಾಲು,
0: ಹರೀಶ, ನನಗ್ ಮೊದ್ಲಿಂದಲೂ ನಿನ್ ಮೇಲೆ ಅನುಮಾನ ಎತ್ತಿಕೊಂಡು ಗೆದ್ದು ಹಿಡಿದು ಮರ ಅಂತ ಹೇಳ್ಕೊಂಡು ನನ್ನ ಹೆಂಡತಿನ ಬಲೆ ಹಾಕೊಳಕ್ ನೋಡ್ತಿದ್ಯೇನೋ? ಸ್ನೇಹಿತ ಅಂತ ನಂಬಿದಕ್ಕೆ ನನ್ನ ಸಂಸಾರದಲ್ಲೇ ವಿಲನ್ ಆಗ್ಬಿಟ್ಟಿಯಲ್ಲೋ.
3: ಬಾಲು, ದಯವಿಟ್ಟು ಹಾಗೆ ಹೇಳ್ಬೇಡ ಕಣು.
2: ಬಾಲು, ನೀವು ಮನುಷ್ಯರಲ್ಲ. ನೋಡಿ, ಇದು ಆಸ್ಪತ್ರೆ, ಹರೀಶ್ ನನ್ನ ಪೇಷಂಟ್. ನಿಮ್ ಜೊತೆ ಹೆಚ್ಚು ಮಾತಾಡೋಕೆ ನನ್ಗೆ ಇಷ್ಟ ಇಲ್ಲ. ದಯವಿಟ್ಟು ಆಚೆಗೆ ಹೋಗಿ.
4: ಪ್ಲೀಸ್.
0: ಹೋಗ್ತೀನಿ, ಆದ್ರೆ ಒಂದು ವಿಷಯ ಜ್ಞಾಪಕದಲ್ಲಿರಲಿ, ನೀನು ನಾನು ಮದುವೆ ಆಗಿರೋ ಹೆಣ್ಣು. ನಿನ್ನ ಗರ್ಭದಲ್ಲಿ ನನ್ನ ವಂಶದ ಕುಡಿ ಬೆಳೀತಾ ಇದೆ. ನೀವಿಬ್ರು ಸೇರಿ ನನಗೆ ಮಾಡಿರೋ ಅನ್ಯಾಯನ ನಾನು ತಡ್ಕೋಬಲ್ಲೆ. ಆದ್ರೆ ಇನ್ನೂ ಪ್ರಪಂಚದ ಬೆಳಕನೇ ಕಾಣದೆ ಇರೋ ನನ್ನ ಮಗುಗೆ ಅನ್ಯಾಯ ಆದ್ರೆ
5: ನಾನು ಖಂಡಿತ ತಡ್ಕೊಳಲ್ಲ. ನಿಮ್ಮಿಬ್ಬರನ್ನ ಖಂಡಿತ ಕ್ಷಮಿಸಲ್ಲ.

0: ಬೇಡ ಅಂತ ಕಿತ್ತೊಗ್ಯೋಕೆ. ಗಂಡ ಅನ್ಸ್ಕೊಂಡಿರೋ ಪ್ರಾಣಿ ನಿನ್ನ ಮುಡಿಲಿ ಬಾಡಿರೋ ಹೂವಿನ ತುಂಡಲ್ಲ, ನಾನು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರೋ ಗಂಡ. ಇದು ನಿನ್ ಗಂಡನ ಮನೆ.
1: ನನ್ನ ತಾಳಿ ಕಟ್ಟಿದ್ದಕ್ಕೆ ಅಗ್ನಿ ಸಾಕ್ಷಿ. ಹೆಂಡತಿ ಮನೆಯಲ್ಲಿ ಇಲ್ದಿದ್ದಾಗ ಒಂಟಿ ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡಿ ಈಗ ಗಂಡ ಹೆಂಡತಿ ಸಂಬಂಧದ ಬಗ್ಗೆ ಹೇಳ್ತಿರೋ ನಿಮ್ಮ ಈ ಬಂಡತನಕ್ಕೆ ಯಾವ ಸಾಕ್ಷಿ? ಮನಸಾಕ್ಷಿನೂ ಇಲ್ದೇ ಇರೋ ಒಬ್ಬ ಪುಂಡ ಕಾಮುಕನ ಗಂಡ ಅಂತ ಒಪ್ಕೊಂಡು ತನ್ನ ತಾಯ್ತನಕ್ಕೆ ಅವಮಾನ ಮಾಡ್ಕೊಳ್ಳೋ ಹೆಣ್ಣು ನಾನಲ್ಲ.
2: ಮುಚ್ಚೆ ಬಾಯಿ, ದೊಡ್ಡ ಪತಿವ್ರತ ಶಿರೋಮಣಿ ನೀನು, ನನ್ನ ಬೆನ್ನ ಹಿಂದೆನೆ ಹರಿಶಿನ ಜೊತೆ ಚಕ್ಕಂದಾಡ್ತಿದ್ಯಾ?
0: ನಾನು ಗಂಡ್ಸು, ಒಬ್ಬ ಗಂಡ ಸತ್ತ ಹೆಣ್ಣಿನ ಜೊತೆ ಆಡಿದ್ರೆ ಏನಾಯ್ತು? ಅದು ನಿನ್ನ ಹಲ್ಕ ಯೋಗ್ಯತೆ ಗೊತ್ತಾದ್ಮೇಲೆ.
1: ನಿಮ್ ಯೋಗ್ಯತೆಗೆ ತಕ್ಕ ಮಾತೇ ಆಡ್ತಾ ಇದ್ದೀರಾ? ನಿಮ್ ನಾಲಿಗೆಯಲ್ಲಿ ದೇವರಂತ ಹರೀಶಸನ್ ಯಾಕೆ ಹೊಲಸ್ ಮಾಡ್ತಿದ್ದೀರಾ? ಸಾಕು ಸಾಕು, ನಾನಿನ್ನು ಹೆಚ್ಚು ಮಾತಾಡೋಕೆ ಇಷ್ಟಪಡೋದಿಲ್ಲ. ಗುಡ್ ಬೈ.
2: ನಂದಿನಿ, ನಿನ್ನ ಹೊಟ್ಟೆಲಿ ನನ್ನ ಮಗು ಇಲ್ಲ ಅಂದಿದ್ರೆ ನಿನ್ನ ಕತ್ತಿಸ್ಕಿ ಸಾಯಿಸ್ಬಿಟ್ಟಿದ್ದೆ.
3: ಬಾಲು
1: ಹರೀಶ್, ಇಂಥ ಕಂಡೀಷನ್ ಅಲ್ಲಿ ನೀವು ಯಾಕಲಿಕ್ ಬಂದೆ ಹರೀಶ್?
3: ಬಾಲು, ನಾನು ನೀನು ಎಷ್ಟು ವರ್ಷ ಸ್ನೇಹಿತರು, ಇದೇನಾ ನೀನು ನಮ್ಮ ಸ್ನೇಹ ಕೊಡೋ ಬೆಲೆ?
0: ಸ್ನೇಹಕ್ಕೆ ನೀನ್ ಕೊಟ್ಟಿರೋ ಬೆಲೆ ಅಲ್ಲೇ ಇದೆಯಲ್ಲೋ.
2: ನನ್ನ ಹೆಂಡತಿ ನನ್ನ ಮಗ್ಳಲ್ಲಿ ಮಲಗ್ದಾಗ್ಲು ನಿನ್ನ ಮರಿದೇ ಇರ್ಲಿ ಅಂತ ಕೊಟ್ಟಿದೆಯಲ್ಲ ಕಾಮದ ಬೊಂಬೆನ. ಹರೀಶ್, ನನಗ್ ಹುಚ್ಚಿಡಿಯಕ್ ಮೊದ್ಲು ಗೆಟ್ ಔಟ್.
1: ನಡೀರಿ ಹರೀಶ್, ಬಾಲು ಕಟ್ಕೊಂಡಿರೋ ಈ ನರಕದಲ್ಲಿ ಇನ್ನೊಂದು ನಿಮಿಷ ನೀರೋದ್ ಬೇಡ, ಬನ್ನಿ ಹೋಗೋಣ.
3: ನನ್ನ ನಿಮ್ಮ ಸ್ನೇಹ ಸಂಬಂಧ, ನಿಮ್ಮ ಬಾಲುವಿನ ಪ್ರೇಮ ಸಂಬಂಧ ಗಟ್ಟಿ ಬರೋ ಹಾಗಿದ್ರೆ ಆ ಸಂಬಂಧ ಇವತ್ತಿಗೆ ಕಡ್ದೋಗ್ಲಿ. ಬಾಲು, ನೀನು ನಂದಿನಿ ಕಡೆವರೆಗೂ ಸುಖವಾಗಿರ್ಬೇಕು, ನಿಮ್ಮ ಪ್ರೇಮ ಬಂಧನ ಚಿರವಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಕಣೋ.
2: ಅದಕ್ಕೆ ಅಲ್ವೇನೋ
0: ಪೇಷಂಟ್ ತರ ನಾಟಕ ಆಡಿ ಆಸ್ಪತ್ರೆಯಲ್ಲಿ ನನ್ನ ಹೆಂಡತಿ ಜೊತೆ ಚಕ್ಕಂದ ಆಡ್ತಿರೋದು?
3: ಯು ಫೂಲ್, ನೀನ್ ಆಸ್ಪತ್ರೆಗೆ ಬಂದಾಗ ನೋಡಿದ್ದು ಪ್ರೇಮ ಪ್ರೀತಿ ಚಕ್ಕಂದ ಅಲ್ಲ ಕಣೋ, ಒಬ್ಬ ರೋಗಿ ಡಾಕ್ಟರ್ ಸಂಬಂಧ. ಅದನ್ನೇ ತಪ್ಪಾಗಿ ತಿಳ್ಕೊಂಡು ಇಷ್ಟು ದೊಡ್ಡ ರಾತ ಅಂತ ಮಾಡ್ಬಿಟ್ಟಿಯಲ್ಲೋ.
4: ಬಾಲು, ನಿನ್ ಮದುವೆಗೆ ಮುಂಚೆ ನಂದಿನಿನ ನಾನ್ ಮೆಚ್ಚಿ ಅವಳು ಕೈ ಹಿಡಿಯೋಕೆ ಆಸೆ ಪಟ್ಟಿತ್ತು ನಿಜ. ಆದ್ರೆ ನಂದಿನಿ ಒಂದೇ ಮಾತಲ್ಲಿ ಅವಳಿಗೆ ನನ್ನ ಬಗ್ಗೆ ಅಂತ ಭಾವನೆ ಇಲ್ಲ ಅಂತ ತಿಳಿಸಿದ್ಲು. ಆ ಕ್ಷಣದಿಂದ ಈ ಕ್ಷಣದವರೆಗೆ ಅವಳನ್ನ ನನ್ನ ತಾಯಿಯಾಗಿ ನೋಡ್ತಿದ್ದೀನಿ ಕಣು, ನನ್ನ ತಾಯಿಯಾಗಿ ನೋಡ್ತಿದ್ದೀನಿ. ಬಾಲು, ನಿನ್ಗಿನ್ನು ನಂಬಿಕೆ ಬರಲಿಲ್ಲ ಅಲ್ಲ? ನೋಡೋ, ಈ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋ, ಈ ದೇಹದಲ್ಲಿ ಏನ್ ಶಕ್ತಿ ಉಳಿದಿದೆ ಅಂತ ನೋಡೋ. ಇಂಥ ಅವಸ್ಥೆಯಲ್ಲಿರೋ ಗಂಡ್ಸು ಎಂತ ಹೆಣ್ಣು ಪಕ್ಕದಲ್ಲಿದ್ರೆ ತಾನೆ ಕಾಮದ ದೃಷ್ಟಿಯಿಂದ ನೋಡೋಕ್ ಸಾಧ್ಯ? ಬಾಲು ಬಾಲು, ಸತ್ತು ಸ್ವರ್ಗದಲ್ಲಿರೋ ನನ್ನ ತಾಯಿ ಸಾಕ್ಷಿಯಾಗ್ಲೂ ಹೇಳ್ತಾ ಇದ್ದೀನಿ ಕಣು, ನನ್ನ ನಂದಿನಿ ಸಂಬಂಧದಲ್ಲಿ ಯಾವ ಕಳಂಕನೂ ಇಲ್ಲ.
0: ಹರೀಶ್, ಸಾಕು ನಿನ್ನ ನಾಟಕ, ಪ್ಲೀಸ್ ಗೆಟ್ ಔಟ್.
1: ಸಾಕು ಹರೀಶ್, ನಡೀರಿ ನಡೀರಿ ಹೋಗೋಣ, ಬನ್ನಿ.
0: ನೀ ನೆಲಕ್ಕೆ ಹೋಗ್ತಾ ಇದ್ದೀಯಾ? ನಿನ್ನ ಹೊಟ್ಟೆಲಿರೋ ಪಿಂಡ ಹಾದ್ರು ಕೊಟ್ಟಿದ್ರೆ ನೀನು ನಿನ್ ಜೊತೆ ಹೋಗು, ಇಲ್ದಿದ್ರೆ ಬಾಯಿ ಮುಚ್ಕೊಂಡು ಹೋಗಣ. ನನಗೆ
3: ಬಾಲು ಪ್ಲೀಸ್.
1: ಹರೀಶ್, ಅವ್ರ ಗುಣನ ಅವ್ರ ನಾಲ್ಗೆನೆ ಹೇಳ್ತಾ ಇದ್ದೆ.
2: ಏನಂದ್ರೆ ನಾಲ್ಗೆ
3: ಹೊಟ್ಟೆ ಬಲವಾಗಿ ಪೆಟ್ಟು ಬಿದ್ದಿದೆ, ಇನ್ನು ಅರ್ಧ ಗಂಟೆಲಿ ಆಪರೇಷನ್ ಮಾಡ್ತಿದ್ರೆ ಮಗು ತಾಯಿ ಇಬ್ರು ಉಳಿಯೋದಿಲ್ಲ.
4: ಬಾಲು ಪ್ಲೀಸ್ ಪ್ಲೀಸ್ ಎತ್ಕೊಳ್ಳೋ.
0: ಅವಳು ಮೈ ಮುಟ್ಟಕ್ಕೂ ನನಗೆ ಹೇಸಿಗೆ ಆಗುತ್ತೆ.

0: ದಾಳಿ ಕಟ್ಟದ ಗಂಡನ ಕೈಗಿಂತ
1: ಮರೆಯಲ್ಲಿ ಮುದ್ದಾಡ ಪ್ರೇಮ್ ಕೈತಾನೆ ಹಿತ.
0: ಎತ್ಕೊಳ, ಆಸ್ಪತ್ರೆಗಾದ್ರೂ ಕರ್ಕೊಂಡು ಹೋಗು, ಇಲ್ಲ ಸ್ಮಶಾನಕ್ಕಾದ್ರೂ ಕರ್ಕೊಂಡು ಹೋಗು. ಸ್ನೇಹಿತ ಅಂತೆ ಸ್ನೇಹಿತ,
1: ವಂಚಕ ನನ್ನ ಮಗ. ಇಂಥ ಮಿತ್ರ ದ್ರೋಹಿಗಳನ್ನ ಪಬ್ಲಿಕಲ್ಲಿ ನೇಣಾಕ್ಬೇಕು.
2: ನೀನೇನ್ ಮಹಾಸಭ್ಯಗ್ರಹಸ್ಥ, ಭಾರಿ ನಿಯತ್ನ ಗಂಡಸು, ನಿನ್ನಂಥವನ್ನ ಏನ್ ಮಾಡ್ಬೇಕು ಹೇಳು.
0: ಗೌರಿ, ಕ್ಷಣ ಕ್ಷಣಕ್ಕೂ ನನಗೆ ಹುಚ್ಚಿಡಿತಾ ಇದೆ.
1: ನೋಡು,
0: ಈ ಹಣ ತಗೊಂಡು ಎಲ್ಲಾದ್ರೂ ದೂರ ಹೊರಟೋಗು.
2: ಛೀ, ನಿನ್ ಹಣನ ನನ್ನ ಹೆಣದ ಮೇಲೆ ಹಾಕು. ಪಾಪಿ, ನಿನ್ ವಂಶದ ಕುಡಿಲೆ ಹಾದ್ರೆ ಹುಟ್ಟಿದ ಪಿಂಡ ಅಲ್ದಿಯಲ್ಲ, ನಿನ್ಗೂ ಹೃದಯ ಇದೆಯೇನೋ? ದಿಕ್ಕಿಲ್ದಿರೋ ಗಂಡ ಸತ್ತ ಮುಂಡೆ ಮೇಲೆ ಅತ್ಯಾಚಾರ ಮಾಡಿರೋ ನೀನು, ಕೈ ಹಿಡಿದ ಹೆಂಡತಿ ಮೇಲೆ, ದೇವ್ರಂಥ ಡಾಕ್ಟರ್ ಮೇಲೆ ಅನ್ಯಾಯವಾಗಿ ಅಪವಾದ ಹೊರಿಸಿದೀಯಲ್ಲ, ನೀನು ಮನುಷ್ಯನ?
0: ಗೌರಿ, ನಾಲ್ಗೆ ಬಿಗಿ ಹಿಡಿದು ಮಾತಾಡು.
1: ನೋಡು, ನೀನು ಈಗ ಊರು ಹೊರಟೋಗು.
2: ಹೋಗ್ತೀನಿ, ಆದ್ರೆ ಒಂದು ಮಾತು, ನಿನಗೆ ನನ್ನ ಕ್ಷಮೆ ಬೇಕಾದ್ರೆ ತಕ್ಷಣ ಆಸ್ಪತ್ರೆಗೆ ಹೋಗು. ನಿನ್ನ ಸ್ನೇಹಿತರ ಕಾಲ ಮೇಲೆ ಬಿದ್ದು ಕ್ಷಮೆ ಕೇಳ್ಕೊ. ನನ್ನಮ್ಮನ ಉಳಿಸ್ಕೊಂಡು ಮನೆ ಕರ್ಕೊಂಡು ಬಾ, ಬರ್ತೀನಿ. ನಿನಗೂ ನಿನ್ನ ಮನೆಗೂ ನನ್ನ ಕೋಣೆ ನಮಸ್ಕಾರ, ಕೋಣೆ ನಮಸ್ಕಾರ.
3: ಈ ಸ್ಥಿತಿಲಿ ಓಕೆ, ಇಮ್ಡಿಯೇಟ್ ಆಗಿ ಆಪರೇಷನ್ ಥಿಯೇಟರ್ ರೆಡಿ ಮಾಡಿ. ಹರಿಯಪ್ಪ ಪ್ಲೀಸ್.
4: ಓಕೆ ಡಾಕ್ಟರ್.

0: ಆಸ್ಪತ್ರೆಗೆ ಬರುವ ಪ್ರತಿಯೊಬ್ಬ ರೋಗಿ ಹೃದಯದಲ್ಲೂ ನಾನಿಂದ ಹುಡುಕೋದಕ್ಕೆ ಪ್ರಯತ್ನ ಪಟ್ಟೆ. ಅದಕ್ಕೆ ಬದಲಾಗಿ ನೀನ್ ನನ್ಗೇನ್ ಕೊಟ್ಟೆ? ಚಿತ್ರಹಿಂಸೆ ಮಾಡಿ ನನ್ನ ತಾಯಿ ನನ್ನಿಂದ ಕಿತ್ಕೊಂಡೆ, ನನ್ನ ಪ್ರೇಮ ನನ್ನಿಂದ ಕಸಿದ್ಕೊಂಡೆ. ಅದಕ್ಕೆ ನಾನು ವ್ಯಥೆ ಪಡಲಿಲ್ಲ. ನಾನು ಪ್ರೇಮಿಸಿದ ಹೆಣ್ಣು ನನ್ನ ಸ್ನೇಹಿತನ ಕೈ ಹಿಡಿದಿದ್ದಾಳೆ. ಅವಳು ಸುಖವಾಗಿರ್ಬೇಕು, ಅವಳ ಪ್ರೇಮ ಬಂಧನ ಚಿರವಾಗಿರ್ಬೇಕು ಅಂತ ಆಸೆ ಪಟ್ಟೆ. ಆ ಆಸೆಗೆ ಇದೇ ನನ್ನ ಉತ್ತರ, ಇದೇ ನನ್ನ ಹರಕೆ. ದೇವ್ರೆ, ಇದುವರೆಗೂ ನಾನು ನಿನ್ನ ಹತ್ರ ಏನು ಬೇಡಿಲ್ಲ, ಇವತ್ತು ಬೇಡ್ತಾ ಇದ್ದೀನಿ, ಇವತ್ತು ಬೇಡ್ತಾ ಇದ್ದೀನಿ. ಇರುಕ್ಕೂ ಆಗ್ದೆ ಹೋಗಕ್ಕೂ ಆಗ್ದೆ ಎಡದಾಡ್ತಾ ಇರೋ ಈ ನನ್ನ ಉಸಿರು ನಕ್ಕಿದ್ದು ಈ ಎಳೆ ಮಗು ಕೊಡು, ನನ್ನ ಜೀವ ತಗೋ.
1: ಎಳೆ ಮಗುನ ಕಾಪಾಡು ದೇವ್ರೆ,
0: ಈ ಎಳೆ ಮಗುನ ಕಾಪಾಡು.

0: My dear Harish, ಒಬ್ಬ ಡಾಕ್ಟರ್ ಆಗಿ ಅದಕ್ಕಿಂತ ಹೆಚ್ಚಿಗೆ ಒಬ್ಬ ಮನುಷ್ಯನಾಗಿ ನಿಮ್ಮ ಬದುಕು ಸಾರ್ಥಕವಾಯಿತು. ಕೊನೆ ಗಳಿಗೆಯಲ್ಲಂತೂ ಅದ್ಭುತ ಪವಾಡವನ್ನೇ ಸಾಧಿಸ್ಬಿಟ್ರಿ. ಹ್ಯಾಟ್ಸ್ ಆಫ್ ಮೈ ಬಾಯ್, ಹ್ಯಾಟ್ಸ್ ಆಫ್ ಟು ಯು.
1: ಹರೀಶ್, ಎಲ್ಲಿ?
0: ಇಲ್ಲಿ ನೋಡಿ ಡಾಕ್ಟರ್ ನಂದಿನಿ, ನಿಮ್ಮ ಮಗು ಡಾಕ್ಟರ್ ಹರೀಶ್ ತಮ್ಮ ಪ್ರಾಣ ಕೊಟ್ಟು ನಿಮ್ಮ ಮಗು ಪ್ರಾಣ ಉಳಿಸಿದ್ದಾರೆ.

0: ಬಾಲು ಸ್ಪೀಕಿಂಗ್.
1: ಮಿಸ್ಟರ್ ಬಾಲು, ನಾನು ಡಾಕ್ಟರ್ ಸಿದ್ಧಾರ್ಥ ಮಾತಾಡ್ತಾ ಇರೋದು. ಡಾಕ್ಟರ್ ನಂದಿನಿಗೆ ಗಂಡ್ಮಗು ಆಗಿದೆ. ಕಂಗ್ರ್ಯಾಚುಲೇಷನ್ಸ್.
2: ನೋಡಿ, ಇಲ್ಲಿ ನಂದಿನಿನವ್ರು ಯಾರಮ್ಮ? ನೋಡಿ, ನಿಮ್ಮೇಲೆ ನಿಮ್ಮ ಗಂಡ ಡೈವೋರ್ಸ್ ಮಾಡೋದಕ್ಕೆ ಕೋರ್ಟಲ್ಲಿ ಕೇಸ್ ಮಾಡಿದ್ದಾರೆ. ಈ ಪತ್ರಕ್ಕೆ ನೀವು ರುಜು ಮಾಡಿದ್ರೆ ಡೈವೋರ್ಸ್ ಅವರಂತೆ ಆಗುತ್ತೆ. ಈ ವಿಚಾರದಲ್ಲಿ ನಿಮ್ಮ ತೀರ್ಮಾನ ಏನಮ್ಮ?

0: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 3:42. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಸಿರಿಗನ್ನಡಂ ಗೆಲ್ಗೆ ಗೆಲ್ಗೆ.

0: ಹೊಯ್ಸಳ ಚಕ್ರವರ್ತಿ ಮುಮ್ಮಡಿ ನರಸಿಂಹನ ಮಂತ್ರಿ ದಂಡನಾಯಕ ಸೋಮನಾಥನಿಂದ ದೇವಾಲಯಗಳ ಸ್ಥಾಪನೆ. ಕೇಶವ ದೇವಾಲಯ ತನ್ನ ಕೆತ್ತನೆಗಳಿಂದಾಗಿ ಪ್ರಖ್ಯಾತ. ನಕ್ಷತ್ರಾಕಾರದ ಜಗತಿ, ಗೋಡೆಯ ಪಠ್ಯಕಗಳಲ್ಲಿ ಕಥಾ ನಿರೂಪಣೆ, ಗರ್ಭಗುಡಿಯ ಹೊರಭಾಗದಲ್ಲಿ 104 ದೊಡ್ಡ ಶಿಲ್ಪ, ಜೊತೆಗೆ ಕೆತ್ತಿದವರ ಹೆಸರು ಲಭ್ಯ. 3 ಶಿಖರಗಳು ದೇವಾಲಯದ ಮುಖ್ಯ ಆಕರ್ಷಣೆ, ಅಪೂರ್ವ ಹೊಂದಾಣಿಕೆ. ಪೂರ್ವದ್ವಾರದ ಭುವನೇಶ್ವರಿಯು ಕೆತ್ತನೆಯ ವೈವಿಧ್ಯ, ತೊಡಕಿನ ಮಾದರಿ, ಸೂಕ್ಷ್ಮ ಚಿತ್ತಾರಗಳಿಂದ ಮನೋಜ್ಞ. ಲಕ್ಷ್ಮೀ ನೃಸಿಂಹ, ತಾಂಡವ ಗಣಪತಿ, ನೃತ್ಯ ಸರಸ್ವತಿ, ಕಲ್ಕಿ, ಮಹಿಷಾಸುರ ಮರ್ದಿನಿ ಮುಂತಾದವು ಹೊಯ್ಸಳ ಶಿಲ್ಪದ ಉತ್ತಮ ಮಾದರಿ. ಕಗ್ಗಲ್ಲಿನಲ್ಲಿ ನಿರ್ಮಿತವಾದ ಪಂಚಲಿಂಗೇಶ್ವರ ದೇವಾಲಯಗಳು ಸರಳ ಸುಂದರ ಕೆತ್ತನೆಗಳಿಂದ ಆಕರ್ಷಣೀಯ. ಇನ್ನೊಂದು ಲಕ್ಷ್ಮೀ ನರಸಿಂಹ ದೇವಾಲಯ. ಕಾಲಾಂತರದಲ್ಲಿ ಶಿಥಿಲಗೊಂಡ ದೇವಾಲಯಗಳಿಗೆ ಕಾಲಕಾಲದ ಕಾಯಕಲ್ಪ, ಈಗ ರಕ್ಷಿತ. ಮೈಸೂರಿನಿಂದ 40 ಕಿಲೋಮೀಟರ್ ದೂರದಲ್ಲಿ ಕಾವೇರಿ ನದಿಯ ಎಡದಂಡೆಯ ಮೇಲೆ ಗತ ಸಾಹಸ ಸಾರುತ್ತಿದೆ ಸೋಮನಾಥಪುರ.
1: ಘನ ಪರಂಪರೆ, ನಾಡಿನ ಹೆಮ್ಮೆ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 3:45:38 ಇನ್ನು ಮುಂದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಮೃತಾ ವೆಂಕಟೇಶ್ ಅವರ ಹಾಡುಗಾರಿಕೆ. ಮೊದಲಿಗೆ ತ್ಯಾಗರಾಜರ ಕೃತಿ ಪರಾಶಕ್ತಿ, ಸಾವೇರಿ ರಾಗ ಆದಿತಾಳದಲ್ಲಿ.

ಇನ್ನು ಮುಂದೆ ಸ್ವಾತಿ ತಿರುನಾಳ್ ಅವರ ರಚನೆ ವಿಶ್ವೇಶ್ವರ ದರುಶನಕರ, ಸಿಂಧು ಭೈರವಿ ರಾಗ ರೂಪಕತಾಳದಲ್ಲಿ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಮೃತಾ ವೆಂಕಟೇಶ್ ಅವರ ಹಾಡುಗಾರಿಕೆ ಆಲಿಸಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 4:46. ಇನ್ನು ಮುಂದೆ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಸಪ್ತಸಾಗರದಾಚೆ ಎಲ್ಲೋ ಚಿತ್ರದ ಗೀತೆ. ಧನಂಜಯ್ ರಂಜನ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಚರಣ್ ರಾಜ್, ಹಾಡಿದ್ದಾರೆ ಕಪಿಲ್ ನಾಯರ್.

0: ಕೆಎಸ್ಒಯು ಮುಕ್ತವಾಣಿ.
1: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
0: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40.
2: ಕೆಎಸ್ಒಯು ಮುಕ್ತವಾಣಿ
1: ಮುಕ್ತವಾಣಿ ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
0: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ.
1: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
0: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
2: ಕೆಎಸ್ಒಯು ಮುಕ್ತವಾಣಿ.
1: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
0: ಕೆಎಸ್ಒಯು ಮುಕ್ತವಾಣಿ.
3: ಇನ್ನು ಮುಂದೆ ಸತ್ಯ ಹರಿಶ್ಚಂದ್ರ ಚಿತ್ರದ ಗೀತೆ, ಪೆಂತ್ಯಾಲ ನಾಗೇಶ್ವರ ರಾವ್ ಅವರ ಸಂಗೀತ ಸಂಯೋಜನೆ ಹಾಗೂ ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯ. ಹಾಡಿದ್ದಾರೆ ಘಂಟಸಾಲ ಹಾಗೂ ಸಂಗಡಿಗರು.

ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಗಾಳಿಪಟ ಚಿತ್ರದ ಗೀತೆ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ, ಹಾಡಿದ್ದಾರೆ ಸೋನು ನಿಗಮ್.

0: ಸಮಯ ಸರಿಯಾಗಿ 5:12. ಇದು ಆಕಾಶವಾಣಿ ಮೈಸೂರು FM 100.6. ಸ್ನೇಹಿತರೆ, ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು ಕೇಳೋಣ.
1: ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪ್ರಸ್ತುತಪಡಿಸ್ತಾ ಇದೆ ಓಪನ್ ಡೇ 2026-27. ಎಲ್ಲಾ ಪಿಯುಸಿ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗಾಗಿ ನಿಮ್ಮ ಇಂಜಿನಿಯರಿಂಗ್ ಕನಸನ್ನ ನನಸಾಗಿಸಲು ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ನಡೆಯುತ್ತಿರುವ ಓಪನ್ ಡೇನಲ್ಲಿ ಪಾಲ್ಗೊಳ್ಳಿ.
2: ಇದೇ May 10 ಭಾನುವಾರ ಬೆಳಿಗ್ಗೆ 10:30 ಭೇಟಿ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ, ಮೈಸೂರು.
1: ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ vvc.ac.in.
3: ದಾವಣಗೆರೆಯ GM ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
4: Build a career that balances mind, body and future.
5: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980-841-859.

0: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ, ಕವನ ಕೂಡ ಬರೀತೀರಾ, ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
1: ವಿಳಾಸ, ನಿಲಯ ನಿರ್ದೇಶಕರು, ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 570020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
2: ಸಿನಿಮಾ ಯಾನ, ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ.
3: ಏನು ನಿಮಗೆ ಕಪ್ಪ ಕೊಡಬೇಕು? ಉತ್ತಿರಾ, ಬಿತ್ತಿರಾ, ನೀರು ಹಾಯಿಸಿ ನಾಟಿ ನೆಟ್ಟಿರಾ, ಹೊರೆ ಹೊತ್ತಿರಾ, ದಣಿದವರಿಗೆ ಅಂಬಲಿ ಕಾಯಿಸಿ ಕೊಟ್ಟಿರಾ, ನಿಮಗೆ ಯಾಕೆ ಕೊಡಬೇಕು ಕಪ್ಪ?
2: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
4: ಕನ್ನಡ ನಾಡಿನ ವೀರ ರಮಣಿಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ.
5: ಹೈದರಾಳಿ ಸೈನ್ಯ ನಮ್ಮ ಕೋಟೆಯನ್ನು ಮುಚ್ಚಿದೆ, ಹೋಗಿ ನಡಗಾಲೆಯನ್ನು ಓದಿ.
2: ಕೇಳಲು ಮರೆಯದಿರಿ ಸಿನಿಮಾ ಯಾನ.
6: ಏನೋ ತೊತ್ತಿನ ಮಗನೇ.
7: ಏನೇ ಕತ್ತೆಯ ಮಗಳೇ?
2: ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ, ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ.
0: ಆತ್ಮೀಯ ಕೇಳುಗರೆ,
8: ಆಕಾಶವಾಣಿ 90 ಪೂರೈಸಿದ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿ ಮತ್ತು ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದೊಂದಿಗೆ ಇದೇ ತಿಂಗಳ 21 ಗುರುವಾರ ಬೆಳಿಗ್ಗೆ 10:30 ಸಂಜೆ 4:30
0: ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ.
8: ಬಾನುಲಿ ಬರವಣಿಗೆ ಕಾರ್ಯಾಗಾರದಲ್ಲಿ ಭಾಗವಹಿಸಲು ಇಚ್ಛಿಸುವವರು ಇದೇ ತಿಂಗಳ 14 ಸಂಜೆ 5:00 ಹೆಸರು, ವಿದ್ಯಾರ್ಹತೆ, ವಿಳಾಸದ ವಿವರಗಳನ್ನು
0: 9945614368 9945614638 ಈ ಮೊಬೈಲ್ ಸಂಖ್ಯೆಗೆ ಸಂದೇಶವನ್ನು ಕಳುಹಿಸಿ ನೋಂದಣಿ ಮಾಡಿಕೊಳ್ಳಬಹುದು. 50 ಶಿಬಿರಾರ್ಥಿಗಳಿಗೆ ಅವಕಾಶ ಇರುವುದರಿಂದ ಮೊದಲು ಸಂದೇಶ ಕಳುಹಿಸಿದವರಿಗೆ ಮಾತ್ರ ಕಾರ್ಯಾಗಾರಕ್ಕೆ ಅವಕಾಶವಿರುತ್ತದೆ.
8: ಇದೇ ತಿಂಗಳ 21 ಕಾವ್ಯಧಾರೆ ಮತ್ತು ಕಾರ್ಯಾಗಾರ ನಡೆಯುವ ಸ್ಥಳ ಕರ್ನಾಟಕ ಸಂಘ, ಮಂಡ್ಯ.
0: ಸಮಯ ಬೆಳಗ್ಗೆ 10:30 ಸಂಜೆ 4:30.

ಸಮಯ 5:05. ಇದು ಸ್ಟುಡಿಯೋ ಸಮಯ. ನಿಮ್ಮ ಸಮಯವನ್ನು ಹೊಂದಿಸಿಕೊಳ್ಳಿ. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಕಾರ್ಯಕ್ರಮಗಳನ್ನು. ಈಗ

ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳನ್ನು ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ನಿಮ್ಮ ಸಂದೇಶವನ್ನು ಕಳುಹಿಸಲು ನಮ್ಮ ವಾಟ್ಸಪ್ ಸಂಖ್ಯೆ 9480858523. ಈಗ ಮೊದಲಿಗೆ ಒಂದು ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ, ಕೇಳಿ. ಎಕ್ಸ್ಕ್ಯೂಸ್ ಮೀ ಚಿತ್ರದ ಗೀತೆ ಹಾಡಿದ್ದಾರೆ ಪ್ರೇಮ್ ಮತ್ತು ಸಂಗಡಿಗರು ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಸಂಗೀತ ಆರ್ ಪಿ ಪಟ್ನಾಯಕ್.

0: ಸಸ್ಯಸಿರಿ ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10.
1: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
0: ಸಸ್ಯಸಿರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯ ಸೇರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

ನಿಮಗೆ ಕೇಳ್ತಾ ಇರುವಂತಹ ಗೀತೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಬಹದ್ದೂರ್ ಗಂಡು ಚಿತ್ರದ್ದು, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಎಂ ರಂಗರಾವ್ ಅವರದು. ಗೀತೆಗಾಗಿ ನಮಗೆ ಸಂದೇಶವನ್ನು ಕಳಿಸಿರುವ ಅಂಕುಶಪುರದಿಂದ ಪದ್ಮಾ ದೇವಲಿಂಗೇಗೌಡ.

0: ವಾಗ್ದೇವಿ ವಿದ್ಯಾಕುಲ ಪಿಯು ರೆಸಿಡೆನ್ಶಿಯಲ್ ಕಾಲೇಜು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಸೂಕ್ತವಾದ ಆಯ್ಕೆ. ಇಂಟಿಗ್ರೇಟೆಡ್ ಕೋರ್ಸ್ಗಳು, ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ವಾಹನ ಸೌಲಭ್ಯ ಕೂಡ ಇದೆ. 9844030334ಕ್ಕೆ ಇಂದೇ ಕರೆ ಮಾಡಿ ನಿಮ್ಮ ಮಕ್ಕಳನ್ನು ದಾಖಲಿಸಿ. ವಾಗ್ದೇವಿ ವಿದ್ಯಾಕುಲ ಪಿಯು ರೆಸಿಡೆನ್ಶಿಯಲ್ ಕಾಲೇಜು ಮೈಸೂರು.
1: ಬೆಕ್ಕಿನ ಕಣ್ಣು ಚಿತ್ರದ ಗೀತೆ ಹಾಡಿದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಸತ್ಯಂ ಅವರು. ಗೀತೆಗಾಗಿ ಸರಸ್ವತಿ ಪ್ರಮೇಯಿಂದ ವಿಶ್ವನಾಥ್ ನಮಗೆ ಕೋರಿಕೆಯನ್ನು ಸಲ್ಲಿಸಿದರು.

ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಕನ್ಯಾರತ್ನ ಚಿತ್ರದ ಗೀತೆಯನ್ನು ಕೇಳ್ತೀರಿ. ಕುರ ಸೀತಾರಾಮ ಶಾಸ್ತ್ರಿ ಅವರ ರಚನೆ, ಸ್ವರಕಲ್ಪನೆ ಜಿ ಕೆ ವೆಂಕಟೇಶ್ ಅವರದು. ಗೀತೆಗಾಗಿ ನಮಗೆ ಸಂದೇಶವನ್ನು ಕಳಿಸಿದರು ದಟ್ಟಗಳ್ಳಿಯ ನಾಗ, ಮಧು ಮತ್ತು ಮಿತ್ರರು. ಇನ್ನು ಮುಂದೆ ಕೇಳಿ ಕಳ್ಳ ಕೊಳ್ಳ ಚಿತ್ರದ ಗೀತೆ, ಹಾಡಿದರೆ ಪಿ ಬಿ ಶ್ರೀನಿವಾಸ್ ಹಾಗೂ ಎಚ್ ಕೃಷ್ಣಮೂರ್ತಿ. ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ರಾಜನ್ ನಾಗೇಂದ್ರ. ಗೀತೆಗಾಗಿ ನಮಗೆ ಸಂದೇಶವನ್ನು ಕಳಿಸಿದರೆ ನಾಗಮಂಗಲದಿಂದ ರಾಧಾ, ಹಿರಿಯಣ್ಣ, ಭಾರ್ಗವ ಹಾಗೂ ಶ್ರೀಹರಿ.

0: ಸಿನಿಮಾಯಾನ ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ.
1: ಏನು ನಿಮಗೆ ಕಪ್ಪ ಕೊಡಬೇಕೆ? ಉತ್ತಿರಾ, ಬಿತ್ತಿರಾ, ನೀರು ಹಾಯಿಸಿ ನಾಟಿ ನೆತ್ತಿರಾ, ಹೊರೆ ಹೊತ್ತಿರಾ, ದಣಿದವರಿಗೆ ಅಂಬಲಿ ಕಾಯಿಸಿ ಕೊಟ್ಟಿರಾ, ನಿಮಗೆ ಯಾಕೆ ಕೊಡಬೇಕು ಕಪ್ಪ?
0: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
2: ಕನ್ನಡ ನಾಡಿನ ವೀರರ ಮಣಿಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ.
3: ಹೈದರಾಲಿಯ ಸೈನ್ಯ ನಮ್ಮ ಕೋಟೆಯನ್ನು ಮುಚ್ಚಿದೆ, ಹೋಗಿ ರಣಕಹಳೆಯನ್ನು ಓದಿ.
0: ಕೇಳಲು ಮರೆಯದಿರಿ ಸಿನಿಮಾಯಾನ.
1: ಏನೋ ತೊತ್ತಿನ ಮಗನೇ.
4: ಏನೇ ಕತ್ತೆಯ ಮಗಳೇ?
0: ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ, ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ.
5: ಸ್ನೇಹಿತರೆ, ಒಂದು ಪ್ರಕಟಣೆ ಇದೆ. ರುಟ್ಸಿಟ್ ಸಂಸ್ಥೆ ಮೈಸೂರಿನಲ್ಲಿ NRLM ಯೋಜನೆಯಡಿಯಲ್ಲಿ ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರಿಗಾಗಿ ಸ್ವ ಉದ್ಯೋಗ ಮಾಡಲು ವಿವಿಧ ರೀತಿಯ ಕೌಶಲ್ಯ ತರಬೇತಿಗಳನ್ನು ಈಗ ಹೇಳುವ ದಿನಾಂಕಗಳಲ್ಲಿ ಪ್ರಾರಂಭಿಸುತ್ತಿದೆ. ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಈ ತಿಂಗಳ 20-19/6/2026 ಕೋಳಿ ಸಾಕಾಣಿಕೆಯನ್ನು ಈ ತಿಂಗಳ 19/30/5/2026 ತರಬೇತಿಯನ್ನು ನೀಡಲಾಗುವುದು. ಅಭ್ಯರ್ಥಿಗಳು 18-50 ವರ್ಷಗಳ ವಯೋಮಿತಿಯನ್ನು ಹೊಂದಿರಬೇಕು, ಕನ್ನಡ ಓದು ಬರಹ ಬಲ್ಲವರಾಗಿರಬೇಕು, ಸ್ವ ಉದ್ಯೋಗ ಮಾಡಬೇಕೆಂಬ ಆಸಕ್ತಿಯನ್ನು ಹೊಂದಿರಬೇಕು. ತರಬೇತಿಯು ಊಟ ಮತ್ತು ವಸತಿ ಸಹಿತವಾಗಿ ಸಂಪೂರ್ಣ ಉಚಿತವಾಗಿರುತ್ತದೆ. ಆಸಕ್ತರು ಸಂಸ್ಥೆಗೆ ಬಂದು ಅಥವಾ ದೂರವಾಣಿಯ ಮುಖಾಂತರ ತರಬೇತಿಗೆ ಹೆಸರನ್ನು ನೋಂದಾಯಿಸಬಹುದು. ಆಸಕ್ತ ಅಭ್ಯರ್ಥಿಗಳು ತಮ್ಮ ಮೊಬೈಲ್ ನಂಬರ್ವುಳ್ಳ ಸ್ವವಿಳಾಸದ ಅರ್ಜಿಯೊಂದಿಗೆ ಆಧಾರ್ ಕಾರ್ಡ್, BPL, ರೇಷನ್ ಕಾರ್ಡ್, ಜೆರಾಕ್ಸ್ ಪ್ರತಿಗಳೊಂದಿಗೆ ಈಗ ಹೇಳಿದ ದಿನಾಂಕದ ಒಳಗಾಗಿ ಸಂಪರ್ಕಿಸಿ ರುಟ್ಸಿಟ್ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಾಲ್ಗೊಳ್ಳಲು ಈ ಮೂಲಕ ತಿಳಿಸಲಾಗಿದೆ. ತರಬೇತಿ ನೇರ ಸಂದರ್ಶನದ ಮೂಲಕ ನಡೆಸಲಾಗುತ್ತದೆ. ಹೆಚ್ಚಿನ ಮಾಹಿತಿಗೆ ನೀವು 251-9663 ವಿಸ್ತರಣೆ 08-21 ಸಂಪರ್ಕಿಸಬಹುದು. ಪ್ರಕಟಣೆ ಕೇಳಿದಿರಿ. ಈಗ ಸಮಯ 5:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
6: ಆಕಾಶವಾಣಿ ಮೈಸೂರು.

0: ಚೂಟಿ ಚೂಟಿ ಚುಟಕ್ ಗುಳುಂಗುಟಕ್.
1: ಪ್ರೀತಿಯ ಮಕ್ಕಳೇ, ಈ ಬೇಸಿಗೆಯ ರಜೆಯಲ್ಲಿ ಮಜಾ ಮಾಡಲು ದಿನಕ್ಕೊಂದು ಮಕ್ಕಳ ಗೀತೆಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ. ರೇಡಿಯೋ ಕಡೆ ಕಿವಿಗುಡಿ ಕೇಳಿ.
2: ಒಂದಿನ ರಬ್ಬರು ಪೆನ್ಸಿಲು ಮಾತಾಡ್ತಿದ್ವು. ರಬ್ಬರ್ ಹೇಳ್ತಾ ಇತ್ತು, ನಾವು ಒಬ್ರಿಗೊಬ್ರು ಸಹಾಯ ಮಾಡಬೇಕು ಅಲ್ವೇನೋ ಅಂತ. ಪೆನ್ಸಿಲು ಆ ಮಾತು ಕೇಳಿ ಹಿಂಗೆ ಕಣ್ಣು ಮಾಡಿ ನೋಡ್ತು. ಅದೇನು ಹೇಳ್ತು ಅಂದರೆ,

0: ಪೆನ್ಸಿಲು ರಬ್ಬರು ಫ್ರೆಂಡ್ಸ್ ಥರ ಕೂತ್ಕೊಂಡು ಮಾತಾಡಿದ್ದು ಹೇಗಿತ್ತು? ಈ ಮಾತುಕತೆಯನ್ನ ಪದ್ಯ ಅಂತ ಮಾಡಿದವರು ಸುಮತೀಂದ್ರ ನಾಡಿಗ್.
1: ಚೂಟಿ ಚೂಟಿ ಚುಟಕ್ ಗುಳುಂಗುಟಕ್ ಕೇಳಿದಿರಿ.

0: ಪರಿಕಲ್ಪನೆ ಆನಂದ್ ವಿ ಪಾಟೀಲ್, ಪ್ರಸ್ತುತಿ ಉಷಾಲತಾ ಎಸ್, ನಿರ್ಮಾಣ ಜಿ ಶಾಂತಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ, ಕವನ ಕೂಡ ಬರೀತೀರಾ, ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
2: ವಿಳಾಸ, ನಿಲಯ ನಿರ್ದೇಶಕರು ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 570020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
3: ಸ್ನೇಹಿತರೆ, ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ನಾವು ಮತ್ತೆ ಮುಂದುವರಿಸ್ತಾ ಇದ್ದೇವೆ. ಮುಂದಿನ ಗೀತೆ ಸನಾದಿ ಅಪ್ಪಣ್ಣ ಚಿತ್ರದ್ದು, ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸ್ವರಕಲ್ಪನೆ ಜಿ ಕೆ ವೆಂಕಟೇಶ್ ಅವರದು. ಗೀತೆಗಾಗಿ ನಮಗೆ KR ಪುರಂನಿಂದ ಗೋಪಾಲ್ ಅವರು ಸಂದೇಶವನ್ನು ಕಳಿಸಿದರು.

ಇನ್ನು ಮುಂದೆ ಕೇಳಿ ಜನ್ಮರಹಸ್ಯ ಚಿತ್ರದ ಗೀತೆ. ಹಾಡಿದ್ದಾರೆ ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ. ಆರ್ ಎನ್ ಜಯಗೋಪಾಲ್ ಅವರ ರಚನೆ, ಗೀತ ಸಂಗೀತ ಎಂ ರಂಗರಾವ್ ಅವರದು. ಕೆ ಆರ್ ನಗರದಿಂದ ನೇತ್ರಾವತಿ ನಟರಾಜ್ ಈ ಗೀತೆಗಾಗಿ ನಮಗೆ ಕೋರಿಕೆಯನ್ನು ಸಲ್ಲಿಸಿದರು.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ಕೇಳಿ ಕಲಿಯುಗ ಅಭಿಮಾಚಿತದ ಗೀತೆ, ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು. ಗೀತೆಗಾಗಿ ನಮಗೆ ಬಲ್ಲೇನಹಳ್ಳಿಯಿಂದ ಡಿಟಿ ದಾಸ್ ಪ್ರಕಾಶ್ ಹಾಗೂ ಜೆಪಿ ನಗರದಿಂದ ಅನಿತಾ, ಮೋಹನ್, ಹರೀಶ್ ಹಾಗೂ ಮನೀಶ್ ಅವರು ಸಂದೇಶವನ್ನು ಕಳಿಸಿದರು.

ಹಾಡಿದ್ದಾರೆ ಬೇಬಿ ಶಾಲಿನಿ. ಚಿತ್ರ ಈ ಜೀವ ನಿನಗಾಗಿ. ಟಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ವಿಜಯಾನಂದ್ ಅವರದು. ಗೀತೆಗಾಗಿ ಶಕ್ತಿನಗರದಿಂದ ಹರ್ಷಿತ ಹಾಗೂ ಟಿ ಕೆ ಲೇಔಟ್ನಿಂದ ವನಜಾ ಶಿವಕುಮಾರ್ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ.

0: ಸೋನು ನಿಗಮ್, ಶ್ರೇಯಾ ಘೋಷಾಲ್ ಅವರ ಇವುಗಳ ಧ್ವನಿಯಲ್ಲಿ ನೀವು ಕೇಳಿದ್ದು ಅಂಬರೀಷ್ ರಚಿಸಿದ ಗೀತೆಯನ್ನು. ವಿ ನಾಗೇಂದ್ರ ಪ್ರಸಾದ್ ಬರೆದಿರುವ ಈ ಗೀತೆಗೆ ಸಂಗೀತವನ್ನು ಅಳವಡಿಸಿದ್ದವರು ವಿ ಹರಿಕೃಷ್ಣ. ಗೀತೆಗಾಗಿ ಬೆಂಗಳೂರಿನಿಂದ ಬಿಂದು ಪ್ರಕಾಶ್ ನಮಗೆ ಸಂದೇಶವನ್ನು ಕಳಿಸಿದರು. ಸ್ನೇಹಿತ, ಇದರೊಂದಿಗೆ ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರ ಗೀತೆಗಳ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ನಮಗೆ ಮತ್ತಷ್ಟು ಬಹಳಷ್ಟು ಸಂದೇಶಗಳು ಬಂದಿತ್ತು. ಅದರಲ್ಲಿ ಸಿದ್ದರಾಮನಹುಂಡಿ ಗ್ರಾಮದಿಂದ ಮಂಜುಳಾ ನಾಗಾರ್ಜುನ ಅವರು ನಮಗೆ ಸಂದೇಶವನ್ನು ಕಳಿಸಿದರು. ಹಾಗೆಯೇ ಹೂಟಗಳಿಯಿಂದ ಮೇಘನ ಅವರು ನಮಗೆ ಸಂದೇಶವನ್ನು ಕಳಿಸಿದರು. ಗುಂಡ್ಲುಪೇಟೆ ತಾಲೂಕು ಪಂಜನಹಳ್ಳಿಯಿಂದ ನಂದೀಶ್, ಸುಪ್ರೀತ್, ಪ್ರಣೀತ್, ಜ್ಯೋತಿ, ರಾಜಮ್ಮ ಅವರು ನಮಗೆ ಸಂದೇಶವನ್ನು ಕಳಿಸಿದರು. ಅನಂತಕುಮಾರ್, ಎ ಟಿ ವಾಣಿ, ಧ್ರುವ, ಉಜ್ವಲ್ ಅವರು ಅಗಚ್ಚಹಳ್ಳಿ ನಾಗಮಂಗಲ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದರೆ, ಸ್ನೇಹ ವಿದ್ಯಾರಣ್ಯಪುರಂಯಿಂದ ಭುವನ ಸಹನ ಇವರು ಸ್ನೇಹಿತರು ನಮಗೆ ಸಂದೇಶವನ್ನು ಕಳಿಸಿದರು. ಹಾಗೆ ಆರ್ ಕೆ ನಗರದಿಂದ ಅಮೃತ, ಇಂದು, ಪವನ್, ವಿಸ್ಮಯದೇವ್, ನಿರ್ಮಲ ಮಹದೇವ್ ಅವರು ನಮಗೆ ಸಂದೇಶವನ್ನು ಕಳಿಸಿದರೆ, ಪಾಂಡವಪುರದಿಂದ ಹರಳಹಳ್ಳಿ ಪುಟ್ಟರಾಜು, ನೇತ್ರಾವತಿ, ಶರಣ್ಯ, ಲಿಖಿತ ಹಾಗೂ ಯೋಗೇಶ್ ಗೌಡ ಅವರು ನಮಗೆ ತಮ್ಮ ಗೀತೆಗಾಗಿ ಸಂದೇಶವನ್ನು ಕಳಿಸಿದರು. ಇವರು ಗದಗದಿಂದ ಸಂಜೀವ ಪ್ರಶಾಂತ್ ಅವರು ನಮಗೆ ಸಂದೇಶವನ್ನು ಕಳಿಸಿದರು. ಹಾಗೆಯೇ ತನಿಷ್ಕ, ಉನ್ನತಿ, ತ್ರಿಷಿಕ, ಹವ್ಯಾನ್, ಧ್ರುವನ್, ಧೀರನ್ ಇವರು ಶ್ರೀರಂಗಪಟ್ಟಣದಿಂದ ನಮಗೆ ಸಂದೇಶವನ್ನು ಕಳಿಸಿದರೆ, ಎಂ ಆರ್ ಶ್ರೀಕಂಠನ್ ಅವರು ಅಗ್ರಹಾರದಿಂದ ಸಂದೇಶವನ್ನು ಕಳಿಸಿದರು. ಹಾಗೆಯೇ ಶೋಭಾ, ಮುರಳಿ, ನಿತ್ಯ, ಬಿಂದು, ಪ್ರೇಮಾ, ತೇಜ ಅವರು ಎನ್ ಆರ್ ಮೊಹಲದಿಂದ ನಮಗೆ ಸಂದೇಶವನ್ನು ಕಳಿಸಿದರು. ಸಿ ಎಫ್ ಟಿ ಆರ್ ಎನ್ನಿಂದ ಅಮೃತ ಅವರು ನಮಗೆ ಸಂದೇಶವನ್ನು ಕಳಿಸಿದರು. ಬಲವತ್ತ ಗ್ರಾಮದಿಂದ ಅಂಜಲಿ, ಹರ್ಷಿತ್ ಆಚಾರ್, ಲೋಕೇಶ್ ಆಚಾರ್, ನಂದಿನಿ, ಕಾವ್ಯ ಅವರು ನಮಗೆ ಸಂದೇಶವನ್ನು ಕಳಿಸಿದರೆ, ಮರಸೆ ಗ್ರಾಮದಿಂದ ಬಂಗಾರಮ್ಮ ಅವರು ನಮಗೆ ಸಂದೇಶವನ್ನು ಕಳಿಸಿದರು. ಹಾಗೆಯೇ ಯದುವೀರ್ ಮಾದೇಶ್ ಅವರು ನಮಗೆ ಸಂದೇಶವನ್ನು ಕಳಿಸಿದರು. ಮತ್ತು ರಾಧಾ ಜೈರಾಮ್ ಅವರು ಜೆ ಪಿ ನಗರದಿಂದ, ಸರಸ್ವತಿ, ಶಿಲ್ಪಿ ರಮೇಶ್, ರಮ್ಯಶ್ರೀ, ಪೂಜಾ ಶ್ರೀ, ಅಂಜುಶ್ರೀ ಇವರ ಮನೆಯವರೆಲ್ಲ ನಮಗೆ ಸಂದೇಶವನ್ನು ಕಳಿಸಿದರು. ಹೀಗೆ ಬಹಳಷ್ಟು ಸಂದೇಶಗಳು ಬಂದಿವೆ. ಎಲ್ಲ ಸಂದೇಶವನ್ನು ನಾವು ಓದೋದಕ್ಕೆ ಆಗ್ತಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಮತ್ತೆ ನಿಮ್ಮ ಸಂದೇಶವನ್ನು ಕಳುಹಿಸಿ ನಿಮಗೆ ಬೇಕಾದಂಥ ಮೆಚ್ಚಿನ ಗೀತೆಯನ್ನು ನೀವು ಕೇಳಿ ಆನಂದಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ಧನ್ಯವಾದ. ಸಮಯ 5:58:40. ಈಗ ಒಂದು ವಾಣಿಜ್ಯ ಪ್ರಕಟಣೆ.
1: Career that balances mind, body and future.
2: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
3: Cinema Yana. ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ.
4: ಏನು ನಿಮಗೆ ಕಪ್ಪ ಕೊಡಬೇಕು? ಉತ್ತಿರಾ, ಬಿತ್ತಿರಾ, ನೀರು ಹಾಯಿಸಿ ನಾಟಿ ನೆತ್ತಿರಾ, ಹೊರೆ ಹೊತ್ತಿರಾ, ದಣಿದವರಿಗೆ ಅಂಬಲಿ ಕಾಯಿಸಿ ಕೊಟ್ಟಿರಾ, ನಿಮಗೆ ಯಾಕೆ ಕೊಡಬೇಕು ಕಪ್ಪ?
3: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
5: ಕನ್ನಡ ನಾಡಿನ ವೀರರ ಮಣಿಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು
6: ಹಾಡುವೆ. ನಮ್ಮ ಕೋಟೆಯನ್ನು ಮುಚ್ಚಿದೆ, ಹೋಗಿ ರಣಕಹಳೆಯನ್ನು ಓದಿ.
3: ಕೇಳಲು ಮರೆಯದಿರಿ ಸಿನಿಮಾ ಯಾನ.
7: ಏನೋ ತೊತ್ತಿನ ಮಗನೇ.
8: ಏನೇ ಕತ್ತೆಯ ಮಗಳೇ?
3: ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ, ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ.
0: ಸಮಯ ಸರಿಯಾಗಿ 6:10. ಈಗ ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಳ್ಳೋಣ. ಇಂದು ಸಂಜೆ 8:00 ಬೆಂಗಳೂರು ಕೇಂದ್ರದಿಂದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಬೆಂಗಳೂರು ಭೇಟಿ ಕುರಿತ ಬಾನುಲಿ ವರದಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ನು ಎಂದಿನಂತೆ 6:10 ಸಿನಿಮಾಯಾನ, ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ, ಪ್ರಸ್ತುತಿ ಶ್ರೀನಿವಾಸ ಪ್ರಸಾದ್. 6:30 ವಿಜ್ಞಾನದ ಮುನ್ನಡೆ, 6:50 ಕೃಷಿರಂಗದಲ್ಲಿ ಹಟ್ಟಿ ಹರಟೆ, ವಾರದ ಗ್ರಾಮೀಣ ಚರ್ಚೆ, ಪ್ರಸ್ತುತಿ ಎನ್ ಕೇಶವಮೂರ್ತಿ, ಬಿಜಿ ಕವಿತಾ ಹಾಗೂ ಡಾಕ್ಟರ್ ಮೈಸೂರು ಉಮೇಶ್. ಕೃಷಿ ಲೋಕ, ಕೃಷಿ ದರ್ಪಣ, ವಾರದ ಕೃಷಿರಂಗ ಹಾಗೂ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ, ಪ್ರಸ್ತುತಿ ಜಿಎನ್ ಮಂಜುನಾಥ್. 7:45 ಬೆಂಗಳೂರು ಕೇಂದ್ರದಿಂದ ಕನ್ನಡದಲ್ಲಿ ಭಾಷಣ, ಜನಪದದಲ್ಲಿ ಹೆಣ್ಣು, ಈ ಕುರಿತು ಮಾತನಾಡುತ್ತಾರೆ ಬಿಕಾಂತಪ್ಪ. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 8:30 ಹಿಂದಿ ಚಿತ್ರಗೀತೆಗಳು, 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30 ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ರೂಪಕ, 10:00 ದೆಹಲಿ ಕೇಂದ್ರದಿಂದ ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾದಲ್ಲಿ ವಿದ್ವಾನ್ ಡಿ ಶ್ರೀನಿವಾಸ್ ಅವರ ಕರ್ನಾಟಕ ಶಾಸ್ತ್ರೀಯ ವೀಣಾವಾದನ. ಇದು ಆಕಾಶವಾಣಿ ಹೈದರಾಬಾದ್ ಕೇಂದ್ರದ ಕೊಡುಗೆ. ಇನ್ನು ನಾಳೆ ಬೆಳಗ್ಗೆ 6:10 ಗೀತಾರಾಧನೆ, 6:30 ರಾಜ್ಯವ್ಯ ಪ್ರಸಾರದಲ್ಲಿ ಚಿಂತನ ಎಚ್ಎಂ ಸುರೇಶ್ ಅವರಿಂದ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಸಸ್ಯ ಸಿರಿ, ಆಹಾರವಾಗಿ ಔಷಧೀಯ ಸಸ್ಯಗಳು ಪ್ರಸಿದ್ಧಿ, ಡಾಕ್ಟರ್ ಟಿ ಶಿವಕುಮಾರ್. ಇದರ ಮರುಪ್ರಸಾರ ನಾಳೆ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳು, ಚಿನ್ಮಯಿ ಆತ್ರಿ ಅವರಿಂದ. 7:30 ಸೇವಾವಾಹಿನಿ, ನಾಳೆ ಬೆಳಗ್ಗೆ 7:45, 8:35, 9:30, ಮಧ್ಯಾಹ್ನ 2:40 ಹಾಗೂ ಸಂಜೆ 7:45 ಚಿತ್ರಗೀತೆಗಳನ್ನು ಕೇಳಬಹುದು. ಬೆಳಗ್ಗೆ 8:30 ಹಾಗೂ ಸಂಜೆ 5:30 ಚೂಟಿ ಚೂಟಿ ಚುಟೋ ಗುಳುಂ ಗುಟೋ ಕೃಷಿಗೀತೆಗಳ ಕಾರ್ಯಕ್ರಮ. 9:00 ನೆನಪಿನಂಗಳ, ಹಿರಿಯ ಸಂಸ್ಕೃತ ವಿದ್ವಾಂಸರಾದ ಪ್ರೊಫೆಸರ್ ಕೆ ಕೃಷ್ಣಮೂರ್ತಿ ಅವರೊಂದಿಗೆ ಡಾಕ್ಟರ್ ಟಿ ವಿ ವೆಂಕಟಾಚಲ ಶಾಸ್ತ್ರಿ ಅವರು ನಡೆಸಿದ್ದ ಸಂವಾದ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಎನ್ ರವಿಕಿರಣ್ ಅವರ ಚಿತ್ರವೀಣಾ ವಾದನ. 10:30, 4:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಗೇಮ್ ಶೋ, ಪ್ರಸ್ತುತಿ ದಿಗ್ವಿಜಯ್ ಬಿ, ಕೀರ್ತನ ವಿ ಹಾಗೂ ಚಿನ್ಮಯಿ ಕೆಎಸ್. 12:00 ವನಿತಾ ವಿಹಾರ, ವಿಶ್ವಮಾತೆಯರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ. ಅಮ್ಮನೆಂದರೆ ಬರೆದು ಪ್ರಸ್ತುತಪಡಿಸುತ್ತಾರೆ ಉಷಾ ಕಲಕರ್ಣಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ದೇವರನಾಮ, 12:45 ನಮ್ಮ ಆರೋಗ್ಯ, ಮಕ್ಕಳಲ್ಲಿ ಕಣ್ಣಿನ ಸಮಸ್ಯೆಗಳು ಮತ್ತು ಚಿಕಿತ್ಸೆ, ಈ ಕುರಿತು ನೇತ್ರ ತಜ್ಞರಾದ ಡಾಕ್ಟರ್ ರವಿಶಂಕರ್ ಜಿ ಅವರೊಂದಿಗೆ ಮಾತುಕತೆ ಇದೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಣೇಶ್. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಕುರಿತು ಮಾಹಿತಿ, ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು, ರೇಣುಕಾ ನಾಕೋಡ್ ಅವರಿಂದ. 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಎಂಎ ಜ್ಯೋತಿ ಅವರ ಹಾಡುಗಾರಿಕೆ ಇದೆ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗ, ಹನುಮ ಜಯಂತಿ ಕುರಿತು ಕಾರ್ಯಕ್ರಮ ವೈವಿಧ್ಯ, ಪ್ರಸ್ತುತಿ ಮೈಸೂರಿನ ಕೃಷ್ಣಮೂರ್ತಿಪುರಂನ ಮಾನಸ ಮಂಡಳಿಯ ಸದಸ್ಯರು. ಸಂಜೆ 4:45 ಹಿಂದಿ ಪಾಠ, ಪ್ರಸ್ತುತಿ ಅನುರಾಧ. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿರಂಗ, ಕೃಷಿದೇವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ. ತರಕಾರಿ ಬೆಳೆಗಳ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಸಂವಾದ, ಭಾಗವಹಿಸುತ್ತಾರೆ ಮಂಡ್ಯದ ವಿಸಿ ಫೋರಂ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ದಿವ್ಯಾ ಮತ್ತು ಮೈಸೂರು ತಾಲೂಕು ನಾಗನಹಳ್ಳಿಯ ವಿಸ್ತರಣಾ ಶಿಕ್ಷಣ ಘಟಕದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿವಕುಮಾರ್, ಪ್ರಸ್ತುತಿ ಎನ್ ಕೇಶವಮೂರ್ತಿ. 8:00 ಉಗಾಣಿಯಲ್ಲಿ 2026 ಸಾಲಿನ ನವದೆಹಲಿಯ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಭಾಗವಹಿಸಿದ ಮೈಸೂರಿನ ಎನ್ಸಿಸಿ ಕ್ರೆಡೆಟ್ಗಳಾದ ಸಾಂಚ್ ಮಂದಣ್ಣ, ಸಿ ಅಂಶು ಹೆಗಡೆ, ಅಹಮದ್ ಅಮರ್ ಖಾನ್, ನಂದನ್ ಕೆ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. ಇವಿಷ್ಟು ಇನ್ನು ಮುಂದೆ ಹಾಗೂ ನಾಳೆ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಸಮಯ 6:05 ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆಯನ್ನು ಕೇಳೋಣ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
9: This is Akashwani. The news read by Nishit Kumar. Prime Minister Narendra Modi today inaugurated and laid the foundation stone of multiple infrastructure and industrial projects worth around 9,400 crore rupees in Telangana. These projects collectively aim to strengthen connectivity, improve logistics efficiency, enhance safety, and provide a better travel experience for people. The event held at the Hyderabad International Convention Center was attended by Telangana Governor Shri Pratap Shukla, Chief Minister A. Revanth Reddy, Union Minister G. Kishan Reddy, and other senior leaders. Addressing the gathering, Prime Minister Modi said India is effectively managing the energy crisis arising from the West Asia conflict due to the steps taken by the centre, adding that the restrained use of fuel is the need of the hour.
10: एनर्जी सिक्योरिटी का क्या महत्व है ये आज दुनिया का हर व्यक्ति महसूस कर रहा है. इसलिए भारत की एनर्जी सिक्योरिटी पर हमारी केंद्र सरकार अभूतपूर्व निवेश कर रही है. मलकापुर में इंडियन ऑयल के नए टर्मिनल का उद्घाटन इसी दिशा में एक बड़ा कदम है. बीते सालों में सोलर पावर के मामले में भारत दुनिया के टॉप देशों में पहुंच गया है. सीएनजी आधारित व्यवस्था को प्रमोट कर रहे हैं. ऐसे तमाम प्रयासों के कारण भारत इस बहुत बड़े वैश्विक ऊर्जा संकट का सामना कर रहा है. लेकिन अब आज समय की ये भी मांग है पेट्रोल डीजल गैस ऐसी चीजों का बहुत संयम से इस्तेमाल करें.
9: Among the major projects unveiled

0: include PM Mitra Park in Warangal, also known as the Kakatiya Mega Textile Park. Built at an estimated cost of around 1700 crore rupees, it is the country's first fully operational PM Mitra Park and is aimed at creating an integrated textile ecosystem under the center's 5F vision, spanning farm, fiber, factory, fashion and foreign markets. Earlier in the day, Prime Minister Narendra Modi participated in the 45th anniversary celebrations of the Art of Living in Bengaluru. He inaugurated the newly constructed Dhyan Mandir at the Art of Living International Centre. Addressing the gathering, the Prime Minister lauded the role of the Art of Living Foundation in promoting service, spirituality and social transformation. The Prime Minister also called for collective efforts to build a developed India through environmental responsibility, youth empowerment and inner well-being. In Uttar Pradesh, Chief Minister Yogi Adityanath today expanded his cabinet with six BJP leaders taking oath as ministers. Additionally, two ministers of state were elevated and assigned independent charge. Governor Anandibhen Patel administered the oath of office in secrecy at the ceremony held at Jan Bhavan in Lucknow. Former BJP state president Bhupendra Chaudhary and BJP leader Manoj Pandey were inducted as cabinet ministers. State ministers Ajit Pal Singh and Somendra Tomar were promoted and given independent charge. The founder of Tamilaga Vetri Karagam, TVK actor turned politician C. Joseph Vijay, has been sworn in as the Chief Minister of Tamil Nadu today. Governor Rajendra Vishwanath Adlekar administered him the oath of office in secrecy in a swearing-in ceremony held at Nehru Indoor Stadium. Nine ministers also took oath along with Mr. Vijay. Congress leader Rahul Gandhi and several personalities from the Tamil film industry were present on the occasion. Prime Minister Narendra Modi has congratulated C. Joseph Vijay on taking oath as the Chief Minister of Tamil Nadu. In a social media post, Mr. Modi said the central government will keep working with the Tamil Nadu government to improve the lives of people. He expressed his best wishes for Mr. Vijay's tenure ahead. Union Home Minister Amit Shah today reviewed the country's preparedness to deal with possible floods and heat wave conditions. Chairing a high-level meeting in New Delhi, Mr. Shah assessed the readiness of central government agencies, reviewed early warning systems, resources deployment and inter-agency coordination to ensure zero loss of life and minimum loss of property. The minister also reviewed the progress of long-term flood mitigation measures being taken across the country, including protection of critical infrastructure projects, river management initiatives and scientific advancements in forecasting. Vice Admiral Sanjay Vatsyayan has been appointed as the next Flag Officer Commanding-in-Chief of the Western Naval Command headquartered in Mumbai. He will take charge of one of the Indian Navy's most strategically important commands responsible for safeguarding India's Western Maritime Front and key sea lanes in the Arabian Sea. And in IPL cricket, Lucknow Super Giants have set a target of 204 runs for Chennai Super Kings at M.H. Chidambaram Stadium in Chennai. In reply, Chennai Super Kings were 60 for 1 in 4.4 over when reports last came in. Earlier put into bat, Lucknow posted 203 runs for the loss of 8 wickets in their allotted 20 overs. And with that, we end this news bulletin.
1: ಸಮಯ 6:10 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಮೈಸೂರು
3: ಸಿನಿಮಾ ಯಾನ
2: ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ
4: ದಿನೇಶ್ ಬಾಬು ಅವರು ಕಥೆ ಚಿತ್ರಕಥೆ ರಚಿಸಿ ಛಾಯಾಗ್ರಹಣ ಮಾಡಿ ನಿರ್ದೇಶನ ಮಾಡಿದ ಸುಪ್ರಭಾತ ಚಿತ್ರದ ನಾಯಕ ವಿಷ್ಣುವರ್ಧನ್ ನಾಯಕಿ ಸುಹಾಸಿನಿ ಮಾನು ಶ್ರೀವಿದ್ಯಾ ವಿಜಯಕಾಶಿ ಹಾಗೂ ಬೇಬಿಮಾಲಾ ಚಿತ್ರದ ಇತರ ಕಲಾವಿದರು ರಾಜನ್ ನಾಗೇಂದ್ರ ಅವರ ಸಂಗೀತವಿರುವ ಈ ಚಿತ್ರದ ಸಂಭಾಷಣೆ ಹಾಗೂ ಹಾಡುಗಳನ್ನ ಜಿ ಉದಯ್ ಶಂಕರ್ ಅವರು ರಚಿಸಿದ್ದಾರೆ ಬೆಟ್ಟದ ಮೇಲೊಂದು ಪೆಟ್ರೋಲ್ ಬಂಕು ಪಕ್ಕದಲ್ಲೇ ಒಂದು ಬಂಗಲೆ ಎಂದು ತನಗೆ ತಾನೇ ಹಾಡಿಕೊಂಡು ಗಿಡ ಮರಗಳು ಬೈಕು ಬಂಕಿನ ಜೊತೆ ಮಾತನಾಡಿಕೊಂಡು ಸುಖವಾಗಿರುವ ನಾಯಕ ವಿಜಯ್ ಒಂದು ಕಾಲದಲ್ಲಿ ಮಾತಿನ ಉಗ್ಗುವಿಕೆಯಿಂದ ನೋವು ಅಪಮಾನವನ್ನ ಅನುಭವಿಸಿದ್ದ ವಿಜಯ್ ವೈದ್ಯೆಯಾದ ತನ್ನ ಅಕ್ಕನ ಸಲಹೆಯಂತೆ ಜನರಿಂದ ದೂರವಾಗಿ ಈ ಬೆಟ್ಟದಲ್ಲಿ ಬದುಕು ಕಟ್ಟಿಕೊಂಡು ನೆಮ್ಮದಿಯಾಗಿದ್ದಾನೆ ಡಾಕ್ಟರ್ ಅಕ್ಕನ ಜೊತೆ ಇದ್ದಾಳೆ 3 ವರ್ಷದ ಪಿಂಕಿ ಪಿಂಕಿಯನ್ನ ಆಗಾಗ ವಿಜಯ್ ಹತ್ತಿರ ಬಿಟ್ಟು ಹೋಗುತ್ತಾಳೆ ವೈದ್ಯೆ ಅಕ್ಕ ಹೀಗಿರುವಾಗ ಪಕ್ಕದ ಬಂಗಲೆಗೆ ಪಕ್ಷಿ ತಜ್ಞ ತನ್ನ ಅಣ್ಣ ಸುಂದರೇಶ್ವರನೊಂದಿಗೆ ಬರುತ್ತಾಳೆ ಹೇಮಾ ಆಕೆಯಲ್ಲಿ ಅತೀವ ಕುತೂಹಲವನ್ನ ವಿಜಯ್ ತೋರಿಸಿದರೂ ಕೂಡ ಅವಳು ಮಾತೇ ಆಡುವುದಿಲ್ಲ. ಮಾತೇ ಅವಳ ಸಮಸ್ಯೆ ಎಂದು ಆಕೆಯ ಅಣ್ಣ ಹೇಳಿದಾಗ ಅವಳಿಗೆ ಮಾತು ಬರುವುದಿಲ್ಲ ಎಂದು ವಿಜಯ್ ಅರ್ಥ ಮಾಡಿಕೊಳ್ಳುತ್ತಾನೆ. ಅಕ್ಕನ ಮಗಳು ಪಿಂಕಿಗೂ ಹೇಮಾಳಿಗೂ ಬಾಂಧವ್ಯ ಬೆಳೆಯುತ್ತದೆ. ಹೇಮಾ ಬಂದ ನಂತರ ತಿಂಗಳಿಗೊಮ್ಮೆ ಸ್ನಾನ ಮಾಡುವ ವಿಜಯ್ ಕೊಳೆಯ ಹೊಳೆ ಹರಿಸಿ ಶುದ್ಧನಾಗಿ ಒಳ್ಳೆಯ ಬಟ್ಟೆ ತೊಟ್ಟು ಆಕೆಯ ಗಮನವನ್ನ ಸೆಳೆಯಲೆತ್ನಿಸುತ್ತಾನೆ.
3: ಈ ಹೃದಯ ಹಾಡಿದೆ ಆಸೆಗಳ ತಾಳದೆ.
4: ಕ್ರಮೇಣವಾಗಿ ಹೇಮಾ ಕೂಡ ವಿಜಯ್ನಲ್ಲಿ ಆಸಕ್ತಳಾದಾಗ
5: ಯಾವ್ದಾದ್ರು ಕುರುಡಿಗೋ ಕುಂಟಿಗೋ ಕಿವಿಡಿಗೋ ಮೂಗಿಗೋ ಬಾಳ್ ಕೊಡ್ಬೇಕು ಅಂತ ನನ್ನ ಆಸೆ, ಏನಂತೀಯ
4: ಎಂದು ಅಕ್ಕನಲ್ಲಿ ಹೇಳಿ ಬಯಸಿಕೊಳ್ಳುತ್ತಾನೆ ವಿಜಯ್. ಆದರೊಮ್ಮೆ ಪಿಂಕಿ ತೋರಿಸಿದ ಆಲ್ಬಂನಲ್ಲಿ ವಿಜಯ್ನ ಅಕ್ಕನ ಫೋಟೋ ನೋಡಿ ಹೇಮಾಳಿಗೆ ಆಘಾತವಾಗುತ್ತದೆ.
5: ನಾನು ಮದುವೆ ಮಾಡ್ಕೊಳ್ಳೋದೇ ನಿನ್ನನ್ನ, ನಮ್ಮ ಅಕ್ಕ ಅವಳು ಖಂಡಿತ ಬೇಡ ಅನ್ನಲ್ಲ
4: ಎಂದು ವಿಜಯ್ ಅಂದುಕೊಳ್ಳುವಾಗ ಅಲ್ಲಿಗೆ ಬಂದ ಹೇಮಾ
6: ಆದ್ರೆ ನಾನ್ ಬೇಡ ಅಂತೀನಿ
4: ಎಂದು ಮಾತನಾಡಿದಾಗ ವಿಜಯ್ಗೆ ಆಘಾತ. ಹೇಮಾಳನ್ನ ನೋಡಿದ ಅಕ್ಕ ಕೂಡ ಈ ಮದುವೆ ಬೇಡ ಎನ್ನುತ್ತಾಳೆ. ಹೇಮಾಳದ್ದು ಕೂಡ ಒಂದು ಕಥೆ ಇದೆ. ಅತ್ಯಂತ ವಾಚಾಳಿಯೂ ತುಂಟಿಯೂ ಆಗಿದ್ದ ಹೇಮಾ ಕಾಲೇಜಿನಲ್ಲಿ ರಾಜ ಎಂಬ ದುಷ್ಟ ವಿದ್ಯಾರ್ಥಿಯಿಂದ ಬಲಾತ್ಕಾರಕ್ಕೆ ಈಡಾಗಿದ್ದಾಳೆ. ಗರ್ಭಪಾತ ಮಾಡಿಸಿಕೋ ಎಂದರೂ ಕೂಡ ಒಪ್ಪದ ಹೇಮಾ ಹುಟ್ಟುವ ಮಗುವಿನ ಮೂಲಕವೇ ದುಷ್ಟ ರಾಜನ ಮೇಲೆ ಸೇಡು ತೀರಿಸಿಕೊಳ್ಳುವೆ ಎನ್ನುತ್ತಾಳೆ. ಆದರೆ ಮಗು ಸತ್ತು ಹುಟ್ಟಿತು ಎಂದು ಅಣ್ಣ ಹೇಮಾಳಿಗೆ ಸುಳ್ಳು ಹೇಳುತ್ತಾನೆ. ಹೇಮಾಳ ಮಗು ಹೆರಿಗೆ ಮಾಡಿಸಿದ ವಿಜಯನ ಅಕ್ಕನ ಸಾಕು ಮಗಳಾಗಿ ಬೆಳೆಯುತ್ತಿದ್ದಾಳೆ. ಅವಳೇ ಪಿಂಕಿ.
5: ಹೀಗೆ ಮಾತಾಡಿ ಮಾತಾಡಿ ನಿನ್ನ ಬಾಳ್ನ ಹಾಳು ಮಾಡ್ಕೊಂಡೆ. ನಿನ್ನ ಮಾತು ಇವತ್ತು ನಿನ್ನ ಬಾಳನ್ನು ಯಾವ ಸ್ಥಿತಿ ತಂದಿಟ್ಟಿದೆ ನೋಡಿದ್ಯಾ
4: ಎಂದು ಅಣ್ಣ ಹೇಳಿದಾಗ ನಾನಿನ್ನು ಮುಂದೆ ಮಾತೇ ಆಡುವುದಿಲ್ಲ ಎಂಬ ನಿರ್ಧಾರಕ್ಕೆ ಬಂದಿದ್ದಾಳೆ ಹೇಮಾ. ಈಗ ನನ್ನ ಮಗಳು ಪಿಂಕಿಯನ್ನ ತಂದುಕೊಡಿ ಎಂದು ಹೇಮಾ ವಿಜಯನನ್ನ ಕೇಳಿದರೆ ಪಿಂಕಿ ನನ್ನ ಪ್ರಾಣ ಹೇಗೆ ಕೊಡಲಿ ಎನ್ನುತ್ತಾಳೆ ಅಕ್ಕ. ಈ ಮಧ್ಯೆ ಅಕಸ್ಮಾತ್ತಾಗಿ ವಿಜಯನ ಬಂಕಿಗೆ ಬಂದ ರಾಜ ಹೇಮಾಳನ್ನ ಕಂಡು ಹಗುರವಾಗಿ ಮಾತನಾಡಿದಾಗ ಅವನನ್ನ ಹೊಡೆದು ಬಡಿದು ಹೇಮಾಳ ಕಾಲಿಗೆ ಬೀಳಿಸುತ್ತಾನೆ ವಿಜಯ್.
7: ನೀನು ಆ ಡಾಕ್ಟರ್ ಸೇರಿ ನನ್ನ ಮೋಸ ಮಾಡಿಬಿಟ್ರಿ
4: ಎಂದು ಹೇಮಾ ಆಪಾದನೆ ಮಾಡಿದಾಗ ನೀನು ಆ ಮಗುವನ್ನ ಸಮಾಜ ವಿರೋಧಿಯಾಗಿ ಬೆಳೆಸುತ್ತಿದ್ದೆ, ಮಗು ಡಾಕ್ಟರ್ ಹತ್ತಿರ ಇರುವುದೇ ಒಳ್ಳೆಯದು ಎನ್ನುತ್ತಾನೆ ಹೇಮಾಳ ಅಣ್ಣ. ಇನ್ನು ವಿಜಯ್ನ ಮೇಲೆ ಸೇಡು ತೀರಿಸಿಕೊಳ್ಳಲು ಬಂದ ರಾಜ ವಿಜಯ್ನನ್ನ ಚೂರಿಯಿಂದ ಇರಿಯಲು ಹೋಗಿ ಪ್ರಪಾತಕ್ಕೆ ಬಿದ್ದು ಸಾಯುತ್ತಾನೆ.
8: ನಿಮ್ ಜೊತೆ ಬಾಳೋಕಾಗದೆ ಹೋದ್ರು ನನ್ನ ಹೃದಯ ತುಂಬಾ ನೀವೇ ಇದ್ದೀರಾ ವಿಜಯ್, ನಾನು ನಿಮ್ಮನ್ನು ಪ್ರೀತಿಸ್ತೀನಿ
4: ಎಂದು ಹೇಮಾ ಅಣ್ಣನೊಂದಿಗೆ ಹೊರಟು ಬಿಡುತ್ತಾನೆ.

0: ಆ ಗಳಿಗೆಗೆ ತಮ್ಮನ ಮೇಲಿನ ಪ್ರೀತಿ ಮತ್ತು ಅವನ ಭವಿಷ್ಯಕ್ಕಾಗಿ ಪಿಂಕಿಯನ್ನ ಹೇಮಾಳಿಗೆ ಒಪ್ಪಿಸಲು ಸಿದ್ಧಳಾದ ವಿಜಯನಾಕ್ಕ ಹೇಗೂ ನೀನು ಹೇಮಾ ಮದುವೆಯಾದರೆ ಮಗು ನಮ್ಮದೇ ಆಗುತ್ತದಲ್ಲವಾ ಎನ್ನುತ್ತಾಳೆ. ಕಡೆಯ ದೃಶ್ಯದಲ್ಲಿ ಪಿಂಕಿಯೊಂದಿಗೆ ಹೇಮಾಳನ್ನ ಎದುರಾಗುವ ವಿಜಯ್ ಮಗುವನ್ನ ಆಕೆಗೆ ಒಪ್ಪಿಸಿ,
1: ಯಾವಾಗ್ಲಾದ್ರೂ ಈ ಮಗುಗೆ ತಂದೆ ಬೇಕು ಅಂತ ನಿನ್ಗನ್ಸಿದ್ರೆ ಈ ಬೆಟ್ಟದ ಮೇಲಿರೋ ಪೆಟ್ರೋಲ್ ಬ್ಯಾಂಕ್ನ ಒಂದು ಸಲ ಜ್ಞಾಪಕ ಮಾಡ್ಕೋ, ಅಲ್ಲಿ ಯಾವಾಗ್ಲೂ ನಾನ್ ನಿನ್ಗೋಸ್ಕರ ಕಾಯ್ತಾ ಇರ್ತೇನೆ
0: ಎನ್ನುತ್ತಾನೆ. ಮಗುವನ್ನ ಎತ್ತಿಕೊಂಡು ನಡೆದ ಹೇಮಾ ಕಡೇಗಳಿಗೆಯಲ್ಲಿ ಹಿಂತಿರುಗಿ ಬಂದು ವಿಜಯನನ್ನ ತಬ್ಬಿಕೊಳ್ಳುತ್ತಾಳೆ. ಚಿತ್ರ ಸುಖಾಂತವಾಗುತ್ತದೆ. ವಿಷ್ಣುವರ್ಧನ್ ಮತ್ತು ಸುಹಾಸಿನಿಯವರ ಅಮೋಘ ಅಭಿನಯದಿಂದಾಗಿ ಚಿತ್ರ ಇಂದಿಗೂ ಕೂಡ ನೆನಪಿನಲ್ಲಿ ಉಳಿದುಕೊಂಡಿದೆ.
2: ಸಿನಿಮಾ ಯಾನ,
3: ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ ಕೇಳಿದಿರಿ.
2: ಪ್ರಸ್ತುತಿ ಶ್ರೀನಿವಾಸ ಪ್ರಸಾದ್,
3: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
2: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
4: ಸಮಯ 6:15:40.
5: ವಾಗ್ದೇವಿ ವಿದ್ಯಾಕುಲ ಪಿಯು ರೆಸಿಡೆನ್ಶಿಯಲ್ ಕಾಲೇಜು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಸೂಕ್ತವಾದ ಆಯ್ಕೆ. ಇಂಟಿಗ್ರೇಟೆಡ್ ಕೋರ್ಸ್ಗಳು, ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ವಾಹನ ಸೌಲಭ್ಯ ಕೂಡ ಇದೆ. 9844-0334 ಇಂದೇ ಕರೆ ಮಾಡಿ ನಿಮ್ಮ ಮಕ್ಕಳನ್ನು ದಾಖಲಿಸಿ. ವಾಗ್ದೇವಿ ವಿದ್ಯಾಕುಲ ಪಿಯು ರೆಸಿಡೆನ್ಶಿಯಲ್ ಕಾಲೇಜು ಮೈಸೂರು.
6: ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪ್ರಸ್ತುತಪಡಿಸ್ತಾ ಇದೆ ಓಪನ್ ಡೇ 2026-27. ಎಲ್ಲಾ ಪಿಯುಸಿ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗಾಗಿ ನಿಮ್ಮ ಇಂಜಿನಿಯರಿಂಗ್ ಕನಸನ್ನ ನನಸಾಗಿಸಲು ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ನಡೆಯುತ್ತಿರುವ ಓಪನ್ ಡೇನಲ್ಲಿ ಪಾಲ್ಗೊಳ್ಳಿ.
7: ಇದೇ May 10 10:30 ಭೇಟಿ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ, ಮೈಸೂರು.
6: ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ vvc.ac.in.
8: ದಾವಣಗೆರೆಯ GM ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364-0997-12. ವೆಬ್ಸೈಟ್ gmu.ac.in.
9: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ.

0: ಸಿಕ್ ಬಿದ್ರು.
1: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಬಿಲ್ಡ್ ಅ ಕರಿಯರ್ ದಟ್ ಬ್ಯಾಲೆನ್ಸಸ್ ಮೈಂಡ್, ಬಾಡಿ ಅಂಡ್ ಫ್ಯೂಚರ್.
4: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
1: Aatmiya Kelugare.
5: ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿ ಮತ್ತು ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದೊಂದಿಗೆ ಇದೇ ತಿಂಗಳ 21ನೇ ತಾರೀಕು ಗುರುವಾರ ಬೆಳಿಗ್ಗೆ 10:30 ಸಂಜೆ 4:30
1: ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ.
5: ಬಾನುಲಿ ಬರವಣಿಗೆ ಕಾರ್ಯಾಗಾರದಲ್ಲಿ ಭಾಗವಹಿಸಲು ಇಚ್ಛಿಸುವವರು ಇದೇ ತಿಂಗಳ 14ನೇ ತಾರೀಕು ಸಂಜೆ 5 ಗಂಟೆಯೊಳಗೆ ಹೆಸರು, ವಿದ್ಯಾರ್ಹತೆ, ವಿಳಾಸದ ವಿವರಗಳನ್ನು
1: 9945614368 9945614368 ಈ ಮೊಬೈಲ್ ಸಂಖ್ಯೆಗೆ ಸಂದೇಶವನ್ನು ಕಳುಹಿಸಿ ನೋಂದಣಿ ಮಾಡಿಕೊಳ್ಳಬಹುದು. 50 ಜನ ಶಿಬಿರಾರ್ಥಿಗಳಿಗೆ ಅವಕಾಶ ಇರುವುದರಿಂದ ಮೊದಲು ಸಂದೇಶ ಕಳುಹಿಸಿದವರಿಗೆ ಮಾತ್ರ ಕಾರ್ಯಾಗಾರಕ್ಕೆ ಅವಕಾಶವಿರುತ್ತದೆ.
5: ಇದೇ ತಿಂಗಳ 21ನೇ ತಾರೀಕಿನಂದು ಕಾವ್ಯಧಾರೆ ಮತ್ತು ಕಾರ್ಯಾಗಾರ ನಡೆಯುವ ಸ್ಥಳ ಕರ್ನಾಟಕ ಸಂಘ, ಮಂಡ್ಯ.
1: ಸಮಯ ಬೆಳಗ್ಗೆ 10:30 ಸಂಜೆ 4:30.

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಹನುಮ ಜಯಂತಿ ಪ್ರಯುಕ್ತ ಕಾರ್ಯಕ್ರಮ ವೈವಿಧ್ಯ ನಡೆಸಿಕೊಡುತ್ತಾರೆ ಮೈಸೂರಿನ ಕೃಷ್ಣಮೂರ್ತಿಪುರಮಿನ ಮಾನಸಿ ಮಾತೃಮಂಡಳಿ ಸದಸ್ಯೆಯರು. ಮರೆಯದೇ ಕೇಳಿ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಹನುಮ ಜಯಂತಿ ಪ್ರಯುಕ್ತ ಕಾರ್ಯಕ್ರಮ ವೈವಿಧ್ಯ.
1: ಸಸ್ಯಸಿರಿ ಸಸ್ಯಸಿರಿ ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಈಗ ಸಮಯ 6:20 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಯನ್ನು ಕೇಳೋಣ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ವಸ್ತುಗಳನ್ನು ಪೆರೋವ್ಸ್ಕೈಟ್ಗಳು ಎಂದೇ ಕರೆದರು. ಜರ್ಮನಿಯ ಸ್ಟಟ್ಗಾರ್ಟ್ ವಿಶ್ವವಿದ್ಯಾಲಯದ ವಿಜ್ಞಾನಿ ಡಾಕ್ಟರ್ ಡಿ ವೆಬರ್ 1978 ಸಾವಯವ ನಿರವಯವ ಹ್ಯಾಲೈಡ್ ಆಗಿದ್ದ ಒಂದು ಪೆರೋವ್ಸ್ಕೈಟನ್ನು ಕಂಡುಹಿಡಿದರು. ಅವನ್ನು OIHP ಆರ್ಗ್ಯಾನಿಕ್ ಇನ್ಆರ್ಗ್ಯಾನಿಕ್ ಹ್ಯಾಲೈಡ್ ಪೆರೋವ್ಸ್ಕೈಟ್ಸ್ ಎಂದು ಕರೆಯುತ್ತಾರೆ. ಅನೇಕ ವರ್ಷಗಳ ನಂತರ ವಿಜ್ಞಾನಿಗಳು ಕಂಡುಹಿಡಿದ ಅವುಗಳ ಗುಣವಿಶೇಷಗಳು ಎಲ್ಲರ ನಿರೀಕ್ಷೆಗಳನ್ನು ಮೀರಿಸಿ ಅತ್ಯಂತ ಉಪಯುಕ್ತ ರಾಸಾಯನಿಕಗಳು ಎನಿಸಿಬಿಟ್ಟವು. ಉದಾಹರಣೆಗೆ ಮೀಥೈಲ್ ಅಲ್ಯೂಮಿನಿಯಂ ಲೆಡ್ ಅಯೋಡೈಡ್ ಎಂಬ ರಾಸಾಯನಿಕ ಕೂಡ ಒಂದು ಪೆರೋವ್ಸ್ಕೈಟ್ ಸ್ಫಟಿಕ ರಚನೆಯನ್ನು ಹೊಂದಿದೆ. ಇದರ ಮತ್ತು ಇಂತಹ ಇತರ ರಾಸಾಯನಿಕಗಳಲ್ಲಿ ಬೇಕಾದ ಬಣ್ಣದ ಎಂದರೆ ಬೇಕಾದ ಆವರ್ತಾಂಕದ ಬೆಳಕನ್ನು ಹೀರಿಕೊಂಡು ಅದನ್ನು ವಿದ್ಯುತ್ತನ್ನಾಗಿ ಪರಿವರ್ತಿಸುವ ಗುಣ ಮತ್ತು ವಿದ್ಯುತ್ತನ್ನು ಬೆಳಕಿಗೆ ಪರಿವರ್ತಿಸುವ ಗುಣ ತುಂಬ ಹೆಚ್ಚಾಗಿರುವುದು ಕಂಡುಬಂದಿದೆ. ನಂತರದ ಸಂಶೋಧನೆಗಳಲ್ಲಿ ಆವಿಷ್ಕಾರಗೊಂಡ ಫಾರ್ಮವೈಡಿನಿಯಂ ಲೆಡ್ ಬ್ರೋಮೈಡ್ ಎಂಬುದು ಮತ್ತೊಂದು ವಸ್ತು. ಇದು ಸಹ ಹಲವು ಅದ್ಭುತ ಗುಣಗಳಿರುವ ಅನೇಕ ಆಧುನಿಕ ಉಪಕರಣಗಳಲ್ಲಿ ಅವುಗಳ ದಕ್ಷತೆಯನ್ನು ಅನೇಕ ಪಟ್ಟು ಹೆಚ್ಚಿಸಲು ಬಳಕೆಯಾಗುತ್ತಿರುವ ಒಂದು ಪೆರೋವ್ಸ್ಕೈಟ್. ಹಾಗಾಗಿ ಪೆರೋವ್ಸ್ಕೈಟ್ಗಳನ್ನು LEDಗಳಲ್ಲಿ, ಸಂವೇದಕ ಅಥವಾ ಬೆಳಕನ್ನು ಪತ್ತೆ ಹಚ್ಚುವ ಸೆನ್ಸರ್ಗಳಲ್ಲಿ, ಲೇಸರ್ಗಳಲ್ಲಿ, ಎಕ್ಸ್ರೇ ಡಿಟೆಕ್ಟರ್ಗಳಲ್ಲಿ ಮತ್ತು ಕಂಪ್ಯೂಟರ್ಗಳ ಸ್ಮರಣೋಪಕರಣಗಳಲ್ಲಿ ಉಪಯೋಗಿಸಲಾಗುತ್ತಿದೆ. ಸೌರ ಕೋಶಗಳಲ್ಲಿ ಸಿಲಿಕಾನ್ ಮತ್ತು ಜರ್ಮೇನಿಯಂಗಳ ಬದಲು ಪೆರೋವ್ಸ್ಕೈಟ್ಗಳನ್ನು ಉಪಯೋಗಿಸಿದಾಗ ಅವುಗಳ ದ್ಯುತಿ ಪರಿವರ್ತನ ದಕ್ಷತೆ 2009ರಲ್ಲಿದ್ದ ಶೇಕಡ 3ರಿಂದ ಸುಮಾರು ಶೇಕಡ 30ರಿಂದ 35 ತಲುಪಿದೆ. ಸೂರ್ಯಕಿರಣಗಳಿಂದ ಸಿಲಿಕಾನ್ ಹೀರಿಕೊಳ್ಳಲು ಸಾಧ್ಯವಿಲ್ಲದ ಬೆಳಕಿನ ತರಂಗಾಂತರಗಳನ್ನು ಇವು ಸುಲಭವಾಗಿ ಹೀರಿಕೊಳ್ಳುತ್ತಿತ್ತು. ಹಾಗಾಗಿ ಹೆಚ್ಚಾಗಿ ಬಿಸಿಲಿಲ್ಲದಿದ್ದರೂ ಮೋಡ ಕವಿದ ವಾತಾವರಣದಲ್ಲೂ ವಿದ್ಯುತ್ತನ್ನು ತಯಾರಿಸಲು ಸಾಧ್ಯವಿತ್ತು. ದಕ್ಷತೆ 10 ಪಟ್ಟು ಹೆಚ್ಚುವುದು ಸಾಮಾನ್ಯದ ಮಾತಲ್ಲ. ಮತ್ತೊಂದು ಪ್ರಮುಖ ವಿಷಯವೆಂದರೆ ಸಿಲಿಕಾನ್ ಮತ್ತು ಜರ್ಮೇನಿಯಂಗಳಿಗೆ ಹೋಲಿಸಿದಾಗ ಇವುಗಳನ್ನು ತಯಾರಿಸಲು ತಗಲುವ ವೆಚ್ಚವೂ ಅತ್ಯಂತ ಕಡಿಮೆಯಾಗಿತ್ತು. ಪೆರೋವ್ಸ್ಕೈಟ್ನಿಂದ ತಯಾರಿಸಿದ ಸೌರಕೋಶಗಳು ಎಷ್ಟೊಂದು ಅರೆಪಾರದರ್ಶಕ, ಹಗುರ, ತೆಳು ಮತ್ತು ಬಾಗಬಲ್ಲ ಹಾಳೆಗಳಾಗಿತ್ತೆಂದರೆ ಇವನ್ನು ಈಗಾಗಲೇ ಉಪಯೋಗಿಸುತ್ತಿರುವ ಸಿಲಿಕಾನ್ ಸೌರಕೋಶ ಫಲಕಗಳ ಮೇಲೆ ಅಂಟಿಸಿಬಿಡಬಹುದು ಅಥವಾ ದ್ರವ್ಯ ರೂಪದಲ್ಲಿ ತೆಗೆದುಕೊಂಡು ಸ್ಪ್ರೇ ಮಾಡಿಬಿಡಬಹುದು. ಹಲವಾರು ವಿವಿಧ ಪೆರೋವ್ಸ್ಕೈಟ್ ಹಾಳೆಗಳ ದಪ್ಪ ಕೇವಲ ಕೆಲವು ಮೈಕ್ರಾನ್ಗಳಷ್ಟು ಮಾತ್ರ ಇರುತ್ತವೆ. ಹಾಗಾಗಿ ಹಳೆ ಫಲಕಗಳನ್ನು ಸಂಪೂರ್ಣವಾಗಿ ಬದಲಿಸದೆ ಅವುಗಳ ದಕ್ಷತೆಯನ್ನು ಅನೇಕ ಪಟ್ಟು ಹೆಚ್ಚಿಸಬಹುದು. ಸರಳವಾಗಿ ಹೇಳಬೇಕೆಂದರೆ ಪೆರೋವ್ಸ್ಕೈಟ್ಗಳೆಂಬ ಈ ನವೀನ ವಸ್ತುಗಳು LED, ಲೇಸರ್, ಟ್ರಾನ್ಸಿಸ್ಟರ್, ಸೆನ್ಸಾರ್, ಸೌರ ಫಲಕಗಳು ಮತ್ತು ಔಷಧ ಕ್ಷೇತ್ರದಲ್ಲಿ ಉಪಯೋಗಿಸುವ ಅಸಂಖ್ಯಾತ ಉಪಕರಣಗಳು ಅಷ್ಟೇಕೆ ಇಡೀ ದ್ಯುತಿ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದಲ್ಲೇ ಕ್ರಾಂತಿಕಾರಿ ಬದಲಾವಣೆಗಳನ್ನು ತರುವುದರಲ್ಲಿ ಯಾವ ಅನುಮಾನವೂ ಇಲ್ಲ.
1: ವಿಜ್ಞಾನದ ಮುನ್ನಡೆ, ಸಂಶೋಧನಾ ಸಾಗರದ ಅಲೆಗಳ ಮೊರೆತ.
2: ಆಕಾಶವಾಣಿ ಮೈಸೂರು FM 100.6.
3: Build a career that balances mind, body and future.
4: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
5: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
6: ಸಾಯಿ ಬಾಲ್.
7: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
2: ಶ್ರೋತೃಗಳಿಗೆ ಗಮನಿಸಿ, ನಾಳೆ ಬೆಳಗ್ಗೆ 11:10 ದೆಹಲಿ ಕೇಂದ್ರದಿಂದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಗುಜರಾತ್ನ ಪ್ರಭಾಸ್ ಪಟಾನ್ನಲ್ಲಿ ಸೋಮನಾಥ ಮಂದಿರದ 75ನೇ ಪುನರ್ ನಿರ್ಮಾಣ ವರ್ಷಾಚರಣೆ ಸಂದರ್ಭದಲ್ಲಿ ಆಯೋಜಿತವಾಗಿರುವ ಸೋಮನಾಥ ಅಮೃತ ಪರ್ವದಲ್ಲಿ ಮಾಡಲಿರುವ ಭಾಷಣದ ನೇರ ಪ್ರಸಾರ ಮೂಡಿಬರಲಿದೆ.

ನಾಳೆ ಬೆಳಗ್ಗೆ 9 ಗಂಟೆಗೆ ನೆನಪಿನಂಗಳ ಹಿರಿಯ ಸಂಸ್ಕೃತ ವಿದ್ವಾಂಸರಾದ ಪ್ರೊಫೆಸರ್ ಕೆ ಕೃಷ್ಣಮೂರ್ತಿಯವರೊಂದಿಗೆ ಡಾಕ್ಟರ್ ಟಿ ವಿ ವೆಂಕಟಾಚಲ ಶಾಸ್ತ್ರಿ ಅವರು ನಡೆಸಿದ್ದ ಸಂವಾದ ಕೇಳಬಹುದು.

0: ಇಂದು ರಾತ್ರಿ 7:45ಕ್ಕೆ ಬೆಂಗಳೂರು ಕೇಂದ್ರದಿಂದ ಕನ್ನಡದಲ್ಲಿ ಭಾಷಣ, ಜನಪದದಲ್ಲಿ ಹೆಣ್ಣು. ಈ ಕುರಿತು ಮಾತನಾಡುತ್ತಾರೆ ಬಿಕಾಂತಪ್ಪ. ಸಮಯ 6:37 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಅಕ್ಕ ನೋಡು,
2: ಹ್ಯಾಪಿ ಬರ್ತ್ಡೇ ಬ್ರೋ.
1: ತೋರ್ಸು. ವಾ, ನನ್ನ ಇಷ್ಟದ ಕಲರ್.
2: ಯಾವಾಗ್ಲೂ ಶಾಪಿಂಗ್.
1: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ? ರೈಟ್,
3: ಸೇವಿಂಗ್ ಮಾಡೋ ವಯಸ್ಸು ಕೂಡ.
4: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ. ನನ್ಗೆ ಗೊತ್ತಲ್ವಾ? ಆರ್ಬಿಐ ಹೇಳುತ್ತೆ,
5: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
6: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
7: ಅಜ್ಜ, ಇದು ಯಾವ ಗಿಡ?
8: ಟ್ಯಾಂಜರೀನ್. ತುಂಬಾ ಹಸಿಯಾಗಿರುತ್ತೆ, ಕೇಳ್ಬೇಡಿ. ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ.
7: ಅಜ್ಜ ನಿಲ್ಲಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ.
8: ಯಾಕೆ?
7: ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ.
8: ಓ ಥ್ಯಾಂಕ್ಸ್ ಕಪ್ಪು, ಬಚಾವಾದೆ. ತಗೋ, ನಿಮ್ಮ ಜಾಣತನಕ್ಕೆ ಪ್ರತಿಫಲ.
9: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.

0: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ವಿಕಸಿತ ಭಾರತ ಸಂಕಲ್ಪ ಸಾಕಾರಕ್ಕೆ ಕರ್ನಾಟಕದ ಅಭಿವೃದ್ಧಿ ಅತ್ಯಂತ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ. ಸಚಿವ ಡಿ ಸುಧಾಕರ್ ನಿಧನ, ನಾಳೆ ಚಳ್ಳಕೆರೆಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ. ಬೆಂಗಳೂರು ಬೀದರ್, ಬೆಂಗಳೂರು ಕಲಬುರಗಿ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಪ್ರತಿದಿನದ ಸಂಚಾರಕ್ಕೆ ಅನುಮೋದನೆ. ರಾಜ್ಯದ ಕೆಲವೆಡೆ ಮಳೆ, ಗರಿಷ್ಠ ಉಷ್ಣಾಂಶದಲ್ಲಿ ಬದಲಾವಣೆ ಇಲ್ಲ, ಹವಾಮಾನ ಇಲಾಖೆ ಮುನ್ಸೂಚನೆ. ವಿಕಸಿತ ಭಾರತದ ಸಂಕಲ್ಪ ಸಾಕಾರಕ್ಕೆ ರಾಜ್ಯದ ಅಭಿವೃದ್ಧಿ ಅತ್ಯಂತ ಮಹತ್ವದ್ದು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿ ವಿಧಾನಸಭಾ ಚುನಾವಣೆಯ ಗೆಲುವಿನ ಬಳಿಕ ಬೆಂಗಳೂರಿಗೆ ಇಂದು ಆಗಮಿಸಿದ್ದ ಪ್ರಧಾನಿ ವಿಮಾನ ನಿಲ್ದಾಣದ ಬಳಿ ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದರು. ಸುಗಮ ಜೀವನ ಹಾಗೂ ಸುಲಲಿತ ವ್ಯವಹಾರಕ್ಕೆ ಅಗತ್ಯವಾದ ಮೂಲಸೌಕರ್ಯ, ಹೂಡಿಕೆ, ಉದ್ಯೋಗ ಮತ್ತು ಅಭಿವೃದ್ಧಿಗೆ ಬಿಜೆಪಿ ಎನ್ಡಿಎ ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಿದರು. ರಾಜ್ಯದ ಪ್ರತಿಯೊಂದು ಕುಟುಂಬದ ಕನಸು ನನಸಾಗಿಸಲು, ರಾಜ್ಯವನ್ನು ಅಭಿವೃದ್ಧಿಯ ಮುಂಚೂಣಿಗೆ ತರಲು ಕೇಂದ್ರ ಸರ್ಕಾರ ನಿರಂತರವಾಗಿ ಕೆಲಸ ಮಾಡುತ್ತಿದೆ ಎಂದರು.

0: ಬಳಿಕ ಆರ್ಟ್ ಆಫ್ ಲಿವಿಂಗ್ನ 45ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಧಾನಿ, 9 ರಾಷ್ಟೀಯ ಕಲ್ಯಾಣ ಗುರಿಗಳ ಸಾಧನೆಗಾಗಿ ಆರ್ಟ್ ಆಫ್ ಲಿವಿಂಗ್ನಂತಹ ಧಾರ್ಮಿಕ ಕೇಂದ್ರಗಳ ಬೆಂಬಲವನ್ನು ಬಯಸಿದರು. ಯೋಗ, ಧ್ಯಾನ, ಪ್ರಾಣಾಯಾಮ ನಮ್ಮ ಪಾರಂಪರಿಕ ಆಧ್ಯಾತ್ಮಿಕತೆಯ ಭಾಗವಾಗಿದ್ದು ನಮ್ಮ ದೇಶದ ಪ್ರಗತಿಯಲ್ಲಿ ಯುವಜನತೆ ಪಾತ್ರವನ್ನು ರೂಪಿಸುವಲ್ಲಿ ಮಹತ್ವದ್ದಾಗಿವೆ. ಸ್ವಚ್ಛತಾ ಅಭಿಯಾನ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮಾಜಿಕ ಅರಿವು ಮೂಡಿಸುವಲ್ಲಿ ನೆರವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ರಾಜ್ಯದ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಸಚಿವ ಡಿ ಸುಧಾಕರ್ ಅವರು ಇಂದು ನಿಧನರಾಗಿದ್ದಾರೆ. ಕಳೆದ ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಸಚಿವ ಡಿ ಸುಧಾಕರ್ ಅವರು ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಆದರೆ ಚಿಕಿತ್ಸೆ ಫಲಿಸದೆ ಇಂದು ನಿಧನರಾಗಿದ್ದಾರೆ. ಸಚಿವ ಡಿ ಸುಧಾಕರ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ವಿಧಾನಸಭಾಧ್ಯಕ್ಷ ಯುಟಿ ಖಾದರ್, ಕಾನೂನು ಮತ್ತು ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಡಿ ಸುಧಾಕರ್ ನಿಧನದ ಹಿನ್ನೆಲೆಯಲ್ಲಿ ನಾಳೆ ಚಿತ್ರದುರ್ಗ ಜಿಲ್ಲೆಯ ಸರ್ಕಾರಿ ಕಚೇರಿಗಳು ಹಾಗೂ ಎಲ್ಲಾ ಶಾಲಾ ಕಾಲೇಜುಗಳಿಗೆ ಸಾರ್ವಜನಿಕ ರಜೆ ಘೋಷಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಸರ್ಕಾರದಿಂದ ಅನುದಾನ ಪಡೆಯುವ ಎಲ್ಲಾ ವಿದ್ಯಾಸಂಸ್ಥೆಗಳು ಮತ್ತು ಸರ್ಕಾರಿ ಸ್ವಾಮ್ಯದ ಅಂಗಸಂಸ್ಥೆಗಳಿಗೂ ರಜೆ ಘೋಷಿಸಲಾಗಿದ್ದು ಇಂದಿನಿಂದ 3 ದಿನ ರಾಜ್ಯಾದ್ಯಂತ ಶೋಕಾಚರಣೆಗೆ ಆದೇಶಿಸಲಾಗಿದೆ. ಈ ಅವಧಿಯಲ್ಲಿ ಯಾವುದೇ ಸಾರ್ವಜನಿಕ ಮನರಂಜನಾ ಕಾರ್ಯಕ್ರಮಗಳು ಇರುವುದಿಲ್ಲ. ಸರ್ಕಾರಿ ಕಟ್ಟಡಗಳ ಮೇಲೆ ರಾಷ್ಟ್ರಧ್ವಜವನ್ನು ಅರ್ಧ ಮಟ್ಟದಲ್ಲಿ ಹಾರಿಸಲಾಗುವುದು. ಮೃತರ ಗೌರವಾರ್ಥ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲು ಸರ್ಕಾರ ಘೋಷಿಸಿದೆ. ಕಾಸರಗೋಡು ಕ್ಷೇತ್ರದಿಂದ ಮುಸ್ಲಿಂ ಲೀಗ್ ಪಕ್ಷದ ಅಭ್ಯರ್ಥಿಯಾಗಿ ಕೇರಳಂ ವಿಧಾನಸಭೆಗೆ ಆಯ್ಕೆಯಾಗಿರುವ ಮಾಹಿನ್ ಕಲ್ಲತ್ರ ಅವರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ತಮ್ಮ ನಿವಾಸದಲ್ಲಿ ಭೇಟಿಯಾಗಿ ಅಭಿನಂದಿಸಿದರು. ಚುನಾವಣೆ ವೇಳೆ ಸಿದ್ದರಾಮಯ್ಯ ಅವರು ಮಾಹಿನ್ ಪರ ಪ್ರಚಾರ ನಡೆಸಿದ್ದರು. ಈ ಹಿನ್ನೆಲೆಯಲ್ಲಿ ಇಂದು ಮುಖ್ಯಮಂತ್ರಿಯವರನ್ನು ಭೇಟಿಯಾಗಿ ಧನ್ಯವಾದ ತಿಳಿಸಿದರು. ಈ ವೇಳೆ ಕೆಕೆಆರ್ಡಿಬಿ ಅಧ್ಯಕ್ಷ, ಶಾಸಕ ಅಜಯ್ ಸಿಂಗ್ ಮತ್ತಿತರರು ಉಪಸ್ಥಿತರಿದ್ದರು. ಭಾರತೀಯ ಅರಣ್ಯ ಸೇವೆ ಐಎಫ್ಎಸ್ ಪರೀಕ್ಷೆಯಲ್ಲಿ 63ನೇ ರ್ಯಾಂಕ್ ಪಡೆದ ಕನಕಪುರ ತಾಲೂಕಿನ ಸಾಸಲಾಪುರ ಗ್ರಾಮದ ಅನುಷಾ ಶ್ರೀನಿವಾಸ್ ಅವರನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿನಂದಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು, ಅನುಷಾ ಶ್ರೀನಿವಾಸ್ ಅವರ ಸಾಧನೆ ಹುಟ್ಟೂರಿಗೆ, ಪೋಷಕರಿಗೆ ಹಾಗೂ ನಮ್ಮ ತಾಲೂಕಿನವರಿಗೆ ಹೆಮ್ಮೆಯ ವಿಷಯವಾಗಿದೆ. ಅವರ ಪರಿಶ್ರಮ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕಿದ್ದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾರೆ ಎಂದು ಶ್ಲಾಘಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಭಾರತೀಯ ಅರಣ್ಯ ಸೇವೆಯಲ್ಲಿ ಉತ್ತಮ ಸೇವೆ ಸಲ್ಲಿಸಿ ರಾಜ್ಯ ಹಾಗೂ ದೇಶಕ್ಕೆ ಕೀರ್ತಿ ತರುವಂತಾಗಲಿ ಎಂದು ಹಾರೈಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಬೀದರ್, ಬೆಂಗಳೂರು ಕಲಬುರಗಿ ನಡುವಿನ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಪ್ರತಿದಿನದ ಸಂಚಾರಕ್ಕೆ ರೈಲ್ವೆ ಮಂಡಳಿ ಅನುಮೋದನೆ ನೀಡಿದೆ. ಬೆಂಗಳೂರು ಬೀದರ್ ನಡುವಿನ 16559 ರೈಲು ಮೇ 15 ಪ್ರತಿ ಶುಕ್ರವಾರ ಮತ್ತು ಭಾನುವಾರ ಸಾರ್ಎಂ ವಿಶ್ವೇಶ್ವರಯ್ಯ ನಿಲ್ದಾಣದಿಂದ ರಾತ್ರಿ 9:15 ಹೊರಡಲಿದ್ದು ಮಾರನೇ ದಿನ ಮಧ್ಯಾಹ್ನ 12:15 ಬೀದರ್ ತಲುಪಲಿದೆ. ಬೆಂಗಳೂರು ಬೀದರ್ ನಡುವಿನ 16560 ಸಂಖ್ಯೆಯ ರೈಲು ಇದೇ 16 ಪ್ರತಿ ಶನಿವಾರ ಮತ್ತು ಸೋಮವಾರ ಸಾರ್ಎಂ ವಿಶ್ವೇಶ್ವರಯ್ಯ ನಿಲ್ದಾಣದಿಂದ ನಿರ್ಗಮಿಸಲಿದೆ. ಬೆಂಗಳೂರು ಕಲಬುರಗಿ ನಡುವಿನ 16563 ಸಂಖ್ಯೆಯ ರೈಲು ಇದೇ 16 ಪ್ರತಿ ಶನಿವಾರ ಬೆಂಗಳೂರು ಕಂಟೋನ್ಮೆಂಟ್ನಿಂದ ಹೊರಡಲಿದೆ. 16564 ಸಂಖ್ಯೆಯ ರೈಲು ಇದೇ 17 ಕಲಬುರಗಿಯಿಂದ ಹೊರಡಲಿದೆ. ಈ ವಿಶೇಷ ರೈಲುಗಳು ಯಲಹಂಕ, ಹಿಂದೂಪುರ, ಧರ್ಮಾವರಂ, ಅನಂತಪುರ, ಗುಂಟಕಲ್ಲು, ರಾಯಚೂರು ಮತ್ತಿತರ ನಿಲ್ದಾಣಗಳಲ್ಲಿ ನಿಲುಗಡೆಯಾಗಲಿದೆ ಎಂದು ರೈಲ್ವೆ ಇಲಾಖೆ ತಿಳಿಸಿದೆ. ನಾಡಿನಾದ್ಯಂತ ಇಂದು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಆಚರಿಸಲಾಯಿತು. ಶಿವಮೊಗ್ಗ ಜಿಲ್ಲಾಡಳಿತ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು

0: ಮಾತನಾಡಿದ ಶಾಸಕ ಎಸ್ಎನ್ ಚನ್ನಬಸಪ್ಪ, ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಭಕ್ತಿ ಮತ್ತು ತಾಳ್ಮೆಯ ಪ್ರತೀಕವಾಗಿದ್ದು ಅವರ ಪರಹಿತ ಚಿಂತನೆ ನಮ್ಮೆಲ್ಲರಿಗೆ ಮಾದರಿಯಾಗಿದೆ ಎಂದರು. ದಾವಣಗೆರೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹೇಮರೆಡ್ಡಿ ಮಲ್ಲಮ್ಮನವರ ಭಾವಚಿತ್ರಕ್ಕೆ ಅಪರ ಜಿಲ್ಲಾಧಿಕಾರಿ ಶೀಲವಂತ ಶಿವಕುಮಾರ್ ಪುಷ್ಪಾರ್ಚನೆ ಮಾಡಿದರು. ಇದಕ್ಕೂ ಮುನ್ನ ಸಚಿವ ಡಿ ಸುಧಾಕರ್ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧೆಡೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಿಸಲಾಯಿತು. ದೊಡ್ಡಬಳ್ಳಾಪುರದ ತಾಲೂಕು ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಧೀರಜ್ ಮುನಿರಾಜು, ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ತಮ್ಮ ಕಾಯಕದ ಮೂಲಕ ಜನಾನುರಾಗಿಯಾಗಿ ಮಹಿಳೆಯರಿಗೆ ಆದರ್ಶವಾಗಿದ್ದರು ಎಂದು ಸ್ಮರಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಸಮೀಪದ ಯರ್ತಿಗಾನಹಳ್ಳಿ ಗ್ರಾಮದಲ್ಲಿ ಹಲವು ದಿನಗಳಿಂದ ಸೂರಿಲ್ಲದೆ ಸರ್ಕಾರಿ ಶಾಲೆ ಹಾಗೂ ತಂಗುದಾಣಗಳಲ್ಲಿ ವಾಸಿಸುತ್ತಿದ್ದ ನಿರಾಶ್ರಿತ ಮಹಿಳೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಕ್ಕಪಡೆ ತಂಡ ಮಾನವೀಯ ನೆರವು ನೀಡಿದ್ದು ಶಾಶ್ವತ ಆಶ್ರಯ ಒದಗಿಸಿದೆ. ಈ ಕುರಿತು ಸಾರ್ವಜನಿಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ತಕ್ಷಣವೇ ಅಕ್ಕಪಡೆ ವಿಶೇಷ ತಂಡ ರಚಿಸಿ ಗ್ರಾಮಕ್ಕೆ ಭೇಟಿ ನೀಡಿ ಮಹಿಳೆಯನ್ನು ರಕ್ಷಿಸಿ ಪವಿತ್ರ ಟ್ರಸ್ಟ್ನಲ್ಲಿ ಸುರಕ್ಷಿತ ಆಶ್ರಯ ಹಾಗೂ ಪುನರ್ವಸತಿ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ಜಗದೀಶ ಎನ್ಎಂ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ಚಿರತೆ ದಾಳಿಗೆ ಬಾಲಕ ಸಾವನ್ನಪ್ಪಿರುವುದಾಗಿ ವರದಿಯಾಗಿದೆ. ಮೃತ ಬಾಲಕನನ್ನು ಬೆಂಗಳೂರು ಮೂಲದ ಲಗ್ಗೆರೆ ನಿವಾಸಿ ಎಂದು ಗುರುತಿಸಲಾಗಿದೆ. ಇಂದು ಬೆಳಗ್ಗೆ 10ಕ್ಕೂ ಹೆಚ್ಚು ಮಂದಿ ನಾಗಮಲೆಗೆ ಕಾಲ್ನಡಿಗೆಯಲ್ಲಿ ತೆರಳುತ್ತಿದ್ದ ವೇಳೆ ಇಂಡಿಗನತ್ತ ಗ್ರಾಮದ ಸಮೀಪ ಬಾಲಕನ ಮೇಲೆ ಚಿರತೆ ದಾಳಿ ನಡೆಸಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಹಿತಿ ಪಡೆದು ಶವವನ್ನು ಪತ್ತೆ ಹಚ್ಚಿ ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದ ಬೀದಿಬದಿ ವ್ಯಾಪಾರಿಗಳಿಗಾಗಿ ಕೇಂದ್ರ ಸರ್ಕಾರದ ಆತ್ಮನಿರ್ಭರ್ ಯೋಜನೆಯಡಿ 4,973 ಅರ್ಜಿಗಳಿಗೆ ಮಂಜೂರಾತಿ ನೀಡಿದ್ದು, ಈ ಪೈಕಿ 4,762 ಅರ್ಜಿಗಳ ಫಲಾನುಭವಿಗಳಿಗೆ ಬ್ಯಾಂಕುಗಳಿಂದ ಹಣ ಬಿಡುಗಡೆಯಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಡಾ ಎನ್ ಭಾಸ್ಕರ್ ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಕೆಲವೆಡೆ, ಉತ್ತರ ಒಳನಾಡಿನ ಒಂದೆರಡು ಸ್ಥಳಗಳಲ್ಲಿ ಮಳೆಯಾಗಿದೆ. ಕೊಣನೂರಿನಲ್ಲಿ 3, ಸುಳ್ಯ, ಎಚ್ಡಿ ಕೋಟೆ, ಸೋಮವಾರಪೇಟೆ, ಕೆಆರ್ಎಸ್ನಲ್ಲಿ ತಲಾ 2 ಸೆಂಟಿಮೀಟರ್, ಮಾಣಿ, ಮುಲ್ಕಿ, ಪುತ್ತೂರು, ಗುಂಡ್ಲುಪೇಟೆ, ಹೊನ್ನಕೆರೆ, ಚಿಂತಾಮಣಿ, ಸರಗೂರು, ನಾಗಮಂಗಲ, ಕಳಸ, ಚಾಮರಾಜನಗರದಲ್ಲಿ ತಲಾ 1 ಸೆಂಟಿಮೀಟರ್ ಮಳೆಯಾಗಿದೆ. ಕಲಬುರಗಿಯಲ್ಲಿ ಗರಿಷ್ಠ 39.4 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಮುಂದಿನ 5 ದಿನ ರಾಜ್ಯದಲ್ಲಿ ಗರಿಷ್ಠ ಉಷ್ಣಾಂಶದಲ್ಲಿ ಗಮನಾರ್ಹ ಬದಲಾವಣೆ ಇಲ್ಲ. ಮುಂದಿನ 24 ಗಂಟೆಗಳಲ್ಲಿ ಬೆಂಗಳೂರು ಹಾಗೂ ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣದ ಸಾಧ್ಯತೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಕಸಿತ ಭಾರತ ಸಂಕಲ್ಪ ಸಾಕಾರಕ್ಕೆ ಕರ್ನಾಟಕದ ಅಭಿವೃದ್ಧಿ ಅತ್ಯಂತ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ. ಸಚಿವ ಡಿ ಸುಧಾಕರ್ ನಿಧನ, ನಾಳೆ ಚಳ್ಳಕೆರೆಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ. ಬೆಂಗಳೂರು ಬೀದರ್, ಬೆಂಗಳೂರು ಕಲಬುರಗಿ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಪ್ರತಿದಿನದ ಸಂಚಾರಕ್ಕೆ ಅನುಮೋದನೆ. ರಾಜ್ಯದ ಕೆಲವೆಡೆ ಮಳೆ, ಗರಿಷ್ಠ ಉಷ್ಣಾಂಶದಲ್ಲಿ ಬದಲಾವಣೆ ಇಲ್ಲ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಹೊಸ ಕಾರ್ ಗೆಲ್ಲುವ ಅವಕಾಶ? ವಾವ್, ಅಪ್ಪನಿಗೆ ಸರ್ಪ್ರೈಸ್ ಕೊಡ್ತೀನಿ ಇಷ್ಟೇ. ಸ್ವಲ್ಪನೇ ವಿವರ ತುಂಬಿಸಿದ್ರಾಯ್ತು.
2: ನಿಂತ್ಕೋಬೇಕು.
3: ವಾಟ್? ಇಂತಹ ಪಾಪ್ಅಪ್ಸ್ ಬಗ್ಗೆ ಜಾಗರೂಕರಾಗಿರಿ. ಸ್ಕ್ಯಾಮರ್ಸ್ ಪರ್ಸನಲ್ ಡೀಟೇಲ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡಬಹುದು.
2: ನಿನ್ಗೆ ಅರ್ಥ ಆಯ್ತಲ್ವಾ? ರಿಲ್ಯಾಕ್ಸ್.
1: ಆದ್ರೆ ಕಾರ್ ಗಿದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ.
3: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
4: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
5: ಆಕಾಶವಾಣಿ ಮೈಸೂರು FM 100.6, ಸಮಯ 6:51, 15 ಸೆಕೆಂಡುಗಳು.

0: ನಮ್ಮ ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇಂದು ಎಂದಿನಂತೆ ಹಟ್ಟಿ ಹರಟೆ ವಾರದ ಗ್ರಾಮೀಣ ಚರ್ಚೆ ಇದೆ. ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಎನ್ ಕೇಶವಮೂರ್ತಿ, ಬಿ ಜೆ ಕವಿತಾ ಹಾಗೂ ಡಾಕ್ಟರ್ ಮೈಸೂರು ಉಮೇಶ್. ಆನಂತರ ನೀವು ಕೃಷಿ ಲೋಕವನ್ನು ಕೇಳಬಹುದು. ಕೃಷಿ ದರ್ಪಣ ವಾರದ ಕೃಷಿರಂಗ ಹಾಗೂ ಕಿಸಾನವಾಣಿ ಕಾರ್ಯಕ್ರಮದ ಮುನ್ನೋಟ ಇದೆ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಬನ್ನಿ ಮೊದಲಿಗೆ ಕೇಳೋಣ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು.
1: ಅಕ್ಕ, ಕೆಲ್ಸ ಸಿಕ್ತು.
2: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
1: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
2: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
3: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ?
2: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
3: ಆದ್ರೆ ಅಕ್ಕ
2: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
1: ಪಾರ್ಟಿನಂದು ಬಜೆಟ್ ನಿಂದು.
4: ಆರ್ಬಿಐ ಹೇಳುತ್ತೆ,
5: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
6: Build a career that balances mind, body and future.
7: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.

0: ವಾರದ ಗ್ರಾಮೀಣ ಚರ್ಚೆ.
1: ನೋಡಪ್ಪ ಚಂದ್ರಣ್ಣ.
2: ಓಹೋಹೋಹೋ ಬಾಜಯಣ್ಣ, ನೆನ್ದವ್ರ ಮನದಲ್ಲಿ ಏನ್ಬಿಟ್ಟು ಏನಪ್ಪ?
1: ನನ್ ಯಾಕೆ ನೆನ್ಕತ್ತಿದ್ದೆ?
2: ಅಯ್ಯೋ, ನಿನ್ ನೆನ್ಕಳದಿರೋ ದಿನ ಯಾವ್ದು ಹೇಳು
1: ನೋಡು. ಕಮಲಕ್ಕ ಕಮಲಕ್ಕ ಅಂತಿದ್ಯಲ್ಲ,
2: ಯಾರ ಕಿಸಿತವ್ರಲ್ಲಪ್ಪ ಅದ್ ಯಾರ? ವಸುಬ್ರು
1: ಸುಂದ್ರಕ್ಕ ಅಂತ ಕಮಲಕ್ಕನ ಫ್ರೆಂಡು.
2: ಓ, ಅದೇ ಪಕ್ಕದ ಪ್ಯಾಟಲ್ ಇದಲ್ಲ ಅವಳಲ್ವಾ?
3: ಮರ್ತೋಗ್ಬಿಟ್ರ?
2: ಅಯ್ಯೋ,
3: ತುಂಬಾ ಹಿಂದೆ ಬಂದಿದ್ದೆ ನಾನು ನಿಮ್ ಜೊತೆಗೆ ಮಾತಾಡ್ಕೊಂಡು ಹೋಗಿದ್ದೆ.
2: ಸುತ್ತು ಜಾಸ್ತಿ ಆಗ್ಬಿಟ್ಟಿದೆ ಈಕವ, ಅದಕ್ಕೆ ಸರಿಯಾಗಿ ಗುರ್ತಿಕ್ನಿಲ್ಲ ಕಣ.
1: ಅಣ್ಣ
2: ಹೇಳಪ್ಪ.
1: ಈಗ ನಿಂದ ಕಣ್ಣ ಪರೀಕ್ಷೆ ಮಾಡಿಸ್ಬೇಕಾ ಅಥವಾ ಅವಳು ತೂಕವ ಪರೀಕ್ಷೆ ಮಾಡಿಸ್ಕೋಬೇಕಾ?
2: ಅಯ್ಯೋ, ಕಣ್ಣ ಪರೀಕ್ಷೆ ಅಂದಾಗ ನೆನಪ ಆಯ್ತು ಬಿಡು. ಅಲ್ಲಕ್ಕಪ್ಪ, ನಮ್ಗೆಲ್ಲ ವಯಸ್ಸಾಯ್ತಿಲ್ವಪ್ಪ, ಅದಕ್ಕೆ ಅದೇ ನಮ್ದು ಪಿ ಎಚ್ ಸಿ. ಅಲ್ಲಿಗೆ ಈ ಕಣ್ಣೋಡ ಡಾಕ್ಟರ್ ಎಲ್ಲ ಬಂದಿದ್ರಲ್ಲ ಜಯಣ್ಣ, ಅವಾಗ ಹೋಗಿ ಪರೀಕ್ಷೆ ಮಾಡಿಸ್ಕೊಂಡು ಹೇಳಿದ್ರು, ನಿಂಗೆ ವಯಸ್ಸಾಯ್ತದೆ, 60 ಆಯ್ತದೆ. ನೋಡಪ್ಪ, 40 ಆದ್ಮೇಲೆ ನೀನು ಕನ್ನಡಕ ಹಾಕಬೇಕಾಗಿತ್ತು. ನಿನ್ನ ಕಣ್ಣ ಚೆನ್ನಾಗಿ ನೋಡ್ಕೊಂಡಿದ್ದ ಈ ಅದಕ್ಕೋಸ್ಕರ ಏನು ಕನ್ನಡಕ ಹಾಕೊಳಕ್ಕೆ ನಾವು ಹೇಳಲಿಲ್ಲ.
1: ಹೆಂಗ್ ನೋಡ್ಕೊಂಡೆ ನೀನು?
2: ಅಲ್ಲಕ್ಕಪ್ಪ, ನಾನ್ ನೋಡ್ಕೊಂಡೆ ಅಂದ.
1: ಅಲ್ಲ, ಅವ್ರು ಅಂದ್ರಲ್ಲ ನಿನ್ ಕಣ್ಣ ಚೆನ್ನಾಗಿ ನೋಡ್ಕೊಂಡಿದ್ಯಾ ಅಂತ.
2: ಅಂದ್ರೆ
1: ಹೆಂಗೆ ನೋಡ್ಕೊಂಡೆ?
2: ಅದೇ
1: ಸೀಕ್ರೆಟ್ ನಮ್ಗೆ.
2: ಅಲ್ಲಕ್ಕಪ್ಪ, ಏನ್ ಕೈ ತೊಳ್ಕೊಂಡಂಗೆ, ತಲೆ ತೊಳ್ಕೊಂಡಂಗೆ, ಕಾಲ್ ತೊಳ್ಕೊಂಡಂಗೆ ಕಣ್ಣ ತೊಳ್ಕೊಳಕ್ಕಾದ್ದ? ಗುಡ್ಡಿಯ ತೆಗೆದ್ಬಿಟ್ಟು ನೀವು ಒಳ್ಳೆ ಚೆನ್ನಾಗಿ ಹೇಳ್ದೆ ಕಣ್ಬಿಡು.
1: ಅಲ್ಲ, ಸೋಪ್ ಹಾಕಿ ಪಾತ್ರೆ ತೊಳೆಯ ಪುಡಿ ಹಾಕ್ಬಿಟ್ಟು ಉಜ್ಜಿ ಮತ್ ಮತ್ ಮಡಿಕಟ್ಟಿ,
2: ಅದೇ ಚಂದಾಗಿರೋ ಕಣ್ಣ ಹಾಳು ಮಾಡ್ಕ ಅಂತ ನೀ ಹೇಳ್ತಾ ಇದ್ದೀವಿ ಬಿಡು.
1: ಸರಿ ಬಿಡು, ಈಗ ಆಸ್ಪತ್ರೆಗೆ ಹೋಗಿದ್ದಲ್ಲ, ಅಲ್ಲಿ ಬರೀ ಡಾಕ್ಟರ್ ಅಷ್ಟೇ ಕಂಡ್ರು ಅಥವಾ ಜೊತೆನಲ್ಲಿ ಓಡಾಡ್ತಿರ್ತಾರಲ್ಲ?
2: ಏನ ಯಾರಪ್ಪ,
1: ಏನಂತಾರವ ಅವ್ರು?
3: ನರ್ಸ್.
2: ನರ್ಸ್ ಅಂದಿರ? ಅವ್ರಿಲ್ದ ಡಾಕ್ಟರ್ಗಳು ಓಡಾಡ್ತಾರ ಒಬ್ಬೊಬ್ರಿಗೆ?
1: ಅಲ್ಲ ಕೇಳ್ದೆ, ನೋಡ್ದ ಇಲ್ವಾ ಅಂತ.
2: ನೋಡ್ದೆ ಕಣ್ಬಿಡು, ಅದಕ್ಕೆ ಕಣ್ಣು ಹೇಳ್ತಿದ್ನಲ್ಲಪ್ಪ, ಅದು ಹೇಳ್ತೀನಿ ಇರು, ಅದು ನರ್ಸಂದಿರ್ ಕತಿಯ ನಿನಗೆ. ನೋಡಪ್ಪ, ನೀನು ಚೆನ್ನಾಗಿ ಸೊಪ್ಪು ತಿಂತಿದ್ದೀ, ಕಾಳು ತಿಂತಿದ್ದೀ, ಆಯ್ತಾ? ಆಮೇಲೆ ಕಣ್ಣಿಗೆ ತಂಪಾಗ ಪದಾರ್ಥಗಳವಲ್ಲ ಅದೆಲ್ಲ ತಿಂತಿದೆ, ಅದಕ್ಕೆ ನಿನ್ ಕಣ್ಣು ಚೆನ್ನಾಗದೆ ಅಂತ ಡಾಕ್ಟ್ರು ಹೇಳಿದ್ರು.
1: ಏ, ವಾರಕ್ಕೊಂದ್ಕಿತ ಹಳ್ಳೆಣ್ಣೆ ತಲೆಗೆ ಬಡ್ಕೊಂಡು ಮೈ ತುಂಬ ಹಳ್ಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡಕ್ಕಿಲ್ವಾ? ಅದು ಒಳ್ಳೇದಂತೆ.
3: ಹೌದು, ನಮ್ ಸಂಸ್ಥೆಯಿಂದನೂ ಪ್ರತಿ ಹಳ್ಳಿನಲ್ಲೂ ಆರೋಗ್ಯ ಶಿಬಿರ ಮಾಡ್ತಾ ಇದೀವಿ, ಅದರಲ್ಲಿ ಕಣ್ಣಿಂದು ತಪಾಸಣೆ ಮಾಡಿಸ್ತಾ ಇದೀವಿ ಹಳ್ಳಿ ಜನಕ್ಕೆಲ್ಲನು.
1: ಇದ್ಯಾವ್ದವ ಸಂಸ್ಥೆ ಗಿಂಸ್ತೆ ಅಂತೆಲ್ಲ ಅಂತೀಯಲ್ಲ?
3: ನಾವು ಒಂದಷ್ಟು ಹೆಂಗಸ್ರುಗಳೆಲ್ಲ ಸೇರ್ಕೊಂಡು ಒಂದು ಸಂಘ ಮಾಡ್ಕೊಂಡಿದೀವಿ, ಅದರಿಂದ ಪ್ರತಿ ಹಳ್ಳಿನಲ್ಲೂ ಹೋಗಿ ಆರೋಗ್ಯ ಶಿಬಿರ ಮಾಡ್ತೀವಿ. ಅದಕ್ಕೆ ಇಷ್ಟು ದಿವಸ ಬಿಡುವಿರ್ಲಿಲ್ಲ, ಬಂದಿರ್ಲಿಲ್ಲ.
2: ನಮ್ಮ ಹಳ್ಳಿದಕ್ಕೆ ಮಹಿಳಾ ಸಂಘ ಪ್ಯಾಟವಳಲ್ವಪ್ಪ ಇವ, ಅದಕ್ಕೆ ಆ ಸಂಸ್ಥೆ ಅಂತ ಹೇಳ್ತಿಲ್ವಾ? ಏನೇ ಆಗ್ಲಿ ನಮ್ಮ ಮಹಿಳೆಯರೆಲ್ಲ ಸಂಘಟಿತರಾಗ್ಬೇಕಲ್ವಪ್ಪ. ಈ ನರ್ಸಂದಿರು ಅಂತ ಹೇಳ್ತಿದ್ಯಲ್ಲ ಜಯಣ್ಣ, ಅದ್ ಯಾಕದು ಅವ್ರ ಮೇಲೆ ಕಣ್ ಬಿತ್ತು ನಿಂಗೆ?
1: ಅವ್ರದ್ದು ಒಂದ್ ದಿನ ಆದಂತೆ.
2: ಅಂದ್ರೆ
1: ಈಗ ಅದೇನೋ ಗೊತ್ತಿಲ್ಲಕಪ್ಪ ಕತೆ ನಂಗ. ಎರಡನೇ ಮಹಾಯುದ್ಧವೇನವ?
3: ಹೌದು ಹೌದು.
2: ಏಳು ಏಳು
1: ಟೈಮ್ನಾಗೆ ಈ ಸೈನಿಕರು ಎಲ್ಲ ಪಾಪ ಕೈ ಕೈ ಎಲ್ಲ ಗಾಯ ಮಾಡ್ಕೊಂಡು ಆಸ್ಪತ್ರೆನಾಗೆ ಮನ್ಗಿರೋರಲ್ಲ, ಅವ್ರನ್ನ ನೋಡ್ಕೊಳಕ್ಕೆ ರಾತ್ರಿ ಹೊತ್ತು ಒಂದ್ ಹೆಣ್ಮಗ ಬರುದಂತೆ. ನೀನ್ ಪುಸ್ತಕದಾಗ ಓದಿಲ್ವಾ?
2: ಓದಿದೀನಿ ಕಣ, ಹೇಳು ನೆಪ್ಪ ಆಯ್ತದೆ ಕಣ.
1: ಹೇಳು, ಗೆಪ್ತಿ ಇದ್ರೆ ಹೆಸರ
2: ಫ್ಲಾರೆನ್ಸ್, ಅದೇನೋ ನೈಟಿಗೇಲು ಅಂತಾರಲ್ಲ ಅವ್ರು.
3: ಪರವಾಗಿಲ್ವೇ ಚಂದ್ರಣ್ಣ,
1: ಅವನು ಇಂಗ್ಲಿಷ್ ಕಲಿತವನ್ಕವ, ಎಲ್ಲ ಇಂಗ್ಲಿಷ್ನಾಗೆ ಮಾತಾಡೋದವನು. ಪದವ ನೀನ್ ತಿಳ್ಕೋಬೇಕಷ್ಟೇಯ, ಅವನಂತೂ ಹೇಳಕ್ಕಿಲ್ಲ ಸರಿಯಾದ ಪದವ.
2: ಅಲ್ಲ
1: ನೀನ್ ಸರಿಯಾಗೇ ಹೇಳಿಯ,
2: ಮತ್ತೆ
1: ಕೇಳ್ದವ್ರಿಗೆ ತಪ್ಪ ಕೇಳ್ತಾ.
2: ನಮ್ಮೆಷ್ಟು ಹೇಳ್ಕೊಟ್ಟಂಗೆ ಹೇಳ್ತೀನಿ ನಾನು.
1: ಆಕಿ ರಾತ್ರಿ ಹೊತ್ತು ಒಂದ್ ದೀಪ ಹಿಡ್ಕೊಂಡು ಬರಳಂತೆ. ಆಕಿ ಬಂದ್ರೆ ಸೈನಿಕರಿಗೆಲ್ಲ ಒಂಥರ ಸ್ಫೂರ್ತಿ ಅಂತೆ ಕಣ್ಣ.
2: ನೋಡಪ್ಪ,
1: ಪಾಪ ಹೆಣ್ಮಗ ಬರೋದು, ಅವ್ರನ್ನೆಲ್ಲ ಪ್ರೀತಿಯಿಂದ ಮಾತಾಡ್ಸೋದು, ಆಮೇಕಿಂದ ಏನಾರು ಔಷಧಿಯ ಇದ್ರೆ ಅದ ಕೊಡೋದು, ಹಿಂಗೇ ಮಾಡ್ಕೊಂಡು ಹೋಗದಂತೆ. ಹಂಗಾಗಿ ಆಕೆದು ಅದೇನೋ ಹೇಳ್ತಾರೆ ಗೊತ್ತಿಲ್ಲ ನನಗ, ಆಕೆ ನೆನಪಿನಾಗೆ ಈಸ್ವ ದಾದಿಯರ ದಿನ ಅಂತ ಮಾಡ್ತಾರೆ,
2: ನರಸಂಹದಿರ ದಿನ.
3: ಹೌದು ಹೌದು, ನಮ್ಮ ಸಂಘದಿಂದನು ಎಲ್ಲಾ ನರ್ಸ್ಗಳಿಗೂ ಸೇರಿಸಿ ಸನ್ಮಾನ ಮಾಡ್ತಾ ಇದೀವಿ. ಪ್ರತಿ ಹಳ್ಳಿನಲ್ಲೂ ಹೋಗಿ ಶಿಬಿರ ಮಾಡ್ತಾ ಇದೀವಲ್ಲ, ಹಂಗ ನೋಡಿದ್ರೆ ಡಾಕ್ಟರ್ ಬಂದು ಔಷಧಿ ಬರ್ಕೊಟ್ಬಿಟ್ಟು ಹೋಗ್ತಾರೆ, ಆದ್ರೆ ಸೇವೆ ಮಾಡೋದೆಲ್ಲ ನರ್ಸ್ಗಳೇ ಅಲ್ವಾ, ಅವ್ರಿಗೂ ನಾವು ಗೌರವ ಕೊಡ್ಬೇಕಲ್ಲ.
1: ಅದು ಬೋ ಪುಣ್ಯದ ಕೆಲಸ ಅಂತೀನಿ. ಯಾಕೆ ಹೇಳಿಯ, ದೊಡ್ಡ ಆಸ್ಪತ್ರೆಗೆ ಹೋಗಿರ್ನಿಲ್ವಾ ನಾನು ನೀನು?
2: ಹೇಳ್ತೀನಿ ಹೇಳು.
1: ಒಂದೊಂದು ತರ ಅಲ್ಲಕವ್ವ, ಹೆಣ್ಣ ಐಕ್ಳುಗಳು, ಆ ಗಂಡ ಐಕ್ಳುಗಳು, ಸಣ್ಣ ಮಕ್ಕಳು, ತರತರಾವರಿ ಕಾಯಿಲೆಯಿಂದ ನರಳ್ತಾ ಇರೋರು, ಅವ್ರನ್ನೆಲ್ಲ ಪ್ರೀತಿಯಿಂದ ಆರೈಕೆ ಮಾಡೋರೆ ನರ್ಸಮ್ಗಳು.
3: ಅರ್ಧ ಕಾಯಿಲೆ ವಾಸಿಯಾಗೋಗುತ್ತೆ
1: ನರ್ಸಪ್ಗಳು ಅವ್ರೆ.
3: ಹೌದು ಹೌದು,
1: ಅಮ್ಮನವ್ರು ಅಷ್ಟೇ ಅಲ್ಲ, ಗಂಡಸರು ನರ್ಸ್ಗಳ ಕೆಲಸ ಮಾಡ್ತಾರೆ.
2: ಅದೇನ ಮೇಲ್ ನರ್ಸು ಅಂತಾರಲ್ಲಪ್ಪ ಅವ್ರ,
1: ಮೇಲ್ ಅಂದ್ರೆ ಇಂಗ್ಲಿಷ್ ನಾಗೆ ಗಂಡಸು ಅಂತ.
2: ಹೌದಾ, ಈಗ ಗೊತ್ತಾಯ್ತು.
3: ಅದ್ಯಾಕೆ ಚಂದ್ರಣ್ಣ ಇಂಗ್ಲಿಷ್ ಕಲಿತಾ ಇದೀನಿ ಅಂತ ಹೇಳ್ತೀರಿ?
2: ಹೌ, ನಾನು ಈಗ ಸೇರ್ಕೊಂಡಿರೋದಕ್ಕವ ಪೂರ್ತಿ
1: ಮಕ್ಳು ಅವಕ್ಕೆ ಯಾವಕ್ಕೋ ಕೇಳ್ದೆ ನಾನು,
2: ಕೆಜಿ ಲೆಕ್ಕದಲ್ಲಿ ಕಲಿಸ್ತಾರ
1: ಅಲ್ಲಣ್ಣ, ಯಾವ ಕಿಲಾಸಪ್ಪ ನೀನು ಅಂದ್ರೆ ಎಲ್ ಕೆ ಜಿ ಅಂತು. ಇದ್ಯಾವ್ದು, ನಾವು ಓದೋವಾಗ ಯಾವು ಇರ್ನಿಲ್ವಲ್ಲ, ನಮ್ಮ ಅಪ್ಪ ಅವ್ವ ಬೊಡ್ದು ಶಿಶುವಿಹಾರಕ್ಕೆ ಸೇರಿಸು, ಆಮೇಕಿಂದ ಒಂದನೇ ಕಳಾಸು ಎರಡನೇ ಕಳಾಸು ಓದಿರೋದು.
2: ನಿನಗೆ ಶಿಶುವಿಹಾರ, ನಮ್ಗೆ ಅಂಗನವಾಡಿ. ಸರಿವಪ್ಪ,
1: ಎಂತದ ಒಂದು ಆಯ್ತಾ. ಆದ್ರೆ ಈಗೆಲ್ಲ ಕೆಜಿಗಳು ಬಂದ್ಬಿಟ್ಟವ. ಅದ
2: ನೀನ್ ಎಷ್ಟು ಕೆಜಿ ಅಪ್ಪ?
1: ಯಾವ್ದು, ನಾನು ಓದಿಲ್ಲ ಅಂತ ಹೇಳದ್ಮೇಲೆ ಕೆಜಿ ಎಷ್ಟು ಅಂತ ಹೇಳಿದ್ರೆ,
2: ಆಮೇಲೆ ಯು ಕೆಜಿ ಅಂತಾರಲ್ಲಪ್ಪ,
1: ಅದು ಎರಡನೇದಂತೆ.
2: ಎರಡನೇದ? ಐದು ಕೆಜಿ ಅಂದ್ರೆ ಎಷ್ಟಪ್ಪ?
1: ಅದು ನೀನು ಹೇಳ್ಬೇಕು. ನೀನೇನಾರು ಈ ಸ್ಕೂಲ್ ಮಾಡಿದ್ರೆ ಅದ ಶುರು ಮಾಡ.
2: ಆಯ್ತು ಬಿಡು
1: ಅಣ್ಣ. ಈಗ ಮೊದ್ಲಿಗೆ ಹೇಳದ್ನಲ್ಲ ಎಷ್ಟು ಕೆ ಜಿ ಹೇಳೋದು, ಎಲ್ ಕೆ ಜಿ, ಅದಕ್ಕಿಂತ ಮುಂಚಿಂದು ಒಂದ್ ಕೆ ಜಿ
3: ಅದಂತ ಮುಂಚೆನೂ ಇದೆ. ಶಿಶುವಿಹಾರ ಅಂತ ನೀವ್ ಹೇಳ್ತಿದ್ರಲ್ಲ, ಹಂಗೆ ಬೇಬಿ ಸಿಟ್ಟಿಂಗ್ ಅಂತ ಹೇಳ್ತಾರೆ,
1: ಮಕ್ಕಳನ್ನ ಕೂರಿಸ್ಕೊಂಡಿರೋದು.
3: ಮಕ್ಕಳಿಗೆ ಸ್ಕೂಲ್ ಅಭ್ಯಾಸ ಆಗ್ಬೇಕಲ್ಲ.
2: ನಮ್ ಕೆ ಜಿ ಕೆ ಜಿ ಇಲ್ಲ ಬಿಡವ. ಸೇರು ಪಾವು ಚಟಾಕು
1: ಇದ್ಯಾಕೆ ಬಂತು ಅಂತ ವಿಚಾರ, ಯಾಕೆ ಬಂತೀವಿ ವಿಚಾರ,
2: ಅದೇನು ಹೇಳ್ತಿದ್ದೇನಪ್ಪ?
1: ನಾನೇನು ಹೇಳ್ದೆ, ಆ ಮಕ್ಕಳು ಹೆಣ್ಣಕ್ಳನ್ನೆಲ್ಲ ಎಷ್ಟು ಪ್ರೀತಿಯಿಂದ ನೋಡ್ಕೋತಾರ ಗೊತ್ತಾ ನರ್ಸಂದಿರು.
2: ಹೂಕಪ್ಪ ಹೂಕಪ್ಪ,
1: ಏ ಒಂದ್ಕಿತ ಕೈ ಮುಗಿಬೇಕು ಅನಿಸ್ತದೆ.
3: ಸತ್ಯವಾದ ಮಾತು.
2: ದೊಡ್ಡ ಆಸ್ಪತ್ರೆ ಅಂತ ಹೇಳ್ತಿದ್ಯಲ್ಲಪ್ಪ, ನನಗೋಸಿ ಈ ವಾಮಿಟು, ಅದೇನು ಹೇಳ್ತಾರಲ್ಲಪ್ಪ ವಾಮಿಟ್,
1: ವಾಂತಿ,
2: ವಾಂತಿಯ ವಾಂತಿ. ನಾನು ಸ್ವಲ್ಪ ಹಂಗಂಗೆ ಹೇಳ್ತಾ ಇರ್ತೀನಿ, ಕೇಳ್ಕೋಬೇಕು.
3: ಕಮಲಕ ಇರ್ಬೇಕಿತ್ತು.
1: ಅಲ್ಲಕ್ಕಪ್ಪ, ಈಗ ಏನೋ ಕಾಲ್ರ, ಆಮೇಲೆ ಏನೋ ಮಲೇರಿಯಾ ಬರೋ ಕಾಲ ಅಲ್ವಪ್ಪ,
2: ಅದಕ್ಕೆ
1: ಬಂದ್ಬಿಟ್ಟಿತ್ತು ನಿಂಗೆ?
2: ಅದೇನೋ ಬಂದಿತ್ತು ಬಿಡಪ್ಪ, ಅದೇ ವಾಂತಿಯ ಮಾಡ್ಕೊತಿರ್ಬೇಕ ನರಸಮ್ಮ ಅಂತಂದಪ್ಪ. ಅದಕ್ಕೆ ಏನು ದೊದಕ ದೊದಕ ಅಂತ ಬತ್ತಿತ್ತಲ್ಲಪ್ಪ ಒಳಗಿಂದ, ಕೈಲಿ ಹಿಡ್ಕೊಂಬಿಡೋದು ಜಯಣ್ಣ ಅವರು. ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಬಿಡು ಜಯಣ್ಣ
1: ಅಲ್ವಾ
2: ಅಪ್ಪಾಯ್, ನಮ್ಮ ಮನೆಯವರೇ ಅದನ್ನ ಹಿಡ್ಕೊಳಕ್ಕೆ ಹಿಂದು ಮುಂದು ನೋಡ್ತಾರೆ, ದೊಬಕ್ಕೂ ಬಂತ.

0: ಕೈಯಲ್ಲಿ ಪಠಾರ್ ನಿಡ್ಕೊಂಬಿಡದ ಜಯಣ್ಣ, ನನಗೆ ಕಾಲು ಮುಗಿಬೇಕು ಅಂತ ಅನ್ನಿಸ್ಬಿಡ್ದು ಜಯಣ್ಣ ನನಗೆ. ಆವಾಗ ಮುಗಿಯೋಕೆ ಆಗಲಿಲ್ಲ ಬಿಡು, ಆಮೇಲೆ ಹೋಗಿ ಮುಕ್ಕಂದಿ. ಹೌದಾ? ಹ್ಞೂ, ನಾನು ಅನ್ಕೊಂಡಿದ್ದು ಮಾತ್ರ ಬಿಡೋದಿಲ್ಲ ಕಣ್ ಜಯಣ್ಣ.
1: ಅಲ್ಲ, ಒಳ್ಳೆ ಕೆಲಸ ಮಾಡಿ ಬಿಡು. ಅಂದ್ರೆ ನೋಡು, ರೋಗಿಗಳ ಸೇವೆ ಮಾಡೋದಿದೆಯಲ್ಲ, ಅದಷ್ಟೇ ಮುಖ್ಯ ಅಲ್ಲ. ಈ ರೋಗಿಗಳಿಗೆ ಕಾಯಿಲೆ ಬಂದ್ಮ್ಯಾಕೆ ಅವ್ರಿಗೆ ಏನೋ ಒಂಥರ ಮನಸ್ಸಿನಾಗೆ ಬೇಜಾರು ಬಂದ್ಬಿಡ್ತದೆ.
0: ಏನೋ ಬಂದ್ಬಿಟ್ಟದೆ,
1: ನನಗೆ ಏನೋ ಬರಬಾರ್ದು ಕಾಯಿಲೆ ಬಂದ್ಬಿಟ್ಟದೆ, ಇದು ಹುಷಾರಾಗಕ್ಕಿಲ್ಲ, ಹುಷಾರಾದರೂ ನಾನು ಮತ್ತೆ ಮೊದಲಿನಂಗೆ ಆಗಕ್ಕಿಲ್ಲ. ಈ ಡಾಕ್ಟ್ರುಗಳೇನಾಗಿರ್ತಾರೆ, ಅವರು ಬಿಜಿ ಇರ್ತಾರೆ ಇಲ್ವಾ, ನೋಡ್ತಾರೆ ಹೋಯ್ತಾರೆ. ಆದರೆ ಪ್ರೀತಿಯಿಂದ ಮಾತಾಡಿಸಿ, ಅಲ್ಲ ಕೆಲವು ಡಾಕ್ಟ್ರುಗಳು ಮಾತಾಡಿಸ್ತಾರೆ, ಆದರೆ ಪ್ರೀತಿಯಿಂದ ಮಾತಾಡಿಸಿ ಮೈದಡವಿ ಔಷಧಿಯ ಕೊಟ್ಟು ಈ ಹುಷಾರಾಯ್ತದೆ ಯೋಚನೆ ಮಾಡಬೇಡಿ ಅಂತ ಹೇಳಿ ಎಲ್ಲ ಕೆಲಸ ಮಾಡ್ತಾರೆ ನೋಡು. ಅದಕ್ಕೆ ಎಲ್ಲ ಕಡೆಗೂ ಅದಕ್ಕೆ ಬೇಡಿಕೆ ಐತೆ ಅಂತ ಕಣ್ಣಣ್ಣ.
0: ಈ ಪ್ರಪಂಚದಾಗ ಎಲ್ಲ ಕಡೆ ಅವ್ರಿಗೆ ಕೆಲಸ ಸಿಗ್ತದೆ.
1: ಸೋಮಶೇಖರಪ್ಪ, ನಿಮ್ಮ ಭಾವನಂಟ
0: ಅದೇ ನಮ್ ಬಾವನ್ ತಮ್ಮನ ಅಳಿಯನ್ ಮೊಮ್ಮಗ.
1: ಮತ್ತೆ ಕೊನೆ ಒಂದ್ ಐಕಾ ಇತ್ತಲ್ಲ ಸುಷ್ಮಾ, ಅದು ಸೇರ್ಕೊಂಡದಂತೆ.
0: ಸುಷ್ಮಿ
1: ಯವ್ವ, ಅದೇನೋ ಅದ ಓದಕ್ಕೆ ಐತಂತಲ್ಲ, ಒಂದು
2: ನರ್ಸ್ ಟ್ರೈನಿಂಗ್ ಟ್ರೈನಿಂಗ್
0: ಕೂಸು.
1: ನೀನ್ ಯಾವ ನೋಡ್ದೆ?
0: ಅಲ್ಲಕ್ಕಪ್ಪ, ಬಸ್ ಅಲ್ಲಿ ಹೋಯ್ತಿರ್ನಿಲ್ವಾ ಪೇಟೆ ದಿಕ್ಕೆ?
1: ಬಸ್ ಅಲ್ಲಿ ಹೋಗರ್ ಬರೋರ್ನೆಲ್ಲ ನೋಡ್ತೀಯಾನು ನೀನು?
0: ಅಲ್ಲಕ್ಕಪ್ಪ, ನಮ್ಮನೆ ಎಣ್ಣೆ ಕಳ್ಳ ನಾವು ನೋಡೋದ್ ಬೇಡವಾ?
1: ಅಲ್ಲ ಅಲ್ಲ, ಅದೇನು ಸಂತೆ ಕಟ್ಟೆದಲ್ಲಿ ಕುಂತ್ಕೊಂಡು ನೋಡಿ ಏನು ಹೋಗರ್ ಬರೋರ್ನೆಲ್ಲ?
0: ಅಯ್ಯ ಬಿಡು, ಅದೇ ಯಾಕದನ್ನ ಹೇಳ್ದೈ ಆ ವಯಸ್ಸಪ್ಪ ನಮ್ದು.
1: ಅಲ್ಲ ಅಲ್ಲ, ಕೇಳ್ದೆ ಕಣಯ್ಯ.
0: ನೀ ಕೇಳ್ಕತ್ತಿದ್ದ ಮಜಾ ತಕೊಳಕ್ಕೆ ಕಯ್ಯ?
1: ಇಲ್ಲ, ಅವನು ಹೇಳ್ತಾ ಇದ್ದ ಅಲ್ಲಿ ತುಂಬಾ ಜನ ಬರ್ತಾರಂತೆ ಏನ ಓದೋದಕ್ಕೆ, ಬೇರೆ ಬೇರೆ ಕಡೆಯಿಂದೆಲ್ಲ ಬರ್ತಾರಂತಕ್ಕಪ್ಪ. ಓದ್ಕೊಬಿಟ್ಟು ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋಗಿ ಸೇರ್ಕೊಬಿಡ್ತಾರಂತೆ.
2: ತುಂಬಾ ಡಿಮ್ಯಾಂಡ್ ಇದೆ ಅದಕ್ಕೆ.
1: ಮುಖವ ಅದೇನು ಈ ದೇಶಕ್ಕೆಲ್ಲ ಹೋಯ್ತಾರಂತಲ್ಲ.
0: ಸೌದೆ? ಅದ್ಯಾವ್ದೋ ಊರು?
2: ಸೌದೆ ಅಲ್ಲ, ಸೌದಿ.
0: ಸೌದಿ? ಹೇಳು ಹೇಳು.
1: ಏನದು ಸೌದಿ ಅಂತ ಬೇರೆ ಐತಾ? ಮುಂದ್ಕೇನ ಹೆಸರು ಇರ್ಬೇಕಂತ
0: ಇದ್ಲ
1: ಇದ್ಲ
0: ಮತ್ತೆ?
1: ಹಲೋ, ಹಂಗಲ್ಲ ಕಣ್ಣಣ್ಣ, ಅದು ಸೌದೆ ಇದ್ಲಂತೆಲ್ಲ ಅನ್ನಕ್ಕಾಯ್ತಾ?
0: ಮತ್ತಿಲ್ಲೇನ
1: ಅದೇನೋ ಆಯಿಂದ ಶುರು ಆಯ್ತದೆ ಕಪ್ಪ. ಪೇಪರ್ನಾಗೆ ಓದಿ ಓದಿ ತಿಳ್ಕೊಂಡಿದ್ದೀನಿ, ಯುದ್ಧ ಎಲ್ಲ ಆಯ್ತದಲ್ಲ ಅರೇಬಿಯಾ.
0: ಅರೇಬಿಯಾ
1: ಅಲ್ವನವ?
2: ಹೌದು ಹೌದು ಜಯಣ್ಣ, ಆದ್ರೂ ನಿಂಗ್ ಗೊತ್ತಿರೋಷ್ಟು ನಂಗೆ ಗೊತ್ತಿಲ್ಲ ಬಿಡಪ್ಪ.
1: ಸುಮ್ನೆ ಮಸ್ಕಿರಿ ಮಾಡ್ಬೇಡ, ಪ್ಯಾಟನ್ ಆಗಿರೋಳ್ ನೀನು, ನಿಂಗ್ ಗೊತ್ತಿರ್ಲಾರ್ದ?
2: ಪ್ಯಾಟೆ ಬಿಟ್ಟು ಹಳ್ಳಿಗೆ ಬಂದ್ಬಿಟ್ಟಿದೀವಲ್ಲ, ಎಲ್ಲ ಮರ್ತೋಗ್ಬಿಟ್ಟಿದೆ.
0: ನೋಡು ಜಯಣ್ಣ, ಯುದ್ಧ ಅಂತಿದ್ದಂಗೆ ಅದನ್ನ ಫ್ಲಾರೆನ್ಸ್ ಲೈಟಿಂಗ್ ಅಮ್ಮ ನಂಗೆ ನೆಪ್ಪ ಆಯ್ತವಳ. ಯುದ್ಧ ಪದ್ಯ ಎಲ್ಲ ಯಾಕಪ್ಪ? ನಾ ಬುದ್ಧ ನಂಬೇಕಲ್ವ ಜಯಣ್ಣ?
1: ಹೇಳ್ದೆ ಅಂದ್ರೆ ನೋಡಪ್ಪ, ಈಗ ಯಾರೋ ಒಬ್ರು ಮನಸ್ಸನ್ನ ಬಾಳ್ಗೆ ಬೆಳಕಾಯ್ತಾರೆ ಅವರು. ಈಗ ನೀನ್ ಬುದ್ಧ ಅಂತ ಹೆಸರು ಹೇಳ್ದೆ ಅಲ್ವೇನಪ್ಪ, ಏನ್ ಹೇಳ್ತಾರೆ? ನೀನೇ ಕತೆ ಹೇಳ್ತಿದ್ದೆ ಆಡೆ, ಯಾವ್ದು ಜಗವೆಲ್ಲ ಮಲಗಿಲರು
0: ಇವನೊಬ್ಬನಿದ್ದ ಅವನೇ ಬುದ್ಧ
1: ಅಂದ್ರೆ. ಆಕಿಗೆ ಅಂತ ಟೇಮ್ನಾಗೆ ಹೋಗ್ಬೇಕು ಅಂತ ಯಾಕೆ ಅನಿಸ್ತು
0: ಅಲ್ವಪ್ಪ?
1: ಅಂದ್ರೆ
0: ಅವರೇ ದೇವ್ರ ಕೈ
1: ಅಲ್ವಾ? ಅಂದ್ರೆ ಯಾವ್ಯಾವಾಗ್ಲೂ ಈ ತರದ ಮನಸ್ಸರು ಉಟ್ಕಂತಾರೆ, ಇಡೀ ಲೋಕಕ್ಕೆ ಬೆಳಕು ಕೊಡ್ತಾರೆ. ಅಂಥವ್ರನ್ನ ಗೆಪ್ತಿ ಮಾಡ್ಕೊಂಡು ನಾವು ಕೂಡ ಅವ್ರ ಹಾದಿನಲ್ಲಿ ನಡಿಬೇಕು.
0: ಅಯ್ಯೋ ಜಯಣ್ಣ,
1: ಹಂಗಂತ ನೀನು ರಾತ್ರಿ ಮೊಂಬತ್ತಿ ಹಿಡ್ಕೊ ಹೋಗ್ಬೇಡ ಎಲ್ಗುವೆ. ಓಡಾಡ್ತಿರ್ತವೆ ಕಚ್ಚಿಗಿಚ್ ಬಿಟ್ಟಾವು ಅಂತ.
0: ಅಲ್ಲಕ್ಕಯ್ಯ, ನಾನು ಮೊಂಬತ್ತಿ ಹಿಡ್ಕೊಂಡು ಹೋದ್ರೆ ಗಾಳಿ ಬಿಟ್ಟದ ಆಪ ಮಾಡ್ಬಿಡೋದಲ್ವಾ ಅದು
1: ಮಳಗಾಳಿ, ಅದಕ್ಕೆ ಲಾಟಿ ಹಿಡ್ಕೊ ಓಡಾಡು.
0: ಅದೇ ಜಯಣ್ಣ, ನೀನು ದೇವ್ರ ರೂಪದಲ್ಲಿ ಬರ್ತಾರೆ ಅಂತ ಹೇಳಿದ್ಯಲ್ಲ, ಆ ನಮ್ಮ ಮಹಾಭಾರತದಲ್ಲಿ ಮೊದಲು ಬತ್ತಿತ್ತಲ್ಲಪ್ಪ ಬುಮ್ ಅನ್ಬಿಟ್ಟು ಏನೋ ಸೌಂಡು, ಯದಾ ಯದಾ ಈ ಧರ್ಮಸ್ಯ ಅನ್ಕೊಂಡು ಏನೋ ಸಂಸ್ಕೃತದಲ್ಲವ ಅದು ಶಂಕವ ಚಕ್ರ ತಿರುಗ್ತಿರ್ತದಲ್ಲಪ್ಪ
1: ಆಮ್ಯಾಕೆ
0: ಆಮ್ಯಾಕೆಯ
1: ಸಂಕದ ಸದ್ದು ಆಮೇಲೆ ಚಕ್ರ
0: ಯದಾ ಯದಾ ಈ ಧರ್ಮಸ್ಯ ಅದೇನ ಗ್ಲಾನಿರ್ಭವತಿ ಭಾರತ ಅಭಿಧಾನಂ ಅಧರ್ಮಸ್ಯ ಅದೇನ ಮುಂದಕ್ಕೆ ಹೇಳ್ತಾರಲ್ಲವ ಅದೇ ಅದೇ ನಾಲ್ಗೆ ಒಳ್ಳಿಲ್ಲ ಕಯ್ಯ.
1: ಅಂದ್ರೆ
0: ಈ ಜನ ಕೆಟ್ಟೋದಾಗ ಅಥವಾ ಕಾಲ ಹಾಳಾದಾಗ ಅದನ್ನ ಉದ್ಧಾರ ಮಾಡಕ್ಕೆ ಯಾರು ಒಬ್ರು ಬರ್ತಾರಂತ.
1: ಅದನ್ನ ಹೇಳಕ್ ಇಷ್ಟೆಲ್ಲ ಕಷ್ಟಪಟ್ಟೆ
0: ಮತ್ತೆ ಸಂಸ್ಕೃತ ವಲಯ ನಾಲ್ಗೆ ಒಳ್ಳದ ನಮ್ಗೆ
1: ಕಲಿಯಕ್ ಶುರು ಮಾಡಿ ಅನ್ನು
0: ಕಲಿತೀನಿ ಎಲ್ಲ ಭಾಷೆ,
2: ಇಂಗ್ಲಿಷ್ ಆಯ್ತು ಸಂಸ್ಕೃತ, ಈಗ
0: ಈ ಘಟ ಇರೋವರೆಗೆ ಜಯ ಅಣ್ಣ
1: ಒಂದೊಂದು ಭಾಷೆ ಕಲಿತಾ ಇರೋದು
0: ನಾಲ್ಕು ಶಬ್ದ ಕಲಿಯೋ ಬಿಡಯ್ಯ
1: ಸಾಕು
0: ಅಲ್ವಾ,
1: ಏನ ಆ ಭಾಷೆ ಹೆಸರು ಹೇಳಿದ್ರೆ ಸಾಕು ಇಲ್ವಾ. ಜಪಾನ್ ಅಂದ್ರೆ ಜಪಾನ್ ಭಾಷೆ ಬಂತು, ನೋಡ್ದ ಫ್ರೆಂಚಿ ಅಂತ ಬೇರೆ ಅಂತ
2: ಅಂದೇನು ಫ್ರೆಂಚಿ ಅಂದ್ರೇನು ಹಾಗಾದ್ರೆ ಫ್ರೆಂಚ ಫ್ರಾನ್ಸ್.
1: ನಾನು ಇವನು ಹೋಗಿ ಪ್ಯಾಟರ್ನಾಗೆ ತಿನ್ಕ ಬಂದಿದ್ದು ಅದೇನ ಫ್ರೆಂಚಿ ಫ್ರೈಸ್, ಉದ್ದುದ್ದು ಆಲೂಗಡ್ಡೆದು ಮಾಡ್ಕೊತ ತಂದಿದ್ರಲ್ಲ
0: ಅದನ್ನ ಏನಂದರು
2: ಫ್ರೆಂಚ್ ಫ್ರೈಸ್. ಓ ನಿಮ್ ಇಂಗ್ಲಿಷ್
1: ಚಂದಾಗಿತ್ತು, ಅದೇನು ಅದ್ಗಳಕ್ ಬೇರೆ ಕೊಟ್ಟಿದ್ರು
2: ಸಾಸ್.
1: ನೀನು ಅದನ್ನೇ ಬಿಡ್ನಿಲ್ಲ, ಒಂದ್ ಬಾಟ್ಲ ಪೂರ್ತಿ ಖಾಲಿ ಮಾಡ್ಬಿಟ್ಟೆ ಹಿಂಗಲ್ವಾ, ಗೆಪ್ತಿ ಇಲ್ಲ ಕವ ಇವನ್ಗೆ
0: ಬಿಡು, ಏನ ಕನ್ಸಲ್ ಬಿದ್ದಿತ್ತ ನಿಂಗ,
1: ಇಬ್ರು ಜೊತ್ಕೆ ಹೋಗಿತ್ತಿಲ್ವಾ,
0: ನೀನು ತಿಂದ್ಯಾ,
1: ನಾನೀಗ ತಿನ್ನಕ್ ಹೇಳ್ಬಿಟ್ಟೆ ನೀನು ಬುಡ್ನೆ ಇಲ್ಲ
0: ಸಿಂಹ. ಅದಯ್ಯ ಬಿಡುನ ಪಾಯಸ ಅನ್ಕೊಂಡು ಹಂಗೆ ಮಗ್ದು ಮಗ್ದು ಎಸ್ಕೊಂಬಿಟ್ಟಿ ಬಾಯಿಗೆ, ಓಲಿ ಬಿಡಪ್ಪ ಕೆಂಪು ಪಾಯಸ ಅಂತ ಅಲ್ವಪ್ಪ, ಅದ್ಯಾಕೆ ನಗ್ತಿದ್ದಳು ಇಬ್ಬಾ, ಓ ಅದ್ಯಾಕೆ ಕೆಂಪು ಪಾಯಸ ಅಂದ್ರೆ ನಗದಯ್ಯ,
1: ಅದು ಟೊಮಟೊ ಪಾಯಸ ಕಣ,
0: ಟೊಮಟೊದಲ್ಲೂ ಪಾಯಸ ಮಾಡ್ದಾರ ಜಯಣ್ಣ, ಮತ್ತೆ ರಬೆ ಇದು ಹಸಿರು ಬಳೆ ಅದ್ರಲ್ಲಿ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ.
2: ಚಂದ್ರಣ್ಣ ನಿಮ್ಮ ಮಾತು ಕೇಳಿದ್ಮೇಲೆ ಈಗ ಮನೆಗೆ ಹೋದ್ಮೇಲೆ ಕೆಂಪು ಪಾಯಸ ಮಾಡ್ಬೇಕಷ್ಟೇ.
1: ಟೊಮಟೊ ಜೊತೆಗೆ ಅದು ಏನಾಗ್ತಾರ ಗೊತ್ತಿಲ್ಲ, ಒಟ್ಟಿನಲ್ಲಿ ಹುಳು ಉಪ್ಪು ಖಾರ ಸಿಹಿ ಆಗಿತ್ತು, ಚೆಂದಾಗಿತ್ತು ಬಿಡು
0: ಓಲಿ ಬಿಡಪ್ಪ.
1: ಈಗ ಅದು ಒಂದೇ ಅಲ್ಲ, ಈಗ ಇನ್ನೊಂದು ಹೇಳ್ತೀನಿ ಕೇಳು, ಪ್ರಪಂಚದಾಗೆ ಈಗ ಎಲ್ಲಾ ಕಡೆನೂ ತಾಂತ್ರಿಕತೆಗಳು ಬಂದ್ಬಿಟ್ಟವ. ಅದೇನು ಇಂಗ್ಲಿಷ್ನಾಗೆ
2: ಟೆಕ್ನಾಲಜಿ
1: ಅಂತೀವಿ, ಏನಪ್ಪ ಈಗ ವೈದ್ಯಕೀಯ ಕ್ಷೇತ್ರ, ಡಾಕ್ಟ್ರು ಅಮೆರಿಕಾದ ಕುಂತ್ಕೊಂಡಿರ್ತಾರೆ, ಆಪರೇಷನ್ ಮಾಡೋರು ಮೈಸೂರಿನಾಗಿರ್ತಾರೆ, ಅಮೆರಿಕಾದಿಂದ ಹಿಂಗಿಂಗ್ ಮಾಡಿ ಅಂತ ಹೇಳ್ತಾರೆ.
0: ಅಂದ್ರೆ ಮಂಡ್ಯದಲ್ಲಿ ಕುಂತ್ಕೊಳಕ್ ಆಗೋದಿಲ್ಲ,
1: ಅಲ್ಲೂ ಕುಂತ್ಕೋ
0: ಎಲ್ಲಿ ಬೇಕಾದ್ರೂ ಕುಂತ್ಕೋಬಹುದು.
1: ಕಂಪ್ಯೂಟರ್ ಒಂದು ಬರ್ತದಲ್ಲ ಅಲ್ಲಿ ಚಿತ್ರ ತೋರಿಸ್ತಾ ಇರ್ತಾರೆ, ಅವರು ಹೇಳ್ತಾರೆ ಕಣ ಹಿಂಗಿಂಗ್ ಮಾಡಿ ಅಂತ, ಇಲ್ಲಿ ಡಾಕ್ಟ್ರು ಮಾಡ್ತಾರೆ.
0: ಆಮೇಲೆ
1: ಮಿಷಿನ್ ಬಂದದಂತೆ, ಮಿಷಿನ್
0: ಮಿಷಿನ್
1: ಅಲ್ಲ ಆಪರೇಷನ್ ಮಾಡೋದು, ಅದು ಹಣ ಕರೆಕ್ಟ್ ಆಗಿ ಯಾವ ಜಾಗನ ಆಪರೇಷನ್ ಮಾಡ್ಬೇಕು ಅಂತಾರೋ ಅದನ್ನೇ ಮಾಡ್ತದಂತೆ.
0: ಎಲ್ಲಿ ಕೊರಿಬೇಕು, ಎಲ್ಲಿ ಕಿತ್ತಾಕ್ಬೇಕು, ಎಲ್ಲಿ ಜೋಡಿಸ್ಬೇಕು
1: ಇಲ್ವಾ.
2: ಲೇಸರ್ ಆಪರೇಷನ್ ಬಗ್ಗೆ ಹೇಳ್ತಾ ಇದ್ದೀರಾ,
1: ಏನೋ ಬಂದದಂತೆ ಕವ ನಮ್ಮ ಐಕ ತೋರಿಸ್ತಾ ಇತ್ತು.
0: ಅಂದ್ರೆ ಲೇಜಿ ಆಗಿರೋರು ಆಪರೇಷನ್ ಮಾಡ್ದಾರವ,
2: ಇನ್ನೊಂದು ಹೊಸ ಪದ ಕಲ್ತ್ಕೊಂಡಿರೋದು
0: ಏನ್ ಹಂಗಂದ್ರೆ ಅದು
1: ಕಣ್ಣಿಂದು ಆಮೇಲೆ ಎಲ್ಲಾದ್ರದ್ದು ಪರೀಕ್ಷೆ ಮಾಡ್ತಾರಲ್ಲ ಅಣ್ಣ, ಲೇಸರ್ ಕಿರಣ ಅಂತ ಬಿಟ್ಬಿಟ್ಟು ಅದನ್ನ ಹೇಳ್ತಾ ಇವಳ
2: ಲ್ಯಾಪ್ರೋಸ್ಕೋಪಿ ಲ್ಯಾಪ್ರೋಸ್ಕೋಪಿ ಆಪರೇಷನ್.
0: ಜಯಣ್ಣ ನನಗೆ ಈಗ ನಮ್ಮ ಸುಂದರ ಕೇಳ್ತಿದ್ದಾಗ ನೆನಪ ಆಯ್ತದೆ, ಅದೇನು ಅಂತಂದ್ರೆ ಈ ತಂತಿಗಳು ಜೋಡಿಸ್ತಾರಂತಲ್ಲಪ್ಪ, ಇದು ಕಾಲಿಂದ ತಳೆದಾರಂತಲ್ಲಯ್ಯ ತಂತಿಗಳ, ಅದೇನೋ ಇದು ಆರ್ಟು ಅಲ್ಲಿವರೆಗೂ ಅದೇನೇನೋ ಮಾಡ್ತಾರಂತಲ್ಲವ, ಅದೇನೋ ಆಪರೇಷನ್ ಮಾಡೋದೇ ಇಲ್ವಂತೆ. ಹ್ಞೂ ಕವ್ವ. ಆಮೇಲೆ ಜಯಣ್ಣ ನೋಡಪ್ಪ ನನಗೆ ಗಾಬರಿ ಆಗೋಯ್ತು ಕಂಡ್ಬಿಡು.
1: ಯಾಕ
0: ನಮ್ಮ ಸೋಮಪ್ಪನ ಮೊಮ್ಮಗನ ಮಗಳಿರ್ನಿಲ್ವ ರಾಧಿ ಅಂತ, ಪಾಪ ಏನೋ ಸ್ವಲ್ಪ ತಲೆಗೆ ಏಟ್ ಬಿದ್ದುಬಿಟ್ಟು ಆಪರೇಷನ್ಗೆ ಅಂತಂದ್ಬಿಟ್ಟು ಅಡ್ಮಿಟ ಮಾಡಿದ್ರು ಎಲ್ಲಿ ಪ್ಯಾಟೆಲಿ. ಅದಕ್ಕೆ ನಾನು ನೋಡ್ಕೊಂಬರಮ್ಮು ನಮ್ಮೂರ ಹೆಂಗ್ಸಲ್ವಾ ಅಂತ ಹೋಗಿದ್ದೀನಿ ನಾನು, ನಮ್ಮ ಮನೆಯವ್ರನ್ನೂ ಕರ್ಕೊಂಡು ಹೋಗಿದ್ದೆ. ಇರಿ ಇರಿ ಅಲ್ಲಿ ಸ್ವಲ್ಪ ಪರೀಕ್ಷೆ ನಡೀತಾ ಇದೆ, ಯಾರಿಗೂ ಬಿಡ್ತಿಲ್ಲ ಅಂತಂದ್ರು. ಅದೇನೋ ಕಯ್ಯ ಅದೇನೋ ಗುಮ್ಟ ಗುಮ್ಟ ಗುಮ್ಟ ಹಂಗಿತ್ತು ಕಯ್ಯ, ಒಳಕ್ಕೆ ತಳ್ಬಿಟ್ರು ಸುಮ್ಮನೆ ತಗೆ. ನಾನು ಇದೇನು ಬಂದಾರ ಕಾಣಿ ಹಂಗೆ ಒಟ್ಕಿಟ್ಟೋಗ್ಬಿಟಾರ ಅಂತ ಗಾಬರಿ ಆಗೋಯ್ತು ನನಗೆ. ಆಮೇಲೆ ಒಂದ್ ಎರಡು ಎರಡು ಮೂರು ನಿಮಿಷ ಆದ್ಮೇಲೆ ವಾಪಸ್ ಬಂತು ಬಾಡಿ
2: ಅಲ್ಟ್ರಾ ಸ್ಕ್ಯಾನಿಂಗ್.
0: ಅದಂಗಂತಾರವ್ವ ಇಡೀ ಕಾಲಿಂದ ತಲೆವರೆಗೂ ಏನದೆ ಅಂತ ಹೇಳ್ಬಿಡ್ತದಂತಲ್ಲ ಅಯ್ಯ. ಅದು
1: ಈಗ ಕೃಷಿನಾಗೂ ಬಂದದೆ,
0: ಮನೇಲೆ
1: ತಂತ್ರಜ್ಞಾನ
0: ಕುತ್ಕೊಂಡು ಪಂಪ್ ಸೆಟ್ ಮಾಡಲ್ವಾ
1: ನೋಡ್ದ. ಆಮೇಕಿಂತ ಕಣಣ್ಣ ಈಗ ನೆಲ್ಕೆ ಒಂದ ಮಿಷಿನ್ ಚುಚ್ಚಬಿಡೋದಂತೆ, ನೆಲ್ದಾಗೆ ಎಷ್ಟು ತೇವಾಂಶ ಅದೆ ಅಂತ ಹೇಳ್ತದಂತದು, ಎಷ್ಟಡಿ ಆಳ್ದಾಗ ತೇವಾಂಶ ಅದೆ, ಎಷ್ಟದೆ ಬೆಳಗ್ಗೆ ನೀರು ಕೊಡ್ಬೇಕು ಬ್ಯಾಡ್ವೋ ಅಂತ ನಿನ್ ಮೊಬೈಲ್ಗೆ ಹೇಳ್ತದಂತ
0: ನೋಡ.
1: ಆಗ ನೀನ್ ಮೋಟರ್ ಆನ್ ಮಾಡ್ಬೋದು, ತೇವಾಂಶ ಮಣ್ಣಲ್ಲಿ ಅದೇ ಅಂದ್ರೆ ಸುಮ್ಕೆ ಯಾಕೆ ನೀರು ಕೊಟ್ಟಿರಿ ಅಂತ ಮಿಷಿನ್ ಇಲ್ವಾ. ಆಮೇಲೆ ಹವಾಮಾನ ತಿಳಿಸೋದೊಂದು ಮಿಷಿನ್, ಅದನ್ನು ಹಾಕಬಹುದು ನೀನು. ಮಳೆ ಬತ್ತೋ ಬರಕಿಲ್ವೋ ಅಂತ ನೀನು ಹಾಕೊಂಡಿರ್ತೀಯಲ್ಲ ಮಿಷಿನ್ನೇ ಹೇಳ್ತತೆ.
0: ಅಲ್ಲ ಜಯಣ್ಣ,
1: ನಾನು ನೀನು ಇಸ್ರೇಲ್

0: ಇಸ್ರೇಲ್ದು ಪಟವ ನೋಡ್ತಿರ್ನಿಲ್ವಾ?
1: ಯುದ್ಧ
0: ಇಸ್ರೇಲ್ ಇಸ್ರೇಲ್ದು ಯುದ್ಧ ಅಲ್ಲ, ಇದು ಏನಂತಿ ಇಡಿಯೋ ನೋಡ್ತಿರ್ನಿಲ್ವಾ? ಈ ಮಣ್ಣಿಲ್ದಲೆ ಬೆಳೆ ಬೆಳೆಯೋದು, ಆಮೇಲೆ ಗಾಳಿನಾಗೆ ಬೆಳೆ ಬೆಳೆಯೋದು. ಏನ್ ಹೇಳು? ಗಾಳಿನಾಗೆ ಅದೇನೋ ಐತಕವ, ಅದೇನೋ ಆಲೂಗಡ್ಡೆ ಇಲ್ವಾ, ಆ ತರದ ಬೆಳೆ ಗಾಳಿನಾಗೆ ಬೆಳೀತದೆ. ಗಾಳಿನಾಗೆ ಪೋಷಕಾಂಶ ಎಲ್ಲ ಕೊಡ್ತಾರೆ. ಆಮ್ಯಾಕೆ ಈ ಹಸಿರು ಮನೆ ಅಂತಾರಲ್ಲ, ಈ ಗ್ಲಾಸ್ ಹೌಸು, ಗ್ರೀನ್ ಹೌಸು, ಆಮ್ಯಾಕಿಂದ ಪಾಲಿ ಹೌಸು,
1: ಎಲ್ಲೆಲ್ಲ ಹೌಸ್ ಹೌಸ್
0: ಮನೆಗಳು ಕಣ್ಣ. ಹೆಸರು
1: ಹೆಸರ
0: ಅದ್ರೊಳಗಡೆ
1: ಹೌಸು ಅಂದ್ರೆ
0: ಔಸದಲ್ಲ ಹೌಸು.
1: ಅದ ಹೇಳಪ್ಪ ಆಯ್ತು.
0: ಮನೆ
1: ಮನೆ
0: ಕರೆಕ್ಟ್ ಆಗಿ ಹೇಳವ. ಹೌಸು ಅನ್ನಕ್ಕೇನು ಮನೆ ಅಂತ
2: ಹೌಸು, ಹೌದು ಮನೆ ಅಂತಾನೆ ಹೇಳೋದು.
0: ನೀನೊಂದ್ ಕಿತ ಹೇಳು.
1: ಓಮು ಅಂತಾರಲ್ಲ
0: ಅದೇನು?
2: ಅದು ಮನೆನೆ.
1: ಓಮು
0: ಓ ಅದಕ್ಕೂ ಬತ್ತೀನಿ ತಡಿ.
2: ಇದಾದ್ಮೇಲೆ ಹೌಸ್ ಆದ್ಮೇಲೆ ಹೋಮು.
0: ಹೌಸ್ ಅಂದ್ರೇನು? ಮನೆ ಅಂದ್ರೇನು? ನಾಲ್ಕು ಗೋಡೆ. ಓಮ್ ಅಂದ್ರೇನು?
2: ಕುಟುಂಬ.
0: ಎಲ್ಲಾರು ಒಳಗಿದ್ರೆ ಓಮು.
1: ಓಮು ಎಲ್ಲಾರು ಆಚೆ ಇದ್ರೆ
0: ಔಸು.
1: ಔಸು ಒಳಗಿದ್ ಓಮು. ಚೆನ್ನಾಗಿದೆ ಕಣ್ಣ ನಿನ್ನ ಐಡಿಯಾ.
0: ಹಂಗಲ್ಲ, ಈಗ ಕುಟುಂಬದ ಇದ್ರೆ ಅದು ಓಮ್ ಆಯ್ತತೆ, ಏನು ಇರ್ಲಿಲ್ಲ ಅಂದ್ರೆ ಬರೀ ಮನೆ ಆಯ್ತತೆ. ನಾಲ್ಕು ಗೋಡೆ, ಕಿಟಕಿ, ಬಾಗ್ಲು ಇಲ್ವಾ,
1: ಅರಮನೆ.
0: ಒಂದು ಫ್ಯಾಮಿಲಿ ಇರ್ಬೇಕು.
1: ಫ್ಯಾಮಿಲಿ
0: ಫ್ಯಾಮಿಲಿ ಕುಟುಂಬ.
1: ನಾನು ನೀನು ಸುಂದರಕ್ಕ
0: ಅಷ್ಟೇ ಅಲ್ಲ, ಈಗ ನಿಮ್ಮಪ್ಪ, ನಿಮ್ಮವ್ವ, ನಿಮ್ಮಜ್ಜಿ, ನಿಮ್ ತಾತ, ನಿಮ್ ಚಿಗಪ್ಪ, ನಿಮ್ ಚಿಗವ್ವ, ಆಮೇಲೆ ನಿನ್ ತಂಗಿ,
1: ರಕ್ತ ಸಂಬಂಧಿಗಳು ಅನ್ಬಿಡಪ್ಪ. ಅದ್ ಯಾಕ ಇದು ಹೇಳ್ತಾ ಹೋದಯ್ಯ?
0: ಈಗ ಮಕ್ಳುಗಳಿಗೆ ಹೇಳ್ಕೊಡೋದು ನಾನು ನಮ್ಮಪ್ಪ ಅಷ್ಟೇ, ಅದೇ ಫ್ಯಾಮಿಲಿ ಅಂತ. ಸರಿ ಇಲ್ಲ, ಫ್ಯಾಮಿಲಿ ಅಂದ್ರೆ ಎಲ್ಲ
2: ಎಲ್ಲರೂ ಇರ್ಬೇಕು.
1: ನಮ್ಮೂರು ಕೈಯ ಫ್ಯಾಮಿಲಿ ಅಂದ್ರೆ
2: ಇದು ಸತ್ಯವಾದ ಮತ್.
0: ಇನ್ನೂ ಹೊಸಿ ಮುಂದ್ಕೋಬಿಡು. ನಮ್ ಇಸ್ವಾನ್ನು
1: ಅದೇನ ಹೇಳೋದಿಲ್ಲಪ್ಪ, ವಸುದೈವ ಕುಟುಂಬಕಂ ಅಂತ ಹೇಳೋದಿಲ್ವಾ?
0: ಎರಡನೇ ಪದ
1: ಕಲ್ತ್ಕೊಂಡ್ ಅದಕ್ಕೂ ಹೋಯ್ತಾವನಿ. ನಾನು ಮೇಷ್ಟ್ರಿ ಯಾರು ಅಂತ ನಿಂಗೆ ಹೇಳ್ಕೊಡೋದಿಲ್ಲ.
0: ಬೇಡ ಬಿಡು, ನೀನು ಹೋಗುವಾಗ ಹಿಂದ್ಗಡೆಯಿಂದ ಬಂದ್ ತಿಳ್ಕತೀನಿ. ಆಮೇಕಿಂದ ಆಲೋಯಿಂದ ಹೋಗಿ ಅವರ ಓಮ್ಗೆ ಇವನ್ಗೆ ಏನೇನು ಹೇಳ್ಕೊಟ್ಟಿದ್ದೀರೋ ಅದಕ್ಕಿಂತ ಎಳ್ಡೆಳ್ ಪದ ಜಾಸ್ತಿ.
1: ಹೋದ್ರೆ ನಮ್ ಜಯಣ್ಣಿಗೆ ಓಮ್ ಅಂತಲೂ ಹೇಳ್ಕೊಡ್ಬೇಡಿ ಅಂತ ಹೇಳ್ಬಿಡ್ತೀನಿ.
0: ನಾನ್ ಜಯಣ್ಣ ಅಂತಲೇ ಹೇಳಕ್ಕಿಲ್ಲ ಅವ್ರಿಗೆ,
1: ಮತ್ತೆ
0: ಬೇರೆ ಹೆಸರು.
1: ರಾಜಣ್ಣ ಅಂದಯ್ಯ.
0: ನೀನ್ ಏನ್ ಹೆಸರು ಹೇಳಿರ್ತೀಯೋ ಅದ್ ಬಿಟ್ಟು ಬೇರೆ ಹೆಸರು.
1: ಆಯ್ತು ಬಿಡಪ್ಪ.
0: ಈಗ ಫ್ಯಾಮಿಲಿ ಇದ್ರೆ ಕೃಷಿ, ಇಲ್ಲ ಅಂದ್ರೆ ಮಡಕ ಹಾಕಿಲ್ಲ. ಒಬ್ಬನ ಕೈಲೇ ಎಲ್ಲ ಇರ್ತದೆ ವ್ಯವಸಾಯ ಮಾಡಕ್ಕೆ,
1: ಆಗದೆಲ್ಲ ಕಂಡ್ಬಿಡು.
0: ಹೆಂಡತಿ ಇರ್ಬೇಕು, ಕೋಳಿ ಕುರಿ ಹಸ ನೋಡ್ಕೋಬೇಕು, ಮಕ್ಕಳು ಕೊಟ್ಟಿಗೆ ಬಾಚಬೇಕು, ಸಗಣಿ ಎತ್ತಬೇಕು, ನೀನು ಹೋಗಿ ಉಳ್ಬೇಕು, ಹೆಂಡತಿ ನಿಂಗೆ ರೊಟ್ಟಿ ಮುದ್ದೆ ತಂದು ಕೊಡ್ಬೇಕು, ಜಮೀನ್ ತಾಕೆ. ನೀನೆಲ್ಲಾರು ಊರಿಗೆ ಹೋಗ್ಬೇಕು ಅಂದ್ರೆ ನಿನ್ ತಮ್ಮನೋ ನಿಮ್ ಚಿಗಪ್ಪನೋ ಬಂದು ಹೊಲ್ದಾಗ ಕೆಲಸ ಮಾಡ್ಬೇಕು. ಎಲ್ಲ ಒಟ್ಟಿಗಿದ್ರೆ ಕೃಷಿ, ಇಲ್ಲ ಅಂದ್ರೆ
1: ನೋಡಪ್ಪ ನಾವು ಈಗ ಹಳ್ಳಿಲಿ ಹುಟ್ಟಿ ಬೆಳೆದಿರೋರು. ಈಗ ಒಂದು 40 ವರ್ಷದ ಹಿಂದಲ್ ಮಾತಕ್ಕೆ ಹೋಗಮ್ಮ. ನಮ್ಮ ಒಂದು ಮನೆ ಅಂತಂದ್ರೆ ಆ ಸಣ್ಣ ಮನೆ ಅದು, ಅಲ್ಲಿ 10 ಜನ ಮಕ್ಕಳಿರೋರು. 6 ಜನ ಹೊಲ ಗದ್ದೆಲ್ಲೋ ಕೆಲಸ ಮಾಡ್ತಿದ್ರೆ 4 ಜನ ಇಸ್ಕೂಲ್ ಹೋಗೋರು. ಎಂಜಾಯ್ ಅಣ್ಣ ಆಯ್ತಾ?
0: ನಮ್ಗೌಡ್ರ ಅವ್ರಿಗೆ 2 ಮಕ್ಕಳು, 10 ಎಕರೆ ಜಮೀನು. ಜಗಳ ಕಾಯ್ಕೊಂಡು ಪಾಲಾಗ ಹೋದ್ರಂತೆ. ಇವರು ಮಡಿಕೊಂಡ್ರು 1.5 ಎಕರೆ ಅವ್ರಿಗೆ ಬೇಕಾದ್ದು. ಹೆಂಡತಿ ಅಷ್ಟೇ ಇವರು. ಒಂದ್ ಕಿತ ಹೊಲ್ದಾಗೆ ದುಡಿಬೇಕಾದ್ರೆ ಮಗನ ಬಿಸಿಲಲ್ಲಿ ಮಲಗಿಸಿದ್ರಂತೆ. ಮಗನ್ ಮಗ, ಮೊಮ್ಮಗ. ಇವ್ರ ಹೆಂಡತಿ ಹೇಳ್ತಿದ್ರ, ನೋಡ್ರಿ ಬಿಸಿಲ ಮಲಗೈತ್ ಮಗ ಅಂತ. ಮನೆಯಾಗ ಇನ್ನಾರಿದ್ದಾರು ಗಂಡ ಹೆಂಡತಿ ಅಷ್ಟೇ. ಇನ್ ಮಗ ಎಲ್ಲಿ ಮಲಿಕಬೇಕು? ನಾವೇನು ಹೊರಗೋಗು ಅಂತ ಹೇಳಿದ್ವ, ಅನುಭವಿಸ್ತಾನ್ ಬಿಡು ಅಂತಂದ್ರಂತೆ. ಪಾಪ ಅಜ್ಜಿಗೆ ತಡೀನಿಲ್ಲ, ಹೋಗಿ ಎತ್ಕೊಂಬಂದು ನೆರಳ ಮಲಗಿಸ್ಕೊಂಡ್ ಕುಂತ್ಕಂತಂತೆ. ಅಲ್ಲ ಹೇಳಿದ್ದು, ಪಾಲಾಯ್ತೀವಿ, ಹೋಯ್ತೀವಿ, ಬೇರೆ ಆಯ್ತೀವಿ ಅಂತ ಹೊಂಡಾಯ್ತಾರಲ್ಲ. ಫ್ಯಾಮಿಲಿ ಮಹತ್ವ ಗೊತ್ತಿರಕ್ಕಿಲ್ಲ.
2: ಸಂಸಾರದಲ್ಲೇನೆ ಇರೋದು.
0: ಈ ಟೆಕ್ನಾಲಜಿನ ಅಳವಡಿಸ್ಕೋಬೇಕು ಅಂದ್ರೆ ಫ್ಯಾಮಿಲಿ ಇರ್ಬೇಕು.
1: ನೋಡಪ್ಪ ಈಗ ಸುಂದರಕ್ಕನೇ ಇಲ್ವಾ, ಅವ್ರ ಮನೇಲಿ ಮಾವನ, ಅವ್ರ ಅತ್ತವಳೆ, ಹಂಗೆಯೇ 7 ಸಂಸಾರ ನಡೀತಾ ಇದೆ.
0: ಇವನ್ ಬಂದಿದ್ದವ ನಿಮ್ ಮನೆಗೆ?
2: ಅಯ್ಯೋ ತುಂಬಾ ದಿವಸದಿಂದ ಗೊತ್ತಲ್ಲ.
0: ಮತ್ತೆ ಇದು ಯಾರ ಕರ್ಕೊಂಬಂದಿ ಅಂತ ಕೇಳ್ತಿದ್ದೆ ಮೊದಲಿಗೆ.
1: ಜಾಸ್ತಿ ಆಗ್ಬಿಟ್ಟಿರುವ,
2: ಅದಕ್ಕೆ ಗೊತ್ತಾಗ್ಲಿಲ್ಲ ಅವ್ರಿಗೆ.
1: ಹಿಡಿಯಕ್ ಆಗಿಲ್ಲ ಮತ್ತೆ ಸಿಕ್ಕಂಡ್ ಮಂಜಲ್ವಪ್ಪ.
0: ಅದಕ್ಕೆ
2: ನೋಡ್ಕೋಬೇಕು.
1: ತಿರುಗಿಸಿಲ್ಲ ಕಣ್ಬಿಡು, ನಾನು ಇರೋ ದಿಟವ ಹೇಳ್ತಾ ಇದೀನಿ.
0: ಕಣ್ಣಾಕ್ ಮಂಜು ನಿಂಗೆ ಚೆನ್ನಾಗೇ ಕಾಣ್ತವೆ, ಚೆನ್ನಾಗೇ ಕಾಣ್ತವೆ.
1: ನಿನ್ ಕಣ್ ಚೆನ್ನಾಗದೆ ಕಯ್ಯ.
0: ಬೇಕಾದ್ದು ಚೆನ್ನಾಗಿ ಕಾಣಕ್ಕಿಲ್ಲ ಅಲ್ಲ ಅಂದ್ರೆ ಬ್ಯಾಡದ್ದು ಕಾಣದೇ ಇಲ್ಲ ನಿಂಗೆ, ಬೇಕಾದ್ ಕಾಣ್ತದೆ
1: ಒಳ್ಳೇದ್ ನೋಡಕ್ಕೆ.
0: ಅದೇನೋ ಹೇಳ್ತಾರಲ್ಲ ಅದೇನೋ ಗೊತ್ತಿಲ್ಲ ಬಿಡು,
2: ಜಾಣ್ ಕುರುಡು ಕಿವುಡಲ್ಲ ಜಾಣ್ ಕುರುಡು.
1: ಆಗ್ಲಿ ಬಿಡು ನೋಡು ಜಯಣ್ಣ, ದೇವ್ರು ಕೊಟ್ಟಿರೋದು ಕಣ್ಣ ಒಳ್ಳೇದ್ ನೋಡಕ್ಕೆ ಕೈ. ನಾನು ಒಳ್ಳೇದ್ ನೋಡಕ್ಕೆ ನಾನು ಬಳಸ್ಕತ್ತೀನಿ ಕಣ್ಣು.
0: ಬೇಡ ಬಿಡು ನೋಡು ಅಂದವ್ರು ಯಾರು ಈಗ? ಅವಳು ಊರಿಂದ ಬಂದಾಳೆ, ಎಂತದು ಅವಳು ಮಾಡ್ಗಿಡ್ ಕೊಡುದಿಲ್ಲ ನಡಿ ಮತ್ತದ ಎಲ್ಲಾರು ಹೋಗಿ.
1: ಇಲ್ಲ ಇಲ್ಲ ಇರು, ನಮ್ಮ ಕಮಲಕ್ಕಿಲ್ವ ಅವ ಹೋಗ್ಬಾಗ ಹೇಳ್ಬಿಟ್ಟು ಹೋದ.
0: ಏನ
1: ಫ್ರಿಡ್ಜಾಗೆ ಅದೇನೋ ಇಟ್ಟಳಂತೆ,
0: ಅದು
1: ಒಂದ್ ವಾರ ಇಟ್ಟರೆ ಕೆಟ್ಟೋಗ್ಬಿಡ್ತದೆ. ಸುಂದರಕ್ಕ ಬತ್ತಳೆ ಹೇಳಿನಿ, ಸುಂದರಕ್ಕನ ಫ್ಯಾಮಿಲಿನ ಇಲ್ಲಿ ಬಂದ್ ಮನಿ ಕತ್ತದೆ, ಅದಕ್ಕೆ ಹೊಸಿ ಫ್ರಿಡ್ಜಲ್ಲಿ ಏನೋ ಇಟ್ಟಿನಿ.
0: ಕಮಲಕ್ಕನ ಮನೆ ಉಸ್ತುವಾರಿ,
2: ಕಮಲಕ್ಕನ ಮನೆ ಉಸ್ತುವಾರಿ, ಎರಡ್ ತಿಂಗಳು ನೋಡ್ಕೊ ಅಂತ ಹೇಳಿದಾಳೆ, ಅದಕ್ಕೆ ಬಂದಿದ್ದೀನಿ.
1: ಅವಳ ಮಗಳು ನೋಡ್ಕೊಂಡ್ ಬರಕ್ ಹೋಗಳೆ. ಏನಪ್ಪ ಮಗಳಿಗೆ ಹೊಸಿ ಹೆಚ್ಚು ಕಟ್ಲೆ ಮಾಡ್ಕೊಂಡು ಹೋಗಿಲ್ವಾ? ರಬ ಉಂಡೆ ಉಳಿಸವಳೆ, ಅದಕ್ಕೆ
0: ಖಾಲಿ ಮಾಡಕ್ ಕೊಟ್ಟವಳೆ ಹೇಳಿ.
1: ಇಲ್ಲ ಮಾಡ್ಕೊಳಕ್ ಹೇಳವಳಲ್ಲಪ್ಪ ಸುಂದರಕ್ಕಂಗೆ.
2: ಓಬ್ಬೋ ಇಷ್ಟ ತನಕ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ರು ಅಂತ ಹೇಳ್ತಿದ್ದಿ, ಇವ್ ಮಾಡ್ಕೊಡು ಅಂತ ಹೇಳ್ತಾ ಇದೀರಲ್ಲ.
1: ನಾ ಮಾಡ್ಕೊಂಡವ ಹೋಗು ಹೋಗು.
2: ಈಗ ಸದ್ಯಕ್ಕೆ ಬಿರುಬಿಸ್ಲು, ಅದಕ್ಕೆ ಬಂದ್ ಬೇಲ್ದಣ್ಣಿನ್ ಪಾನಕ ಮಾಡ್ಕೊಡ್ತೀನಿ ಅಷ್ಟೇ.
1: ಇನ್ನೊಬ್ಬಿಟ್ಟಿರೋ ನಮ್ ಸುಂದರಕ್ಕ ಬೇಲ್ದಣ್ಣನ್ ಪಾನಕ
0: ಮುಖವ ಏನ ವಸಿ, ನೀನು ತಂಪಾಗಿರು ನಮ್ಗೂ ತಂಪ್ ಮಾಡೋ ತಕ ಬರವ.
1: ನಡಿಯವ
2: ನಡೀರಿ.

0: ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಮಾವು, ಬಾಳೆ, ಪಪ್ಪಾಯ ಕಾಯಿಗಳು ಬಲಿತ ನಂತರ ಮಾಗುವ ಮೊದಲೇ ಕೊಯ್ಲು ಮಾಡಲಾಗುತ್ತದೆ. ಇವು ಹಣ್ಣಾಗಲು ಅವುಗಳಲ್ಲಿ ನೈಸರ್ಗಿಕವಾಗಿ ಉತ್ಪತ್ತಿಯಾಗುವ ಇಥಿಲಿನ್ ಅನಿಲದ ಪಾತ್ರ ಬಹಳ ಮುಖ್ಯವಾಗುತ್ತೆ. ಆದರೆ ನೈಸರ್ಗಿಕವಾಗಿ ಮಾಗಲು ಹೆಚ್ಚು ಅವಧಿ ಬೇಕಾಗುವುದಲ್ಲದೆ ಈ ಅವಧಿಯಲ್ಲಿ ಹಣ್ಣುಗಳ ತೂಕ ಕಳೆದುಕೊಳ್ಳುವಿಕೆ, ಒಣಗುವಿಕೆ ಹಾಗೂ ಅಪೂರ್ಣ ಮಾಗುವಿಕೆಯಂತಹ ತೊಂದರೆಯಾಗುವ ಸಾಧ್ಯತೆ ಹೆಚ್ಚಿರುತ್ತೆ. ನಿಷೇಧವಿದ್ರೂ ಕೂಡ ಕೆಲವು ಕಡೆ ಹಣ್ಣುಗಳನ್ನು ಮಾಗಿಸಲು ಕ್ಯಾಲ್ಶಿಯಂ ಕಾರ್ಬೈಡ್ ಉಪಯೋಗಿಸಲಾಗುತ್ತಿದೆ. ಇದರಲ್ಲಿ ಆರ್ಸೆನಿಕ್ ಹೈಡ್ರೈಡ್ ಹಾಗೂ ರಂಜಕದ ಹೈಡ್ರೈಡ್ ಎಂಬ ಹಾನಿಕರ ರಾಸಾಯನಿಕಗಳಿರುತ್ತವೆ. ಇವುಗಳು ನಮ್ಮ ಆರೋಗ್ಯಕ್ಕೆ ತೀವ್ರ ಹಾನಿಕರವಾಗಿದೆ. ಇದರ ಬದಲಾಗಿ ಸುರಕ್ಷಿತವಾಗಿ ಇಥಿಲಿನ್ ಗ್ಯಾಸ್ ಬಳಸಿ ಹವಾನಿಯಂತ್ರಿತ ಕೊಠಡಿಗಳಲ್ಲಿ ಈ ಹಣ್ಣುಗಳನ್ನು ಮಾಗಿಸಬಹುದು. ಒಂದು ಇಥಿಲಿನ್ ಗ್ಯಾಸ್ ಕ್ಯಾನ್ ಸುಮಾರು 2.5 ಲೀಟರ್ನಷ್ಟು ಇಥಿಲಿನ್ನನ್ನು ಹೊಂದಿರುತ್ತದೆ. ಇದರಿಂದ 1-2 ಟನ್ಗಳಷ್ಟು ಮಾವು ಅಥವಾ ಬಾಳೆಹಣ್ಣನ್ನು ಮಾಗಿಸಬಹುದು. ಅಥವಾ ಬಲಿತ ಕಾಯಿಗಳನ್ನು ಪ್ಲಾಸ್ಟಿಕ್ ಕ್ರೇಟ್ಗಳಲ್ಲಿಟ್ಟು ಇದನ್ನು ಪ್ಲಾಸ್ಟಿಕ್ ಟೆಂಟ್ನಲ್ಲಿ ಇಡಬೇಕು. ನಂತರ 0.5 ಗ್ರಾಂ ಸೋಡಿಯಂ ಹೈಡ್ರಾಕ್ಸೈಡನ್ನು ಪ್ರತಿ 2 ಲೀಟರ್ ದ್ರಾವಣಕ್ಕೆ ಸೇರಿಸಿ ಟೆಂಟ್ಗಳನ್ನು ಗಾಳಿಯಾಡದಂತೆ ಸೀಲ್ ಮಾಡಬೇಕು. ಇದರಿಂದ ಇಥಿಲಿನ್ ಗ್ಯಾಸ್ ಉತ್ಪತ್ತಿಯಾಗುತ್ತೆ. 18-24 ಗಂಟೆಗಳ ನಂತರ ಹೊರತೆಗೆದಿಟ್ಟರೆ 4-5 ದಿನಗಳಲ್ಲಿ ಕಾಯಿಗಳು ಏಕಕಾಲದಲ್ಲಿ ಹಾಗೂ ಏಕ ಪ್ರಕಾರದಲ್ಲಿ ಹಣ್ಣಾಗುತ್ತದೆ ಎಂದು ವರದಿಯಾಗಿದೆ. ಬೆಳೆಗಳಿಗೆ ಔಷಧ ಸಿಂಪಡಣೆಗೆ ರೈತರು ಪೆಟ್ರೋಲ್ ಚಾಲಿತ ಯಂತ್ರ ಬಳಸೋದು ಹೆಚ್ಚು. ಪಂಪ್ ಚಾಲನೆಗೆ ಇಂಧನವಾಗಿ ಪೆಟ್ರೋಲ್ ಅಗತ್ಯವಾಗಿ ಬೇಕಾಗುತ್ತೆ. ಕಾಲಕಾಲಕ್ಕೆ ಇದರ ನಿರ್ವಹಣೆಯನ್ನು ಕೂಡ ಮಾಡಬೇಕಾಗುತ್ತೆ. ಪೆಟ್ರೋಲ್ ಅಗತ್ಯವಿಲ್ಲದೆ ಕಾರ್ಯನಿರ್ವಹಿಸುವ ಸಿಂಪಡಣೆ ಯಂತ್ರವನ್ನು ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕು ಮುಡಬೂಳ ಗ್ರಾಮದ ಹನುಮಂತ ಕೊಡಮನಹಳ್ಳಿ ಅವರು ತಯಾರು ಮಾಡಿದ್ದಾರೆ. ಇದು ಬ್ಯಾಟರಿ ಪಂಪ್ ಸ್ಪ್ರೇಯರ್. ಸಿಂಪಡಣೆ ಯಂತ್ರಕ್ಕೆ ಪೆಟ್ರೋಲ್ ಪಂಪ್ ಬದಲಾಗಿ ಬ್ಯಾಟರಿ ಪಂಪ್ ಅಳವಡಿಸಿದ್ದಾರೆ. ಇದನ್ನು 2 ಗಂಟೆ ಚಾರ್ಜ್ ಮಾಡಿದರೆ ಸಾಕು, 4 ಎಕರೆಗೆ ಔಷಧ ಸಿಂಪಡಣೆ ಮಾಡಬಹುದು. ಔಷಧ ಸಿಂಪಡಣೆ ವೇಳೆ ಬೆಳೆಗೆ ತಕ್ಕಂತೆ ನೀಡಬೇಕಾದ ಔಷಧ ಪ್ರಮಾಣ ಮತ್ತು ಪ್ರೆಷರ್ ಆಯ್ಕೆ ಇದೆ. ಇದಕ್ಕೆ ಡಬಲ್ ಮೋಟಾರ್ ಇದ್ದು ತಯಾರಿಕೆ ವೆಚ್ಚ ಸುಮಾರು 3,800 ರೂಪಾಯಿಗಳಷ್ಟಾಗುತ್ತೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಇವರ ಮೊಬೈಲ್ ಸಂಖ್ಯೆ 9731912841. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 9731912841. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
1: ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ.
2: ಕೃಷಿ ದರ್ಪಣ. ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ.

0: ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾಳೆ ಅಂದರೆ ಮೇ 11 ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಕೃಷಿ ದೀವಿಗೆ ಬಾನುಲಿ ಸರಣಿ. ತರಕಾರಿ ಬೆಳೆಗಳ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮಂಡ್ಯದ ವಿಸಿ ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ದಿವ್ಯಾ ಮತ್ತು ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿವಕುಮಾರ್.
1: ನಾವು ಯಾವ ಬೆಳೆ ಮಾಡ್ತಾ ಇದ್ದೀವಿ, ಆ ಬೆಳೆಗೆ ಯಾವ ರೀತಿ ಮಣ್ಣು ಇರಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್. ತರಕಾರಿ ಬೆಳೆಗಳನ್ನು ನಾವು ಮಾಡಬೇಕಾದ್ರೆ ಲೋಮಿ ಸಾಯಿಲ್ಸ್ ಅಂತ ಕರಿತೀವಿ, ಅಥವಾ ಮರಳು ಮಿಶ್ರಿತ ಮಣ್ಣು ಅಂತ ಕರಿತೀವಿ. ಅದು ಹೆಚ್ಚು ನೀರು ನಿಲ್ಲಬಾರ್ದು.
2: ಯಾವುದೇ ತಳಿ ಸೆಲೆಕ್ಷನ್ ಮಾಡ್ಕೋಬೇಕಾದ್ರೆ ಮೊದಲನೇದಾಗಿ ಅದರ ಇಳುವರಿ ಏನಿದೆ ಅಂತ ನೋಡ್ಕೋಬೇಕು, ಮತ್ತೆ ರೋಗ ಮತ್ತು ಕೀಟಗೆ ಯಾವುದು ಮುಕ್ತವಾಗಿದೆ ಅಂತೇಳಿ ನೋಡ್ಕೋಬೇಕು.
0: 12 ಮಂಗಳವಾರ ಬಾಳೆ ರೋಗಗಳ ಸಮಗ್ರ ನಿರ್ವಹಣೆಯನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ವಿಬಿ ಸನತ್ ಕುಮಾರ್ ಅವರೊಂದಿಗೆ ಸಂದರ್ಶನ.
3: ಒಳ್ಳೆ ಗದ್ದೆಯಿಂದ ಗೆಡ್ಡೆಗಳು ತರಬೇಕು, ಆರೋಗ್ಯವಂತ ಗದ್ದೆಯಿಂದ ಅಥವಾ ಆರೋಗ್ಯವಂತ ತೋಟದಿಂದ ಗೆಡ್ಡೆ ತರಬೇಕು. ಅವನ್ನ ಗೆಡ್ಡೆಗಳಿಗೆ ಉಪಚಾರ ಮಾಡೋದು, ಅಲ್ಲಿ ರಾಸಾಯನಿಕ ಆದರೂ ಮಾಡಿರಿ ಅಥವಾ ಜೈವಿಕವಾದ್ರೂ ಉಪಚಾರ ಮಾಡಿ. ನಾವು ಜೈವಿಕವಾಗಿ ಉಪಚಾರ ಮಾಡಿದ್ವಿ ಅಂದಾಗ ಮುಂದಿನ ಹಂತಗಳಲ್ಲಿ ನಾವು ಜೈವಿಕವಾಗೇ ಹತೋಟಿ ಮಾಡ್ತಾ ಹೋಗ್ಬೇಕು.
0: ಮೇ 13 ಬುಧವಾರ ರೇಷ್ಮೆ ರಂಗ ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿಯಲ್ಲಿ ಭಾರತೀಯ ರೇಷ್ಮೆ ಉದ್ಯಮದ ಅಭಿವೃದ್ಧಿಯಲ್ಲಿ ದ್ವಿತಳಿ ರೇಷ್ಮೆ ಕೃಷಿಯ ಪಾತ್ರವನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ಹಿರಿಯ ವಿಜ್ಞಾನಿ ಡಾಕ್ಟರ್ ದಯಾನಂದ ಅವರೊಂದಿಗೆ ಸಂದರ್ಶನ.
4: ಈ ಇಪ್ಪನಹಳ್ಳಿ ರೇಷ್ಮೆ ಉದ್ಯಮದಲ್ಲಿ ನಾವು 2 ಥರ ರೇಷ್ಮೆನ ನೋಡ್ತೀವಿ. ಮೊದಲನೇದಾಗಿ ಒಂದು ಮಿಶ್ರತಳಿ ರೇಷ್ಮೆ, ಇನ್ನೊಂದು ದ್ವಿತಳಿ ರೇಷ್ಮೆ ಅಂತ. ಏನಪ್ಪ ಈ ಮಿಶ್ರತಳಿ ರೇಷ್ಮೆಗೂ ದ್ವಿತಳಿ ರೇಷ್ಮೆಗೂ ಇರತಕ್ಕಂಥ ವ್ಯತ್ಯಾಸ, ಮತ್ತು ಮಿಶ್ರತಳಿ ರೇಷ್ಮೆ ಅಂದ್ರೇನು, ದ್ವಿತಳಿ ರೇಷ್ಮೆ ಅಂದ್ರೇನು ಅನ್ನೋದಾದರೆ, ಈ ಸರಳವಾಗಿ ಹೇಳಬೇಕು ಅಂತಂದರೆ ಈ ಮಿಶ್ರತಳಿ ಹುಳುಗಳ ಗೂಡಿನಿಂದ ಉತ್ಪಾದನೆ ಆಗತಕ್ಕಂಥ ರೇಷ್ಮೆನ ನಾವು ಮಿಶ್ರತಳಿ ರೇಷ್ಮೆ ಅಂತೀವಿ. ಹಾಗೆಯೇ ಈ ದ್ವಿತಳಿ ಹುಳುಗಳ ಗೂಡುಗಳಿಂದ ಉತ್ಪಾದನೆ ಮಾಡತಕ್ಕಂಥ ರೇಷ್ಮೆನ ನಾವು ದ್ವಿತಳಿ ರೇಷ್ಮೆ ಅಂತ ನಾವು ಕರಿತೀವಿ.
0: 14 ಗುರುವಾರ ಹಣ್ಣು ಹೊನ್ನು ಟಿ ನರಸೀಪುರ ತಾಲೂಕಿನಲ್ಲಿ ತಾಳೆ ಬೆಳೆ ವಿಸ್ತರಣೆಗೆ ಅವಕಾಶಗಳು ಮತ್ತು ಇಲಾಖೆ ಸವಲತ್ತುಗಳನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಟಿ ನರಸೀಪುರ ತಾಲೂಕಿನ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಎಂ ಶಾಂತಾ ಮತ್ತು ಟಿ ನರಸೀಪುರ ತಾಲೂಕು ಸೋಸಲೆ ಹೋಬಳಿ ಕಳ್ಳಿಪುರದ ಕೆಎಸ್ ಮಹದೇವಸ್ವಾಮಿ.
5: ಯಾವ ಬೆಳೆ ಬೆಳೆದ್ರು ನಮಗೆ ರೇಟ್ ಸಿಗ್ತಾ ಇಲ್ಲ, ಮಾರ್ಕೆಟ್ ಇಲ್ಲ, ಬೆಳೆ ಬೆಳೀತಾ ಇದ್ದೀವಿ ಆದರೆ ನಮ್ಗೆ ಆದಾಯ ಬರ್ತಾ ಇಲ್ಲ ಅನ್ನೋಂಥ ಒಂದು ಪರಿಸ್ಥಿತಿ ಇದೆ ಎಲ್ಲ ಕಡೆ. ಸೊ ಇತ್ತೀಚಿನ ದಿನಗಳಲ್ಲಿ ನಾವು ಬೆಳೆ ಬೆಳೆಯೋದು ಎಷ್ಟು ಮುಖ್ಯನೋ, ರೈತರಿಗೂ ಕೂಡ ಸರಿಯಾದ ಮಾರುಕಟ್ಟೆ ಮತ್ತು ಸರಿಯಾದ ಆದಾಯ ತರುವಂಥ ಬೆಳೆಗಳನ್ನು ನಾವು ಇಂಟ್ರೊಡ್ಯೂಸ್ ಮಾಡುವಂಥದ್ದು, ಅದ್ರ ಬಗ್ಗೆ ವ್ಯಾಪಕ ಚರ್ಚೆ ಮಾಡುವಂಥದ್ದು ಇವತ್ತಿನ ದಿನಗಳಲ್ಲಿ ಅನಿವಾರ್ಯ ಆಗಿದೆ.
6: ಎಲ್ಲ ತರಕಾರಿಗಳು ಬೆಳೆದು ಬೇಸತ್ಬಿಟ್ಟಿದೆ, ಯಾಕೆ ರೇಟ್ ಸಿಕ್ಕಲ್ಲ. ಆಮೇಲೆ ಕಾಡು ಪ್ರಾಣಿಗಳು ಹಾವಳಿ ಇತ್ತೀಚಿನ ದಿನಗಳಲ್ಲಿ, ಭತ್ತ ನೆಟ್ಟರು ರೇಟ್ ಸಿಕ್ಕಲ್ಲ, ನೀರು ಸಿಕ್ಕಲ್ಲ, ಇದೆಲ್ಲ ಆಯ್ತಿತ್ತು. ಆಗ ಅವರು ಯಾವುದು ಬೇಡ ದಡ್ಡ, ನೀನು ತಾಳೆ ಹಾಕು ಬದುಕೋಯ್ತೀಯ, ಅವ್ರ ಹತ್ರ ವಿವರ ಎಲ್ಲ ತಿಳ್ಕೊಂಡೆ.
0: 15 ಶುಕ್ರವಾರ ಪ್ರಾಣಿ ಕಲ್ಯಾಣದ ಪ್ರಾಮುಖ್ಯತೆ ಕುರಿತು ಮೈಸೂರಿನ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಸೇವಾ ಇಲಾಖೆಯ ನಿವೃತ್ತ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಆರ್ವಿ ರಾಘವ ಅವರೊಂದಿಗೆ ಸಂದರ್ಶನ.
7: ಎಮ್ಮೆಗೆ ನಾಲ್ಗೆರೆ ಆಗ್ಬಿಡ್ತದೆ, ಅದಕ್ಕೆ ಗೊಬ್ಬಳಿ ಮುಳ್ಳ ತಗೊಂಡು ಚುಚ್ಚಿಬಿಟ್ರೆ ಬದುಕೋತದೆ ಸರ್, ಇಲ್ಲ ಅಂದರೆ ಸತ್ತೋಯ್ತದೆ ಅಂತಾರೆ ರೈತರು. ನಾವು ಅದನ್ನ ಚುಚ್ಚಿದ್ರೂ ಸತ್ತೋಯ್ತದೆ, ಚುಚ್ಚದಿದ್ರು ಸತ್ತೋಯ್ತದೆ ಅಂತ ನಾನು ತಮಾಷೆ ಮಾಡ್ತಾ ಇರ್ತೀನಿ. ಸಾಯೋದಾದರೆ ಹಂಗೆ, ಅದು ಏನಿಲ್ಲ, ಜ್ವರ ಬಂದಿರುತ್ತೆ. ಅವಾಗೇನೋ

0: ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಶ್ರೀರಂಗಪಟ್ಟಣ ತಾಲೂಕು ಕಸಬಾ ಹೋಬಳಿ ಬಿದರಹಳ್ಳಿಯ ಕೃಷಿಕ ಸಹೋದರರಾದ ಡಾಕ್ಟರ್ ಬಿಕೆ ಶ್ರೀಧರ್ ಮತ್ತು ಬಿಕೆ ಸತೀಶ.
1: ಒಂದೊಂದು ಗಿಡಕ್ಕೆ ಸ್ಪೆಸಿಫಿಕೇಶನ್ ಪ್ರಕಾರ 20-27 ಅಡಿ ಹೇಳ್ತಾರೆ, ಜನರಲ್ ಆಗಿ ಹೇಳ್ತಾರೆ. ನಮ್ಮದು ಗಿಡದಿಂದ ಗಿಡಕ್ಕೆ ದೂರ 40 ಅಡಿ ಇದೆ, ಅದರಿಂದ ನೆರಳೇನು ಅಂತ ಸಮಸ್ಯೆ ಏನಿಲ್ಲ. ಸೊ ಅದರಿಂದ ನಾವೇನು ಮಾಡಿದ್ವಿ, ಈ ಕಬ್ಬನ್ನ 2 ಎಕರೆ ಪೋರ್ಷನಲ್ಲಿ ಹಾಕ್ಕೊಂಡು 4-5 ಅಡಿ ದೂರದಲ್ಲಿ ಸಾಲು ಬಿಟ್ಕೊಂಡಿದ್ದೀವಿ. ಅದರಿಂದ ಒಳ್ಳೆ ಈಲ್ಡ್ ಬರ್ತಾ ಇದೆ.
2: 15 ಲೀಟರ್ ಹಾಲು ಕೊಡ್ತೀವಿ, 31 ರೂಪಾಯಿ 40 ಪೈಸಾ ಕೊಡ್ತಾರೆ ನಮಗೆ
3: ಡೈರಿಗೆ.
2: ನಮಗೊಂದು 1/2 ಖರ್ಚಾಗುತ್ತೆ ತಿಂಡಿ ಎಲ್ಲ, ಇನ್ನು 1/2 ನೀವು ಲಾಭ.
3: ಒಂದು ಲೀಟ್ರಿಗೆ 15 ರೂಪಾಯಿ ಉಳಿತಾಯ
2: ಆಗುತ್ತೆ ಸರ್.
3: ಮತ್ತೆ ದನ ಸಾಕಿದ್ರೆ ಆದಾಯವೇ ಇಲ್ಲ ಅಂತಾರೆ,
2: ಏನಿಲ್ಲ ಸುಮ್ಮನೆ ಆಗೋದು.
0: 17ರಂದು ಭಾನುವಾರ ವಾರದ ಗ್ರಾಮೀಣ ಚರ್ಚೆ ಹಟ್ಟಿ ಹರಟೆ. ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ.
4: ಕೃಷಿ ದರ್ಪಣ ವಾರದ ಕೃಷಿ ರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಮತ್ತೆ ಕೃಷಿ ದರ್ಪಣ ಮುಂದಿನ ವಾರ ಇದೇ ಸಮಯಕ್ಕೆ.

ಸ್ನೇಹಿತರೆ, ಇದುವರೆಗೆ ಹಟ್ಟಿ ಹರಟೆ ವಾರದ ಗ್ರಾಮೀಣ ಚರ್ಚೆ, ಕೃಷಿ ಲೋಕ ಹಾಗೂ ಕೃಷಿ ದರ್ಪಣ ವಾರದ ಕೃಷಿರಂಗ ಕಿಸಾನವಾಣಿ ಕಾರ್ಯಕ್ರಮಗಳ ಮುನ್ನೋಟ ಇವುಗಳನ್ನು ಕೇಳ್ತಾ ಇದ್ರಿ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
0: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
1: ರೇಷ್ಮೆ ರಂಗ,
3: ರೇಷ್ಮೆ ರಂಗ,
0: ರೇಷ್ಮೆ ರಂಗ, ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ್ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
3: ಸ್ನೇಹಿತರೆ, ಮತ್ತೆ ನಾಳೆ ನಮ್ಮ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ದೀವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿಯ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಇದರಲ್ಲಿ ತರಕಾರಿ ಬೆಳೆಗಳ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಸಂವಾದ ಭಾಗವಹಿಸುತ್ತಾರೆ ಮಂಡ್ಯದ ವಿಸಿ ಫೋರಂ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ದಿವ್ಯಾ ಮತ್ತು ಮೈಸೂರು ತಾಲೂಕು ನಾಗನಹಳ್ಳಿಯ ವಿಸ್ತರಣಾ ಶಿಕ್ಷಣ ಘಟಕದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿವಕುಮಾರ್. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ.

ಸ್ನೇಹಿತರೆ, ಪ್ರತಿಯೊಂದು ಗಿಡ, ಮರ, ಹಣ್ಣು, ಹೂವು ನಮ್ಮೆಲ್ಲರಿಗಾಗಿ. ನಾವು ಪ್ರಕೃತಿಯೊಡನೆ ಇರುವ. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು FM 100.6. ಸಮಯ 7:34. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ಆನಂತರ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೊ, ಯಾಕ್ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ್ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೊ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲ್ಸು.
2: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
1: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
3: ಏ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ, ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ತೆಲಂಗಾಣದಲ್ಲಿ 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಅಸ್ಸಾಂನಲ್ಲಿ ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕರಾಗಿ ಡಾ ಹಿಮಂತ ಬಿಸ್ವಾ ಶರ್ಮಾ ಆಯ್ಕೆ. ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ಟಿವಿಕೆ ಮುಖ್ಯಸ್ಥ ವಿಜಯ್ ಪದಗ್ರಹಣ. ಸರ್ಕಾರದ ಮೊದಲ ಗ್ಯಾರಂಟಿ ಯೋಜನೆಗೆ ಸಹಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ಧ ಟಾಸ್ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೀಲ್ಡಿಂಗ್ ಆಯ್ಕೆ. ಈಗ ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ತೆಲಂಗಾಣದಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಮೂಲಸೌಕರ್ಯ ಮತ್ತು ಕೈಗಾರಿಕಾ ಯೋಜನೆಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿದರು. ಈ ಯೋಜನೆಗಳು ಸಂಪರ್ಕಗಳನ್ನು ಬಲಪಡಿಸುವುದು, ಲಾಜಿಸ್ಟಿಕ್ಸ್ ದಕ್ಷತೆಯನ್ನು ಸುಧಾರಿಸುವುದು, ಸುರಕ್ಷತೆಯನ್ನು ಹೆಚ್ಚಿಸುವುದು ಮತ್ತು ಜನರಿಗೆ ಉತ್ತಮ ಪ್ರಯಾಣ ಅನುಭವ ಒದಗಿಸುವ ಗುರಿ ಹೊಂದಿದೆ. ಹೈದರಾಬಾದ್ ಅಂತಾರಾಷ್ಟೀಯ ಸಮಾವೇಶ ಕೇಂದ್ರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತೆಲಂಗಾಣ ರಾಜ್ಯಪಾಲ ಶಿವಪ್ರತಾಪ್ ಶುಕ್ಲಾ, ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ಕೇಂದ್ರ ಸಚಿವ ಜಿ ಕಿಶನ್ ರೆಡ್ಡಿ ಮತ್ತು ಹಿರಿಯ ನಾಯಕರು ಭಾಗವಹಿಸಿದ್ದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸರ್ಕಾರ ತೆಗೆದುಕೊಂಡ ಕ್ರಮಗಳಿಂದಾಗಿ ಪಶ್ಚಿಮ ಸಂಘರ್ಷದಿಂದ ಉದ್ಭವಿಸಿರುವ ಇಂಧನ ಬಿಕ್ಕಟ್ಟನ್ನು ಭಾರತ ಪರಿಣಾಮಕಾರಿಯಾಗಿ ನಿರ್ವಹಿಸುತ್ತಿದೆ ಎಂದು ಹೇಳಿದರು. ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ ಭಾರತ ಪ್ರಮುಖ ರಾಷ್ಟಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ ಎಂದು ಅವರು ತಿಳಿಸಿದರು. ಇದೇ ವೇಳೆ ಪ್ರಧಾನಿಯವರು ವಾರಂಗಲ್ನಲ್ಲಿ ಸುಮಾರು 1,700 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ನಿರ್ಮಿಸಲಾದ ಪಿಎಂ ಮಿತ್ರಾ ಪಾರ್ಕ್ ಅನ್ನು ಉದ್ಘಾಟಿಸಿದರು. ವಿಕಸಿತ ಭಾರತದ ಸಂಕಲ್ಪ ಸಾಕಾರಕ್ಕೆ ರಾಜ್ಯಗಳ ಅಭಿವೃದ್ಧಿ ಅತ್ಯಂತ ಮಹತ್ವದ್ದು ಎಂದು ಪ್ರಧಾನಿ ನರೇಂದ್ರ

0: ಮೋದಿ ಹೇಳಿದ್ದಾರೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿ ವಿಧಾನಸಭಾ ಚುನಾವಣೆಯ ಗೆಲುವಿನ ಬಳಿಕ ಬೆಂಗಳೂರಿಗೆ ಇಂದು ಆಗಮಿಸಿದ್ದ ಪ್ರಧಾನಿ ವಿಮಾನ ನಿಲ್ದಾಣದ ಬಳಿ ಬಿಜೆಪಿ ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದರು. ಸುಗಮ ಜೀವನ ಹಾಗೂ ಸುಲಲಿತ ವ್ಯವಹಾರಕ್ಕೆ ಅಗತ್ಯವಾದ ಮೂಲಸೌಕರ್ಯ, ಹೂಡಿಕೆ, ಉದ್ಯೋಗ ಮತ್ತು ಅಭಿವೃದ್ಧಿಗೆ ಬಿಜೆಪಿ ಎನ್ಡಿಎ ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಿದರು. ಬಳಿಕ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಧಾನಿ, 9 ರಾಷ್ಟೀಯ ಕಲ್ಯಾಣ ಗುರಿಗಳ ಸಾಧನೆಗಾಗಿ ಆರ್ಟ್ ಆಫ್ ಲಿವಿಂಗ್ನಂತಹ ಧಾರ್ಮಿಕ ಕೇಂದ್ರಗಳ ಬೆಂಬಲವನ್ನು ಬಯಸಿದರು. ಯೋಗ, ಧ್ಯಾನ, ಪ್ರಾಣಾಯಾಮ ನಮ್ಮ ಪಾರಂಪರಿಕ ಆಧ್ಯಾತ್ಮಿಕತೆಯ ಭಾಗವಾಗಿದ್ದು ದೇಶದ ಪ್ರಗತಿಯಲ್ಲಿ ಯುವಜನತೆ ಪಾತ್ರವನ್ನು ರೂಪಿಸುವಲ್ಲಿ ಮಹತ್ವದ್ದಾಗಿವೆ. ಸ್ವಚ್ಛತಾ ಅಭಿಯಾನ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಚ್ಛತೆ ಬಗ್ಗೆ ಸಾಮಾಜಿಕ ಅರಿವು ಮೂಡಿಸುವಲ್ಲಿ ನೆರವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಅಸ್ಸಾಂನಲ್ಲಿ ಹಿರಿಯ ನಾಯಕ ಡಾಕ್ಟರ್ ಹಿಮಂತ ಬಿಸ್ವಾ ಶರ್ಮಾ ಅವರು ಬಿಜೆಪಿ ಶಾಸಕಾಂಗ ಪಕ್ಷ ಹಾಗೂ ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಗುವಾಹಟಿಯಲ್ಲಿ ಇಂದು ನಡೆದ ಬಿಜೆಪಿ ಶಾಸಕಾಂಗ ಪಕ್ಷದಲ್ಲಿ ರಂಜಿತ್ ಕುಮಾರ್ ದಾಸ್, ಬಿಸ್ವಜಿತ್ ಡೈಮರಿ, ಅಜಂತಾ ನಿಯೋಗ್, ರಾಜದೀಪ್ ರಾಯ್, ಅಶೋಕ್ ಸಿಂಘಾಲ್ ಮತ್ತು ಪಿಜುಷ್ ಹಜಾರಿಕಾ ಸೇರಿ ಒಟ್ಟು 8 ಬಿಜೆಪಿ ಶಾಸಕರು ಡಾಕ್ಟರ್ ಹಿಮಂತ ಬಿಸ್ವಾ ಶರ್ಮಾ ಅವರನ್ನು ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಪ್ರಸ್ತಾಪಿಸಿದರು. ಈ ಪ್ರಸ್ತಾವಕ್ಕೆ ಹಾಜರಿದ್ದ ಇತರ ಶಾಸಕರು ಅನುಮೋದಿಸಿದರು. ನಂತರ 10 ಎಜಿಪಿ ಶಾಸಕರು ಮತ್ತು ಬಿಪಿಎಫ್ ಶಾಸಕರ ಸಮ್ಮುಖದಲ್ಲಿ ಎಜಿಪಿ ನಾಯಕ ಅತುಲ್ ಬೋರಾ ಮತ್ತು ಬಿಪಿಎಫ್ ನಾಯಕ ರಿಹಾನ್ ಡೈಮರಿ ಅವರು ಡಾಕ್ಟರ್ ಹಿಮಂತ ಬಿಸ್ವಾ ಶರ್ಮಾ ಅವರ ಹೆಸರನ್ನು ಎನ್ಡಿಎ ನಾಯಕರಾಗಿ ಪ್ರಸ್ತಾಪಿಸಿದರು. ಈ ಪ್ರಸ್ತಾಪಗಳನ್ನು ಅನುಸರಿಸಿ ಬಿಜೆಪಿ ಕೇಂದ್ರ ವೀಕ್ಷಕ ಜೆಪಿ ನಡ್ಡಾ ಅವರು ಡಾಕ್ಟರ್ ಹಿಮಂತ ಬಿಸ್ವಾ ಶರ್ಮಾ ಅವರನ್ನು ಬಿಜೆಪಿ ಮತ್ತು ಎನ್ಡಿಎ ನಾಯಕರಾಗಿ ಅಧಿಕೃತವಾಗಿ ಘೋಷಿಸಿದರು. ಬಳಿಕ ಶರ್ಮಾ ಅವರು ಲೋಕಭವನದಲ್ಲಿ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅವರನ್ನು ಭೇಟಿಯಾಗಿ 102 ಶಾಸಕರ ಸಹಿಯೊಂದಿಗೆ ಸರ್ಕಾರ ರಚನೆಗೆ ಪ್ರಸ್ತಾವನೆಯನ್ನು ಔಪಚಾರಿಕವಾಗಿ ಸಲ್ಲಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ತಮಿಳಿಗ ವೆಟ್ರಿ ಕಳಗಂ ಪಕ್ಷದ ಮುಖ್ಯಸ್ಥ ನಟ ಸಿ ಜೋಸೆಫ್ ವಿಜಯ್ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಅವರೊಂದಿಗೆ 9 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಹಾಗೂ ಲಕ್ಷಾಂತರ ಅಭಿಮಾನಿಗಳು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಚೆನ್ನೈನ ಜವಾಹರ್ಲಾಲ್ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ ಅರ್ಲೇಕರ್ ಅವರು ಜೋಸೆಫ್ ವಿಜಯ್ ಅವರಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು. ಅವರೊಂದಿಗೆ ಎನ್ ಆನಂದ್, ಕೆಜಿ ಅರುಣ್ರಾಜ್, ಕೆಎ ಸೆಂಗೋಟಯ್ಯನ್, ಆಧವ್ ಅರ್ಜುನ್, ಸಿಟಿಆರ್ ನಿರ್ಮಲ್ ಕುಮಾರ್, ಎ ರಾಜ್ಮೋಹನ್, ಕೆಟಿ ಪ್ರಭು ಮತ್ತು ಎಸ್ ಕೀರ್ತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ತಮಿಳುನಾಡಿನ ನೂತನ ಮುಖ್ಯಮಂತ್ರಿ ವಿಜಯ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಶುಭಾಶಯ ಕೋರಿದ್ದಾರೆ. 234 ಸದಸ್ಯ ಬಲದ ತಮಿಳುನಾಡು ವಿಧಾನಸಭೆಯಲ್ಲಿ 108 ಸ್ಥಾನಗಳಲ್ಲಿ ಗೆದ್ದಿರುವ ಟಿವಿಕೆ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಫಲಿತಾಂಶದ ಬಳಿಕ ನಡೆದ ಬೆಳವಣಿಗೆಗಳ ನಂತರ ಕಾಂಗ್ರೆಸ್ನ 5 ಹಾಗೂ ಸಿಪಿಐ, ಸಿಪಿಐಎಂ, ವಿಸಿಕೆ ಹಾಗೂ ಐಯುಎಂಎಲ್ ತಲಾ 2 ಶಾಸಕರ ಬೆಂಬಲದೊಂದಿಗೆ ವಿಜಯ್ ಸರ್ಕಾರ ರಚನೆ ಮಾಡಿದ್ದಾರೆ. ಇದೇ ತಿಂಗಳ 13ರಂದು ವಿಜಯ್ ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚಿಸಲಿದ್ದಾರೆ. ಪ್ರಮಾಣ ವಚನ ಕಾರ್ಯಕ್ರಮದ ಬಳಿಕ ರಾಜ್ಯಾದ್ಯಂತ ಎಲ್ಲ ಮನೆಗಳಿಗೂ 200 ಯೂನಿಟ್ವರೆಗೆ ಉಚಿತ ವಿದ್ಯುತ್ ನೀಡುವ ಖಾತರಿ ಯೋಜನೆಗೆ ಅವರು ಸಹಿ ಹಾಕಿದರು. ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ತಮ್ಮ ಸಚಿವ ಸಂಪುಟವನ್ನು ವಿಸ್ತರಿಸಿದ್ದು 6 ಬಿಜೆಪಿ ನಾಯಕರು ಸಚಿವರಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಲಖನೌ ಲೋಕಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲರಾದ ಆನಂದಿಬೆನ್ ಪಟೇಲ್ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ಭೂಪೇಂದ್ರ ಚೌಧರಿ ಮತ್ತು ಬಿಜೆಪಿ ನಾಯಕ ಮನೋಜ್ ಪಾಂಡೆ ಅವರು ಸಂಪುಟ ಸಚಿವರಾಗಿದ್ದಾರೆ. ರಾಜ್ಯ ಸಚಿವರಾದ ಅಜಿತ್ ಪಾಲ್ ಸಿಂಗ್ ಮತ್ತು ಸೋಮೇಂದ್ರ ತೋಮರ್ ಅವರಿಗೆ ಬಡ್ತಿ ನೀಡಿ ಸ್ವತಂತ್ರ ಖಾತೆ ನೀಡಲಾಗಿದೆ. ಈ ನಡುವೆ ಕೃಷ್ಣ ಪಾಸ್ವಾನ್, ಸುರೇಂದ್ರ ದಿಲೇರ್, ಹಂಸರಾಜ್ ವಿಶ್ವಕರ್ಮ ಮತ್ತು ಕೈಲಾಶ್ ರಾಜಪೂತ್ ಅವರು ರಾಜ್ಯ ಸಚಿವರಾಗಿ ಯೋಗಿ ಆದಿತ್ಯನಾಥ್ ಅವರ ಸಂಪುಟ ಸೇರ್ಪಡೆಯಾಗಿದ್ದಾರೆ. ಇತ್ತೀಚಿನ ವಿಸ್ತರಣೆಯೊಂದಿಗೆ 403 ಸದಸ್ಯರ ಉತ್ತರ ಪ್ರದೇಶ ವಿಧಾನಸಭೆಯಲ್ಲಿ ಸಚಿವ ಸಂಪುಟದ ಬಲವು 60ಕ್ಕೆ ತಲುಪಿದೆ. ಇದು ಗರಿಷ್ಠ ಅನುಮತಿಸಲಾದ ಸಂಖ್ಯೆಯಾಗಿದೆ. ಸಂಭವನೀಯ ಪ್ರವಾಹ ಮತ್ತು ಉಷ್ಣ ಅಲೆಯ ಪರಿಸ್ಥಿತಿಗಳನ್ನು ಎದುರಿಸಲು ದೇಶದ ಸನ್ನದ್ಧತೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪರಿಶೀಲಿಸಿದರು. ನವದೆಹಲಿಯಲ್ಲಿ ಇಂದು ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಅವರು, ಜೀವಹಾನಿ ತಡೆ ಮತ್ತು ಕನಿಷ್ಠ ಆಸ್ತಿ ಹಾನಿಯನ್ನು ಖಚಿತಪಡಿಸಿಕೊಳ್ಳಲು ಮುನ್ನೆಚ್ಚರಿಕಾ ವ್ಯವಸ್ಥೆಗಳು, ಸಂಪನ್ಮೂಲ ನಿಯೋಜನೆ ಮತ್ತು ಅಂತರ್ ಸಚಿವಾಲಯಗಳ ಸಮನ್ವಯವನ್ನು ಪರಿಶೀಲಿಸಿದರು. ನಿರ್ಣಾಯಕ ಮೂಲಸೌಕರ್ಯ ಯೋಜನೆಗಳ ರಕ್ಷಣೆ, ನದಿ ನಿರ್ವಹಣಾ ಉಪಕ್ರಮಗಳು ಮತ್ತು ಮುನ್ಸೂಚನೆಯಲ್ಲಿ ವೈಜ್ಞಾನಿಕ ಪ್ರಗತಿ ಸೇರಿದಂತೆ ದೇಶಾದ್ಯಂತ ಕೈಗೊಳ್ಳಲಾಗುತ್ತಿರುವ ದೀರ್ಘಕಾಲೀನ ಪ್ರವಾಹ ತಗ್ಗಿಸುವ ಕ್ರಮಗಳ ಪ್ರಗತಿಯನ್ನು ಸಚಿವರು ಪರಿಶೀಲಿಸಿದರು. ಗುಜರಾತ್ನ ಪ್ರಸಿದ್ಧ ಸೋಮನಾಥ ದೇವಾಲಯವು ಜಾಗತಿಕ ಆಧ್ಯಾತ್ಮಿಕ ಮತ್ತು ಸುಸ್ಥಿರ ಪ್ರವಾಸೋದ್ಯಮ ಕೇಂದ್ರವಾಗಿ ವಿಕಸನಗೊಳ್ಳುತ್ತಿರುವ ತನ್ನ ಆಧುನಿಕ ಪ್ರಯಾಣದ 75 ವರ್ಷಗಳನ್ನು ಆಚರಿಸುತ್ತಿದೆ. 1951 ಭಾರತದ ಮೊದಲ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಪುನಃಸ್ಥಾಪಿಸಿದ ದೇವಾಲಯ ಉದ್ಘಾಟಿಸಿ 75 ವರ್ಷಗಳನ್ನು ಪೂರೈಸಿದ ಸ್ಮರಣಾರ್ಥ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಸೋಮನಾಥ ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಸೋಮನಾಥ ಟ್ರಸ್ಟ್ನ ಅಧ್ಯಕ್ಷರಾಗಿ ಅವರ ನೇತೃತ್ವದಲ್ಲಿ ದೇವಾಲಯವು ಸೋಮನಾಥ ಅಮೃತ ಪರ್ವ ಆಚರಿಸಲು ಸಜ್ಜಾಗಿದೆ. ಇನ್ನೊಂದೆಡೆ, ದೇವಾಲಯವು ಹೂವಿನ ತ್ಯಾಜ್ಯವನ್ನು ಗೊಬ್ಬರವಾಗಿ ಪರಿವರ್ತಿಸುವ ಮೂಲಕ ಸುಸ್ಥಿರತೆಯಲ್ಲಿ ಮಾನದಂಡಗಳನ್ನು ಸ್ಥಾಪಿಸುತ್ತಿದೆ. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ದಿನದ ಮೊದಲ ಪಂದ್ಯದಲ್ಲಿ ಲಖನೌ ಸೂಪರ್ ಜೈಂಟ್ಸ್ ವಿರುದ್ಧ ಚೆನ್ನೈ ಸೂಪರ್ ಕಿಂಗ್ಸ್ 5 ವಿಕೆಟ್ಗಳಿಂದ ಗೆಲುವು ಸಾಧಿಸಿದೆ. ರಾಯ್ಪುರದ ಶಹೀದ್ ವೀರ್ ನಾರಾಯಣ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಮತ್ತೊಂದು ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ತಾಯಂದಿರ ದಿನದ ಸಂದರ್ಭದಲ್ಲಿ ಮುಂಬೈನಲ್ಲಿ ಇಂದು ತಾಯಿ ಪೌಷ್ಟಿಕಾಂಶ ಕಿಟ್ಗಳನ್ನು ವಿತರಿಸಿದರು. ಈ ವೇಳೆ ನವಜಾತ ಶಿಶುಗಳ ಆರೋಗ್ಯ ಮತ್ತು ಯೋಗಕ್ಷೇಮ ಖಚಿತಪಡಿಸಿಕೊಳ್ಳುವ ಮಹತ್ವವನ್ನು ಒತ್ತಿ ಹೇಳಿದರು. ಉತ್ತರ ಮುಂಬೈನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಗರ್ಭಧಾರಣೆಯ ಅಂತಿಮ ಹಂತಗಳಲ್ಲಿ ಮಹಿಳೆಯರ ಪೌಷ್ಟಿಕಾಂಶ ಮತ್ತು ಅಗತ್ಯಗಳನ್ನು ಹಾಗೂ ನವಜಾತ ಶಿಶುಗಳ ತಕ್ಷಣದ ಅವಶ್ಯಕತೆಗಳನ್ನು ಗಮನದಲ್ಲಿಟ್ಟುಕೊಂಡು ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ಕಿಟ್ಗಳನ್ನು ತಯಾರಿಸಲಾಗಿದೆ ಎಂದು ಹೇಳಿದರು. ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯಾ ಮತ್ತು ಅಮೆರಿಕದ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಮಿಯಾಮಿಯಲ್ಲಿ ಕತಾರ್ ಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ಮೊಹಮ್ಮದ್ ಬಿನ್ ಅಬ್ದುಲ್ ರೆಹಮಾನ್ ಅಲ್ ಥಾನಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತೆಲಂಗಾಣದಲ್ಲಿ 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಅಸ್ಸಾಂನಲ್ಲಿ ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕರಾಗಿ ಡಾ ಹಿಮಂತ ಬಿಸ್ವಾ ಶರ್ಮಾ ಆಯ್ಕೆ. ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ಟಿವಿಕೆ ಮುಖ್ಯಸ್ಥ ವಿಜಯ್ ಪದಗ್ರಹಣ. ಸರ್ಕಾರದ ಮೊದಲ ಗ್ಯಾರಂಟಿ ಯೋಜನೆಗೆ ಸಹಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ಧ ಟಾಸ್ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಜನಪದದಲ್ಲಿ ಹೆಣ್ಣು ಈ ಕುರಿತು ಮಾತನಾಡುತ್ತಾರೆ ಬಿ ಕಾಂತಪ್ಪ.
3: ಜನಪದಗಳಲ್ಲಿ ಹೆಣ್ಣು, ಜನಪದರಿಗೆ ಗ್ರಾಮೀಣ ಬದುಕೇ ಮೂಲವಾಗಿತ್ತು. ಜನಪದಗಳು ಮೂಲತಃ ಹೆಣ್ಣು ಜೀವನದ ಮೂಲವಾಗಿವೆ. ಅಂದರೆ ಜನಪದಗಳು ಹುಟ್ಟಿಕೊಂಡಿದ್ದು ಹೆಣ್ಣಿನ ಜೀವನದೊಂದಿಗೆ. ಅವಳ ನೋವು ನಲಿವುಗಳನ್ನು ವ್ಯಕ್ತಪಡಿಸಲು ಜನಪದಗಳು ಮಾಧ್ಯಮವಾದವು. ಅವಳ ಜೀವನದ ವಿವಿಧ ಮಜಲುಗಳು, ಆಸರ ಬೇಸರಗಳನ್ನು ವ್ಯಕ್ತಪಡಿಸಿದ್ದು ಜನಪದಗಳ ಮೂಲಕ. ಅನಕ್ಷರಸ್ಥರಾದರೂ ತಮ್ಮ ನಡೆ ನುಡಿ ಮೂಲಕ ಅವರು ವ್ಯಕ್ತಪಡಿಸಿರುವುದು ಈ ಜನಪದಗಳ ಮೂಲಕವೇ. ಧಾನ್ಯಗಳ ಕುಟ್ಟುವಾಗ, ಬೀಸುವಾಗ, ಕಾಳು ತೂರುವಾಗ, ತೊಟ್ಟಿಲು ತೂಗುವಾಗ, ಬೆಳೆ ಕೊಯ್ಯುವಾಗ, ಮಜ್ಜಿಗೆ ಕಡಿಯುವಾಗ, ಅಡಿಗೆ ಮಾಡುವಾಗ, ಮನೆ ಶುಚಿಗೊಳಿಸುವಾಗ, ಹಾಲು ಕರೆಯುವಾಗ, ದನ ಕರುಗಳು ಕಾಯುವಾಗ, ಒಟ್ಟಿನಲ್ಲಿ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ತನ್ನ ನೋವು ನಲಿವುಗಳನ್ನು ವ್ಯಕ್ತಪಡಿಸಲು ಜನಪದಗಳು ನಾಡು ನುಡಿಯಲ್ಲಿ ವ್ಯಕ್ತವಾದವು. ಇವು ಬಾಯಿಂದ ಬಾಯಿಗೆ ಸಾಗಿ ಬಂದು ಅನುಭವದ ಅನುಭಾವದ ನುಡಿಮುತ್ತುಗಳಾಗಿವೆ. ಹೀಗೆ ಜನಪದಗಳು ಹೆಣ್ಣಿನ ಜೀವನಾನುಭವದ ಸಾರಭರಿತ ಸಾಹಿತ್ಯವಾಗಿವೆ. ಅದನ್ನು ಉಳಿಸುವ, ಪರಿಚಯಿಸುವ ಒಂದು ಕಿರು ಪ್ರಯತ್ನ ಇದಾಗಿದೆ. ಹೆಣ್ಣಿನ ಜೀವನದ ವಿವಿಧ ಮಜಲುಗಳ ಚಿತ್ರಣವನ್ನು ಈ ಕೆಳಕಂಡಂತೆ ಕೆಲವು ಜನಪದಗಳ ಉದಾಹರಣೆಯೆಂದರೆ, ಹೆಣ್ಣು ವಿವಾಹದ ನಂತರ ಗಂಡನ ಮನೆಗೆ ಬೀಳ್ಕೊಡುವಾಗಿನ ದೃಶ್ಯವು ಪ್ರತಿಯೊಂದು ಹಿಂದೂ ಕುಟುಂಬದಲ್ಲಿ ಅತ್ಯಂತ ಸಂಭ್ರಮ ಒಂದು ಕಡೆ, ಆದರೆ ಮತ್ತೊಂದು ಕಡೆ ಬೀಳ್ಕೊಡುವ ದುಃಖ ಒಂದು ಕಡೆ. ಒಳ್ಳೆಯ ಗಂಡನನ್ನು ಪಡೆದು ತಮ್ಮನ್ನು ನೆನೆಯದೆ ಸುಖವಾಗಿ ಬಾಳು

ಹೋಗೋಳು ಎಂಬ ಸಂತೋಷ ಒಂದು ಕಡೆಯಾದರೆ, ಮತ್ತೊಂದು ಕಡೆ ಹತ್ತಾರು ವರ್ಷಗಳ ಕಾಲ ಅಕ್ಕರೆಯಿಂದ ಬೆಳೆಸಿದ ಮಗಳನ್ನು ಮನೆಯ ಬೆಳಕನ್ನು ಬರಿದು ಮಾಡಿಕೊಳ್ಳಬೇಕೆಂಬ ಸಂಕಟ ಅವರನ್ನು ನೋಯಿಸುತ್ತದೆ. ಶಕುಂತಳೆಯನ್ನು ಕಳಿಸಿಕೊಡುವಾಗ ಅವಳ ಸಾಕು ತಂದೆಯಾದ ಕಣ್ವರ ಕೊರಳೆ ದುಃಖದಿಂದ ತುಂಬಿ ಬಂದಾಗ ಸಾಮಾನ್ಯ ಜನರ ಪಾಡೇನು? ಈ ಮಹಾಸಂಭ್ರಮದ ನಡುವೆ ತಾಯಿಯ ದುಃಖ ಅವಳ ಹೃದಯವನ್ನು ಸೀಳಿಕೊಂಡು ಹೊರಹೊಮ್ಮುತ್ತದೆ. ಅದು ಆ ಕರುಳಿನ ಕೂಗು. 9 ತಿಂಗಳು ಹೊತ್ತು ಹೆತ್ತು ಮಗಳನ್ನು ಒಮ್ಮೆಲೆ ಅಗಲುವುದೆಂತೂ, 9 ತಿಂಗಳು ನಿನ್ನ ತುಂಬಿಕೊಂಡು ತಿರುಗೇನ, ಹಂಬಲಿಸಿ ಹಡದೇನ, ಚಿತ್ತಾರದ ಗೊಂಬಿ ನಿನಗೊಪ್ಪಿಸಿ ಕೊಡಲಾಂಗ. ಮಗಳನ್ನು ಹೊತ್ತು ಹೆತ್ತಿದ್ದಾಯಿತು. ಈಕೆಯ ರೂಪವತಿ ಚಿತ್ತಾರದ ಗೊಂಬೆ ಹಾಗೇ ಇರಬೇಕಲ್ಲವೇ? ಹೆತ್ತವರಿಗೆ ಹೆಗ್ಗಣ ಮುತ್ತಲ್ಲವೇ? ಅವಳನ್ನು ಬೆಳೆಸಿದ ರೀತಿಯಾದರೂ ಇದು. ಹರಿಯಾಗದಾಗೆ ನನ್ನ ಮಗಳು ಹಾಲು ಬಾನ ಉಣ್ಣವಳು, ತೂಗು ಮಂಚದಾಗೆ ಮಲಗುವಳು ನನ್ನ ಮಗಳು, ನಗು ನುಗುತ್ತ ಮನೆ ಬೆಳಗುವಳು. ಮೊಸರು ಅನ್ನ ಕಲಸಿ ತುಸುವೆ ಉಣ್ಣಂತೇಳಿ ರಾಶಿಯೇ ಉಣಿಸಿ ಸಲಹಿದೆ ನನ್ನ ಮಗಳೇ. ಕೂಸೆ ನನ್ನ ಮಗನಿಗೆ ಎರವಾದೆ. ಹೀಗೆ ಮುದ್ದಾಗಿ ಬೆಳೆಸಿದ ಈ ಮಗು ತುಂಬ ಅಭಿಮಾನಿ. ತೊಟ್ಟಿಲ ತೂಗಂದ್ರೆ ಸಿಟ್ಟೀಲೆ ಕೂಡಿರುವಳು. ಬಟ್ನ ಬೆಳಗಾಕ ಅರಿಯಳ ಮಗಳನ್ನ ಕೊಟ್ಟೀನಿ ಮಾವನ ಕೈಯೊಳಗ. ಹೆತ್ತ ಹೊಟ್ಟೆಗೆ ಹಿಡಿಸಲಾದಷ್ಟು ಸಂಕಟ ಉಂಟಾದರೂ ತಾಯಿ ಮಗಳನ್ನು ಅತ್ತೆಗೆ ಒಪ್ಪಿಸಿಕೊಡುತ್ತಾಳೆ. ಆಗ ತಾಯಿ ಆಡುವ ಮಾತು ಯಾರಿಗಾದರೂ ಕಣ್ಣೀರನ್ನು ತರಿಸುತ್ತದೆ. ಸುಡುವ ಬೆಂಕಿಗೆ ಎಣ್ಣೆ ಕೊಡುವ ಸುರಿದಂತೆ ಹಡೆದವನ್ನ ಹೊಟ್ಟೆ ತಳಮಳಿಸಿ, ಮಗಳೇ ನಿನ್ನ ಕೊಡ್ತೀವಿ ಒಪ್ಪಿಸಿ ಇವರಿಗೆ. ನನ್ನ ಮಗಳಲ್ಲುವ ನಿಮ್ಮ ಮಗಳೀಕೆಂದು ಚೆಂದಾಗಿ ಮಗಳ ಸಲಹುವ ಎನ್ನುತ್ತ ಅತ್ತೆವನ ಕೈಯಾಗೆ ಕೊಟ್ಟಾಳೆ. ಹೆಣ್ಣನ್ನು ಒಪ್ಪಿಸಿಕೊಟ್ಟ ಮೇಲೆ ಈ ಅಗಲಿಕೆಯ ದೃಶ್ಯದಿಂದ ಕುದಿಗೊಂಡ ತಾಯಿಗೆ ಬಾಳಿನಲ್ಲಿ ಈ ಸನ್ನಿವೇಶವೇ ಒದಗಬೇಡವೆನಿಸುತ್ತದೆ. ಹೆಣ್ಣು ಹಡಿಯಲಿ ಬೇಡ, ಹೆರವರಿಗೆ ಕೊಡಬೇಡ, ಹೆಣ್ಣು ಹೋಗಾಗ ಅಳಬೇಡ, ಹಡೆದವ್ವ ಸಿಟ್ಟಾಗಿ ಸಿವಗ ಬೈಬೇಡ. ತಾಯಿಯ ಹೃದಯ ದುಃಖದಿಂದ ಕರಗಿ ನೀರಾಗಿ ತನ್ನ ವೇದನೆಯನ್ನು ಮಾತಿನ ಮೂಲಕ ತೋಡಿಕೊಂಡರೆ ತಂದೆ ನರದ ಜನರಿಗೆ ತನ್ನ ದುಃಖವನ್ನು ವ್ಯಕ್ತಪಡಿಸುವ ಹಾಗಿಲ್ಲ. ಆತನು ಅನುಭವಿಸುವುದು ಮೂಕ ಯಾತನೆ. ಅವನ ದುಃಖ ತಾಯಿಯಾದವಳಿಗಿಂತ ಕಡಿಮೆ ಇಲ್ಲ. ಹೃದಯವನ್ನು ಗಟ್ಟಿ ಮಾಡಿಕೊಂಡು ತಂದೆ ಮೌನವಾಗಿ ದುಃಖವನ್ನು ಅನುಭವಿಸುತ್ತಾನೆ. ವ್ಯಕ್ತಪಡಿಸುವ ಬಗೆ ಎಂದರೆ ಹೆಣ್ಣು ಮಕ್ಕಳ ಕಳುಹಿ ಕಣ್ಣೀಗೆ ನೀರ ತಂದು ಸಣ್ಣ ಶಲ್ಯದಲ್ಲೇ ಮುಸುಗಾಕಿ ಹಡೆದವ್ವ ಹಡೆದಪ್ಪ ಹೆಣ್ಣು ಸಾಕೆಂದ ಜನುಮಾಕೆ. ಹೆಣ್ಣು ಮಕ್ಕಳಿಗೆ ಅತ್ತೆ ಮನೆ ಹೂವಿನ ಹಾಸಿಗೆಯಲ್ಲ. ಗಂಡನ ಮನೆಯನ್ನು ಸೇರಿದ ಹೆಣ್ಣು ಹೊರಬೇಕಾದ ಹೊಣೆ ಅನೇಕವು. ಆಕೆ ಅತ್ತೆ ಮಾವಂದರೊಂದಿಗೆ ಹೊಂದಿಕೊಂಡು ಮೆಚ್ಚುಗೆ ಪಡೆಯಬೇಕು. ಗಂಡನ ಮನಸ್ಸನ್ನು ಅನುಸರಿಸಿ ನಡೆಯಬೇಕು. ತನ್ನ ಸುತ್ತಲೂ ಇರುವ ಪ್ರಪಂಚಕ್ಕೆ ಆಕೆ ಅಂಜಿ ಬಾಳಬೇಕು. ಏಕೆಂದರೆ ಯಾವ ಸಮಯದಲ್ಲಿ ಅವಳ ವಿಷಯದಲ್ಲಿ ಯಾರು ಅತ್ತೆಯ ಮನೆಯವರಿಗೆ ಚಾಡಿ ಹೇಳುವರೋ? ಅಲ್ಲದೆ ಹೆಣ್ಣು ತನ್ನ ಉತ್ತಮವಾದ ಶೀಲದಿಂದ ಹುಟ್ಟಿದ ಮನೆಗೂ ಸೇರಿದ ಮನೆಗೂ ತರಬೇಕೆಂಬುದು ಹೆತ್ತವರ ಹಂಬಲ. ಅತ್ತೆ ಮಾವಂದರನ್ನು ಹೊರಹಾಕಿ ಅಣ್ಣ ತಮ್ಮಂದಿರಲ್ಲಿ ಭೇದ ಹುಟ್ಟಿಸಿ ಹೆಣ್ಣು ಬಾಳಿದರೆ ಬರುವುದೇ ಭಾಗ್ಯ. ಹಾಗಾಗಬಾರದೆಂದು ತಂದೆ ತಾಯಿಗಳು ಮಗಳಿಗೆ ಹೇಳಿ ಕಳಿಸುವ ಬುದ್ಧಿವಾದವೆಂದರೆ, ಅತ್ತೆ ಮಾವಗಂಜಿ ಸುತ್ತೇಳು ನರಗಂಜಿ ಮತ್ತೆ ನಲ್ಲನ ದನಿಗಂಜಿ ನಡೆದರೆ ಎಂಥ ಉತ್ತಮರ ಮಗಳೆಂದ. ಅತ್ತೀಯ ಮನೆಗೆ 18 ಬೈದರೆ ಉತ್ತರ ಬ್ಯಾಡ ನನ್ನ ಮಗಳೇ, ನಿಮ್ಮತ್ತಿ ಎಂಥ ಉತ್ತಮರ ಮಗಳಲ್ಲೇ. ಅತ್ತೀಯ ಮನೆಗೆ ಮುತ್ತಾಗಿ ಇರಬೇಕ, ಹೊತ್ತು ನೀಡಿದರೆ ಉಣಬೇಕ, ತವರವರ ಉತ್ತಮರ ಹೆಸರು ತರಬೇಕ. ಗಂಡನ ಮನೆಯ ವಾಸ. ಮೊದಲ ಬಾರಿ ಗಂಡನ ಮನೆಗೆ ಹೋದ ಹೆಣ್ಣಿಗೆ ಹೊಸ ಆವರಣ ಚೆನ್ನಾಗಿ ಒಗ್ಗಿಕೊಳ್ಳುತ್ತದೆ. ಇದಕ್ಕೆ ಮುಖ್ಯವಾದ ಕಾರಣ ಗಂಡನು ತನ್ನ ಹೆಂಡತಿಯ ವಿಷಯದಲ್ಲಿ ತುಂಬ ಹೆಚ್ಚಿನ ಅನುರಾಗವನ್ನು ತೋರುವುದು. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ತವರೂರೆಂದರೆ ವಿಶೇಷ ಮಮತೆ. ಅವರಿಗೆ ತಾಯಿಯ ಮನೆಗೆ ಹೋಗಿ ಬರಲು ತವರೂರ ದಾರಿಯಲ್ಲಿ ಕಲ್ಲಿಲ್ಲ ಮುಳ್ಳಿಲ್ಲ. ಆದರೆ ತವರಿನ ಹಂಬಲವನ್ನು ಕೂಡ ಮರೆಸಿದ ಗಂಡನ ಪ್ರೀತಿ ಸಂಜೆ ಮನೆಗೆ ಬರುವಾಗ ಬಟ್ಟೆಯ ಪದರದಲ್ಲಿ ಅಚ್ಚಮಲ್ಲಿಗೆ ಹೂವನ್ನು ತಂದು ಹೆಂಡತಿಗೆ ಮುಡಿಯಲು ಕೊಟ್ಟು ಗಂಡನು ತನ್ನ ಪ್ರೇಮವನ್ನು ವ್ಯಕ್ತಪಡಿಸುತ್ತಾನೆ. ಇವನನ್ನು ಬಿಟ್ಟಿರಲು ಹೆಂಡತಿಗೆ ಮನ ಒಪ್ಪದು. ಒಮ್ಮೆ ತವರಿಗೆ ಬಾರೆಂದು ಕರೆಯಲು ಹೋದ ತಾಯಿಗೆ ಮಗಳು ಈ ರೀತಿ ಉತ್ತರ ಹೇಳುತ್ತಾಳೆ. ಹಚ್ಚಳದ ಪದರಾಗೆ ಅಚ್ಚಮಲ್ಲಿಗೆ ಹೂವು ಬಿಚ್ಚಿ ನನ್ನ ಮೇಲೆ ಒಗೆವಂತ ರಾಯರನ್ನ ಬಿಟ್ಟಿ ಹ್ಯಾಂಗೆ ಬರಲಿ ಹಡೆದವ್ವ. ಆದರೆ ಇದರಿಂದ ಹೆಣ್ಣು ಮಕ್ಕಳಿಗೆ ತವರಿನ ಹಂಬಲವೇ ಪೂರ್ತಿಯಾಗಿ ಮರೆತು ಹೋಯಿತೆಂದು ಭಾವಿಸಬಾರದು. ಒಮ್ಮೆ ಹೆಂಡತಿಗೆ ತವರಿಗೆ ಹೋಗಬೇಕೆಂದು ಹಠ ಹಿಡಿದಳು. ಹೆಂಡತಿಯನ್ನು ಕರೆದುಕೊಂಡು ಹೋಗಲು ಗಂಡನು ಸಿದ್ಧನಿರಲಿಲ್ಲ. ತನ್ನ ಕಷ್ಟವನ್ನು ಹೇಳಿಕೊಂಡರೂ ಹೆಂಡತಿ ಅವನ ಮಾತನ್ನು ಕೇಳದಿರಲು ಗಂಡನು ಕೋಪದ ಮಾರ್ಗವನ್ನು ಹಿಡಿದನು. ಮಡದೀನ ಬಡದಾನ ಮನದಾಗ ಮರುಗ್ಯಾನ,

0: ಹೋಗಿ ಸರಗ ಹಿಡಿಯುತ್ತಾ ಕೇಳಾನ, ನಾ ಹೆಚ್ಚು ನಿನ್ನ ತವರ್ ಹೆಚ್ಚು. ಕೋಪದಲ್ಲಿ ಹೆಂಡತಿಗೆ ಗಂಡ ಹೊಡೆಯಲಿಲ್ಲ. ಬಡಿದ ಆಮೇಲೆ ಕೋಪದ ಆವೇಗ ಕಡಿಮೆಯಾದಾಗ ತಾನು ಮಾಡಿದ ಕೆಲಸಕ್ಕಾಗಿ ತನ್ನ ಹೆಂಡತಿಗಾಗಿಯೂ ಪಶ್ಚಾತ್ತಾಪ ಉಂಟಾಯಿತು. ಹೆಂಡತಿಯ ವಿಷಯದಲ್ಲಿ ಮರುಕ ಉಂಟಾಗುತ್ತಲೇ ಅವಳನ್ನು ತನ್ನ ವಿಷಯದಲ್ಲಿ ಪ್ರಸನ್ನಳಾಗುವಂತೆ ಮಾಡಿಕೊಳ್ಳಲು ಪ್ರಯತ್ನಿಸುವನು. ತನ್ನ ಹೆಂಡತಿ ತವರಿಗೆ ಏಕೆ ಹೋಗಬೇಕು? ಇಲ್ಲಿ ಇಲ್ಲದ ಸೌಖ್ಯ ಅಲ್ಲೇನಿದೆ? ಅವನು ಮುನಿಸಿಕೊಂಡ ಹೆಂಡತಿಯನ್ನು ತನ್ನ ವಿಷಯದಲ್ಲಿ ಪ್ರಸನ್ನಳಾಗುವಂತೆ ಮಾಡಿಕೊಳ್ಳಲು ಪ್ರಯತ್ನಿಸುವನು. ತನ್ನ ಹೆಂಡತಿಯನ್ನು ಮುನಿಸಿನಿಂದ ಸಮಾಧಾನ ಮಾಡುವ ರೀತಿ ಎಂದರೆ, ಹಾಸಿಗೆ ಹಾಸೆಂದ, ಮಲ್ಲಿಗೆ ಮುಡಿಯೆಂದ, ಬ್ಯಾಸತ್ತರೆ ಮಡದಿ ಮಲಗೆಂದ, ನನ್ನ ರಾಯ ತನ್ನ ನೋಡಿ ತವರ ಮರೆಯೆಂದ. ಬಡತನವಿರಲಿ ಸಿರಿತನವಿರಲಿ, ದಾಂಪತ್ಯದಲ್ಲಿ ಯಾವಾಗಲೂ ಸಾಮರಸ್ಯವಿರುವುದೆಂದು, ವಿರಸ ಉಂಟಾಗದೆಂದು ಯಾರೂ ಭಾವಿಸಲಾಗದು. ಈ ವಿರಸ ಹೆಣ್ಣಿನ ಹಠಮಾರಿತನದಿಂದ ಉಂಟಾಗಬಹುದು, ಇಲ್ಲವಾದರೆ ಕ್ಷಣಿಕವಾಗಿಯಾದರೂ ಗಂಡು ತನ್ನ ಕಣ್ಣಿನ ಕುಡಿನೋಟವನ್ನು ಬೇರೆಂದು ಹೆಣ್ಣಿನ ಕಡೆಗೆ ತಿರುಗಿಸುವುದರಿಂದ ಈ ವಿರಸ ಉಂಟಾಗಬಹುದು. ನನ್ನಲ್ಲಿ ಕಾಣದ ಯಾವ ಸೌಂದರ್ಯವನ್ನು ನೀನು ಬೇರೆ ಹೆಣ್ಣಿನಲ್ಲಿ ಕಂಡೆ? ನಿನ್ನ ಮರ್ಯಾದೆಗೆ ಇದು ತರುವಲ್ಲ ಎಂದು ಹೆಂಡತಿ ಗಂಡನಿಗೆ ಬುದ್ಧಿ ಹೇಳುತ್ತಾಳೆ. ಅದೆಂದರೆ, ಅಂಗಿಯ ಮ್ಯಾಲೆ ಅಂಗಿ ಒಂದೇನೋ ನನ್ನ ರಾಯ, ರಂಬಿ ಮ್ಯಾಲೆ ರಂಬಿ ಪ್ರತಿರಂಬಿ ಬಂದರೆ ಚಂದೇನೋ ರಾಯ ಮನಿಯಾಗ. ತನ್ನ ವರ್ತನೆಯನ್ನು ಪ್ರಶ್ನಿಸಿದ ಹೆಂಡತಿಯ ವಿಷಯದಲ್ಲಿ ಗಂಡನ ಕೋಪ ಹೆಚ್ಚಾಯಿತು. ಕಾಲು ಹಿಡಿದರೂ ಇಳಿಯದಂತಾಯಿತು. ಅದರ ವರ್ಣನೆ ಎಂತೆಂದರೆ, ಬಟ್ಟಲ ಗಣ್ಣೀಲಿ ದಿಟ್ಟಿಸಿ ನೋಡ್ಯಾರ, ಸಿಟ್ಟ್ಯಾಕೋ ನನ್ನ ಮ್ಯಾಲೆ, ನಾ ಅಂತ ಹುಟ್ಟಿಸಾಡವರ ಮಗಳಲ್ಲ. ಹಾಸಿದಾಸಿಗೆ ಬಿಟ್ಟು ಹಾದಿಗೆ ಮಲಗ್ಯಾರ, ಸೂಸಗಾಳಿಗೆ ಬಳುಕುವ ರಾಯರಿಗೆ ಏಸುಬಾರಿ ಕಾಲು ಹಿಡಿಯಲಿ. ಎರಡು ಪದ್ಯಗಳಲ್ಲಿ ಬಟ್ಟಲುಗಳು ಎಂಬುದು ಪುರುಷನ ಸೌಂದರ್ಯಕ್ಕೂ, ಸೂಸಗಾಳಿಗೆ ಬದುಕುವ ರಾಯರು ಎನ್ನುವುದು ಸೌಕುಮಾರ್ಯಕ್ಕೂ ಪ್ರತೀಕವಾಗಿದ್ದು ಒಂದರ ಪ್ರೀತಿಯನ್ನು ಆಳವನ್ನು ತೋರಿಸುತ್ತದೆ. ಗಂಡ ಹೆಂಡರ ನಡುವೆ ಎಂಥ ವಿರಸವೇ ಇರಲಿ, ತನ್ನ ಬದುಕಿಗೆಲ್ಲ ಅವನೇ ಬೆಳಕು, ಅವನಿಲ್ಲದೆ ತನ್ನ ಬಾಳಿಗೆ ಗತಿಯಿಲ್ಲ ಎಂಬ ಭಾವನೆ ಹೆಂಡತಿಯಲ್ಲಿ ಆಳವಾಗಿ ಮೂಡಿರುತ್ತದೆ. ಆ ಭಾವವನ್ನು ವ್ಯಕ್ತಪಡಿಸುವ ಪದ್ಯಗಳೆಂದರೆ, ಅರಸರ ದಯದಿಂದ ಅರಿಶಿಣ ಕುಂಕುಮ, ಗೋದ ಮಲ್ಲಿಗಿನ ನನ್ನ ದಂಡೆ ಕಟ್ಟುತ್ತ ಅರಸ ಮಾರಾಯರು ದಯದಿಂದ, ಕಾಚಿನ ಕಂಬಗ ಮೋಜಿ ಮೇಲೆ ನಿಂತಾರ, ಊದಿನ ಕಡ್ಡೆಂಗೆ ಬಳುಕುವ ದೂರಿಗೋಡಿ, ಬದುಕು ಮಾಡೋದು ಬಲು ಚಂದ. ವಿರಹ. ಗಂಡನ ಒಪ್ಪಿಗೆ ಪಡೆದು ಹೆಂಡತಿ ತವರಿಗೆ ಹೋದೊಡನೆಯೇ ಹೆಣ್ಣಿಗೂ ವಿರಹವೆಯದೆನೆ ಗಂಡನಿಗಿಂತ ಒಂದು ಕೈ ಮೇಲೆ ಆಗಿರುತ್ತದೆ. ಇದಕ್ಕೆ ಕಾರಣ ಇಷ್ಟೇ. ಹಿಂದಿನ ಕಾಲದಲ್ಲಿ ಈಗಿರುವಂತೆ ವಿಶೇಷವಾಗಿ ಪ್ರಯಾಣ ಸೌಕರ್ಯಗಳಿರಲಿಲ್ಲ. ದೂರ ಹೋದ ಗಂಡ ಬರಲು ಬಹಳ ಕಾಲ ಹಿಡಿಯುತ್ತಿತ್ತು. ಹೊಸದಾಗಿ ಅತ್ತೆ ಮನೆಗೆ ಬಂದ ಹೆಣ್ಣು ಅತ್ತೆಯ ದರ್ಪದ ಆಳ್ವಿಕೆಯಲ್ಲಿ, ಅತ್ತಿಗೆ ನಾದಿನಿಯರ ನಡುವೆ ಹೊಟ್ಟೆಯ ಮಾಣಿಕ್ಯ ಇನ್ನೂ ಆಗಿಲ್ಲದಿರುವಾಗ ವಿರಹದಿಂದ ಕಾಲ ನೂಕುವುದು ಎಷ್ಟು ಕಷ್ಟ. ಇಂಥ ಹೆಂಡತಿಯನ್ನು ಅಗಲುವಾಗ ಗಂಡನ ಮುಖವು ಬಾಡುತ್ತದೆ. ಊರಿಗೆ ಹೋಗವರ ಮಾರ್ಯಾಕ ಬಾಡ್ಯಾವ, ಗೀರಗಂಧಕ ಬೆವತಾವ, ಮಡದೀನ ಬಿಟ್ಟು ಹೊರಟಾರ ಪರನಾಡ. ಹನಿಗಣ್ಣಾಗಿ ಮುಖ ಸಣ್ಣದು ಮಾಡಿಕೊಂಡು ನಲ್ಲೆ ಪ್ರಯಾಣ ಹೊರಟ ಗಂಡನನ್ನು ಈ ರೀತಿ ಕೇಳುತ್ತಾಳೆ. ಎಂದ ಬರತೀರೆ ನನ್ನ ಗಂಧದ ರತಿಗಾರ, ರುಮ್ಮಾಲಿಯೆಲ್ಲ ಪರಿಮಳ ನನ್ನ ನಲ್ಲ, ಎಂದ ಬರುತ್ತೀರ ನನಗೆ ಹೇಳಿ. ನಲ್ಲನ ರುಮಾಲಿನ ಪರಿಮಳವನ್ನು ಕಂಡು ಈ ಹೆಣ್ಣಿಗೆ ಏನು ಶಂಕೆಯುಂಟಾಯಿತೋ ಆಗ ಪ್ರಿಯನು ಪ್ರಿಯೆಯನ್ನು ಸಮಾಧಾನ ಪಡಿಸಿದ ರೀತಿ ಎಂದರೆ, ಕಮಲದ ಹೂವು ನಿನ್ನ ಕಾಣದೇ ಇರಲಾರೆ, ಮಲ್ಲಿಗೆ ಮಾಯ ಬಿಡಲಾರೆ, ಕೇದಿಗೆ ಗರಿ ನಿನ್ನ ನಗಲಿ ಇರಲಾರೆ. ಗಂಡ ಹೊರಟು ಹೋದ ಮೇಲೆ ಇಂದಿನ ರಾತ್ರಿ ಹ್ಯಾಂಗಾರ ಕಳೆಯಲಿ ಎಂಬ ಸಮಸ್ಯೆ ಆಕೆಗುಂಟಾಯಿತು. ಗಂಡನಿಲ್ಲದ ಮನೆ ಆಕೆಗೆ ಬಿಕೋ ಎನಿಸಿತು. ಮನೆಯಲ್ಲಿ ಯಾಲಕ್ಕಿ ಕಾಯಿಸಲು ಯಾವಡಿಗೆ ಮಾಡುವ ಭಾಗ್ಯವಿದ್ದರೇನು? ಗಂಡನಿಲ್ಲದಾಗ ಆಕೆ ತನ್ನ ಸಖಿಯನ್ನು ಕುರಿತು ಈ ರೀತಿ ಹೇಳುತ್ತಾಳೆ. ಯಾಲಕ್ಕಿ ಕಾಯಿಸಲುದು ಯಾವಡಿಗೆ ಮಾಡಲಿ, ಊರಿಗೋಗ್ಯಾರೆ ರಾಯರು ಬಾರದೆ ಯಾವಡಿಗೆ ಮಾಡಿ ಫಲವೇನು? ಗಂಡ ಜೊತೆಯಲ್ಲಿದ್ದರೇ ಎಲ್ಲ ಸೌಖ್ಯಗಳಿಗೂ ಸಾರ್ಥಕ, ಇಲ್ಲವಾದರೆ ಎಲ್ಲವೂ ವ್ಯರ್ಥ. ವಾರಿಗೆ ರಾಯರು ಊರಿಗೆ ಹೋದರೆ ಸೇರ ಬಂಗಾರ ತೆಗೆದ ಅಂಗ, ಮಲ್ಲಿಗೆ ಮುಡಿದು ಅಂಗಳಕ್ಕೆ ಒಗೆದ ಅಂಗ. ತವರು ಮನೆ. ಗಂಜಿಯನ್ನು ಕುಡಿದರೂ ಹೆಣ್ಣು ಮಕ್ಕಳಿಗೆ ಗಂಡನ ಮನೆಯೇ ಲೇಸೆಂದು ಬಲ್ಲವರು ನುಡಿದರೂ, ಹೆಂಗಸರಿಗೆ ತವರೂರೆಂದರೆ ಬಲು ಅಕ್ಕರೆ. ತಂದೆ ತಾಯಿಗಳ ಅಕ್ಕರೆಯ ಮಡಿಲಲ್ಲಿ ಬೆಳೆದು ಅಣ್ಣನ ತಮ್ಮಂದಿರು ಅಕ್ಕ ತಂಗಿಯರೊಡನೆ ದಿನಗಳನ್ನು ಕಳೆದು ಗೆಳತಿಯರೊಡಗೊಡನೆ ಆಟ ಮಾಡಿದ ತವರೂರು ಹೆಣ್ಣು ಮಕ್ಕಳಿಗೆ ನೆನಪಿನ ಭಂಡಾರ. ಗಂಡನ ಮನೆಯಲ್ಲಿ ಸುಖವಾಗಿದ್ದರೂ ಅವರ ಮನಸ್ಸು ಮೊದಲು ತಾಯಿಯನ್ನು ನೆನೆಯುತ್ತದೆ. ಹಾಗೆ ನೆನೆದಾಗ ಹೆಣ್ಣು ಮಕ್ಕಳ ಮನಸ್ಸು ಸಮಾಧಾನಗೊಳ್ಳುತ್ತದೆ. ಬ್ಯಾಸಗಿ ದಿವಸಾಕ ಬೇವಿನ ಮರ ತಂಪ, ಭೀಮಾರತಿ ಎಂಬ ಹೊಳಿತಂಪ ಹಡೆದವ್ವ, ನೀ ತಂಪ ನನ್ನ ತವರಿಗೆ. ತಾಯಿ ಮಕ್ಕಳ ನಡೆನುಡಿಯೆಲ್ಲವೂ ಒಂದೇ, ಒಬ್ಬರ ಪಡೆಯಚ್ಚು ಮತ್ತೊಬ್ಬರು. ತಾಯಿ ಮಕ್ಕಳ ದನಿಯು ತಾಳ ಬಾರಿಸಿದಾಂಗ, ಜೋಡಿ ಕಿನ್ನುರಿ ನುಡಿದಾಂಗ, ಹಲಸಂಗಿ ಹೊತ್ತೇರಿ ತಾಸಿ ಬಡಿದಾಂಗ. ತಾಯಿಯನ್ನು ನೆನೆದು ಮಗಳ ಮನಸ್ಸು ತವರಿನ ಕಡೆಗೆ ಓಡುತ್ತದೆ. ಗಂಡನ ಮನೆಯಲ್ಲಿ ಬೆಳೆದ ಮಲ್ಲಿಗೆಯನ್ನು ಒಬ್ಬಳೇ ಮುಡಿಯಲಾರಳು. ತವರನ್ನು ಕುರಿತು ಹೆಣ್ಣಿನ ಹಂಬಲಿಕೆ ಇದು: ತೌರೂರ ದಾರಿಯಲ್ಲಿ ಕಲ್ಲಿಲ್ಲ, ಮುಳ್ಳಿಲ್ಲ, ಸಾಸಿವೆಯಷ್ಟು ಮರಳಿಲ್ಲ, ಬಾನಲಿ ಬಿಸಿಲಿನ ಬೇಗಿ ಸುಡಲಿಲ್ಲ. ಒಬ್ಬಳಿರುವ ಮನೆಗೆ ಹಬ್ಬಿರುವ ಮಲ್ಲಿಗೆ ಒಬ್ಬಳೇ ಕೊಯ್ದು ಮುಡಿಯಲಾರೆ ಮಲ್ಲಿಗೆ. ಹಬ್ಬೋಗು ನನ್ನ ತವರಿಗೆ. ಇಷ್ಟಾದರೂ ತೌರಿನ ಸುಖಯ ಇಷ್ಟೇ ಇರಲಿ, ಗರತಿಗೆ ಗಂಡನ ಮನೆಯೇ ಸ್ವರ್ಗ. ಗಂಜಿಯೇ ಕುಡಿದರೂ ಗಂಡನ ಮನೆ ಲೇಸ, ಅಂದಣದ ಮೇಲೆ ಚೌರಾವ ಸಾರಿದರೂ ಹಂಗೀನ ತವರ ಮನಿಸಾಕ. ಅಣ್ಣ ಅತ್ತಿಗೆ ಇವಳೊಡನೆ ಹುಟ್ಟಿದ ಅಣ್ಣ ತಮ್ಮಂದಿರು ತಂಗಿಯನ್ನು ಮಮತೆಯಿಂದ ಕಂಡಿದ್ದರು. ಆದರೆ ಅತ್ತಿಗೆ ಮನೆಗೆ ಬರುತ್ತಲೇ ಅಣ್ಣನ ಮನಸ್ಸು ಬದಲಾಯಿಸಿತು. ಅಣ್ಣ ಒಮ್ಮೆ ಮಲ್ಲಿಗೆ ಹೂವನ್ನು ಮನೆಗೆ ತಂದು ತಂಗಿಗೆ ಇಲ್ಲವೆಂದು ಹೇಳಿ ಮಡದಿಗೆ ಮುಡಿಯಲು ಕೊಟ್ಟನು. ಅಣ್ಣ ದಂಡಿಗೆ ಹೋದ ದುಂಡು ಮಲ್ಲಿಗೆ ತಂದ. ತಂಗಿ ಕೇಳಿದರೆ ಇಲ್ಲವೆಂದ, ಇಲ್ಲವೆಂದ. ಮಡದಿ ಕೇಳಿದರೆ ಮುಡಿ ಎಂದ. ಅಣ್ಣನ ಈ ವರ್ತನೆಗೆ ತಂಗಿ ಅಣ್ಣನನ್ನು ದೂರಲಿಲ್ಲ, ಅತ್ತಿಗೆಯನ್ನೇ ದೂರಿದಳು. ಕಣ್ಣಿಗೂ ಹುಬ್ಬಿಗೂ ಭಿನ್ನ ಭೇದವೇನೇ? ನಾನನ್ನ ಅಣ್ಣ ಎರವೇನೆ, ಅತ್ತಿಗೆ ನಿನ್ನಿಂದ ಅಣ್ಣ ಎರವಾದ. ಅಕ್ಕ ತಮ್ಮನನ್ನು ವರ್ಣಿಸುವ ರೀತಿ ಇದು: ಸರದಾರ ಬರುವಾಗ ಸುರಿದಾವ ಮಲ್ಲಿಗೆ, ದೊರೆ ನನ್ನ ತಮ್ಮ ಬರುವಾಗ ಯಾಲಕ್ಕಿ ಗೊನೆ ಮುರಿದು ಹಾಲ ಸುರಿದಾವ. ತಮ್ಮನ ಮೇಲೆ ಅಕ್ಕನಿಗಿರುವ ಅಭಿಮಾನ ಈ ಪದ್ಯದಲ್ಲಿರುವಂತೆ ತಾವರಿಯ ಗಿಡ ಹುಟ್ಟಿ ದೇವರಿಗೆ ನೆರಳಾಯಿತು, ನಾ ಹುಟ್ಟಿ ಮನೆಗೆ ಇರವಾದೆ, ನನ್ನ ತಮ್ಮ ದಾರಿಯ ನೋಡಿ ಬಡವಾದೆ. ಸಂಗಾತಿ: ಹೆಣ್ಣಿಗೆ ತಾಯಿ ತಂದೆಗಳಿಂದ ಅಣ್ಣ ತಮ್ಮಂದರಿಂದ ದೊರಕುವ ಪ್ರೇಮವು ಸಂಗಾತಿಯಿಂದ ದೊರಕುವುದರಿಂದ ಪ್ರೇಮ ದೊರಕುವುದು. ನಾ ನನ್ನ ಗೆಳತಿ ಕೂಡಿ ನೀರಿಗೆ ಹೋಗಿ ಕುಲವ ಕೇಳಾರೆ ಬಹುಮಂದಿ ಕೇಳಿದರೆ ಕುಲವೆಂದು ನಮ್ಮ ಮನವೊಂದು. ಸಂಗಾತಿ ಜಂಬ ನೇರಳೆ ಹಣ್ಣು ಮುಂಗಯ್ಯ ಹಿಡಿದು ನಗಿಸೋಳು, ಮುಖಭಾವ ಮುಂಗಾರ ಮಿಂಚು ಹೊಳೆದಾಂಗ. ಹೀಗೆ ಜನಪದಗಳಲ್ಲಿ ಹೆಣ್ಣನ್ನು ಈ ರೀತಿಯಲ್ಲಿ ವರ್ಣಿಸಲಾಗಿದೆ.
1: ಇದುವರೆಗೆ ಜನಪದದಲ್ಲಿ ಹೆಣ್ಣು ಈ ಕುರಿತು ಮಾತನಾಡಿದವರು ಬಿ ಕಾಂತಪ್ಪ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.
2: ಒಂದೇ ಮಾನವ ಜನ್ಮ, ಒಂದೇ ಜೀವನ ಧರ್ಮ.
3: ಸಮಯ 8 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಇಂದು ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ 45ನೇ ವಾರ್ಷಿಕೋತ್ಸವದ ಅಂಗವಾಗಿ ವಿನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರ ಉದ್ಘಾಟನೆಯ ಬಾನುಲಿ ವರದಿ.
0: ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಭಾರತೀಯ ಸಂಸ್ಕೃತಿ, ಪರಂಪರೆ ಮತ್ತು ಧ್ಯಾನದ ಶಕ್ತಿಯನ್ನು ಜಗದಗಲ ಪಸರಿಸಿ ಆಧ್ಯಾತ್ಮದ ಸಂಸ್ಕೃತಿಯನ್ನು ಹರಡಿದೆ. ಇದರ ಸಂಸ್ಥಾಪಕರಾದ ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರಿಗೆ 70ನೇ ವರ್ಷದ ಸಂಭ್ರಮ. ಅವರ ಸಾರಥ್ಯದಲ್ಲಿ 45 ವರ್ಷಗಳ ಸಾರ್ಥಕ ಪಯಣ ಪೂರ್ಣಗೊಳಿಸಿದೆ ಆರ್ಟ್ ಆಫ್ ಲಿವಿಂಗ್. ವಿಶ್ವ ವೇದಿಕೆಯಲ್ಲಿ ಆಯುರ್ವೇದ, ಯೋಗ ಮುಂತಾದ ಭಾರತೀಯ ಪ್ರಾಚೀನ ಜ್ಞಾನ ಪದ್ಧತಿಗಳ ಪ್ರತಿಪಾದಕವಾಗಿದೆ. ವಸುಧೈವ ಕುಟುಂಬಕಂ ಎನ್ನುವ ಪ್ರಾಚೀನ ಆದರ್ಶವನ್ನು ಎತ್ತಿಹಿಡಿದ ಗುರೂಜಿಯವರು ಸಮುದಾಯಗಳನ್ನು ಬೆಸೆಯುವ ಮತ್ತು ಸಂಸ್ಕೃತಿಯನ್ನು ಪುನಶ್ಚೇತನಗೊಳಿಸುವ ಪ್ರೇರಕ ಶಕ್ತಿಯಾಗಿದ್ದಾರೆ. ವಿಶೇಷವಾಗಿ ಇವರು ಧ್ಯಾನದ ಮಹತ್ವದ ಕ್ರಮವಾಗಿರುವ ಸುದರ್ಶನ ಕ್ರಿಯೆಯನ್ನು ರಚಿಸಿ ಆಧ್ಯಾತ್ಮಿಕ ಸಾಧಕರಿಗೆ ಹೊಸ ದೃಷ್ಟಿಕೋನವನ್ನು ನೀಡಿದ್ದಾರೆ. ಇಂದು ಧ್ಯಾನಕ್ಕೆ ಪೂರಕವಾದ ವಿನೂತನವಾದ ಧ್ಯಾನ ಮಂದಿರವನ್ನು ಸಮಾಜಕ್ಕೆ ಅರ್ಪಣೆ ಮಾಡಿದೆ ಆರ್ಟ್ ಆಫ್ ಲಿವಿಂಗ್. ಇದು ಸ್ತಂಭರಹಿತ 4 ಎಕರೆ ಪ್ರದೇಶದಲ್ಲಿ ನೈಸರ್ಗಿಕವಾದ ಬಿದಿರನ್ನು ಬಳಸಿ ನಿರ್ಮಿಸಲಾದ ಇದರಲ್ಲಿ ಒಂದೇ ಬಾರಿಗೆ 2 ಲಕ್ಷ ಜನರು ಧ್ಯಾನವನ್ನು ಮಾಡುವಂತೆ ವಿನ್ಯಾಸಗೊಳಿಸಿದೆ. ಈ ಧ್ಯಾನ ಮಂದಿರದ ಉದ್ಘಾಟನೆಯನ್ನು ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಲೋಕಾರ್ಪಣೆ ಮಾಡಿದರು. ಈ ಕಾರ್ಯಕ್ರಮ ವೇದ ಮಂತ್ರಗಳೊಂದಿಗೆ ಆರಂಭವಾಯಿತು.
5: गुरुदेव विश्व के सर्वप्रिय और संपूर्ण भारत के आदरणीय माननीय प्रधानमंत्री जी

ಇಂದು ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ 45ನೇ ವಾರ್ಷಿಕೋತ್ಸವದ ಅಂಗವಾಗಿ ವಿನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರ ಉದ್ಘಾಟನೆಯ ಬಾನುಲಿ ವರದಿ ಕೇಳಿದಿರಿ. ಪ್ರಸ್ತುತಿ ಪೂರ್ಣಿಮಾ ಎನ್ ರಘುನಾಥ್, ನಿರ್ಮಾಣ ರೋಸ್ಲಿನ್ ಮ್ಯಾಥ್ಯೂ, ತಾಂತ್ರಿಕ ಸಹಾಯ ಅಶುತೋಷ್ ಝಾ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಈಗ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಅನುರಾಗ ಅರಳಿತು ಚಿತ್ರದ ಗೀತೆ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಚಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ಉಪೇಂದ್ರ ಕುಮಾರ್.

ಕೇಳುಗರೆ, ಇದುವರೆಗೆ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಕರ್ನಾಟಕ ಸರ್ಕಾರದ ಮಾನ್ಯ ಯೋಜನೆ ಮತ್ತು ಸಾಂಖ್ಯಿಕ ಸಚಿವರಾದ ಶ್ರೀ ಡಿ ಸುಧಾಕರ್ ಅವರು ಇಂದು ನಿಧನ ಹೊಂದಿದ್ದಾರೆ. ದಿವಂಗತರ ಗೌರವಾರ್ಥವಾಗಿ 11/5/2026 ಅಂದರೆ ಇವತ್ತಿನಿಂದ 12ನೇ ತಾರೀಕಿನವರೆಗೆ 3 ದಿನಗಳು ರಾಜ್ಯಾದ್ಯಂತ ಶೋಕವನ್ನು ಆಚರಿಸಲಾಗುವುದೆಂದು ಕರ್ನಾಟಕ ಸರ್ಕಾರದ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಕಾರ್ಯಕ್ರಮಗಳನ್ನು. ಈಗ ಹಿಂದಿ ಚಿತ್ರಗೀತೆಗಳು.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 11 ಗಂಟೆ. ಈಗ ನಾಳೆ ನಮ್ಮ ನೆಲದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ನಾಳೆ ಬೆಳಿಗ್ಗೆ 11:10 ದೆಹಲಿ ಕೇಂದ್ರದಿಂದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಗುಜರಾತ್ನ ಪ್ರಭಾಸ್ ಪಾಟಣದಲ್ಲಿ ಸೋಮನಾಥ ಮಂದಿರದ 75ನೆಯ ಪುನರ್ ನಿರ್ಮಾಣ ವರ್ಷಾಚರಣೆಯ ಸಂದರ್ಭದಲ್ಲಿ ಆಯೋಜಿತವಾಗಿರುವ ಸೋಮನಾಥ ಅಮೃತ ಪರ್ವದಲ್ಲಿ ಮಾಡಲಿರುವ ಭಾಷಣದ ನೇರ ಪ್ರಸಾರ ನಮ್ಮ ನೆಲದಿಂದಲೂ ನೀವು ಆಲಿಸಬಹುದು. ಇನ್ನು ಎಂದಿನಂತೆ 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ಹೆಚ್.ಎಂ. ಸುರೇಶ್ ಅವರಿಂದ, 6:35 ಸಸ್ಯ ಸಿರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಪ್ರಸ್ತುತಿ ಡಾಕ್ಟರ್ ಟಿ ಶಿವಕುಮಾರ್. ಇದರ ಮರುಪ್ರಸಾರ ನಾಳೆ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ, 7:15 ಚಿನ್ಮಯ್ ಆತ್ರೇ ಅವರು ಹಾಡಿರುವ ಭಾವಗೀತೆಗಳು, 7:30 ಸೇವಾ ವಾಹಿನಿ. ನಾಳೆ ಬೆಳಗ್ಗೆ 7:45, 8:35, 2:40 ಹಾಗೂ 7:45 ಚಿತ್ರಗೀತೆಗಳು, 9:30 ಹಾಗೂ ಸಂಜೆ 8:30 ಹಾಗೂ ಸಂಜೆ 5:30 ಚೂಟಿ ಚೂಟಿ ಚುಟುಕ್ ಗುಳುಂ ಗುಟುಕ್ ಶಿಶುಗೀತೆಗಳ ಕಾರ್ಯಕ್ರಮ, 9:00 ನೆನಪಿನ ಅಂಗಳ. ಹಿರಿಯ ಸಂಸ್ಕೃತ ವಿದ್ವಾಂಸರಾದ ಪ್ರೊಫೆಸರ್ ಕರೆ ಕೃಷ್ಣಮೂರ್ತಿ ಅವರೊಂದಿಗೆ ಡಾಕ್ಟರ್ ಟಿವಿ ವೆಂಕಟಾಚಲ ಶಾಸ್ತ್ರಿ ಅವರು ನಡೆಸಿದ್ದ ಸಂವಾದ, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಎನ್ ರವಿಕಿರಣ್ ಅವರ ಚಿತ್ರವೀಣಾ ವಾದನ, 10:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು, 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ವಿಶ್ವಮಾತೆಯರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಅಮ್ಮನೆಂದರೆ. ಬರೆದು ಪ್ರಸ್ತುತಪಡಿಸುತ್ತಾರೆ ಉಷಾ ಕುಲಕರ್ಣಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ದೇವರ ನಾಮವನ್ನು ಕೇಳಬಹುದು 12:35. 12:45 ನಮ್ಮ ಆರೋಗ್ಯ. ಮಕ್ಕಳಲ್ಲಿ ಕಣ್ಣಿನ ಸಮಸ್ಯೆಗಳು ಮತ್ತು ಚಿಕಿತ್ಸೆ, ಈ ಕುರಿತು ನೇತ್ರ ತಜ್ಞರಾದ ಡಾಕ್ಟರ್ ರವಿಶಂಕರ್ ಜಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 11:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ರೇಣುಕಾ ನಾಕೋಡ್ ಅವರು ಹಾಡಿರುವ ಭಾವಗೀತೆಗಳು, 1:30 ಹಾಗೂ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಎಂ ಎ ಜ್ಯೋತಿ ಅವರ ಹಾಡುಗಾರಿಕೆ, 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್, ಪ್ರಾಯೋಜಕರು ಸಿಐಟಿ ಹಾಗೂ ಎನ್ಸಿಆರ್ಟಿ ನವದೆಹಲಿ, 4:00 ಮಹಿಳಾ ರಂಗ, ಹನುಮ ಜಯಂತಿ ಕುರಿತು ಕಾರ್ಯಕ್ರಮ ವೈವಿಧ್ಯವಿದೆ, ಪ್ರಸ್ತುತಿ ಮೈಸೂರಿನ ಕೃಷ್ಣಮೂರ್ತಿಪುರಂನ ಮಾನಸಿ ಮಂಡಳಿ ಸದಸ್ಯರು, 4:30 ಹಾಗೂ 8:30 ಹಿಂದಿ ಚಿತ್ರಗೀತೆಗಳು, 4:45 ಹಿಂದಿ ಪಾಠ, ಪ್ರಸ್ತುತಿ ಅನುರಾಧ, 6:30 ಜಿಲ್ಲಾ ವಾರ್ತಾಪತ್ರ, 6:51 ಕೃಷಿರಂಗದಲ್ಲಿ ಕೃಷಿ ದೇವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ, ತರಕಾರಿ ಬೆಳೆಗಳ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಸಂವಾದ, ಭಾಗವಹಿಸುತ್ತಾರೆ ಮಂಡ್ಯದ ವಿಸಿ ಫೋರಂ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ದಿವ್ಯಾ ಮತ್ತು ಮೈಸೂರು ತಾಲೂಕು ನಾಗನಹಳ್ಳಿಯ ವಿಸ್ತರಣಾ ಶಿಕ್ಷಣ ಘಟಕದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿವಕುಮಾರ್, ಪ್ರಸ್ತುತಿ ಎನ್ ಕೇಶವಮೂರ್ತಿ. 8:00 ಯುವಾಣಿಯಲ್ಲಿ 2026 ಸಾಲಿನ ನವದೆಹಲಿಯ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಭಾಗವಹಿಸಿದ ಮೈಸೂರಿನ ಎನ್ಸಿಸಿ ಕೆಡೆಟ್ಗಳಾದ ಸಾಂಚ್ ಮಂದಣ್ಣಸಿ, ಅಂಶು ಯಹಿಡೆ, ಅಹಮದ್ ಅಮರ್ ಖಾನ್, ನಂದನ್ ಕೆ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಮಧುರೈ ಮಣಿ ಅಯ್ಯರ್ ಅವರ ಹಾಡುಗಾರಿಕೆಯನ್ನು ಆಲಿಸಬಹುದು. 10:00 ಶ್ರೀ ವಿದ್ಯಾವಿಶಾರದ, ಶ್ರೀ ಜಯಚಾಮರಾಜ ಒಡೆಯರ್ ವಿರಚಿತ ದೇವಿ ಕೃತಿಗಳನ್ನು ಆಧರಿಸಿದ ಬಾನುಲಿ ಸರಣಿ, ಪ್ರಸ್ತುತಿ ವಿದ್ವಾನ್ ವಿ ನಂಜುಂಡಸ್ವಾಮಿ. 10:30 ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳು. ಇವು ನಾಳೆ ನಮ್ಮ ನೆಲದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಇಲ್ಲಿಗೆ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಈಗ ಸಮಯ 11:10:10. ನಮ್ಮ ನಾಳಿನ ಪ್ರಸಾರ ಎಫ್ಎಂ ಕಂಪನಾಂಕ 100.6 ಬೆಳಗ್ಗೆ 5:55 ಪ್ರಾರಂಭವಾಗುವುದು. ಆತ್ಮೀಯ ಕೇಳುವರಿಗೆಲ್ಲ ಶುಭರಾತ್ರಿ. ಜೈ ಹಿಂದ್.